ನಮಸ್ಕಾರ ಶ್ರೋತೃಗಳೇ, ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz. DRM ತರಂಗಾಂತರ 603 kilohertz. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ ಆಶ್ವಯುಜ ಮಾಸದ 22 ದಿನ ಅಂದರೆ 2026 ಅಕ್ಟೋಬರ್ ತಿಂಗಳ 14 ತಾರೀಕು ಬುಧವಾರ. ಈಗ ಸಮಯ 5:59. ಆತ್ಮೀಯ ಕೇಳುಗರಿಗೆ ಸವಿತಾ ಶಿವಕುಮಾರ್ ಮಾಡುವ ನಮಸ್ಕಾರಗಳು.

ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ದಸರಾ ಗೀತಾರಾಧನಾ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು, ಮೈಸೂರು ಕೇಂದ್ರದ ಕೊಡುಗೆ. 6:30 ದಸರಾ ಚಿಂತನ ಮೈಸೂರು ನಾಗರಾಜ ಶರ್ಮಾ ಅವರಿಂದ, ಮೈಸೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು, ಮೈಸೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:50. 7:30 ಸಿಡಕ್ ಬೆಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ. ತಂತ್ರಜ್ಞಾನ ತರಂಗ ಸಿಡಕ್ ಜೊತೆ, ವಿಷಯ IoT ಸೆಕ್ಯೂರಿಟಿ ಎಕೋಸಿಸ್ಟಮ್ ಮತ್ತು ಸ್ಯಾಂಡ್ ಬ್ಯಾಗ್ಸ್. ಭಾಗವಹಿಸುತ್ತಾರೆ ರಘು HV, ಸೈಂಟಿಸ್ಟ್ ಇ, ಸಿಡಕ್ ಬೆಂಗಳೂರು. 7:45 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆ, ವಿಷಯ ಬೆವರೂಕೆ ಹೋಮಿಯೋಪತಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. 8:35 ಚಿತ್ರಗೀತೆಗಳು.

8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:30 ಮೈಸೂರು ವೃತ್ತಾಂತ ತರಂಗ. ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಮೈಸೂರು ಕೇಂದ್ರದ ಕೊಡುಗೆ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಗಾನಗಂಗೆ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ ಕೆಎಲ್ ರಾಜೇಶ್ವರಿ. 10:30 ಸುನೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ, ಕವನ ವಾಚನ ಅಶ್ವಿತಾ ಶೆಟ್ಟಿಯವರಿಂದ. ನಂತರ ಡಾಕ್ಟರ್ ಭಾಗ್ಯ ಬಿ ಶರ್ಮಾ ಅವರಿಂದ ಭಾಷಣ. ವಿಷಯ ನಮ್ಮ ಪರಿಸರವನ್ನು ಹಾಗೂ ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವುದು. ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ಚರ್ಮ ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಸನ್ನ ಎಚ್ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಆಪರೇಷನ್ ಗ್ರೀನ್ ಕುರಿತು ಮಾಹಿತಿ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಶ್ರೀನಿವಾಸ ಶರ್ಮಾ. ಇನ್ನು ಸಂಜೆ 5:30 ಗಿರಿ ಮಿಟ್. 6:15 ಕನ್ನಡ ರತ್ನ ಭಂಡಾರ. ರಸವಾರ್ತೆ 6:30. 6:51 ಕೃಷಿರಂಗ. ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ. 9:15 ವಿದ್ಯಾಮಾನ. 9:30 ಕ್ರೀಡಾಲೋಕ, ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ, ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕಿಯಾದ ಎಸ್ ಸುಮನ್ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಸ್ ಹಿರಣ್ಮಯ್ಯವರ ಗಾಯನದಲ್ಲಿ ರಾಗ್ ಬಿಹಾಗ್ ಕೇಳಬಹುದು. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.

0: ಇವಳ ಕಾಂತಿ ಪ್ರಭೆ ಸೂರ್ಯನಿಗೆ ಸರಿಸಮಾನವಾಗಿ ತೇದೀಪ್ಯಮಾನವಾಗಿದೆ. ಹೊಳೆಯುವ ಇವಳ ತೇಜಸ್ಸು ಸರಿಗಟ್ಟಲಾಗದ್ದು. ಬ್ರಹ್ಮಾಂಡದ ಎಲ್ಲ ವಸ್ತು ಪ್ರಾಣಿಗಳಲ್ಲಿ ಇರುವ ತೇಜಸ್ಸು ಇವಳಿಂದಲೇ ಬಂದಿದೆ.
1: ಇಂಥ ದೇವಿಯ ಅನುಗ್ರಹವನ್ನು ಕೋರುವ ಕೃತಿ ನೀ ಪಾದಮೇ ಗತಿ ನಳಿನ ಕಾಂತಿಮತಿ. ಕರ್ನಾಟಕ ಸಂಗೀತದ ಮಹತ್ವದ ವಾಗ್ಗೇಯಕಾರರಾದ ಜಿ ಎನ್ ಬಾಲಸುಬ್ರಹ್ಮಣ್ಯಂ ಅವರ ರಚನೆ ಇದು. ಹಾಡಿದ್ದಾರೆ ಎಂ ಆರ್ ಸುಧಾ.

0: ಕುಂಬಳಕಾಯಿ ಬಲಿಯನ್ನು ಇಷ್ಟಪಡುವ ಕೂಷ್ಮಾಂಡ ದೇವಿಯ ಕೈಯಲ್ಲಿ ಕಮಂಡಲ, ಬಾಣ, ಕಮಲ, ಚಕ್ರ, ಅಮೃತ ತುಂಬಿದ ಕಲಶ, ಗದೆಗಳಿವೆ. ಈ ದಿನ ಸಾಧಕನ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆಸುತ್ತದೆ. ಇವಳ ಭಕ್ತಿಯಿಂದ ಆಯಸ್ಸು, ಯಶ, ಬಲ, ಆರೋಗ್ಯ ವೃದ್ಧಿಯಾಗುತ್ತದೆ.
1: ನಂಬಿದವರ ಮೇಲೆ ಕರುಣೆಯಿತ್ತು ಸಲಹುವ ಪಾಮರಜನ ಪಾಲಿನಿಯನ್ನು ಸ್ತುತಿಸುವ ಮುತ್ತುಸ್ವಾಮಿ ದೀಕ್ಷಿತರ ಮಹತ್ವದ ರಚನೆ. ಹಾಡಿದ್ದಾರೆ ಆರ್ ಎನ್ ಸಂಪತ್ ಕುಮಾರ್.

ಕರ್ನಾಟಕದ ಪ್ರಮುಖ ಹಿಂದೂಸ್ತಾನಿ ಬಂದಿಶ್ ಕರ್ತೃಗಳಾಗಿದ್ದ ನಾರಾಯಣ ಪಂಡಿತರು ರಚಿಸಿದ ಈ ಬಂದಿಶ್ ಸರ್ವಾನುಗ್ರಹಿಯಾದ ಮಾಯಿಯಲ್ಲಿ ಸ್ವರದ ಅನುಗ್ರಹವನ್ನು ಕೋರುತ್ತದೆ. ಹಾಡಿದ್ದಾರೆ ಶ್ರೀಮತಿ ದೇವಿ.

ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿದ ದೇವಿ ಕೃತಿಗಳು ಅನ್ಯಾದೃಶವಾದವು. ಅಂತಹ ಒಂದು ಕೃತಿ ಸರಸ್ವತಿ ವಿಧಿಯುವತಿ. ಹಾಡಿದ್ದಾರೆ ಎಂ ಆರ್ ಸುಧಾ.

0: ದೇವಿ ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆಗೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
2: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
1: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
2: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
1: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
2: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಈ ಬೆಳಿಗ್ಗೆ 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುವುದು. ಬೆಳಿಗ್ಗೆ 9:00 ಮೈಸೂರು ವೃತ್ತಾಂತ ತರಂಗ ಮೂಡಿಬರುವುದು. ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಕೇಳಬಹುದು. ಈ ಬೆಳಿಗ್ಗೆ 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ KL ರಾಜೇಶ್ವರಿ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ದಸರಾ ಚಿಂತನ, ಡಾಕ್ಟರ್ ಮೈಸೂರು ನಾಗರಾಜು ಶರ್ಮಾ ಅವರಿಂದ.
2: ಈ ದಿವಸ ನವರಾತ್ರಿ ಸಂಭ್ರಮದ 4ನೇ ದಿವಸ, ಚೌತಿ ಅಂತ ಕೂಡ ಇದನ್ನು ಕರಿತೀವಿ. ದುರ್ಗಾದೇವಿಯ 9 ರೂಪಗಳಲ್ಲಿ ಇವತ್ತು 4ನೇ ರೂಪದ ಕೂಷ್ಮಾಂಡ ಅನ್ನೋ ಹೆಸರಿನಲ್ಲಿ ದೇವಿ ವಿರಾಜಿಸ್ತಾಳೆ. ಕೂಷ್ಮಾಂಡ ಅಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಅರ್ಥ. ಗುಂಡಾಗಿರತಕ್ಕಂತಹ ಈ ಕುಂಬಳಕಾಯಿಯಲ್ಲಿ ಅಡಗಿರೋ ಸತ್ವಪೂರ್ಣ ತಿರುಳು, ಅಮೃತದಂತಹ ರಸ ಹಾಗೂ ಮುಂದಿನ ಸೃಷ್ಟಿಗೆ ಪೂರಕವಾಗಬೇಕಾದಂತಹ ಬೀಜ, ಇವೆಲ್ಲದರ ಸಂಯುಕ್ತತೆನೇ ಕುಂಬಳಕಾಯಿಯಾಗಿದೆ. ಈ 9 ಹೆಸರುಗಳು ಸಹ ಓರ್ವ ಪುರುಷನ ಹಿಂದೆ ಮುಖ್ಯ ಶಕ್ತಿಯಾಗಿರ್ತಕ್ಕಂಥ ಒಂದು ಹೆಣ್ಣಿನ ಜೀವನದ ಬೇರೆ ಬೇರೆ ಹಂತಗಳು ಅನ್ನೋದನ್ನು ಕೂಡ ನಾವು ಪರಿಚಯ ಮಾಡಿಕೊಂಡಿದ್ದೀವಿ. ಮೊದಲಿಗೆ ಶೈಲಪುತ್ರಿಯಾಗಿ ಹುಟ್ಟಿ 2ನೇ ದಿವಸ ಬ್ರಹ್ಮಚಾರಿಣಿಯಾಗಿ ಅಧ್ಯಯನದಲ್ಲಿ ತೊಡಗಿ 3ನೇ ದಿವಸ ಚಂದ್ರಘಂಟ ಅನ್ನೋ ಹೆಸರಿನಲ್ಲಿ ಜ್ಞಾನ ರೂಪದ ಚಂದ್ರಬಿಂಬವನ್ನು ತನ್ನ ಹಿಡದಲ್ಲಿ ಹೊಂದುತ್ತಾಳೆ ಅನ್ನೋದಾದರೆ, ಇವತ್ತು ಮಾತೆಯ ಲಕ್ಷಣಗಳನ್ನು ಮೈಗೂಡಿಸಿಕೊಳ್ಳೋ ಸ್ಥಿತಿನೇ ಕೂಷ್ಮಾಂಡ ಅನ್ನೋ ಗರ್ಭವತಿಯ ರೂಪದಲ್ಲಿ ದೇವಿ ವಿರಾಜಿಸ್ತಾಳೆ. ಬನ್ನಿ ಮೊದಲಿಗೆ ಕೂಷ್ಮಾಂಡ ರೂಪದ ಶ್ಲೋಕನ ಒಂದು ಸಲ ಅವಲೋಕಿಸಿಬಿಟ್ಟು ನಂತರ ಮುಂದಿನ ವಿವರಣೆಯನ್ನು ಚರ್ಚಿಸೋಣ. ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇ.

0: ವಚ ದಧಾನ ಹಸ್ತ ಪದ್ಮಾಭ್ಯಾಂ ಕೂಷ್ಮಾಂಡಾಶುಭದಾಸ್ತು ಮೇ. ಹೀಗೆ ಎಂಟು ತೋಳುಗಳನ್ನು ಹೊಂದಿ ಅಷ್ಟಭುಜಾದೇವಿ ಅಂತ ಕರೆಸ್ಕೊಳ್ತಾಳೆ. ತನ್ನ ತೋಳುಗಳಲ್ಲಿ ಜಪಮಾಲೆ, ಕಮಂಡಲು, ಪದ್ಮ, ಬಿಲ್ಲು ಹಾಗೂ ಬಾಣ, ಗದೆ, ಚಕ್ರ ಅಲ್ಲದೆ ಅಮೃತ ಕಲಶವನ್ನ ಹಿಡ್ಕೊಂಡಿದ್ದಾಳೆ. ಇವೆಲ್ಲವನ್ನು ಸಂಯೋಜಿಸಿದಾಗ ಪರಮ ಸೃಷ್ಟಿ, ಪರಮ ಅಸ್ತಿತ್ವ ಹಾಗೂ ಪರಮ ರಕ್ಷಣೆಗಳ ಸಂಕೇತ ಕಂಡುಬರುತ್ತವೆ. ಎಲ್ಲದಕ್ಕಿಂತ ವಿಶೇಷವಾಗಿ ಈ ಕೂಷ್ಮಾಂಡ ದೇವಿ ತನ್ನ ರೂಪದಲ್ಲಿ ಒಂದು ಸುಂದರವಾದ ಮಂದಸ್ಮಿತ ನಗೆಯನ್ನು ಕೂಡ ವರ್ಣಿಸಲಾಗಿದೆ. ಈ ದೇವಿ ಸಂತೃಪ್ತಿಯ ನಗೆಯನ್ನು ತಾನು ಸಾಕ್ಷಾತ್ಕಾರ ಪಡೆದೋಳು ಅನ್ನೋ ಭಾವನೆಯನ್ನು ಮಾತ್ರ ಹೊರಸೂಸದೆ ಈ ನಗೆಯನ್ನು ಅವಲೋಕಿಸಿದ ಮಾನವರಲ್ಲೂ ಸಹ ನಿರಂತರ ಸಂತೃಪ್ತಿ ಹಾಗೂ ಅಂತಃಶಕ್ತಿಗಳು ಸ್ಫುರಿಸುತ್ತವೆ ಅನ್ನೋದು ಸಹ ಈ ಹುಸಿ ನಗೆಯ ಸಂಕೇತ ಆಗಿದೆ. ಈಕೆ ತನ್ನ ತೋಳುಗಳಿಂದಲೇ ಈ ಜಗತ್ತನ್ನು ಸೃಷ್ಟಿಸಿದಳು, ಅದನ್ನು ರಕ್ಷಿಸ್ತಾ ಇದ್ದಾಳೆ, ಇದರ ಪೋಷಣೆಯನ್ನು ಕೂಡ ಒದಗಿಸ್ತಾ ಇರೋದೇ ಅಲ್ಲದೆ ಮಾನವನಿಗೆ ಬರತಕ್ಕಂತಹ ಕಷ್ಟ ನಷ್ಟಗಳನ್ನು ಸಹ ಪರಿಹರಿಸುವ ಶಕ್ತಿ ನೀಡ್ತಾಳೆ ಅನ್ನೋ ವಿವರಣೆಗಳು ಈ ರೂಪದಲ್ಲಿವೆ. ಇವಳ ಬಣ್ಣ ಸೂರ್ಯ ಪ್ರಭೆಯಂತೆ ಬಂಗಾರದಿಂದ ಕೂಡಿದ್ದು ಈಕೆ ಸೂರ್ಯನ ಕೇಂದ್ರ ಸ್ಥಾನದಲ್ಲೇ ಇದ್ದುಕೊಂಡು ಭೂಮಿಗೆ ಜೀವಾಧಾರವಾಗಿದ್ದಾಳೆ ಅನ್ನೋದು ಸಹ ಇದರ ಅರ್ಥ. ಕೂಷ್ಮಾಂಡ ದೇವಿ ವಾಹನ ಸಿಂಹ ಆಗಿದೆ. ಇದು ತನ್ನ ಪರಮಶಕ್ತಿಯ ಪ್ರತೀಕ ಹಾಗೂ ರಾಜತ್ವವನ್ನು ಹೊಂದಿರತಕ್ಕಂತಹ ಲಕ್ಷಣವಾಗಿ ಗೋಚರಿಸುತ್ತೆ. ದೇವಿ ಕೈಲಿರೋ ಅಮೃತ ಕಲಶದ ಬಗ್ಗೆ ಒಂದು ಮಾತು ತಿಳ್ಕೊಂಡ್ಬಿಡೋಣ. ಆಧುನಿಕ ವಿಜ್ಞಾನದ ಪ್ರಕಾರ ನೀರಿನಿಂದಲೇ ಈ ಜಗತ್ ಉಗಮವಾಯಿತು ಅನ್ನೋ ನಿರೂಪಣೆ ಇವೆ. ಅದಕ್ಕೆ ಪೂರಕವಾಗಿ ಭಾರತೀಯರಲ್ಲೂ ಸಹ ಪ್ರಾಚೀನ ಸಾಹಿತ್ಯದಲ್ಲಿ ಪೂರ್ಣ ಕಲಶದ ಒಳಗಿಂದಾನೇ ಜೀವ ಜಗತ್ತು ಸೃಷ್ಟಿಯಾಗಿದೆ ಅನ್ನೋದು ಕೂಡ ಒಂದು ವೈಜ್ಞಾನಿಕವಾದ ಸತ್ಯವೇ ಆಗಿದೆ ಅಲ್ವೇ. ಇವತ್ತಿಗೂ ಪವಿತ್ರವಾದ ಪೂಜಾ ಸಂದರ್ಭದಲ್ಲಿ ಕಳಶವನ್ನ ಸ್ಥಾಪಿಸಿ ಅದರಲ್ಲಿ ದೇವಿಯನ್ನು ಆವಾಹಿಸಿ ಪೂಜೆ ಮಾಡತಕ್ಕಂಥದ್ದು ಮುಂದುವರ್ಕೊಂಡು ಬಂದಿರತಕ್ಕಂಥ ಒಂದು ಪರಿಪಾಠ. ಸಾಕ್ಷಾತ್ ಸೂರ್ಯನ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಕೂಷ್ಮಾಂಡ ದೇವಿ ಸೂರ್ಯನ ತರಹ ಜಗತ್ತಿಗೆ ಶಕ್ತಿಯನ್ನ ಬೆಳಕನ್ನ ನೀಡೋ ಆಕರ ಮಾತ್ರ ಆಗಿರದೆ ಈ ಬೆಳಕು ಕೇವಲ ಭೌತಿಕವಾಗಿ ಬೆಳಕಾಗಿರದೆ ಅಮೂರ್ತವಾದ ಜ್ಞಾನದ ಬೆಳಕು ಸಹ ಆಗಿದೆ ಅನ್ನೋ ಅಂಶನ ನಾವು ಮನಗಾಣಬೇಕಾಗಿದೆ. ಅಂದಹಾಗೆ ಜಗತ್ತನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಕೂಷ್ಮಾಂಡ ಅನ್ನೋ ರೂಪದಲ್ಲಿ ಇವತ್ತು ಕಂಡು ಬರ್ತಾ ಇದ್ದಾಳೆ. ಹಾಗೇನೆ ತನ್ನ ಗರ್ಭದಲ್ಲಿ ವಿಶ್ವಕ್ಕೆ ಜನ್ಮ ನೀಡುವಂತಹ ತಾಯಿಯಾಗಿ ನಾಳೆ ಸ್ಕಂದ ಮಾತಾ ಅನ್ನೋ ಹೆಸರಿನಲ್ಲಿ ಒಂದು ರೂಪವನ್ನು ಪಡೀತಾಳೆ. ಓಂ ದೇವಿ ಕೂಷ್ಮಾಂಡಾಯೈ ನಮಃ.
1: ಇದುವರೆಗೂ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗದೆ ಸಸಿಗಳನ್ನು ನೆಟ್ಟು ಮರಗಳೇ ನಮ್ಮ ಮಕ್ಕಳು ಅಂತ ಪೋಷಿಸಿದವರು ಸಾಲು ಮರದ ತಿಮ್ಮಕ್ಕ. ಅವರು ನಮ್ಮನ್ನು ಅಗಲಿದ್ದು ಮಕ್ಕಳ ದಿನದಂದು ನವೆಂಬರ್ 14 ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ಸಸಿ ನೆಟ್ಟು ಸಂತೋಷಪಟ್ಟವರು. ಶ್ರಮಕ್ಕೆ ಯಾವತ್ತೂ ಪುರಸ್ಕಾರ ಇದೆ ಅನ್ನುವುದಕ್ಕೆ ನಿದರ್ಶನರಾದವರು. ರಾಜ್ಯೋತ್ಸವ, ನಾಡೋಜ, ಪದ್ಮಶ್ರೀ ಪ್ರಶಸ್ತಿಗಳ ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ಮನ್ನಣೆಗಳು ಅವರನ್ನು ಅರಸಿ ಬಂದವು. ಸಾಲು ಮರದ ತಿಮ್ಮಕ್ಕ ಅವರ ಅನುಭವದ ಮಾತುಗಳು.
2: ಗುಬ್ಬಿ ಹೊಸಳ್ಳಿ ತಾಲೂಕಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಚಿಕ್ಕ ರಂಗಯ್ಯ ತಂದೆ ಹೆಸರು, ಇಜ್ಜಿಯಮ್ಮ ಅವರು ಇಷ್ಟು ಮಕ್ಕಳನ್ನ, 6 ಅಡ್ದಂಥ ತಾಯಿ, 3 ಹೆಣ್ಣು 3 ಗಂಡು. ನಮ್ಮ ಎರೆ ಅಕ್ಕ ಒಬ್ಬಳಿದ್ರು, ಅವರಿಂದ ನಾನು ಹುಟ್ಟಿ, ನನ್ನ ಹಿಂದೆ 3 ಗಂಡು ಮಕ್ಕಳು, ಒಬ್ಬಳೇ ತಂಗಿ. ತಂದೆಯವರು 9 ಮಗನಾಗ ಹೋಗಿ ಸಂಬಳಕ್ಕೆ ಸೇರಿದ್ದಂತೆ ಕಂಡವ್ರ ಮನೆಗೆ. ಅವ್ರು ಸಂಬಳಕ್ಕೆ ಹೋಗೋದು, ರಾತ್ರಿ ಹೊತ್ತು ಬರೋದು, ಅಲ್ಲಿ ಊಟ ತಿಂದ್ರು ತಿಂದು ತಿಂದು ರೈಲ್ವೆ ಇಲ್ಲ. ಈ ಥರ ಬಾಳ್ಬಿಟ್ಟು ಮಕ್ಕಳನ್ನೇನು 6 ಮಕ್ಕಳನ್ನ ಆಡಿದ್ಬಿಟ್ರು, ಪಡೆದ್ಬಿಟ್ರು. ಕೂಲಿ ಮಾಡಿ ಮಕ್ಕಳು ಸಾಕಿದ್ರು. ಯಾರು? ಇಜ್ಜಿಯಮ್ಮ. ನಮ್ಮ ನಾದಿನಿ ಮದುವೆಗೆ ಬಂದವು. ಮದುವೆ ತೀರ್ಸ್ಕೊಂಡಕ್ಕೆ ನಮ್ಮ ಅಪ್ಪನೂ ಬಂದಿದ್ರು. ನಮ್ಮಪ್ಪವರು ಬಂದು ಕೇಳಿದರು, ಗಣ್ಯವರೇ ಕೇಳಿದರು, ಈ ಅಮ್ಮ ನಮಗೆ ಕೊಟ್ಟುಬಿಡಿ, ನಾವು ಮದುವೆ ಮಾಡ್ಕೊಂತೀವಿ ಅಂತ ಕೇಳಿದರು. ಆಮೇಲೆ ನಮ್ಮ ನಾದಿನಿ ಮದುವೆ ಮಾಡ್ಕೊಂಡು ನಾವು ಅವ್ರು ಕೇಳಿದ ಮಾತಿಗೆ ಬೆಳಿಗ್ಗೆಲೇ ನಮಗೆ ನಮ್ಮ ಹೆಣ್ಣು ಒಪ್ಕೊಂಡು, ನಮ್ಮನ್ನೇನು ಕೇಳಲಿಲ್ಲ, ಅವ್ರವರೇ ಮಾತಾಡ್ಕೊಂಡು ಒಪ್ಪಂದ ಮಾಡಿಕೊಂಡ್ರು. ಅವಾಗ ಮದುವೆ ಏರ್ಪಾಡು ಮಾಡಿದ್ರು. ನಮ್ಮ ಅತ್ತೆ, ನಮ್ಮ ಅತ್ತೆಯವ್ರ ಅಣ್ಣ, ಅವ್ರ ತಮ್ಮ ತಮ್ಮನೆಯಣ್ಣರು ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡಿದರು. 16 ಮೈನರು ಆದಿತ್ತು. 20 ಮದುವೆ ಆಯಿತು. 25 ತಕ್ಕಲು ಮಕ್ಕಳು ಭಾಗ್ಯ ಪಡೆಯಲಿಲ್ಲ, ಕೂಲಿ ಮಾಡ್ತಿರಲಿಲ್ಲ. ನಾನು ಬಂದಮೇಲೆ ಅವ್ರು ಕೂಲಿ ಮಾಡೋ ತಿಪ್ಪಿಸ್ಬಿಟ್ಟು ಅವ್ರು ಮಾಡೋ ಕೆಲಸ ನಾನೇ ಮಾಡ್ಯಾನೆ. ಗಂಡಸು ಗಂಡಸೆ, ಹೆಂಗಸು ಹೆಂಗಸೆ. ಮೇಣಿ ಮೇಲೆ ಕೈಕೊಂಡು ಹೊಲ ಊತಿಲ್ಲ, ಗಾಡಿ ಮೇಕೆ ಮೇಲೆ ಕುತ್ಕೊಂಡು ಗಾಡಿ ಹೊಡೆದಿಲ್ಲ, ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ. ಗುದ್ದಲಿ ತೆಗ್ದಿದ್ದೀನಿ, ಹೊಲ ಮಠ ತೆಗ್ದಿದ್ದೀನಿ, ಗದ್ದೆ ಮಠ ತೆಗ್ದಿದ್ದೀನಿ, ಕೋರ್ ಸರಂಡಿ ತೆಗ್ದಿದ್ದೀನಿ. ಈ ದೊಡ್ಡ ದೊಡ್ಡ ಮಠಗಳು ಅಲ್ಲ, ಮನೆಗಳು. ಇಟ್ಕೆ ಹಾಕ ಕೆಲಸ, ಇಟ್ಕೆ ಮಣ್ಣೋರ ಕೆಲಸ, ಇಟ್ಕೆ ಹೊರ ಕೆಲಸ, ಗೂಡು ಕಟ್ಟೆ ಕೆಲಸ, ಕುತ್ತಾಕೋದು, ಎಲ್ಲ ಕೆಲಸ. ಇಂಥ ಕೆಲಸ ಬರಲ್ಲ ಅಂದಿಲ್ಲ ಸರ್. 25 ಮಕ್ಕಳು ಭಾಗ್ಯ ಪಡೀಲಿಲ್ವಲ್ಲ, ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡ್ಯವ್ರೆ. ಯೋಚನೆ ಮಾಡಿ ಹಿಂಗೆ ಇದ್ರೆ ನಮಗೆ ಯಾವುದೋ ಬೆಲೆ ಮರ್ಯಾದೆ ಸಿಕ್ಕಲ್ಲ. ಅವ್ರಿಗೂ ಬೇಜಾರಾಯಿತು. ಜನ ಕೈಲೆಲ್ಲ ಕೇಳೋ ಕೆಟ್ಟ ನೋಡಿ ಮಾತು ಕೇಳೋದಾಯ್ತು ಅಂದ್ಬಿಟ್ಟು ಮರನಾದರೂ ಹಾಕಿ ಬೆಳೆಸಿ ಪಡೆಯೋಣ ಅಂತ ಅವ್ರು ಪಡೆದಿರೋದು ಸ್ವಾಮಿ. ಅವರು ನಾವು ಕೂಡ ಸೇರಿ 4 ಮರ ಹಾಕಿ ಬೆಳೆಸಿ ಬೆಳಗ್ಗೆ ಎದ್ದುಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡಿ ಬೆಳಗ್ಗೆ ಎದ್ದೋಗಿ ಹಳೆ ರೋಡ್ ಇತ್ತು, ರೋಡು ಆ ರೋಡ್ನಾಗೆ ಒಂದು 3-4 ಮರ ಇದ್ದವು. ಅದರೊಳಗೇ ಗಾಡಿ ಹುಡ್ಕೊಂಡು ಹಸ್ಗಳಿದ್ದವು, ಒಂದು ಜೊತೆ ಹಸ್ಗಳು ಹಿಡ್ಕೊಂಡು ಗಾಡಿ ಹುಡ್ಕೊಂಡು ಪಟ್ಟೆಗಾಡಿನ ಅವ್ರ ಮುಂದೆ ಹೋದ್ರು, ನಾನು ಹಿಂದೆ ಹೋದೆ. ಕೊಡಲಿ ಮಚ್ಚಿ ಹಾಕ್ಕೊಂಡೋಗಿದ್ರು. ಹಿಂದೆ ಹೋಗಿ ಹಸ್ಗಳು ಮೇಯಕ್ಬಿಟ್ರು. ಅವರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿ ಕಡ್ದು ಕೆಳಕ್ಕೆ ಹಾಕಿ ತಳ್ದಾಗ ಬೇರಿಲ್ಲ ಅಂಥ ಕಡ್ಡಿಗಳು. ಒಂದು 10 ಹೊಡೆದು 10 10 ಕಡ್ದು ಅವರು ಒಂದು 6 5 ಅವರು ಹಾಕಿದ್ರು. ನಾನೊಂದು 5-6 ನಾನು ಹಾಕಿದೆ. ಬುಡಕ್ಕೆ ಮಣ್ಣು ತೆಳ್ದಾಗ ಬಿಟ್ಬಿಟ್ಟು ಬೆಳಿಗ್ಗೆನ ನಮ್ಮ ಯಜಮಾನ್ರು ಹೋಗಿ ಪಾತಿ ಮಾಡ್ಕೊಂಡು ಬರೋದು. ಅವ್ಕೆ ನೀರು ಹಾಕಿ ಪಾತಿ ಮಾಡ್ಕೊಂಡು ಬರೋರು ಕುಂಬಾರರು ಇದ್ರು ಅಲ್ಲಿ. ಕುಂಬಾರ ಮನೆ ತಗೊಂಡೋಗಿ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ಗಡಿಗೆ ತಗೊಂಬಂದ್ರು, ಮಣ್ಣು ಗಡಿಗೆ. ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದರು. ಅವರು ನಾವು ಇವರು ಸೇರಿಕೊಂಡು ಅಲ್ಲಿ ಊರು ಒಳಗೆ ಒಂದು ನಾವು ಕುಡಿಯೋ ನೀರನ್ನು ಬಳಸೋ ಬಾವಿ ಇತ್ತು, ಬಾವಿ ಒಳಗೂ ಸೇರಿಕೊಂಡು ತಗೊಂಡೋಗಿ ಅವರು ಅಡ್ಡೆ ಗುಯ್ಯೋರು. ನಾನು ಸೊಂಟದ ಮ್ಯಾಗ ಒಂದು ಹೊತ್ಕೊಂಡು ನಾನು ಇನ್ನೊಂದು ಗುಣಿಗೆ ಬಾವಿಯಿಂದ ಹೊತ್ತು ಇದ್ದೆ. ಆಮ್ಯಾಕೆ ಕೆಳಗೊಂದು ಕೆಳಕ್ಕೆ ಒಂದು ತೊರೆ ಇತ್ತು, ಹೊಸ ತೆಮ್ಮೆನಹಳ್ಳಿ ಕೆರೆ ಅಂತ. ಆ ಕೆರೆ ನೀರು ಓತಾಯಿತ್ತು. ಆ ಕೆರೆ ನೀರನ್ನ ಹೊಳೆ ಒಳಗೂ ತಗೊಂಡೋಗಿ ಹೋಯ್ದು. ಆಮೇಲೆ ಒಂದು ರಾಮರಾಯರ ಕಟ್ಟೆ ಅಂತ ಇತ್ತು, ಕಟ್ಟೆಯಿಂದಲೂ ಹೋಯ್ದು. ಆಮೇಲೆ ಮುಂದಕ್ಕೆ ಹೋದವು, ತೋಪಯ್ಯನವ್ರ ಬಾವಿ ಕಲ್ಲಾಣಿ ಇತ್ತು, ಅಲ್ಲಿಂದಲೂ ಹೋಯ್ದು. ಅಲ್ಲಿಂದ ತಗೊಂಡು ಹೋಯ್ದು ಹೋಯ್ದು ಹೋಯ್ದು 1 10 ಆಯ್ತು, 1 15 ಆಯ್ತು, 1 20 ಆಯ್ತು, 1 25 ಹಾಕೊಂಬಂದು 10 ತಕ್ಕಲು ಹಾಕಿ 10 ಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ರು. ಸಾಯನ್ನು ಚಿಕ್ಕ ಮಕ್ಕಳು ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಚಿಕ್ಕ ಮಕ್ಕಳೂ ಕೂಡ ಅದಕ್ಕೆ ಆಯ್ತರಪ್ಪ ಚೆನ್ನಾಗಿ ಓದ್ಬಿಡಿ, ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಸಂತೋಷ ಸಿಗ್ತದೆ, ತಂದು ಚೆನ್ನಾಗಿ ಓದಿ ಅಂತ ಮಕ್ಕಳಿಗೂ ಮುದ್ದಾಡಿ ಹೇಳ್ತೀನಿ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಧ್ವನಿ ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
4: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
5: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ. ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
4: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
6: ದಿನಾಂಕ 14ರಂದು ಬೆಳಗ್ಗೆ 10 ಗಂಟೆಗೆ ಯೋಗ ದಸರಾದ ಉದ್ಘಾಟನೆ ಅಲ್ಯುಮ್ನಿ ಅಸೋಸಿಯೇಷನ್ ಸಭಾಭವನ ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯ ಜೆಕೆ ಗ್ರೌಂಡ್ಸ್ ಮೈಸೂರು ಇಲ್ಲಿ ನಡೆಯಲಿದೆ. ಇದರ ಅಂಗವಾಗಿ ವೈಜ್ಞಾನಿಕ ವಿಚಾರ ಸಂಕಿರಣವನ್ನು ಕೂಡ ಏರ್ಪಡಿಸಲಾಗಿದೆ.
7: ನಂಜನಗೂಡಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಗ್ರಾಮೀಣ ಯೋಗ ದಸರಾ ಆಯೋಜಿತವಾಗಿದೆ.
6: ಯೋಗ ದಸರಾದ ಅಂಗವಾಗಿ ಇಂದಿನಿಂದ 19ನೇ ತಾರೀಕಿನವರೆಗೆ ಮೈಸೂರು ಹಾಗೂ ನಂಜನಗೂಡಿನ ವಿವಿಧೆಡೆ ಯೋಗಚಾರಣ ಮತ್ತು ದುರ್ಗಾ ನಮಸ್ಕಾರವನ್ನು ಆಯೋಜಿಸಲಾಗಿದೆ.
7: ಮೈಸೂರು ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಬಿಎಂ ಶ್ರೀ ಸಭಾಂಗಣದಲ್ಲಿ ನಡೆಯುತ್ತಿರುವ ಮೈಸೂರು ಬಹುರೂಪಿ ಕವಿಗೋಷ್ಠಿಯಲ್ಲಿ ಇಂದು ಯುವ ಕವಿಗೋಷ್ಠಿ ಆಯೋಜಿತವಾಗಿದೆ. ಬೆಳಗ್ಗೆ 10:30 ಗಂಟೆಗೆ
6: ಮಧ್ಯಾಹ್ನ 2:30ಕ್ಕೆ ಶ್ರೀ ಕುವೆಂಪು ಅವರ ರಾಮಾಯಣ ದರ್ಶನ

0: ಕಾರ್ಯಕ್ರಮ ಆಧಾರಿತ ಅತ್ತಲ ಕಿಷ್ಕಿಂದೆಯೋಳ್ ರಂಗ ಪ್ರದರ್ಶನವಿದೆ. ಕರ್ನಾಟಕ ಕಲಾಮಂದಿರದಲ್ಲಿ ಈ ಬೆಳಿಗ್ಗೆ 11 ಗಂಟೆಗೆ ಮಕ್ಕಳ ದಸರಾ ಉದ್ಘಾಟನೆಗೊಳ್ಳಲಿದೆ.
1: ಮಕ್ಕಳ ದಸರಾದ ಅಂಗವಾಗಿ ಮೈಸೂರು ಉತ್ತರ ತಾಲೂಕಿನಲ್ಲಿ ಇಸಿಸಿಇ ಮಕ್ಕಳಿಂದ ಸೂಫಿ ನೃತ್ಯ ಹಾಗೂ ಗಾಯನವಿದೆ. ಹುಣಸೂರಿನಲ್ಲಿ ಜಾನಪದ ನೃತ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಬೀಡು ಮಕ್ಕಳಿಂದ, ಬಿಜಿಎಸ್ ಶಾಲಾ ಮಕ್ಕಳಿಂದ ಮೈಸೂರು ದಕ್ಷಿಣ ತಾಲೂಕಿನಲ್ಲಿ ಭರತನಾಟ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೆಆರ್ ನಗರದ ಅಂಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಾನಪದ ನೃತ್ಯ ಆಯೋಜಿತವಾಗಿದೆ. ಟಿನರಸೀಪುರದಲ್ಲಿ ಕೆಪಿಎಸ್ ಮೂಗೂರು ಶಾಲಾ ಮಕ್ಕಳಿಂದ ಜಾನಪದ ನೃತ್ಯವಿದೆ. ಪಿರಿಯಾಪಟ್ಟಣದಲ್ಲಿ ಡಿಟಿಎಂಎನ್ ಬೆಟ್ಟದಪುರ ಶಾಲಾ ಮಕ್ಕಳಿಂದ ಜಾನಪದ ನೃತ್ಯ ಆಯೋಜಿತವಾಗಿದೆ. ನಂಜನಗೂಡಿನಲ್ಲಿ ಜೆಎಸ್ಎಸ್ ಶಾಲಾ ಮಕ್ಕಳಿಂದ ವಿವಿಧ ನೃತ್ಯ ಕಾರ್ಯಕ್ರಮ, ಕೆಜಿಬಿವಿ ವಸತಿ ಶಾಲಾ ಮಕ್ಕಳಿಂದ ಜಾನಪದ ನೃತ್ಯ ಕೂಡ ಆಯೋಜಿತವಾಗಿದೆ. ಮೈಸೂರಿನಲ್ಲಿ ವಿಕೇರ್ ಸಂಸ್ಥೆ ಮಕ್ಕಳಿಂದ ನಾಟಕ ಪ್ರದರ್ಶನವಿದೆ.
0: ಇಂದು ಸಂಜೆ 6 ಗಂಟೆಗೆ ಉತ್ತನಹಳ್ಳಿಯ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನದ ಸಮೀಪ ಯುವ ದಸರಾದಲ್ಲಿ ಭಾರತದ ಖ್ಯಾತ ಸಂಗೀತ ನಿರ್ದೇಶಕರಾದ ಶಂಕರ್ ಮಹಾದೇವನ್ ಮತ್ತು ತಂಡದವರ ಕಾರ್ಯಕ್ರಮ ಆಯೋಜಿತವಾಗಿದೆ.
1: ಮೈಸೂರಿನ ಜೆಕೆ ಗ್ರೌಂಡ್ಸ್ ಆವರಣದಲ್ಲಿ ನಡೆಯುತ್ತಿರುವ ಮಹಿಳಾ ದಸರಾದ ಅಂಗವಾಗಿ ಬೆಳಿಗ್ಗೆ 10:30 ಮಹಿಳಾ ಹಿರಿಯ ನಾಗರಿಕರಿಗೆ ವೇಗ ನಡಿಗೆ, ಪುರುಷ ಹಿರಿಯ ನಾಗರಿಕರಿಗೆ ಬಾಲ್ ಇನ್ ದ ಬಕೆಟ್ ಆಯೋಜಿತವಾಗಿವೆ.
0: ಬೆಳಿಗ್ಗೆ 11 ಗಂಟೆಗೆ ತಾಯಿ ಮಗು ಫ್ಯಾಷನ್ ಶೋ ಸ್ಪರ್ಧೆ ಇದೆ. 11:30 ಕಿರುತೆರೆ ಹಾಸ್ಯ ಕಲಾವಿದರಾದ ರಾಗಿಣಿ ಕಾರ್ತಿಕ್ ಮತ್ತು ಚಿಲ್ಲರ್ ಮಂಜು ಅವರಿಂದ ಹಾಸ್ಯ ಕಾರ್ಯಕ್ರಮವಿದೆ.
1: 12:30 ಕಾಲೇಜು ವಿದ್ಯಾರ್ಥಿನಿಯರಿಂದ ಜನಪದ ನೃತ್ಯ, ನಮ್ಮ ಪರಂಪರೆ ನಮ್ಮ ಹೆಮ್ಮೆ. 12:30 ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಹಾಗೂ ಮಹಿಳೆಯರಿಂದ ಕೇಶಾಲಂಕಾರ ಸ್ಪರ್ಧೆ ನಡೆಯಲಿದೆ.
0: 3:00 ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟದಿಂದ ಸಮೂಹ ನೃತ್ಯ. ಇಂದು ಸಂಜೆ 6:30 ಮೈಸೂರಿನ ರಂಗಾಯಣದ ಭೂಮಿಗೀತದಲ್ಲಿ ನವರಾತ್ರಿ ರಂಗೋತ್ಸವದ ಅಂಗವಾಗಿ ಡಾಕ್ಟರ್ ನಟರಾಜ್ ಹುಳಿಯಾರ್ ವಿರಚಿತ ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕ ಪ್ರದರ್ಶಿತವಾಗಲಿದೆ.
1: ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಹಳೆ ಡಿಸಿ ಕಚೇರಿ ಎದುರು ಮೈಸೂರು ಇಲ್ಲಿ ನಡೆಯುತ್ತಿರುವ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದಲ್ಲಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಶ್ರೀ ಸತ್ಯಾನಂದ ಪಾತ್ರೋಟ ಹಾಗೂ ಶ್ರೀ ಹೃದಯ ಶಿವ. ಯುವರಾಜ ಕಾಲೇಜು ವಿದ್ಯಾರ್ಥಿಗಳಿಂದ ನನ್ನ ಮೆಚ್ಚಿನ ಪುಸ್ತಕ ಓದು ಕಾರ್ಯಕ್ರಮ ಆಯೋಜಿತವಾಗಿದೆ. ಅಲ್ಲದೆ ಪ್ರತಿದಿನ ಬೆಳಿಗ್ಗೆ 11:30 ವಿವಿಧ ಪುಸ್ತಕಗಳ ಬಿಡುಗಡೆ ಹಾಗೂ ಸಂಜೆ 4:30 ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಿತೆ ವಾಚಿಸಿ ಗಿಡಗಿಟ್ಟಿಸಿ ಎಂಬ ನೂತನ ಕಾರ್ಯಕ್ರಮ ಕೂಡ ಆಯೋಜಿತವಾಗಿದೆ.
0: ಇಂದು ಸಂಜೆ 6:00 ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026 ಅಂಗವಾಗಿ ಬೆಳಗಾವಿಯ ಅನುಕ್ತ ಟ್ರಸ್ಟ್ ತಂಡದವರು ಪ್ರಸ್ತುತಪಡಿಸುವ ಪ್ರಸಂಗ ಹಾರು ಹಕ್ಕಿ ಹಾರು.
1: ಕುಪ್ಪಣ್ಣ ಪಾರ್ಕ್ ಹಾಗೂ ಲಿಂಗಾಂಬುದಿ ಸಸ್ಯಶಾಸ್ತ್ರೀಯ ತೋಟ ಮೈಸೂರು ಇಲ್ಲಿ ನಡೆಯುತ್ತಿರುವ ಪುಷ್ಪಮೇಳ ಮತ್ತು ಸಸ್ಯ ತೋಟ ಭೇಟಿ ಕಾರ್ಯಕ್ರಮಗಳಲ್ಲಿ ಶಾಲಾ ಸಮವಸ್ತ್ರ ಧರಿಸಿ ಬರುವ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು 9:00 to 1:00 PM ಮತ್ತು 6 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗಿದೆ.
0: ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರ ವತಿಯಿಂದ ದಸರಾ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ 5:30 ಮೈಸೂರಿನ ಶ್ರೀ ಅನಂತೇಶ್ವರ ಟ್ರಸ್ಟ್ ವಿದ್ಯಾರ್ಥಿಗಳಿಂದ ಸುಗಮ ಸಂಗೀತವಿದೆ.
1: ಸಂಜೆ 6:00 ಉಡುಪಿ ಜಿಲ್ಲೆ ಹಂಗಾರಕಟ್ಟಿಯ ಯಕ್ಷಗಾನ ಕಲಾಕೇಂದ್ರದವರಿಂದ ಜಾಂಬವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗ ನಡೆಯಲಿದೆ.
0: ಸಂಜೆ 6:45 ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಕಲಾ ಮೈತ್ರಿ ತಂಡದವರಿಂದ ಮಂಟೇಸ್ವಾಮಿ ಕಥಾ ಪ್ರಸಂಗ.
1: ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಿನಾಂಕ 14 ಅರಮನೆ ವೇದಿಕೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗಿವೆ? 3:00 ಬಾಗಲಕೋಟೆಯ ಶ್ರೀ ಸಿದ್ದು ಉಪ್ಪಲದಿನ್ನಿ ಜಮಖಂಡಿಯವರಿಂದ ಕರಡಿ ಮಜಲು. 3:30 ಮೈಸೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಲ್ಚರಲ್ ಟ್ರಸ್ಟ್ನ ರೇವಣ್ಣ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ಸಂಜೆ 4:15 ಜಿ ಕವಿತಾ ಕಾಮತ್ ಮತ್ತು ತಂಡದವರಿಂದ ಸುಗಮ ಸಂಗೀತ. ಸಂಜೆ 5:00 ಬೆಂಗಳೂರಿನ ರಘುನಂದನ್ ಮತ್ತು ತಂಡದವರಿಂದ ಶಾಸ್ತ್ರೀಯ ಸಂಗೀತ. ಸಂಜೆ 6:00 ಶಿವಶ್ರೀ ಸ್ಕಂದ ಪ್ರಸಾದ್ ಮತ್ತು ತಂಡದವರಿಂದ ನಾಮ ಸಂಕೀರ್ತನ. ರಾತ್ರಿ 7:00 ಡೊರಮಿ ಲೈವ್ ಬ್ಯಾಂಡ್ನವರಿಂದ ಕ್ಲಾಸಿಕಲ್ ಫ್ಯೂಷನ್ ಆಕ್ಟ್. ರಾತ್ರಿ 8:30 ಮಂಡ್ಯದ ಗುರುದೇವ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ನ ಡಾಕ್ಟರ್ ಚೇತನ ರಾಧಾಕೃಷ್ಣ ಹಾಗೂ ಕುಮಾರಿ ಪಾಯಲ್ ರಾಧಾಕೃಷ್ಣ ಮತ್ತು ತಂಡದವರಿಂದ ನೃತ್ಯ ರೂಪಕ ದಶವಿದ್ಯಾರೂಪಕ. ಜಗನ್ಮೋಹನ ಅರಮನೆಯ ವೇದಿಕೆಯಲ್ಲಿ ಸಂಜೆ 5:00 ಎಸ್ ಶ್ರೀನಿವಾಸಲು ಮತ್ತು ತಂಡದವರಿಂದ ನಾಗಸ್ವರ ವಾದನ. ಸಂಜೆ 5:30 ಇಳಕಲ್ಲಿನ ಮಂಜುನಾಥ ಬಸವರಾಜ ಹಡಪದ ಮತ್ತು ತಂಡದವರಿಂದ ಸುಗಮ ಸಂಗೀತ. ಸಂಜೆ 6:30 ಚಾಮರಾಜನಗರದ ಜೆ ಮೂರ್ತಿ ಮುಡಿಗುಂಡ ಮತ್ತು ತಂಡದವರಿಂದ ಕಾವ್ಯ ಕುಂಚ ಗಾಯನ. ರಾತ್ರಿ 8:30 ಮೈಸೂರಿನ ಅಭಿವ್ಯಕ್ತಿ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ನ ಸುಹಾಸಿನಿ ಕೌಲಿಗೆ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮವಿದೆ. ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಸಂಜೆ 5:00 ತುಮಕೂರಿನ ಲಕ್ಷ್ಮಣದಾಸ್ ಮತ್ತು ತಂಡದವರಿಂದ ಕಥಾಕೀರ್ತನ, ಸಂಜೆ 5:30 ಮೈಸೂರಿನ ಎಂ ಕೇಶವ ಮತ್ತು ತಂಡದವರಿಂದ ಫ್ಯೂಷನ್ ಸಂಗೀತ, ಸಂಜೆ 6:30 ಮೈಸೂರಿನ ನೃತ್ಯ ಸ್ವರ ತಂಡದವರಿಂದ ಭರತನಾಟ್ಯವಿದೆ. ರಾತ್ರಿ 7:30 ಮೈಸೂರಿನ ಸೈಯದ್

0: ಮುಜಮಿಲ್ ಅಹಮದ್ ಮತ್ತು ತಂಡದವರಿಂದ ಸೂಫಿ ಕವಾಲಿ ಗಾಯನ. ಗಾನಭಾರತಿ ವೇದಿಕೆಯಲ್ಲಿ ಸಂಜೆ 5 ಗಂಟೆಗೆ ಬಾಗಲಕೋಟೆಯ ಅದೃಶ್ಯಪ್ಪ ಪಾಟೀಲ ಮತ್ತು ತಂಡದವರಿಂದ ಚಿನ್ನಕೋಲು ಮತ್ತು ಕೋಲಾಟ ಕಾರ್ಯಕ್ರಮವಿದೆ. ಸಂಜೆ 5:30 ಗಂಟೆಗೆ ಮಂಡ್ಯದ ಸಿಎಸ್ ಮಂಜೇಶ್ ಮತ್ತು ತಂಡದವರಿಂದ ಗೀತ ಗಾಯನ. ಸಂಜೆ 6:30 ಗಂಟೆಗೆ ಮೈಸೂರಿನ ಗೀತಾ ಮತ್ತು ತಂಡದವರಿಂದ ಭಾವಗೀತ ಕಾರ್ಯಕ್ರಮ. ರಾತ್ರಿ 7:30 ಗಂಟೆಗೆ ರಾಮನಗರದ ಪ್ರಸಾದ್ ಪಿ ಮತ್ತು ತಂಡದವರಿಂದ ಸಮೂಹ ನೃತ್ಯವಿದೆ. ರಾತ್ರಿ 8:30 ಗಂಟೆಗೆ ಮೈಸೂರಿನ ವಿನಾಯಕ ಸಂಗೀತ ಶಾಲೆಯ ಯಮುನಾ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ನಾದಬ್ರಹ್ಮ ಸಂಗೀತ ಸಭಾ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಹಾಸನದ ಶ್ರೀ ಕುಮಾರಯ್ಯ ಮತ್ತು ತಂಡದವರಿಂದ ಸೋಮನ ಕುಣಿತ. ಸಂಜೆ 5:30 ಗಂಟೆಗೆ ಮೈಸೂರಿನ ಸೌಭಾಗ್ಯ ಮತ್ತು ತಂಡದವರಿಂದ ಭಕ್ತಿ ಸಂಗೀತ. 6:30 ಗಂಟೆಗೆ ಮೈಸೂರಿನ ಶ್ರೀ ಮಹದೇಶ್ವರ ಗಾನ ಕಲಾವೃಂದದವರಿಂದ ಭಾವಗೀತೆ. ರಾತ್ರಿ 7:30 ಗಂಟೆಗೆ ಹಾಸನದ ಪೂರ್ಣಿಮಾ ಮತ್ತು ತಂಡದವರಿಂದ ಸಮೂಹ ನೃತ್ಯ. ರಾತ್ರಿ 8:30 ಗಂಟೆಗೆ ಬೀದರ್ನ ಪವಿತ್ರ ಮಠಪತಿ ಮತ್ತು ತಂಡದವರಿಂದ ಸುಗಮ ಸಂಗೀತವಿದೆ. ಚಿಕ್ಕ ಗಡಿಯಾರ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಮೈಸೂರಿನ ಕುಸುಮ ಮತ್ತು ತಂಡದವರಿಂದ ಕೀಲು ಕುದುರೆ ಕಾರ್ಯಕ್ರಮ. ಸಂಜೆ 5:00 ಗಂಟೆಗೆ ಮೈಸೂರಿನ ಸೋಜು ಬಾಯ್ಸ್ ತಮಟೆ ಮತ್ತು ನಗಾರಿ ಕಲಾ ತಂಡದ ವತಿಯಿಂದ ಜಾನಪದ ಗಾಯನವಿದೆ. ಸಂಜೆ 6:00 ಗಂಟೆಗೆ ಚನ್ನರಾಯಪಟ್ಟಣದ ಶ್ರೀ ಶಿವನಗೌಡ ಪಾಟೀಲ ಮತ್ತು ತಂಡದವರಿಂದ ಜನಪದ ಸಂಗೀತ. ರಾತ್ರಿ 7:00 ಗಂಟೆಗೆ ಕೊಪ್ಪಳ ಜಿಲ್ಲೆಯ ಸದಾಶಿವ ಪಾಟೀಲ ಮತ್ತು ತಂಡದವರಿಂದ ವಚನ ಸಂಗೀತ. ರಾತ್ರಿ 8:00 ಗಂಟೆಗೆ ಚನ್ನಪಟ್ಟಣದ ಹೊಂಬಾಳೆಯ ಮತ್ತು ತಂಡದವರಿಂದ ಜನಪದ ಗೀತೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಮಂಡ್ಯದ ಗೋವಿಂದರಾಜ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ. ಸಂಜೆ 5:00 ಗಂಟೆಗೆ ಶಿವಲೀಲಾ ಹಿರೇಮಠ ಮತ್ತು ತಂಡದವರಿಂದ ಸುಗಮ ಸಂಗೀತ. ಸಂಜೆ 6:00 ಗಂಟೆಗೆ ಮೈಸೂರಿನ ಜೋಳಿಗೆ ಸಾಂಸ್ಕೃತಿಕ ಸಮಿತಿಯ ಶಿವಶಂಕರ್ ಡಿಎಸ್ ಮತ್ತು ತಂಡದವರಿಂದ ಜನಪದ ಸಂಗೀತ. ರಾತ್ರಿ 7:00 ಗಂಟೆಗೆ ಬಳ್ಳಾರಿಯ ಸೂರ್ಯಕಲಾ ಟ್ರಸ್ಟ್ನ ಕೆಸಿ ಸುಂಕಣ್ಣ ಮತ್ತು ತಂಡದವರಿಂದ ನೃತ್ಯ ಪ್ರದರ್ಶನವಿದೆ. ರಾತ್ರಿ 8:00 ಗಂಟೆಗೆ ಚಿತ್ರದುರ್ಗದ ಕೆಟಿ ಮುತ್ತುರಾಜ್ ಮತ್ತು ತಂಡದವರಿಂದ ಜನಪದ ಸಂಗೀತ. ಪುರಭವನ ವೇದಿಕೆಯಲ್ಲಿ ಬೆಳಿಗ್ಗೆ 10:00 ಗಂಟೆಗೆ ಮೈಸೂರಿನ ಶ್ರೀ ಬಾಲಚಂದ್ರ ಮಿತ್ರ ಮಂಡಳಿಯ ಶಾಂತಾದೇವಿ ಮತ್ತು ತಂಡದವರಿಂದ ನಾಟಕ ಚಂದ್ರಮನ ಶಾಪ ವಿಮೋಚನೆ. ಮಧ್ಯಾಹ್ನ 3:00 ಗಂಟೆಗೆ ಮೈಸೂರಿನ ಶ್ರೀ ಮಹಾಲಿಂಗೇಶ್ವರ ಕೃಪಾಪೂಷಿತ ನಾಟಕ ಮಂಡಳಿಯವರಿಂದ ಪೌರಾಣಿಕ ನಾಟಕ ಕುರುಕ್ಷೇತ್ರ. ಸಂಜೆ 6:00 ಗಂಟೆಗೆ ಮೈಸೂರಿನ ಶ್ರೀ ಬಸವೇಶ್ವರ ಪೌರಾಣಿಕ ನಾಟಕ ಸಂಘದ ಚಿಕ್ಕನಾಯಕ ಮತ್ತು ತಂಡದವರಿಂದ ಪೌರಾಣಿಕ ನಾಟಕ ಮಹಾಭಾರತ. ಕಿರುರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಮೈಸೂರಿನ ಎಂಪಿ ಗೀತಾ ಮತ್ತು ತಂಡದವರಿಂದ ಮಹಿಳಾ ಕೋಲಾಟ. ಸಂಜೆ 6:00 ಗಂಟೆಗೆ ತುಮಕೂರಿನ ಸುಮಿತ್ರ ಕಲಾ ತಂಡದ ವತಿಯಿಂದ ನಾಟಕ ಸೀತಾ ಸಂದರ್ಶನ. ರಮಾ ಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00 ಗಂಟೆಗೆ ಬೆಂಗಳೂರಿನ ಕಲಾದರ್ಪಣ ಆರ್ಟ್ ರಿಫ್ಲೆಕ್ಸ್ ವತಿಯಿಂದ ದಾರದ ಚಿತ್ರಕಲೆ ಪ್ರದರ್ಶನವಿದೆ. ಸಂಜೆ 5:00 ಗಂಟೆಗೆ ಶಿವಮೊಗ್ಗದ ಶ್ರೀ ಸಿಗಂಧೂರೇಶ್ವರಿ ಜಾನಪದ ಸಾಂಸ್ಕೃತಿಕ ಕಲಾ ತಂಡದ ಪುಷ್ಪಣ್ಣಪ್ಪ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. ಸಂಜೆ 6:00 ಗಂಟೆಗೆ ರಾಯಚೂರಿನ ವೈಷ್ಣವಿ ದೇಶಪಾಂಡೆ ಮತ್ತು ತಂಡದವರಿಂದ ಸುಗಮ ಸಂಗೀತ. ರಾತ್ರಿ 7:00 ಗಂಟೆಗೆ ಬೆಂಗಳೂರಿನ ಕಲಾ ಕೃಷಿ ಕಲ್ಚರಲ್ ಟ್ರಸ್ಟ್ನ ಚಂದನಾ ಎಸ್ ಮತ್ತು ತಂಡದವರಿಂದ ನಾಟಕ ಮಳ್ಳಗಿಂಪಲ್. ನಟನಾ ರಂಗಮಂದಿರದಲ್ಲಿ ಸಂಜೆ 6:00 ಗಂಟೆಗೆ ಬೆಂಗಳೂರಿನ ರಂಗದರ್ಶನ ಪ್ರದರ್ಶನ ಕಲಾಕೇಂದ್ರದ ವತಿಯಿಂದ ನಾಟಕ ಕಾಕನಕೋಟೆ.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ಆಕಾಶವಾಣಿ ಬೆಂಗಳೂರು. ರೈತರಿಗೆ ಸಲಹೆ.
3: ಕೈಗಾರಿಕಾ ಮತ್ತು ನಗರ ಉತ್ಪನ್ನಗಳು, ಇಂಡಸ್ಟ್ರಿಯಲ್ ಮತ್ತು ಅರ್ಬನ್ ಬಯೋ ಪ್ರಾಡಕ್ಟ್ಸ್ ಅಂದರೆ ಇವು ವೃತ್ತಾಕಾರದ ಆರ್ಥಿಕತೆ, ಸರ್ಕ್ಯುಲರ್ ಇಕಾನಮಿ ತತ್ವದಲ್ಲಿ ಬರ್ತವೆ. ಅಂದರೆ ನಗರ ಮತ್ತು ಕೈಗಾರಿಕಾ ಮೂಲಗಳಿಂದ ಬರುವ ಪೋಷಕಾಂಶಭರಿತ ತ್ಯಾಜ್ಯವನ್ನು ಕೃಷಿ ಉತ್ಪಾದನೆಗೆ ಮರುಬಳಕೆ ಮಾಡೋದನ್ನು ಪ್ರೋತ್ಸಾಹ ಕೊಡುತ್ತೆ. ಈ ವಸ್ತುಗಳು ಸರಿಯಾಗಿ ಸಂಸ್ಕರಿಸಿ ಮತ್ತು ಪರೀಕ್ಷಿಸಿದಾಗ ಅಮೂಲ್ಯವಾದ ರಸಗೊಬ್ಬರ ಸಂಪನ್ಮೂಲಗಳನ್ನು ನಾವು ಕಂಡುಕೊಳ್ಬೋದಾಗಿದೆ. ಸಿವೇಜ್ ಸ್ಲಜ್ ಅಥವಾ ಬಯೋಸಾಲಿಡ್ಗಳು ಅಂತ ನಾವೇನು ಕರಿತೇವೆ, ಒಳಚರಂಡಿ ಕೆಸರು, ನಗರ ತ್ಯಾಜ್ಯ ಸಂಸ್ಕರಣೆಯು 2-5% ನೈಟ್ರೋಜನ್, 1-5% ಪೊಟ್ಯಾಸಿಯಂ ಮತ್ತು ಬೆಲೆ ಬಾಳುವ ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿರುವ ಬಯೋಸಾಲಿಡ್ಗಳನ್ನು ಉತ್ಪಾದನೆ ಮಾಡ್ತವೆ. ಕ್ಲಾಸ್ ಎ ಬಯೋಸಾಲಿಡ್ಗಳು ಅಂದರೆ ರೋಗಕಾರಕ ಮುಕ್ತ ಸುಧಾರಿತ ಸಂಸ್ಕರಣೆ. ಕೃಷಿ, ತೋಟಗಾರಿಕೆ ಮತ್ತು ಭೂ ಸುಧಾರಣೆಯಲ್ಲಿ ಇವನ್ನು ಬಳಸಲಾಗುತ್ತೆ. ಕೃಷಿ ಬಳಕೆಗೆ ಮುನ್ನ ಭಾರ ವಾಹನಗಳಿಗಾಗಿ ಕ್ಯಾಡ್ಮಿಯಂ ಸೀಸ ಪಾದರಸವನ್ನು ಕಡ್ಡಾಯವಾಗಿ ಪರೀಕ್ಷಿಸಬೇಕಾಗುತ್ತೆ. ಆಹಾರ ಉದ್ಯಮದ ತ್ಯಾಜ್ಯ ಮೀನಿನ ಎಮಲ್ಷನ್ ಮತ್ತು ಮೀನಿನ ಪುಡಿ, ಅಮಿನೋ ಆಮ್ಲಗಳೊಂದಿಗೆ ಹೆಚ್ಚಿನ ನೈಟ್ರೋಜನ್ 10-12% ಮತ್ತು ಪೊಟ್ಯಾಸಿಯಂ ಅಂಶಗಳನ್ನು ಹೊಂದಿರುತ್ತೆ.

0: ಗರಿಗಳ ಪುಡಿ ಫೆದರ್ ಮೀಲ್ ಕೋಳಿ ಸಂಸ್ಕರಣೆಯಿಂದ ಬರುವ ನಿಧಾನವಾಗಿ ಬಿಡುಗಡೆಯಾಗುವ ಸಾರಜನಕ ಶೇಕಡ 13-15 ರಕ್ತದ ಪುಡಿ ಎಲೆಗಳ ತರಕಾರಿ ಉತ್ಪಾದನೆಗೆ ವೇಗವಾಗಿ ಬಿಡುಗಡೆಯಾಗುವ ಸಾರಜನಕ ಶೇಕಡ 12-14 ನೈಟ್ರೋಜನ್ ಮೊಲಾಸಿಸ್ ಕಾಕಂಬಿ ಮಣ್ಣಿನ ಸೂಕ್ಷ್ಮಜೀವಿಗಳಿಗೆ ಇದು ಶಕ್ತಿಯ ಮೂಲವಾಗಿದೆ ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಖನಿಜಗಳನ್ನು ಒಳಗೊಂಡಿರುತ್ತೆ ವಿನಾಸೆ ಪೊಟ್ಯಾಸಿಯಂ ಮತ್ತು ಸಾವಯವ ಪದಾರ್ಥಗಳಿಂದ ಸಮೃದ್ಧವಾಗಿರುವ ಸಕ್ಕರೆ ಕಾರ್ಖಾನೆಯ ಉಪ ಉತ್ಪನ್ನವಾಗಿದೆ ಮರದ ಬೂದಿ ಉಡ್ಯಾಶ್ ಬಯೋಮಾಸ್ ದಹನದಿಂದ ಬರುವ ಮರದ ಬೂದಿಯು 3-7 K2O 10-20 ಕ್ಯಾಲ್ಸಿಯಂ ಮತ್ತು ಗಮನಾರ್ಹ ಪ್ರಮಾಣದ ರಂಜಕವನ್ನು ಹೊಂದಿರ್ತವೆ ಇದು ಮಣ್ಣಿನ ಸುಧಾರಣೆ ಹೆಚ್ಚಿಸುತ್ತೆ ಮತ್ತು ಕರಗುವ ಪೊಟ್ಯಾಸಿಯಂ ಅನ್ನು ವೇಗವಾಗಿ ತಯಾರು ಮಾಡಿಕೊಡುತ್ತೆ ಪ್ರತಿ ಹೆಕ್ಟೇರ್ಗೆ 1-2 ಟನ್ ಬಳಕೆಯ ದರವು ಸಾಮಾನ್ಯವಾಗಿರುತ್ತೆ ಪೋಷಕಾಂಶಗಳು ಕೊಚ್ಚಿ ಹೋಗೋದನ್ನು ತಡೆಯಲು ಇದನ್ನು ಒಣ ಜಾಗದಲ್ಲಿ ಸಂಗ್ರಹಿಸಿಡಬೇಕು ಮತ್ತು ಪ್ರತ್ಯಾಮ್ಲೀಯ ಮಣ್ಣಿಗೆ ಬೆರೆಸಬಾರದು ನ್ಯಾನೋ ರಸಗೊಬ್ಬರ ನ್ಯಾನೋ ತಂತ್ರಜ್ಞಾನ ಅತಿ ಸೂಕ್ಷ್ಮ ಮಟ್ಟದಲ್ಲಿ 100 nanometer ಇವು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ನೆರವಾಗುತ್ತವೆ ನ್ಯಾನೋ ರಸಗೊಬ್ಬರಗಳು ಪೋಷಕಾಂಶಗಳನ್ನು ಪಾಲಿಮರ್ಗಳು ಜಿಯೋಲೈಟ್ಗಳು ಅಥವಾ ಜೇಡಿಮಣ್ಣಿನ ಖನಿಜದೊಳಗೆ ಸುರಕ್ಷಿತವಾಗಿ ಅಡಗಿಸಿಡುತ್ತವೆ ಇವು ಮಣ್ಣಿನ pH ಅಂದರೆ ಆಮ್ಲೀಯತೆ ಅಥವಾ ಕ್ಷಾರೀಯತೆ ತಾಪಮಾನ ಅಥವಾ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡ್ತವೆ ಒಂದು ಅಧ್ಯಯನದ ಪ್ರಕಾರ ಈ ತಂತ್ರಜ್ಞಾನದಿಂದ ರಸಗೊಬ್ಬರಗಳ ಬಳಕೆಯನ್ನು ಶೇಕಡ 20-40 ಕಡಿಮೆ ಮಾಡಿಕೊಳ್ಬೋದು ಮತ್ತು ಸಾಂಪ್ರದಾಯಿಕ ಗೊಬ್ಬರಗಳಿಗಿಂತ ಸಮಾನ ಅಥವಾ ಹೆಚ್ಚಿನ ಇಳುವರಿಯನ್ನು ಕೂಡ ಪಡಿಬಹುದು ಜಿಂಕ್ ಆಕ್ಸೈಡ್ ನ್ಯಾನೋ ಕಣ ಧಾನ್ಯದ ಬೆಳೆಗಳಲ್ಲಿ ಸತು ಪೋಷಕಾಂಶದ ಕೊರತೆ ಇವು ನೀಗಿಸ್ತವೆ ಕಾರ್ಬನ್ ನ್ಯಾನೋ ಟ್ಯೂಬ್ ಆಧಾರಿತ ಯೂರಿಯಾ ಸಾರಜನಕದ ಬಳಕೆಯ ದಕ್ಷತೆಯನ್ನು ಶೇಕಡ 35% ಇದು ಹೆಚ್ಚು ಮಾಡುತ್ತೆ ಹೈಡ್ರಾಕ್ಸಿ ಅಪ್ಟಿಟೈಡ್ ನ್ಯಾನೋ ಕಣಗಳು ರಂಜಕದ ನಿಧಾನಗತಿಯ ಬಿಡುಗಡೆಗೆ ಉತ್ತಮ ಆಧಾರವಾಗಿ ಕೆಲಸ ಮಾಡ್ತವೆ ಪಾಲಿಮರ್ ಲೇಪಿತ ಯೂರಿಯಾ ಗಂಧಕ ಲೇಪಿತ ಯೂರಿಯಾ ಯೂರಿಯಸ್ ಪ್ರತಿರೋಧಕಗಳಿಂದ ಸಂಸ್ಕರಿಸಿದ ರಸಗೊಬ್ಬರಗಳು ಸಸ್ಯದ ಅಗತ್ಯಕ್ಕೆ ತಕ್ಕಂತೆ ಪೋಷಕಾಂಶಗಳನ್ನು ಬಿಡುಗಡೆ ಮಾಡ್ತವೆ ಇದರಿಂದ ಸಾರಜನಕವು ಆವಿಯಾಗುವುದು ಮತ್ತು ನೀರಿನಲ್ಲಿ ಕೊಚ್ಚಿ ಹೋಗುವುದು ತಪ್ಪುತ್ತೆ ಇವು ಸಾಂಪ್ರದಾಯಿಕ ಯೂರಿಯಾಕ್ಕೆ ಹೋಲಿಸಿದರೆ ಸಾರಜನಕ ಬಳಕೆಯ ದಕ್ಷತೆಯನ್ನು ಶೇಕಡ 20-40% ಸುಧಾರಿಸಿಕೊಳ್ಬೋದು ಹ್ಯೂಮಿಕ್ ಆಮ್ಲ ಸಾವಯವ ಉಳಿಕೆಗಳು ಕೊಳೆಯುವ ಪ್ರಕ್ರಿಯೆಯ ಅಂತಿಮ ಉತ್ಪನ್ನಗಳಾಗಿವೆ ಇವುಗಳನ್ನು ಮಣ್ಣಿನ ಗುಣವರ್ಧಕಗಳಾಗಿ ಅಥವಾ ಎಲೆಗಳ ಮೇಲೆ ಸಿಂಪಡಿಸುವ ಮೂಲಕ ಇವು ಪೋಷಕಾಂಶಗಳ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮಣ್ಣಿನಲ್ಲಿ ಸಿಹಿಸಿ ಬೇರುಗಳು ಹೀರಿಕೊಳ್ಳುವ ಸಾಮರ್ಥ್ಯ ಮತ್ತು ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಉತ್ತಮಗೊಳಿಸುತ್ತವೆ
1: ರೈತರಿಗೆ ಸಲಹೆ ಕೇಳಿದ್ರಿ ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ ಅಥ ವಾರ್ತಾಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಕೆನಡಾ ದೇಶಸ್ಯ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಚ ದ್ವಯೋಃ ದೇಶಯೋಃ ದ್ವಿಪಕ್ಷೀಯ ಸಂಬಂಧೇಷು ಪ್ರಾಪ್ತಾಂ ಸಕಾರಾತ್ಮಕ ಪ್ರಗತಿಂ ಅಗ್ರೆ ನೇತುಂ ತಥಾ ಸಾಮರಿಕ ಸಹಯೋಗಸ್ಯ ಪ್ರಮುಖ ಕ್ಷೇತ್ರೇಷು ಸಾರ್ಥಕ ಪರಿಣಾಮಾನಿ ಪ್ರಾಪ್ತುಂ ಸಹಮತಿಂ ಪ್ರಕಟಿತವಂತೌ ಏತೇಷು ಕ್ಷೇತ್ರೇಷು ವಾಣಿಜ್ಯಂ ಊರ್ಜಾ ಕ್ಷೇತ್ರಂ ಪ್ರೌದ್ಯೋಗಿಕೀ ಸುರಕ್ಷಾ ತಥಾ ಉಭಯೋಃ ದೇಶಯೋಃ ಜನಾನಾಂ ಮಧ್ಯೆ ಪಾರಸ್ಪರಿಕ ಸಂಬಂಧಾಃ ಸಮ್ಮಿಲಿತಾಃ ಸಂತಿ ಉಭಯೋಃ ಮಧ್ಯೆ ದೂರಭಾಷ ಮಾಧ್ಯಮೇನ ಸೌಹಾರ್ದಪೂರ್ಣಃ ಫಲದಾಯಕಃ ಚ ಸಂವಾದಃ ಜಾತಃ ಶ್ರೀ ಮೋದಿ ಸಾಮಾಜಿಕ ಸಂಚಾರ ಪಟಲೇ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಉಕ್ತವಾನ್ ಯದ್ ಭಾರತಂ ಕನಾಡಾ ದೇಶಶ್ಚ ಮಿಲಿತ್ವಾ ಅಧಿಕ ಸ್ಥಿರಸ್ಯ ಸಮೃದ್ಧಸ್ಯ ಚ ವಿಶ್ವಸ್ಯ ನಿರ್ಮಾಣೇ ಯೋಗದಾನಂ ದತ್ತಃ ಏತನ್ಮಧ್ಯೆ ಕನಾಡಾ ದೇಶಸ್ಯ ವಿದೇಶ ಮಂತ್ರಿ ಅನಿತಾ ಆನಂದಃ ह्यः सायंकाले द्विदिवसीय भारत यात्रायै नवदिल्लीं सम्प्राप्तवती।

0: ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
4: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
3: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
4: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
3: ಆಸ್ವಾದಿಸಿ,
4: ಆನಂದಿಸಿ,
3: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.
5: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
6: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
7: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
6: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
7: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಡೆಂಗ್ಯೂ ಲಸಿಕೆ ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿ ರಚನೆ, ಸಚಿವ ಯುಟಿ ಖಾದರ್. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಹೊಸ ನೀತಿ ರಚನೆಗೆ ನಿರ್ಧಾರ, ಸಚಿವ ಕೆಜೆ ಜಾರ್ಜ್. ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸುವ ಆಯುಷ್ಮಾನ್ ಭಾರತ್ ಯೋಜನೆ. ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕಾ ನಿವೇಶನಗಳ ರದ್ದು, ಸಚಿವ ಎಂಬಿ ಪಾಟೀಲ್. ವಾರ್ತೆಗಳ ವಿವರ: ಡೆಂಗ್ಯೂ ಲಸಿಕೆಯ ಕುರಿತು ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಟಕೆಡಾ ಸಂಸ್ಥೆಯ ವತಿಯಿಂದ ಫ್ರಾಮ್ ಅವೇರ್ನೆಸ್ ಟು ಆಕ್ಷನ್, ಅಡ್ವಾನ್ಸಿಂಗ್ ಡೆಂಗ್ಯೂ ಪ್ರಿವೆನ್ಷನ್ ಇನ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಸಮಿತಿಯು ಸಂಸ್ಥೆಯ ಸಂಶೋಧನೆ ಹಾಗೂ ಲಸಿಕೆಯ ಪರಿಣಾಮವನ್ನು ಪರಿಶೀಲಿಸಿ ಐಸಿಎಂಆರ್ ಜೊತೆಗೂ ಸಮಾಲೋಚನೆ ನಡೆಸಲಿದೆ. ಸಮಿತಿಯ ವರದಿ ಹಾಗೂ ಎಲ್ಲ ಅಧಿಕೃತ ಪ್ರಕ್ರಿಯೆಗಳ ಬಳಿಕ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಇಂದು ಸಾರ್ವಜನಿಕ ಆರೋಗ್ಯದ ಸ್ವರೂಪ ಬದಲಾಗಿದ್ದು, ಮಾನವ ಪ್ರಾಣಿ ಮತ್ತು ಪರಿಸರದ ಆರೋಗ್ಯವನ್ನು ಒಟ್ಟಾಗಿ ನೋಡುವ ಒನ್ ಹೆಲ್ತ್ ಪರಿಕಲ್ಪನೆ ಮುನ್ನೆಲೆಗೆ ಬಂದಿದೆ. ಡೆಂಗ್ಯೂ ಕೇವಲ ವ್ಯಕ್ತಿಯ ಅನಾರೋಗ್ಯವಲ್ಲ, ಅದು ಪರಿಸರ ಹಾಗೂ ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ನೇರವಾಗಿ ಸಂಬಂಧಿಸಿದೆ. ಇದು ಕುಟುಂಬಗಳನ್ನು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಸುವುದಲ್ಲದೆ ಸರ್ಕಾರದ ಮೇಲೂ ಭಾರೀ ಹೊರೆ ಉಂಟು ಮಾಡುತ್ತದೆ ಎಂದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ನವೆಂಬರ್ ತಿಂಗಳ ಅಂತ್ಯದೊಳಗೆ 800 ಕೋಟಿ ವೆಚ್ಚದಲ್ಲಿ 100 ಶಾಲೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ಅಲ್ಪಸಂಖ್ಯಾತರ ಕಲ್ಯಾಣ, ಹಜ್ ಮತ್ತು ವಕ್ಫ್ ಸಚಿವರೂ ಆಗಿರುವ ಯುಟಿ ಖಾದರ್ ತಿಳಿಸಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಿವಿಧ ವಿದ್ಯಾರ್ಥಿ ವೇತನ ಯೋಜನೆಗಳು ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಕಾರ್ಯಕ್ರಮಗಳ ಕುರಿತು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೌಲಾನಾ ಆಜಾದ್

0: ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಶಾಲೆಗಳ ಶಂಕುಸ್ಥಾಪನೆಗೆ ಬೇಕಾದ ಸಿದ್ದತೆಯನ್ನು ಮಾಡುತ್ತಿದ್ದೇವೆ ಎಂದರು. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೊಸ ತಂತ್ರಜ್ಞಾನ, ಉತ್ಪನ್ನಗಳು ಮತ್ತು ನವೀನ ಪರಿಹಾರಗಳನ್ನು ರೂಪಿಸಲು ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಉದ್ದೇಶದಿಂದ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಟೂರಿಸಂ ಸ್ಟಾರ್ಟ್ಅಪ್ ಪ್ರಮೋಷನ್ ಪಾಲಿಸಿ ರೂಪಿಸಲಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರದ ನೈಜ ಸಮಸ್ಯೆಗಳು ಮತ್ತು ಅಗತ್ಯಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಸ್ಟಾರ್ಟ್ಅಪ್ಗಳು, ಯುವ ಉದ್ಯಮಿಗಳು ಮತ್ತು ನವೋದ್ಯಮಿಗಳಿಗೆ ಅವಕಾಶ ಕಲ್ಪಿಸುವುದು ಉದ್ದೇಶಿತ ನೀತಿಯ ಪ್ರಮುಖ ಆಶಯವಾಗಿದೆ. ಪ್ರವಾಸಿಗರ ಅನುಭವ, ಡಿಜಿಟಲ್ ಸೇವೆಗಳು, ಪ್ರವಾಸಿ ತಾಣಗಳ ನಿರ್ವಹಣೆ, ಸುಸ್ಥಿರ ಪ್ರವಾಸೋದ್ಯಮ, ಸ್ವಚ್ಛತೆ, ಸಂಚಾರ ಸುರಕ್ಷತೆ, ಪ್ರವೇಶ ಸೌಲಭ್ಯ, ಪ್ರವಾಸಿ ಮಾಹಿತಿ ಹಾಗೂ ಸ್ಥಳೀಯ ಅನುಭವಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ಪರಿಹಾರಗಳನ್ನು ರೂಪಿಸಲು ನೀತಿಯಡಿ ಅವಕಾಶ ಕಲ್ಪಿಸುವ ಕುರಿತು ಪರಿಶೀಲಿಸಲಾಗುವುದು ಎಂದು ಅವರು ಹೇಳಿದರು. ಅನ್ನಭಾಗ್ಯ ಸೇರಿದಂತೆ ವಿವಿಧ ಸಾರ್ವಜನಿಕ ವಿತರಣಾ ಯೋಜನೆಗಳ ಫಲಾನುಭವಿಗಳು ಸ್ವತಃ ಇಕೆವೈಸಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವ ಅನ್ನ ಸೇವೆ ಮೊಬೈಲ್ ಆಪ್ ಇಂದಿನಿಂದ ರಾಜ್ಯಾದ್ಯಂತ ಲಭ್ಯವಾಗಲಿದೆ. ರಾಷ್ಟೀಯ ಮಾಹಿತಿ ಕೇಂದ್ರ ಎನ್ಐಸಿ ಹಾಗೂ ಇ ಆಡಳಿತ ಇಲಾಖೆ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಮೊಬೈಲ್ ಆಪ್ ಅನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಖಾತೆ ಸಚಿವ ರಿಜ್ವಾನ್ ಅರ್ಷದ್ ಅಕ್ಟೋಬರ್ 1 ಬಿಡುಗಡೆ ಮಾಡಿದ್ದು, ಗೂಗಲ್ ಪ್ಲೇಸ್ಟೋರ್ನಿಂದ ಅನ್ನ ಸೇವೆ ಆಪ್ ಡೌನ್ಲೋಡ್ ಮಾಡಿಕೊಂಡು ಯುಐಡಿಎಐ ಫೇಸ್ ಅಥೆಂಟಿಕೇಷನ್ ಮೂಲಕ ಸ್ವಯಂ ಇಕೆವೈಸಿ ಪೂರ್ಣಗೊಳಿಸಬಹುದಾಗಿದೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕಲ್ಪಿಸುವ ಕುರಿತು ರಾಜ್ಯ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಚರ್ಚಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಎಂದು ಸಮಾಜ ಕಲ್ಯಾಣ ಖಾತೆ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದ ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಪ್ರಮಾಣ ಶೇಕಡ 24.1% ಜನಗಣತಿ ಹಾಗೂ ವಿವಿಧ ಆಯೋಗಗಳ ವರದಿಗಳ ಆಧಾರದ ಮೇಲೆ ಮೀಸಲಾತಿ ಪ್ರಮಾಣವನ್ನು ನಿರ್ಧರಿಸುವುದು ಅಗತ್ಯವಾಗಿದೆ ಎಂದರು. ಪರಿಶಿಷ್ಟ ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚಿಸಿದ್ದ ಮೀಸಲಾತಿ ಪ್ರಮಾಣಕ್ಕೆ ರಾಜ್ಯ ಹೈಕೋರ್ಟ್ ತಡೆ ನೀಡಿದ್ದು, ನ್ಯಾಯಾಲಯಕ್ಕೆ ಸಮರ್ಥ ಮಾಹಿತಿ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಾಯಚೂರಿನಲ್ಲಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಸರ್ಕಾರ ಜನರಿಗೆ ಅನುಕೂಲವಾಗುವ ನಿರ್ಧಾರ ಕೈಗೊಂಡಾಗ ಅದನ್ನು ಎತ್ತಿ ಹಿಡಿಯುವುದು ಪ್ರಸ್ತುತ ಸರ್ಕಾರದ ಜವಾಬ್ದಾರಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಹೆಚ್ಚಳ ಮಾಡಿದ್ದ ಮೀಸಲಾತಿ ಪ್ರಮಾಣವನ್ನು ನ್ಯಾಯಾಲಯದ ಮುಂದೆ ಸಮರ್ಥ ವಾದ ಮಂಡಿಸಿ ಅದನ್ನು ಉಳಿಸಲು ಸರ್ಕಾರ ವಿಫಲವಾಗಿದೆ. ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಮೀಸಲಾತಿ ವಿರೋಧಿ, ಈಗಲೂ ಅದನ್ನು ಮುಂದುವರಿಸಿಕೊಂಡು ಬಂದಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಕುರಿತು ಒಂದು ವರದಿ. 2018 ಪ್ರಾರಂಭವಾದ ಆಯುಷ್ಮಾನ್ ಭಾರತ್ PMJAY ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಗಂಭೀರ ಅನಾರೋಗ್ಯ ಎಂದರೆ ಚಿಕಿತ್ಸೆ ಮತ್ತು ಆರ್ಥಿಕ ನಷ್ಟದ ನಡುವೆ ಆಯ್ಕೆ ಎಂದಲ್ಲ. ಪ್ರತಿ ಕುಟುಂಬಕ್ಕೆ 5 ವಾರ್ಷಿಕ ನಗದುರಹಿತ ರಕ್ಷಣೆಯನ್ನು ಒದಗಿಸುವ ಈ ಯೋಜನೆ ಶೇಕಡ 40% ಬಡಜನರನ್ನು ಗುರಿಯಾಗಿಸಿಕೊಂಡಿದೆ ಮತ್ತು ಹಂತ ಹಂತವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಜೂನ್ 2026 ಹೊತ್ತಿಗೆ ಇದು 37,413 ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ 1.92 ಲಕ್ಷ ಕೋಟಿ ಮೌಲ್ಯದ 12.69 ಕೋಟಿ ಆಸ್ಪತ್ರೆ ದಾಖಲಾತಿಗಳನ್ನು

0: ಸಕ್ರಿಯಗೊಳಿಸಿದೆ. ಆಯುಷ್ಮಾನ್ ಭಾರತ್ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಸರ್ಕಾರಿ ಪಾಲಿಟೆಕ್ನಿಕ್ ಗಣಕಯಂತ್ರ ವಿಜ್ಞಾನ ವಿಭಾಗದ ಉಪನ್ಯಾಸಕರಾದ ರಾಜೇಶ್ ಹೊಂಗಲ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಆರೋಗ್ಯ ರಕ್ಷಣೆ ಮತ್ತು ಆಸ್ಪತ್ರೆಯ ಚಿಕಿತ್ಸೆ ಸಂದರ್ಭದಲ್ಲಿ ಆರ್ಥಿಕ ನೆರವನ್ನು ನೀಡುವಂತಹ ಈ ಭಾರತ ಸರ್ಕಾರದ ಪ್ರಮುಖ ಆರೋಗ್ಯ ಉಪಕ್ರಮ ಅಥವಾ ಯೋಜನೆ ಆಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲ ಉದ್ದೇಶ ಸಾಮಾನ್ಯ ಜನರಿಗೆ, ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂತಹ ಕುಟುಂಬಗಳಿಗೆ ಉತ್ತಮ ಆರೋಗ್ಯ ಸೇವೆ ಅವರ ಮನೆ ಹತ್ತಿರದಲ್ಲೇ ದೊರೆಯುವಂತೆ ಮಾಡಬೇಕು ಮತ್ತು ತೀವ್ರ ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗೆ ದಾಖಲಾಗುವ ಸಂದರ್ಭ ಬಂದಾಗ ಆ ಕುಟುಂಬಗಳಿಗೆ ಉಂಟಾಗುವಂತಹ ದೊಡ್ಡ ಆರ್ಥಿಕ ಹೊರೆ ಕಡಿಮೆ ಮಾಡುವಂತಹ ಹಿರಿದಾದ ಯೋಜನೆ ಈ ಆಯುಷ್ಮಾನ್ ಭಾರತ್ ಒಂದು ಮೂಲ ಸಂದೇಶ ಕೊಡುತ್ತದೆ. ಏನಂದ್ರೆ ಚಿಕಿತ್ಸಾ ವೆಚ್ಚ ಭರಿಸುವ ಆರ್ಥಿಕ ಭದ್ರತೆಯನ್ನ ಎಲ್ಲರಿಗೂ ವಿಸ್ತರಿಸಬೇಕು ಅನ್ನೋ ವಿಶಾಲ ಗುರಿಯನ್ನ ಯೋಜನೆ ಹೊಂದಿದೆ.
0: ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕೋದ್ಯಮಿಗಳಿಗೆ ಮಂಜೂರು ಮಾಡಿರುವ ಕೈಗಾರಿಕಾ ನಿವೇಶನಗಳನ್ನು ರದ್ದುಗೊಳಿಸಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ. ಕೈಗಾರಿಕಾ ನಿವೇಶನಗಳನ್ನು ಪಡೆದುಕೊಂಡವರು ನಿಗದಿತ ಕಾಲಮಿತಿಯೊಳಗೆ ಅಗತ್ಯ ಹಣ ಪಾವತಿಸಿ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ನಿಯಮಾನುಸಾರ ಹಣ ಪಾವತಿಸದೆ ವಿಳಂಬ ಮಾಡುವವರಿಗೆ ವಿನಾಯಿತಿ ನೀಡದೆ ನಿಯಮಗಳ ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಮನೆ ಮನೆಗೆ ಶುದ್ದ ಜಲ ಅಭಿಯಾನವನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಲು ನಿರ್ಧರಿಸಲಾಗಿದ್ದು, ಮೈಸೂರು ನಗರದಲ್ಲಿ ಮುಂದಿನ ಒಂದು ವರ್ಷದೊಳಗೆ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಕುಡಿಯುವ ನೀರು, ಘನತ್ಯಾಜ್ಯ ನಿರ್ವಹಣೆ ಹಾಗೂ ನಗರಾಭಿವೃದ್ದಿಗೆ ಸಂಬಂಧಿಸಿ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜಲಜೀವನ್ ಮಿಷನ್ ಯೋಜನೆಯು ಗ್ರಾಮೀಣ ಕುಟುಂಬಗಳಿಗೆ ಶುದ್ದ ಕುಡಿಯುವ ನೀರು ತಲುಪಿಸುವ ಮೂಲಕ ಜನರ ಜೀವನ ಮಟ್ಟ ಸುಧಾರಿಸಲು ನೆರವಾಗಿದೆ ಎಂದು ಶಿಕಾರಿಪುರ ಕ್ಷೇತ್ರದ ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನೀರನ್ನು ಸಂರಕ್ಷಿಸಿದರೆ ಜೀವಸಂಕುಲವನ್ನು ಸಂರಕ್ಷಿಸಿದಂತೆ, ಬರ ಪರಿಸ್ಥಿತಿ ಹಿನ್ನೆಲೆ ಕುಡಿಯುವ ನೀರನ್ನು ಕೃಷಿ ಚಟುವಟಿಕೆಗಳಿಗೆ ಬಳಸದೆ ಮನೆಗಳಲ್ಲಿ ಮಿತವಾಗಿ ಬಳಸಬೇಕು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಂಗ್ಯೂ ಲಸಿಕೆ ಪರಿಶೀಲನೆ ನಡೆಸಿ ವರದಿ ನೀಡಲು ಆರೋಗ್ಯ ಇಲಾಖೆಯಿಂದ ವಿಶೇಷ ಸಮಿತಿ ರಚನೆ, ಸಚಿವ ಯುಟಿ ಖಾದರ್. ಕರ್ನಾಟಕದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸ್ಟಾರ್ಟ್ಅಪ್ಗಳನ್ನು ಬಳಸಿಕೊಳ್ಳುವ ಹೊಸ ನೀತಿ ರಚನೆಗೆ ನಿರ್ಧಾರ, ಸಚಿವ ಕೆಜೆ ಜಾರ್ಜ್. ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸುವ ಆಯುಷ್ಮಾನ್ ಭಾರತ್ ಯೋಜನೆ. ನಿಗದಿತ ಅವಧಿಯೊಳಗೆ ಹಣ ಪಾವತಿಸದ ಕೈಗಾರಿಕಾ ನಿವೇಶನಗಳ ರದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: IoT ಸೆಕ್ಯೂರಿಟಿ ಎಕೋಸಿಸ್ಟಮ್ ಮತ್ತು ಸ್ಯಾಂಡ್ಬಾಕ್ಸ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡ್ತಾ ಇದ್ದಾರೆ ರಘು HV, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು.
5: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ IoT ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ರಘು HV, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. IoT ಭದ್ರತೆ ಹಾಗೂ ಸ್ಯಾಂಡ್ ಬಾಕ್ಸ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸರ್,

0: ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಬಹುತೇಕ ನಮ್ಮ ಶ್ರೋತೃಗಳಿಗೆ ಇಂಟರ್ನೆಟ್ ಅಂದ್ರೆ ಏನು ಅಂತ ಗೊತ್ತಿದೆ, ಆದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಏನ್ ಸರ್?
1: ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಏನು ಅನ್ನೋದನ್ನ ಒಂದು ಸಣ್ಣ ಕಥೆಯ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಗ್ರಾಮದ ರೈತ ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಿ ಮಣ್ಣಿನ ತೇವಾಂಶ ಚೆಕ್ ಮಾಡಿ ನೀರಿನ ಪಂಪ್ ಆನ್ ಮಾಡಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾನೆ. ಈಗ ಅದೇ ರೈತ ಹೊಲದಲ್ಲಿ ಮಣ್ಣಿನೊಳಗೆ ಒಂದು ಸೆನ್ಸರ್ ಅಳವಡಿಸಲಾಗಿದೆ ಅಂತ ಇಟ್ಕೊಳ್ಳಿ ಮನ್ಸಲ್ಲಿ. ಇವಾಗ ಸೆನ್ಸರ್ ಅನ್ನೋದಿದ್ರೆ ಆ ಮಣ್ಣಿನ ತೇವಾಂಶನ ಅದೇ ಲೆಕ್ಕ ಮಾಡುತ್ತೆ, ಅದೇ ಚೆಕ್ ಮಾಡಿ ರೈತನ ಮೊಬೈಲ್ ಫೋನಿಗೆ ಇನ್ಫಾರ್ಮೇಶನ್ ಬರುತ್ತೆ ಎಷ್ಟು ತೇವಾಂಶ ಇದೆ ಅಂತ. ಅದ್ರ ಮೇಲೆ ಆ ಒಂದು ಪಂಪ್ ಅನ್ನ ರೈತ ಕೂತ ಜಾಗದಲ್ಲೇ ಆನ್ ಮಾಡಬೇಕಾ, ಏನ್ ಮಾಡಬಹುದು ಈ ಟೈಮಲ್ಲಿ ಅಂತ ಪ್ಲಾನ್ ಮಾಡಬಹುದು, ಮತ್ತು ಆಟೋಮೆಟಿಕ್ ಆಗಿ ಪಂಪ್ ಆನ್ ಮತ್ತೆ ಆಫ್ ಕೂಡ ಮಾಡಬಹುದು. ಆ ಸೆನ್ಸರ್, ಆ ಪಂಪ್ ಮತ್ತು ಅವುಗಳ ನಡುವೆ ಆಗೋ ಕಮ್ಯುನಿಕೇಶನ್ ಅನ್ನೇ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ ನಾವು.
0: ಹಾಗಾದ್ರೆ ಈಗ ಇದು ನಮ್ಮ ಮೊಬೈಲ್ಗಳು ಮತ್ತು ಲ್ಯಾಪ್ಟಾಪ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ನಮ್ಮ ರೈತರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ?
1: ಹೌದು, ಇವತ್ತು IoT ನಮ್ಮ ಸುತ್ತಮುತ್ತ ಎಲ್ಲಾ ಕಡೆ ಇದೆ. ನಮ್ಮ ಸ್ಟೆಪ್ಸ್ ಕೌಂಟ್ ಮಾಡೋ ಸ್ಮಾರ್ಟ್ ವಾಚಸ್, ಸ್ಮಾರ್ಟ್ ಟಿವಿ, ಮನೆಯ ಸೆಕ್ಯೂರಿಟಿ ಕ್ಯಾಮ್ರಾಸ್, ಸ್ಮಾರ್ಟ್ ಸಿಟಿನಲ್ಲಿ ಇರೋ ಟ್ರಾಫಿಕ್ ಸಿಗ್ನಲ್ಸ್ಗಳು, ಹೀಗೆ ತುಂಬಾ ಕಡೆಗಳಲ್ಲಿ IoT ಯೂಸ್ ಆಗುತ್ತೆ. ಅದಕ್ಕೆ IoT ಅನ್ನೋದು ಫ್ಯೂಚರ್ ಟೆಕ್ನಾಲಜಿ ಮಾತ್ರ ಅಲ್ಲ, ಅದು ಈಗಾಗಲೇ ನಮ್ಮ ದಿನನಿತ್ಯದ ಪ್ರಮುಖ ಒಂದು ಭಾಗ ಆಗ್ಬಿಟ್ಟಿದೆ.
0: ಇಷ್ಟೊಂದು ಸಾಧನಗಳು ಪರಸ್ಪರ ಸಂಪರ್ಕದಲ್ಲಿ ಇದ್ದಾಗ ಅದರ ಅಪಾಯ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ ಅನ್ಸುತ್ತೆ.
1: ಅಪಾಯ ಆಗಬಾರದು ಅಂತ ಅಂದ್ರೆ ಇಲ್ಲಿ ಸೆಕ್ಯೂರಿಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
0: ಹೌದು,
1: ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಮನೆಯ ಮೇನ್ ಡೋರ್ಗೆ ಒಳ್ಳೆಯ ಲಾಕ್ ಹಾಕಿ ಸೆಕ್ಯೂರ್ ಆಗಿ ಇಟ್ಟಿರ್ತೀರಾ, ಆದ್ರೆ ಮನೆಯಲ್ಲಿ 10 ಸಣ್ಣ ಕಿಟಕಿಗಳಿವೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆದ್ರೆ ಕಿಟಕಿ ಮುಖಾಂತರ ಯಾರಾದ್ರೂ ಬಂದು ನಮ್ಮ ಮನೆ ಒಳಗಡೆ ಹೋಗ್ಬೋದು, ಅಂದ್ರೆ ನಮ್ಮ ಕಿಟಕಿನೂ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ನಾವು. ಅದಕ್ಕೆ ಪ್ರತಿಯೊಂದು ಕನೆಕ್ಟೆಡ್ ಡಿವೈಸ್ ಕೂಡ ನೆಟ್ವರ್ಕ್ಗೆ ಓಪನ್ ಆಗಿರುತ್ತೆ. ಒಂದು ಸ್ಮಾಲ್ ವಿಂಡೋ ಇದ್ದ ಹಾಗೆ ಅವುಗಳಲ್ಲಿ ಒಂದೇ ಒಂದು ಡಿವೈಸ್ ಸರಿಯಾಗಿ ಸೆಕ್ಯೂರ್ ಆಗಿಲ್ಲ ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡೋ ವ್ಯಕ್ತಿಗೆ ಅದು ನೆಟ್ವರ್ಕ್ ಒಳಗಡೆ ಬರೋ ಒಂದು ಎಂಟ್ರಿ ಪಾಯಿಂಟ್ ಆಗ್ಬಿಡುತ್ತೆ. ಅದಕ್ಕೆ IoT ಸೆಕ್ಯೂರಿಟಿ ಅನ್ನೋದು ಕೇವಲ ಅದೊಂದು ಡಿವೈಸ್ಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅದ್ರ ಜೊತೆ ಯಾವ್ಯಾವ ಡಿವೈಸಸ್ಗಳು ಕನೆಕ್ಟ್ ಆಗಿರುತ್ತೆ ಎಲ್ಲಾ ಡಿವೈಸಸ್ಗಳನ್ನು ಅಷ್ಟೇ ಸೆಕ್ಯೂರ್ ಆಗಿ ಇಟ್ಕೋಬೇಕು ನಾವು.
0: ಇನ್ನು ಹಾಗಾದ್ರೆ IoT ಸೆಕ್ಯೂರಿಟಿ ಎಕೋಸಿಸ್ಟಮ್ ಮತ್ತು ಈ ಸ್ಯಾಂಡ್ ಬಾಕ್ಸ್, ಇದರ ಆವಿಷ್ಕಾರ ಬಹುಶಃ ನಿಜ ಜೀವನದ ಒಂದು ಸಮಸ್ಯೆಗಳಿಂದನೇ ಇದನ್ನ ಇನ್ವೆಂಟ್ ಆಗಿರೋದು ಅಂತ ಅನಿಸ್ತಾ ಇದೆ.
1: ಹೌದು, ನಮ್ಮ ಮನೆಗಳು, ಹಾಸ್ಪಿಟಲ್ಗಳು ಮತ್ತೆ ಇಂಡಸ್ಟ್ರಿಗಳಲ್ಲಿ IoT ಡಿವೈಸಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಡಿವೈಸಸ್ ನ ಡೆಪ್ಲಾಯ್ ಮಾಡುವ ಮೊದಲು ನಂತರವೂ ಸೆಕ್ಯೂರ್ ಆಗಿದೆಯಾ ಆ ಡಿವೈಸ್ ಅಂತ ನಾವು ಚೆಕ್ ಮಾಡ್ಕೋಬೇಕು. ಇದನ್ನ ಚೆಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಾವು ಎಲ್ಲಿ ಇನ್ಸ್ಟಾಲ್ ಮಾಡಿದೀವಿ ಆ ಜಾಗದಲ್ಲಿ ರಿಯಲ್ ಟೈಮ್ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ಒಂದು ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ನ ಇಟ್ಕೊಳ್ತೀವಿ, ಅದಕ್ಕ ನಾವು ಸ್ಯಾಂಡ್ ಬಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕಂಪ್ಲೀಟ್ ಡಿವೈಸಸ್, ಸ್ಟ್ಯಾಂಡರ್ಡ್ಸ್ ಮತ್ತೆ ಟೆಸ್ಟಿಂಗ್ ಮೆಥಡ್ಸ್ ಗಳನ್ನ ಒಟ್ಟಿಗೆ ಹೊಂದಿರುವ ಒಂದು ವ್ಯವಸ್ಥೆ. ರಿಯಲ್ ನೆಟ್ವರ್ಕ್ ಅಥವಾ ರಿಯಲ್ ಯೂಸರ್ಸ್ಗೆ ಯಾವುದೇ ರಿಸ್ಕ್ ಆಗದಂತೆ ಹೊಸ IoT ಡಿವೈಸ್ ಅಥವಾ ಸಾಫ್ಟ್ವೇರ್ ನಲ್ಲಿ ಇರಬಹುದಾದ ಹಿಡನ್ ವಲ್ನರಬಿಲಿಟೀಸ್ ನ ಟೆಸ್ಟ್ ಮಾಡೋದಕ್ಕೆ ಬಳಸುವ ಒಂದು ಸೆಪರೇಟ್ ಆದ ಕಂಟ್ರೋಲ್ ಎನ್ವಿರಾನ್ಮೆಂಟ್.
0: ಹಾಗಾದ್ರೆ ಈ ಬಲ್ಬ್ ಅಥವಾ ಕ್ಯಾಮ್ರಾ ನಮ್ಮ ಮನೆಗೆ ಬರೋಕ್ಕಿಂತ ಮುಂಚೆ ಸ್ಯಾಂಡ್ ಬಾಕ್ಸ್ ನಲ್ಲಿ ಸುರಕ್ಷಿತವಾಗಿ ಪರೀಕ್ಷಿಸಲಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಾ?
1: ಎಕ್ಸಾಕ್ಟ್ಲಿ.
0: ಇನ್ನು ಈ ಸಂಶೋಧನೆ ಅಂತ ಹೇಳಿದ್ರಲ್ಲ, ಸಾಮಾನ್ಯವಾಗಿ ನಮ್ಮ ಸಂಶೋಧನೆ ಅಂದ ತಕ್ಷಣನೇ ನಮಗೆ ತಲೆಗೆ ಬರುವಂತದ್ದು ಒಂದು ಪ್ರಯೋಗಾಲಯ, ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ನಿಜ ಜೀವನದಲ್ಲಿ ಈ ತರ ನೀವು IoT ಭದ್ರತಾ ಸಂಶೋಧನೆಯನ್ನ ಇಷ್ಟು ಸರಳವಾಗಿ ಹೇಳ್ತಾ ಇದ್ರಲ್ಲ.
1: ಹೌದು, ಇಲ್ಲಿ ಹೇಗೆ ಅಂತ ಹೇಳಿದ್ರೆ IoT ಅನ್ನೋ ವಿಷಯ ತಗೊಂಡಾಗ ಬರೀ ಲ್ಯಾಬ್ ಅಲ್ಲಿ ಮಾತ್ರ ವರ್ಕ್ ಮಾಡೋ ಸಂಶೋಧನೆ ತರ ಆಗಲ್ಲ. ಇಲ್ಲಿ ಪ್ರತಿಯೊಂದು ಡಿವೈಸಸ್ಗಳನ್ನು ರಿಯಲ್ ಟೈಮ್ ಅಲ್ಲಿ ನಮ್ಗೆ ಉಪಯೋಗ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಇವಾಗ ಇನ್ಸುಲಿನ್ ಪಂಪ್ಸ್ ಮತ್ತು ಪೇಸ್ ಮೇಕರ್ಸ್ ಅಂತ IoT ಕನೆಕ್ಟೆಡ್ ಮೆಡಿಕಲ್ ಡಿವೈಸಸ್ಗಳು, ಇದರ ಬಗ್ಗೆ ವಿಜ್ಞಾನಿಗಳು ಅಧ್ಯಯನ ಮಾಡಿರ್ತಾರೆ. ಆಗ ಸರಿಯಾದ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿದ್ರೆ ಜೀವ ಉಳಿಸೋಕೆ ಅಂತ ಉದ್ದೇಶದಿಂದ ಮಾಡಿರುವಂತ ಇದು ಇನ್ನೊಬ್ರು ಏನಾದ್ರೂ ಆಕ್ಸೆಸ್ ಮಾಡಿ ಅದ್ರ ವ್ಯಾಲ್ಯೂ ಡೇಟಾಗಳನ್ನ ಚೇಂಜ್ ಮಾಡಿದ್ರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಡೇಟಾ ಚೇಂಜ್ ಆದ್ರಿಂದ ಅದ್ರ ಪ್ರಕಾರ ನಾವು ಅವ್ರಿಗೆ ಮೆಡಿಸಿನ್ಸ್ ಗಳನ್ನ ಕೊಡ್ತೀವಿ. ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಪಂಚದಾದ್ಯಂತ ಏನ್ ಮಾಡಿದ್ರು ಈ ತರ ಲ್ಯಾಬೊರೇಟರಿನಲ್ಲಿ ಏನು ಒಂದು ಎಕ್ಸ್ಪೆರಿಮೆಂಟಲ್ ಔಟ್ಪುಟ್ ಆಗಿರುತ್ತೆ ಅದ್ರ ಪ್ರಕಾರ ಕಮ್ಯುನಿಕೇಶನ್ ಪ್ರೋಟೋಕಾಲ್, ಸ್ಟ್ರಾಂಗ್ ಅಥೆಂಟಿಕೇಶನ್ ಎಲ್ಲ ಇವರು ಆಡ್ ಮಾಡಿ ಒಂದು ಫೈನಲ್ ಪ್ರಾಡಕ್ಟ್ ಅಂತ ಅವ್ರು ರಿಲೀಸ್ ಮಾಡ್ತಾರೆ.
0: ಹಾಗಾದ್ರೆ ಈ ಸಂಶೋಧನೆಯಲ್ಲಿ ಸ್ಯಾಂಡ್ ಬಾಕ್ಸ್ ಪರಿಕಲ್ಪನೆ ಹೇಗೆ ಹೊಂದಿಕೊಳ್ಳುತ್ತೆ ಸರ್?
1: ಎಕ್ಸಾಕ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ಒಂದು ರಿಯಲ್ ಏರ್ಕ್ರಾಫ್ಟ್ ನ ನಾವು ಇವ್ಯಾಲ್ಯುಯೇಟ್ ಮಾಡಬೇಕು ಅಂದ್ರೆ ಪ್ಯಾಸೆಂಜರ್ಸ್ಗೆ ರಿಸ್ಕ್ ಆಗದಂತೆ ನಾವು ಹೇಗೆ ಫ್ಲೈಟ್ ಸಿಮ್ಯುಲೇಟ್

0: ಡಿಟೆಕ್ಟರ್ಸ್ ಗಳನ್ನ ಉಪಯೋಗಿಸ್ತೀವೋ ಅದೇ ರೀತಿ ಸ್ಯಾಂಡ್ ಬಾಕ್ಸ್ ಕೂಡ ಒಂದು ಸೇಫ್ ಟೆಸ್ಟಿಂಗ್ ಎನ್ವಿರಾನ್ಮೆಂಟ್ ಆಗಿ ಕೆಲಸ ಮಾಡುತ್ತೆ.
1: ನಿತ್ಯ ಜೀವನದಲ್ಲಿ ನಡೆಯುವಂತ ವಿಷಯದ ಮೇಲೆ ಉದಾಹರಣೆಯನ್ನ ಕೊಟ್ರೆ ಬಹುಶಃ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು ಅಂತ ಅನ್ಸುತ್ತೆ.
0: ಇದಕ್ಕೆ ಒಂದು ಸ್ಮಾರ್ಟ್ ಹೋಮ್ ನ ಎಕ್ಸಾಂಪಲ್ ನ ತಗೋಣ. ಡೋರ್ ಲಾಕ್ಸ್ ಗಳನ್ನೂ ದೂರದಲ್ಲೇ ಕೂತು ಆಪರೇಟ್ ಮಾಡ್ತಾರೆ ಅವ್ರ ಫೋನ್ ಥ್ರೂ ಎಲ್ಲ, ಸ್ಮಾರ್ಟ್ ಡೋರ್ ಲಾಕ್ಸ್ ಅಂತ ಹೇಳ್ತೀವಿ. ನೀವು ಮೊಬೈಲ್ ಮೂಲಕ ದೂರದಿಂದ ಡೋರ್ ಲಾಕ್ ಮಾಡಿದಾಗ ಆ ಕಮಾಂಡ್ ಮಧ್ಯದಲ್ಲಿ ಯಾರು ಮಧ್ಯಪ್ರವೇಶ ಮಾಡಕ್ಕಾಗದೇ ಇರೋ ತರ ಅದನ್ನ ಎನ್ಶೂರ್ ಮಾಡ್ಕೊಂಡಿರುತ್ತೆ. ಇದು ಒಂದು ಸಿಂಪಲ್ ಮತ್ತು ನಾರ್ಮಲ್ ಫೆಸಿಲಿಟಿ ಅಂತ ಅನ್ನಿಸ್ಬೋದು, ಆದರೆ ಇದರ ಹಿಂದೆ ಸಾಕಷ್ಟು ಸೀರಿಯಸ್ ಸೆಕ್ಯೂರಿಟಿ ಇಂಜಿನಿಯರಿಂಗ್ ವರ್ಕ್ ಆಗ್ತಾ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಸೆಕ್ಯೂರಿಟಿ ಫೀಚರ್ಸ್ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ಗೆ ಬರೋದಕ್ಕಿಂತ ಮುಂಚೆಯೇ ಸ್ಯಾಂಡ್ ಬಾಕ್ಸ್ ಎನ್ವಿರಾನ್ಮೆಂಟ್ ಅಲ್ಲಿ ಟೆಸ್ಟ್ ಮಾಡಿ ಸೇಫ್ ಆಗಿದ್ಯಾ ಇಲ್ವಾ ಅಂತ ವ್ಯಾಲಿಡೇಟ್ ಮಾಡಬಹುದು. ಅಂದ್ರೆ ನಾವು ಡೈಲಿ ಲೈಫ್ ಅಲ್ಲಿ ಕ್ಯಾಶುವಲ್ ಆಗಿ ಬಳಸೋ ಒಂದು ಸಿಂಪಲ್ ಫೀಚರ್ ಇಂದ ಹಿಡಿದು ಸಾಕಷ್ಟು ಸೆಕ್ಯೂರಿಟಿ ಚೆಕ್ಸ್ ಗಳನ್ನ ಇದರಲ್ಲಿ ಮಾಡಬಹುದು.
1: ಆರಂಭದಲ್ಲಿ ಹೇಳಿದ್ರಿ ನಮ್ಮ ರೈತ ಭೂಮಿಯನ್ನ ಪರೀಕ್ಷೆ ಮಾಡಿ ನೀರು ಬೇಕಾ ಬೇಡವಾ ಎಷ್ಟು ಬೇಕು ಅನ್ನೋದನ್ನ ಮನೇಲಿ ಕೂತು ಅವನು ಡಿಸೈಡ್ ಮಾಡಬಹುದು ಅಂತ ಹೇಳಿದ್ರಿ. ಇದಕ್ಕೆ ಸೆನ್ಸಾರ್ ಚಿಪ್ ಗಳನ್ನ ಅಳವಡಿಸಬೇಕು ಅಂತ ಹೇಳಿದ್ರಿ. ಈಗ 1 ಎಕರೆ ಭೂಮಿ ಇರುವಂತ ರೈತ 1 ಚಿಪ್ ಇಂದನೇ ಅವನು ಅಳಿಬಹುದು ಅದನ್ನ?
0: ಇವಾಗ ಸೆನ್ಸರ್ಸ್ ಗಳು ಏನಂದ್ರೆ, ಒಂದೊಂದು ಸೆನ್ಸರ್ಗಳು ಒಂದೊಂದು ರೀತಿಯಾದ ಉಪಯೋಗಕ್ಕೆ ಇರ್ತವೆ. ಇವಾಗ ಒಂದು ಟೆಂಪರೇಚರ್ ಸೆನ್ಸರ್ ಅಂತ ಹೇಳಿದ್ರೆ, ನಾವು ಒಂದೇ ಚಿಪ್ ಅಲ್ಲಿ ಒಂದು ರೀಜನ್, ಒಂದು 10 ಎಕರೆ ಜಾಗದಲ್ಲಿ ಏನ್ ಟೆಂಪರೇಚರ್ ಇದೆ ಅಂತ ನಾವು ಇವ್ಯಾಲ್ಯೂಟ್ ಮಾಡಬಹುದು. ಅದೇ ಒಂದು ತೇವಾಂಶ ತಗೋಬೇಕಂತ ಹೇಳಿದ್ರೆ 1 ಎಕರೆಗೆ 3-4 ಹಾಕ್ಬೇಕಾಗ್ಬೋದು. ಆ ತರ ನಾವು ಯಾವ ತರ ಸೆನ್ಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರ್ತೀವಿ ಮತ್ತೆ ಅದ್ರ ಉಪಯೋಗ ಏನು, ಅದ್ರ ಬೇಸಿಸ್ ಮೇಲೆ ನಾವು ಎಷ್ಟು ಸೆನ್ಸರ್ ಗಳನ್ನ ಹಾಕಬೇಕು ಅಂತ ಪ್ಲಾನ್ ಮಾಡಬೇಕಾಗತ್ತೆ. ಯಾವ ತರ ಪ್ಲಾಂಟೇಶನ್ ಇರುತ್ತೆ ಅದ್ರ ಮೇಲೆ ನಾವು ಯಾವ ಸೆನ್ಸರ್ ಗಳನ್ನ ಹಾಕಬೇಕು ಅಂತ ಪ್ಲಾನ್ ಮಾಡಬಹುದು.
1: ಅಂದ್ರೆ ಯಾವ ಪ್ರದೇಶದಲ್ಲಿ ಭೂಮಿ ಇದೆ, ರೈತ ಯಾವ ಬೆಳೆಯನ್ನ ಬೆಳೀತಾ ಇದ್ದಾನೆ, ಸೊ ಯಾವ ಬೆಳೆಗೆ ಏನು ಬೇಕಾಗತ್ತೆ ಅದ್ರ ಮೇಲೆ ಅವಲಂಬಿತವಾಗಿರತ್ತೆ ಅಂತ ಹೇಳ್ತಾ ಇದ್ರ. ಆದ್ರೆ ಎಲ್ಲದಕ್ಕೂ ಬೇರೆ ಬೇರೆ ತಂತ್ರಜ್ಞಾನ ಬೇಕಾಗಿರೋದ್ರಿಂದ ಅವನಿಗೆ ಯಾವ್ದು ಬೇಕು ಆ ರೀತಿಯಲ್ಲಿ ಅವನು ಅಳವಡಿಸಬೇಕಾಗತ್ತೆ ಅಂತ ಹೇಳ್ತಿದ್ದೀರಾ. ಸೊ ಈಗ ಉದಾಹರಣೆಗೆ ನೀವು ಹೇಳಿದ ಹಾಗೆ ನಮ್ಮ ರೈತ ಈಗ ನೀರು ಹಾಕಬೇಕು ಅಂತ ಅನ್ಕೊಳ್ಳೋಣ. 1 ಎಕರೆ ಭೂಮಿ ಇದೆ, ಭತ್ತ ಬೆಳೀತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಇದನ್ನ ತಾನು ಅಳವಡಿಸ್ಕೋಬೇಕು ಅನ್ನೋದಾದ್ರೆ ಅವನು ಏನ್ ಮಾಡಬೇಕು?
0: ಇವಾಗ ಸೆನ್ಸರ್ಸ್ ನ ಮಾಡಬೇಕಾದ್ರೆ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದ್ರ ರೇಂಜ್ ಅನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾರೆ. 1 ಎಕರೆಗೆ ಅಂದ್ರೆ ಸಣ್ಣ ಸೆನ್ಸರ್ ಮುಖಾಂತರನೇ ಅವನು ಮಾಡಬಹುದು, 1 or 2 ಸೆನ್ಸರ್ಸ್ ಗಳನ್ನ ಇಟ್ಕೊಂಡು ಮಾಡಬಹುದು. ಅದೇ ಒಬ್ಬ 10 ಎಕರೆ ಇದೆ ಭೂಮಿ ಅಂತ ಇಟ್ಕೊಳ್ಳೋಣ, ಅವನು ಒಂದೇ ಸೆನ್ಸರ್ನಲ್ಲಿ ಅದೇ ಸೆನ್ಸರ್ ಯಾವುದನ್ನ 1 ಎಕರೆಗೆ ಯೂಸ್ ಮಾಡಿದ್ವಿ ಅದನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ನಮ್ಮ ಹತ್ರ ನಾವು 1 ಎಕರೆಗೆ ಯಾವ ತರದ್ ಬೇಕು, 10 ಎಕರೆಗೆ ಯಾವ ತರದ್ ಬೇಕು, ಮತ್ತೆ ಅದ್ರ ವಾಟರ್ ಕಂಟೆಂಟ್ ಆ ಜಾಗದಲ್ಲಿ ಯಾವ ತರ ಇದೆ ಅದರನ್ನ ಅನಲೈಸ್ ಮಾಡಿ ಅವ್ರಿಗೆ ಯಾವ ತರ ಬೇಕು ಆ ತರ ಸೆನ್ಸರ್ಸ್ ಗಳನ್ನ ನಾವು ಪ್ಲಾನ್ ಮಾಡಬಹುದು.
1: ಈಗ ನಿಮ್ಮ ಮಾತಿನಿಂದ ಗೊತ್ತಾಗ್ತಾ ಇದೆ ನಮ್ಮ ರೈತರು ಏನಾದ್ರೂ ಇದರಲ್ಲಿ ಆಸಕ್ತಿಯನ್ನ ತೋರಿಸಿದ್ರೆ ಸಿಡಾಕ್ ನವರನ್ನೇ ಸಂಪರ್ಕಿಸಬೇಕು.
0: ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಾವು ಅವರ ಭೂಮಿಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನಾವು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಎಕ್ವಿಪ್ಮೆಂಟ್ಸ್ ಗಳನ್ನ ಪ್ಲಾನ್ ಮಾಡಬಹುದು.
1: ಈಗ ಇಷ್ಟೆಲ್ಲ ಮಾತಾಡಿದ್ವಿ, ಆದ್ರೆ ಇಂಥ ಕ್ಷೇತ್ರದಲ್ಲಿ ವೃತ್ತಿ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಸಲಹೆನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ರೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಥವಾ ಇನ್ಫಾರ್ಮೇಶನ್ ಅಲ್ಲಿ ಡಿಗ್ರಿ ಮಾಡಿರೋದ್ರಿಂದ ಇದಕ್ಕೆ ಒಳ್ಳೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇರುತ್ತೆ. ಆಮೇಲೆ ಅವರಿಗೆ ಇಂಟ್ರೆಸ್ಟ್ ಇರುವಂತ ಏರಿಯಾನ ಅವರು ಚೂಸ್ ಮಾಡಬಹುದು. ಒಂದು ಏರಿಯಾ ಅಂತ ತಗೊಂಡ್ರೆ ಸೆಕ್ಯೂರಿಟಿ ಅನಲಿಸ್ಟ್ ಆಗಿ ಕೂಡ ವರ್ಕ್ ಮಾಡಬಹುದು. ಅಂದ್ರೆ ಇವಾಗ ಸೆಕ್ಯೂರಿಟಿ ವಲ್ನರಬಿಲಿಟೀಸ್ ಏನೇನಿದೆ ಒಂದು ಇದರಲ್ಲಿ ಅಂತ ಚೆಕ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡುವಂಥದ್ದು. ಎಂಬೆಡೆಡ್ ಸಿಸ್ಟಮ್ಸ್ ಇಂಜಿನಿಯರ್ ಆಗಿ ಕೂಡ ವರ್ಕ್ ಮಾಡಬಹುದು. ಅಂದ್ರೆ IoT ಡಿವೈಸಸ್ ಒಳಗೆ ಇರೋ ಹಾರ್ಡ್ವೇರ್, ಸಾಫ್ಟ್ವೇರ್ ಡಿಸೈನ್ ಅದನ್ನೆಲ್ಲ ಅವರು ಇಂಪ್ಲಿಮೆಂಟ್ ಮಾಡಬಹುದು. ಮತ್ತೆ ಇವಾಗ ಎಂಬೆಡೆಡ್ ಸಿಸ್ಟಮ್ ಇಂಜಿನಿಯರಿಂಗ್ ರಿಲೇಟೆಡ್ ವರ್ಕ್ ಮಾಡಬೇಕು ಅಂದ್ರೆ ಸಿಡ್ಯಾಕ್ ಅಲ್ಲಿ ಡಿಪ್ಲೊಮೋ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಕೋರ್ಸ್ ಇದೆ. ಅದು ಸಿಕ್ಯಾಟ್ ಎಕ್ಸಾಮ್ ಮುಖಾಂತರ ಅವರು ಜಾಯಿನ್ ಆಗಿ ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನ ಆ ಕೋರ್ಸ್ ಅಲ್ಲಿ ನಾವು ಹೇಳ್ಕೊಡ್ತೀವಿ.
1: ಇನ್ನು ಕೊನೆಯದಾಗಿ ನಮ್ಮ ಶ್ರೋತೃಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ಇವಾಗ ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನೋದು ಫ್ಯೂಚರ್ ಕಾನ್ಸೆಪ್ಟ್ ಅಲ್ಲ, ಅದು ಈಗಾಗಲೇ ನಮ್ಮ ದಿನನಿತ್ಯದ ಒಂದು ಮುಖ್ಯ ಅಂಗ ಆಗ್ಬಿಟ್ಟಿದೆ. ಮತ್ತು ದಿನದಿಂದ ದಿನಕ್ಕೆ ಹೊಸ ಹೊಸ ಡಿವೈಸ್ ಕನೆಕ್ಟ್ ಆಗ್ತಾ ಹೋದಂತೆ ಅವುಗಳನ್ನು ರೆಸ್ಪಾನ್ಸಿಬಲ್ ಆಗಿ ಮತ್ತು ಸೇಫ್ ಅಂಡ್ ಸೆಕ್ಯೂರ್ ಆಗಿ ಯೂಸ್ ಮಾಡಬೇಕಾಗತ್ತೆ. ನೀವು ಇಂಜಿನಿಯರ್ ಆಗಿರಬಹುದು, ರಿಸರ್ಚರ್ ಆಗಿರಬಹುದು, ಇದನ್ನ ಕೇವಲ ಒಂದು ಕೆರಿಯರ್ ಆಪರ್ಚುನಿಟಿ ಅಂತ ಮಾತ್ರ ಇಟ್ಕೋಬೇಡಿ. ಎಲ್ಲರಿಗೂ ಹೆಚ್ಚು ಸೇಫ್ ಅಂಡ್ ಸೆಕ್ಯೂರ್ ಡಿಜಿಟಲ್ ಫ್ಯೂಚರ್ ನ ಬಿಲ್ಡ್ ಮಾಡಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಆಗಿರಬೇಕು. ನಮ್ಮ ದೇಶದಲ್ಲಿ ಸೆಕ್ಯೂರ್

0: ಡಿಜಿಟಲ್ ಫ್ಯೂಚರ್ ಅನ್ನ ಟೆಕ್ನಾಲಜಿ ಮಾತ್ರದಿಂದ ಆಗಲ್ಲ, ನಾವು ಅದನ್ನ ಬಿಲ್ಡ್ ಮಾಡೋ ರೆಸ್ಪಾನ್ಸಿಬಲ್ ಪೀಪಲ್ ಕೂಡ ಆಗಬೇಕು.
1: ಕೇಳಿದ್ರಲ್ಲ ಶ್ರೋತೃಗಳೇ, IoT ಅದರ ಭದ್ರತಾ ಸವಾಲುಗಳು, ಅದರ ಸುತ್ತಲಿನ ಸಂಶೋಧನೆ ಮತ್ತು ಅನ್ವಯಿಕೆಗಳು, ಹಾಗೂ ಅದು ನೀಡುವ ರೋಚಕ ವೃತ್ತಿ ಜೀವನದ ಅವಕಾಶಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಈ ಕಾರ್ಯಕ್ರಮ ನಿಮಗೆ ಸಹಾಯ ಮಾಡ್ತು ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ ರಘು HV ಸೈಂಟಿಸ್ಟ್ ಸಿಡ್ಯಾಕ್ ಬೆಂಗಳೂರು, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಮೇಡಮ್.
2: IoT ಸೆಕ್ಯೂರಿಟಿ ಎಕೋಸಿಸ್ಟಮ್ ಮತ್ತು ಸ್ಯಾಂಡ್ ಬಾಕ್ಸ್, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ರಘು HV ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:30:30.
5: ನನ್ ಬೈಕಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
6: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
7: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
8: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
9: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
10: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
11: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
12: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಈ ಬೆಳಗ್ಗೆ 9 ಗಂಟೆಗೆ ಮೈಸೂರು ವೃತ್ತಾಂತ ತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಬೆಳಿಗ್ಗೆ 10 ಗಂಟೆಗೆ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ ಪ್ರಸಾರವಾಗುವುದು. ರಚನೆ ಮತ್ತು ನಿರೂಪಣೆ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು, ನಿರ್ಮಾಣ ಕೆಎಲ್ ರಾಜೇಶ್ವರಿ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಚರ್ಮ ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಸನ್ನ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಇಂದು ಸಂಜೆ 6:51 ಪ್ರಸಾರವಾಗುವ ಕೃಷಿ ರಂಗದಲ್ಲಿ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನ ಹಳ್ಳಿಯ ಶಶಿಕಲಾ ಮತ್ತು ಸಂಗಡೆಯರಿಂದ ಭಜನೆ ಪದ ಆಲಿಸಬಹುದು. ಇಂದು ರಾತ್ರಿ 9:30 ಕ್ರೀಡಾ ಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ, ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕಿಯಾದ ಎಸ್ ಸುಮನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್, ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ, ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ. ಬಿಹಾರದಲ್ಲಿ ದೋಣಿ ದುರಂತ, 13 ಮಂದಿ ಸಾವು, ಉಪರಾಷ್ಟಪತಿ ಪ್ರಧಾನಿಯವರಿಂದ ಸಂತಾಪ, ಪರಿಹಾರ ಘೋಷಣೆ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾ, ಕಿಡಂಬಿ ಶ್ರೀಕಾಂತ್ ಎರಡನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್, ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಸಂಸ್ಕೃತಿ ಸಚಿವಾಲಯ ಆಯೋಜಿಸಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ 50 ರಾಷ್ಟಗಳ ಪ್ರತಿನಿಧಿಗಳು, ರಾಯಭಾರಿಗಳು ಮತ್ತು ವಿದ್ವಾಂಸರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದೊಂದಿಗೆ ಭಾರತದ ಐತಿಹಾಸಿಕ ಮತ್ತು ಸಮಕಾಲೀನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಚರ್ಚೆ ಮಾಡಲು ವೇದಿಕೆ ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ಸಂದೇಶದ ಮೂಲಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಚೀನಾ, ಜಪಾನ್, ಮಂಗೋಲಿಯಾ, ನೇಪಾಳ ಮತ್ತು ಇರಾನ್ ಸೇರಿದಂತೆ ಇತರ ದೇಶಗಳ ಪ್ರತಿನಿಧಿಗಳು ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆ ಮತ್ತು ನಾಗರಿಕತೆಯ ವಿನಿಮಯದ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ದೂರವಾಣಿ ಮೂಲಕ ಫಲಪ್ರದ ಮಾತುಕತೆ ನಡೆಸಿದ್ದು, ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಸಮ್ಮತಿಸಿದ್ದಾರೆ. ವ್ಯಾಪಾರ, ಇಂಧನ, ತಂತ್ರಜ್ಞಾನ, ಭದ್ರತೆ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪ್ರಗತಿಯನ್ನು ಸಾಧಿಸಲು ಒಮ್ಮತ ವ್ಯಕ್ತಪಡಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ಒಟ್ಟಾಗಿ ಹೆಚ್ಚು ಸ್ಥಿರ ಹಾಗೂ ಸಮೃದ್ಧ ಜಾಗತಿಕ ಸಮಾಜದ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿದೆ.

0: ಇವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಎರಡು ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಅವರು ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವ ಜಯಂತ್ ಚೌಧರಿ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರ ಕುರಿತು ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆಯು ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ನಿನ್ನೆ ಮುಕ್ತಾಯಗೊಂಡಿತು. ಈ ಘೋಷಣೆಯಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳು ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದದ ಎಲ್ಲಾ ರೂಪಗಳು ಹಾಗೂ ಅಭಿವ್ಯಕ್ತಿಗಳನ್ನು ಬಲವಾಗಿ ಖಂಡಿಸಿವೆ. ವಿಶ್ವಸಂಸ್ಥೆಯ ನಾಗರಿಕ ಸಂಹಿತೆ ಮತ್ತು ಅಂತಾರಾಷ್ಟೀಯ ಕಾನೂನಿಗೆ ಅನುಗುಣವಾಗಿ ಭಯೋತ್ಪಾದನೆ ಹಾಗೂ ಅದಕ್ಕೆ ಪೂರಕವಾದ ಹಿಂಸಾತ್ಮಕ ಉಗ್ರವಾದವನ್ನು ತಡೆಗಟ್ಟಲು, ಎದುರಿಸಲು ಮತ್ತು ನಿರ್ಮೂಲನೆ ಮಾಡಲು ಸಮಗ್ರ ಹಾಗೂ ನಿರಂತರ ರೀತಿಯಲ್ಲಿ ಶ್ರಮಿಸುವ ತಮ್ಮ ದೃಢ ನಿಶ್ಚಯವನ್ನು ಈ ರಾಷ್ಟಗಳು ಪುನರುಚ್ಚರಿಸಿವೆ. ಸಂಪರ್ಕಿತ, ಸುರಕ್ಷಿತ, ಸ್ಥಿತಿಸ್ಥಾಪಕ, ಅಭಿವೃದ್ಧಿ ಹೊಂದಿದ ಮತ್ತು ಸಮೃದ್ಧ ಬಿಮ್ಸ್ಟೆಕ್ ಪ್ರದೇಶವನ್ನು ಸಾಕಾರಗೊಳಿಸಲು ಈ ಸಂಘಟನೆಯ ಅಡಿಯಲ್ಲಿ ಪ್ರಾದೇಶಿಕ ಸಹಕಾರವನ್ನು ಬಲಪಡಿಸಲು ಬದ್ಧರಾಗಿರುವುದಾಗಿ ತಿಳಿಸಿವೆ. ಮಾನವ ಕಳ್ಳಸಾಗಣೆ, ಮಾದಕ ವಸ್ತುಗಳು, ಅಕ್ರಮ ಹಣ ವರ್ಗಾವಣೆ ತಡೆಗಟ್ಟುವಿಕೆ ಕ್ಷೇತ್ರಗಳಲ್ಲಿ ಅಂತಿಮಗೊಳಿಸಲಾದ ಕ್ರಿಯಾ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಹಾಗೂ ಭಯೋತ್ಪಾದನೆ ವಿರುದ್ಧದ ಕ್ರಮಗಳಿಗೆ ಸಹಕಾರ ಕುರಿತ ಉಪ ಗುಂಪು ಸಿದ್ಧಪಡಿಸಲಿರುವ ಕ್ರಿಯಾ ಯೋಜನೆ ಅಂತಿಮಗೊಳಿಸಲು ದೆಹಲಿ ಘೋಷಣೆ ಕರೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಾಂತರ ಕುಟುಂಬಗಳನ್ನು ಕಟ್ಟಿಗೆ ವಲಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಬಿಹಾರದ ವೈಶಾಲಿ ಜಿಲ್ಲೆಯ ರಘುಪುರ್ ದಿಯಾರ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಗಂಗಾ ನದಿಯಲ್ಲಿ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 13 ಮೃತಪಟ್ಟಿದ್ದು 6 ರಕ್ಷಿಸಲಾಗಿದೆ ಎಂದು ವೈಶಾಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವರ್ಷಾ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಅಪ್ರಾಪ್ತರಾಗಿದ್ದು ಇವರು ಔತಣಕೂಟವೊಂದರಲ್ಲಿ ಭಾಗವಹಿಸಲು ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದರು. ದೋಣಿಯಲ್ಲಿ ಸುಮಾರು 15-20 ಇದ್ದರು. ಗಾಯಗೊಂಡ ಇತರ 7 ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಮೃತರ ಕುಟುಂಬದವರಿಗೆ ತಲಾ 2 ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ 50 ರೂಪಾಯಿ ಪರಿಹಾರವನ್ನು ಪ್ರಧಾನಿ ಘೋಷಿಸಿದ್ದಾರೆ. ಘಟನೆ ಕುರಿತು

ದುಃಖ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮೃತರ ಕುಟುಂಬಗಳಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಮತ್ತು ಪ್ರಸ್ತುತ ಒಂದು ಒಪ್ಪಂದವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ಲೂಂಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಉಭಯ ದೇಶಗಳ ವ್ಯಾಪಾರ ಸಚಿವರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ವ್ಯಾಪಾರ ಒಪ್ಪಂದದ ಮಾತುಕತೆಗಳ ಪ್ರಕ್ರಿಯೆಯಲ್ಲಿ ಎರಡೂ ರಾಷ್ಟಗಳು ಸಾಕಷ್ಟು ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ 2026 ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಕಠಿಣ ಹೋರಾಟದ ನಂತರ ಜಯಗಳಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ತನ್ವಿ ರೋಚಕ 3 ಸೆಟ್ಗಳ ಪಂದ್ಯದಲ್ಲಿ ಜಪಾನ್ನ ನಾತ್ಸುಕಿ ನಿದಾರಾ ಅವರನ್ನು 2-1 ಅಂತರದಿಂದ ಸೋಲಿಸಿದರು. ಅವರು ಮುಂದಿನ ಪಂದ್ಯದಲ್ಲಿ ಜರ್ಮನಿಯ ಆಟಗಾರ್ತಿ ಇವೋನ್ ಲೀ ಅವರನ್ನು ಎದುರಿಸಲಿದ್ದಾರೆ. ಕಿಡಂಬಿ ಶ್ರೀಕಾಂತ್ ಫ್ರಾನ್ಸ್ನ ಆಟಗಾರ ಅರ್ನಾಡ್ ಮೆಕ್ಲೆ ಅವರನ್ನು 2-0 ಅಂತರದಿಂದ ಸೋಲಿಸಿದರು. 16ರ ಘಟ್ಟದ ಪಂದ್ಯದಲ್ಲಿ ಅವರು ಫ್ರಾನ್ಸ್ನ ಮತ್ತೊಬ್ಬ ಆಟಗಾರ ಅಲೆಕ್ಸ್ ಲಾನಿಯರ್ ಅವರನ್ನು ಎದುರಿಸಲಿದ್ದಾರೆ. ಪ್ರಶಸ್ತಿ ನಿರೀಕ್ಷೆಗಳನ್ನು ಹೊತ್ತಿದ್ದ ಭಾರತದ ಪಿವಿ ಸಿಂಧು ಮತ್ತು ಲಕ್ಷ್ಯ ಸೇನ್ ಮೊದಲ ಸುತ್ತಿನಲ್ಲೇ ಸೋತು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ಭಾರತದ ಡಬಲ್ಸ್ ಅಭಿಯಾನವು ಇಂದು ಆರಂಭವಾಗಲಿದ್ದು, ಪುರುಷರ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಮತ್ತು ಮಹಿಳೆಯರ ವಿಭಾಗದಲ್ಲಿ ತ್ರಿಸಾ ಜಾಲಿ ಗಾಯತ್ರಿ ಗೋಪಿಚಂದ್ ಜೋಡಿ ಕಣಕ್ಕೆ ಇಳಿಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ, ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ. ಬಿಹಾರದಲ್ಲಿ ದೋಣಿ ದುರಂತ, 13 ಮಂದಿ ಸಾವು, ಉಪರಾಷ್ಟಪತಿ ಪ್ರಧಾನಿಯವರಿಂದ ಸಂತಾಪ, ಪರಿಹಾರ ಘೋಷಣೆ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ತನ್ವಿ ಶರ್ಮಾ ಕಿಡಂಬಿ ಶ್ರೀಕಾಂತ್ ಎರಡನೇ ಸುತ್ತಿಗೆ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
1: ನನ್ ಕಾರ್ ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
2: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
3: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ, ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ, ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಎಪಿ ಕೋಮಲ ಅವರು ಹಾಡಿರುವ ಮಹಿಷಾಸುರ ಮರ್ದಿನಿ ಚಿತ್ರದ ಗೀತೆ, ಚಿ ಸದಾಶಿವಯ್ಯ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಜಿ ಕೆ

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ, ಗ್ಯಾರಂಟೀಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಪಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
2: ಈ ಪ್ರೀತಿಯಕ್ಕೆ ಭೂಮಿ ಮೇಲಿದೆ ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಮತ್ತು ಸುಪ್ರಿಯಾ ಹಾಡಿರುವ ಗೀತೆ. ಸುದರ್ಶನ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ RP ಪಟ್ನಾಯಕ್ ಅವರಿದ್ದಾರೆ.

0: Papers, it's over to Shagun Chopra.
1: Thank you, Pramod. India, a trusted partner in weaponized world, says PM Modi, headlines the Hindustan Times. Asian Age headlines, power to empower, key to India's rise, says Modi. Most papers report on the story of Amit Shah hitting out at the opposition, saying the NDA will return to power with a resounding victory in 2029. The Tribune says, nation is watching Rahul trying to save infiltrators and his vote bank, says Shah. Most papers also report on Nandan Nilekani speaking about question paper leaks at the Bloomberg New Economy Forum 2026 in Delhi. The Hindu says, generate questions at last minute to prevent paper leaks, says Nilekani. While the Times of India in a story says, last minute paper generation can kill incentive to leak, says Nilekani. And finally, a story in the Statesman says, 10 to 5 job, desk and a laptop. Once a feared Maoist, now university official. The paper adds that 70-year-old M. Venugopal, carrying a bounty of 6 crores on his head, left the Maoist top ranks and walked out to surrender exactly a year ago. And with that, it's back to you, Pramod.
0: Thank you, Shagun. And now before we end the bulletin, the headlines once again. Prime Minister Narendra Modi to address Brihattar Bharat International Conference in New Delhi today through video message. BIMSTEC nations strongly condemn terrorism and violent extremism in all its forms and manifestations, including cross-border terrorism. External Affairs Minister S. Jayashankar says India-US trade talks are heading in the right direction and a deal is being ironed out. U.S. Secretary of State Marco Rubio to visit India next week to strengthen energy cooperation and strategic partnership. 13 people killed in boat tragedy in Raghupur Diara area of Vaishali district in Bihar. And in cricket, 4th T20 international between India and the West Indies to be played in Hyderabad this evening. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಬೆವರುವಿಕೆ ಮತ್ತು ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
4: ನಮಸ್ಕಾರ ಸ್ನೇಹಿತರೆ, ಆಯುಷ್ವಾಣಿಯ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಬೆವರು ಮತ್ತು ಹೋಮಿಯೋಪತಿ ಚಿಕಿತ್ಸೆ. ಬೆವರುವುದು ಆರೋಗ್ಯವಂತ ವ್ಯಕ್ತಿಯ ಲಕ್ಷಣ. ಬೆವರು ದೇಹದಲ್ಲಿ ಹೆಚ್ಚಾದ ಉಷ್ಣಾಂಶವನ್ನು ಹೊರಹಾಕಿ ದೇಹವನ್ನು ತಂಪಾಗಿಸುತ್ತದೆ. ಆರೋಗ್ಯವಂತ ಮನುಷ್ಯ ದಿನಕ್ಕೆ ಸುಮಾರು 1-2 ಲೀಟರ್ ಬೆವರನ್ನು ಚರ್ಮದ ಮೂಲಕ ಹೊರಹಾಕುತ್ತಾನೆ. 1 ಲೀಟರ್ ಬೆವರು ಸುಮಾರು 584 ಕಿಲೋ ಕ್ಯಾಲರಿಯಷ್ಟು ಉಷ್ಣಾಂಶವನ್ನು ಹೊರಹಾಕುತ್ತದೆ. ಬೆವರಿಗೆ ಕಾರಣ ಏನು ನೋಡೋಣ. ಜ್ವರ ಬಂದಾಗ ಬೆವರು ಹೆಚ್ಚಾಗುತ್ತೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾಗಿ ಬೆವರು ಹೆಚ್ಚಾಗುತ್ತದೆ. ಉದ್ವೇಗ, ಭಯ, ಆತಂಕ ಮತ್ತು ಮಾನಸಿಕ ಒತ್ತಡ. ಹೆಚ್ಚು ಬಿಸಿಯಾದ ಊಟ ಮಾಡುವುದರಿಂದಲೂ ಸಹ ಬೆವರು ಹೆಚ್ಚಾಗುತ್ತದೆ. ಹೆಚ್ಚು ಬಿಸಿ ನೀರಿನ ಸ್ನಾನ ಮಾಡಿದಾಗಲೂ ಸಹ ಬೆವರು ಹೆಚ್ಚಾಗುತ್ತೆ. ವ್ಯಾಯಾಮ, ಕ್ರೀಡೆ, ಸಕ್ಕರೆ ಕಾಯಿಲೆ, ಥೈರಾಯ್ಡ್ ಸಮಸ್ಯೆ, ಹೃದಯಾಘಾತ, ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆಯಾದಾಗ ಅತಿಯಾಗಿ ಬೆವರು ಕಾಣಿಸಿಕೊಳ್ಳುತ್ತದೆ. ಬೆವರು ಜಾಸ್ತಿಯಾದಾಗ ಕಂಕುಳು, ತೊಡೆ ಸಂಧಿಗಳಲ್ಲಿ ಗಜಕರ್ಣ ಅಂದರೆ ರಿಂಗ್ವರ್ಮ್ ಅಂತ ಹೇಳ್ತೀವಿ, ಅದು ಸಹ ಕಾಣಿಸಿಕೊಳ್ಳುತ್ತೆ. ದೀರ್ಘಕಾಲ ಶೂ ಧರಿಸುವುದರಿಂದ ಕಾಲಿನ ಕೊನೆಯ ಬೆರಳು ಸಂದಿಯಲ್ಲಿ ಪೊರೆಯ ರೀತಿ ಫಂಗಸ್ ಉಂಟಾಗುತ್ತದೆ. ಬೆವರು ಹೆಚ್ಚಾದಾಗ ಮೂತ್ರಪಿಂಡದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉತ್ಪಾದನೆಯಾಗುವ ಸಾಧ್ಯತೆ ಹೆಚ್ಚು. ಇದನ್ನು ತಡೆಗಟ್ಟಲು ನೀರನ್ನು ಹೆಚ್ಚಾಗಿ ಕುಡಿಯಬೇಕು. ಚಳಿಗಾಲದಲ್ಲಿ ಬೆವರು ಕಡಿಮೆಯಾಗುವುದರಿಂದ ಚರ್ಮ ಒಣಗಿ ಒರಟಾಗುತ್ತದೆ. ಅಂಗೈ ಅಂದರೆ ಹಸ್ತ, ಪಾದಗಳು ಒಡೆದು ಸೀಳುತ್ತದೆ. ರಕ್ತಸ್ರಾವ ಉಂಟಾಗುತ್ತದೆ. ಅದಕ್ಕೆ ಬಾಹ್ಯಲೇಪನವಾಗಿ ಹೋಮಿಯೋಪತಿಯಲ್ಲಿ ಪೆಟ್ರೋಲಿಯಂ ಆಯಿಂಟ್ಮೆಂಟ್, ಹೆಮಮೆಲಿಸ್ ಆಯಿಂಟ್ಮೆಂಟ್, ಕ್ಯಾಲೆಂಡಲ್ ಆಯಿಂಟ್ಮೆಂಟ್ಗಳನ್ನು ಸಹ ವೈದ್ಯರ ಸಲಹೆಯ ಮೇರೆಗೆ ಉಪಯೋಗಿಸಬಹುದು. ಬೆವರಿಂದ ಏನು ತೊಂದರೆ ಆಗುತ್ತೆ ನೋಡೋಣ. ಬೆವರು ಸಲಹೆ ಅಂತೀವಿ ಅಂದರೆ ಸ್ವೆಟ್ ರ್ಯಾಶ್. ಜ್ವರ ಬಂದಾಗ ಬೇಸಿಗೆಯಲ್ಲಿ ಹೆಚ್ಚು ಬೆವರುವುದರಿಂದ ಬೆವರು ಕೋಶದಲ್ಲಿ ಬೆವರು ಕಟ್ಟಿಕೊಂಡು ಹಣೆ, ಕುತ್ತಿಗೆ, ಕಂಕುಳು, ತೊಡೆ, ಬೆನ್ನಿನಲ್ಲಿ ಉರಿ ಮತ್ತು ನವೆಯಿಂದ ಕೂಡಿದ ಸಣ್ಣ ಬೆವರು ತುಂಬಿದ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತದೆ. ಇದು ಹೆಚ್ಚಾದಲ್ಲಿ ಕೀವು ತುಂಬಿದ ಗುಳ್ಳೆಗಳು, ಗಂಟುಗಳು ಕಾಣಿಸಿಕೊಳ್ಳುತ್ತದೆ. ಹಣೆಯ ಮೇಲೆ ಬೆವರು ಸಲಹೆಯನ್ನು ಉಜ್ಜಿ ಸ್ನಾನ ಮಾಡುವುದರಿಂದ ಬೆವರನ್ನ ಬೆವರು ಗ್ರಂಥಿಗಳಿಂದ ಹೊರಹಾಕಬಹುದು. ಈ ಭಾಗದಲ್ಲಿ ಕ್ಯಾಲೆಂಡುಲಾ ಪೌಡರನ್ನು ಸಿಂಪಡಿಸುವುದರಿಂದ ಬೆವರಿನ ಉತ್ಪತ್ತಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕಡಿಮೆಯಾಗದಿದ್ದಲ್ಲಿ ತಜ್ಞ ಅರ್ಹ ಹೋಮಿಯೋಪತಿ ವೈದ್ಯರಿಂದ ಚಿಕಿತ್ಸೆ ಪಡೆಯಬೇಕು. ಬೆವರಿನ ವಾಸನೆ, ಸಾಮಾನ್ಯವಾಗಿ ಬೆವರಿಗೆ ಯಾವುದೇ ವಾಸನೆ ಅಂದರೆ ಸ್ಮೆಲ್ ಅಂತೀವಿ ಅಥವಾ ಓಡರ್ ಅಂತ ಹೇಳ್ತೀವಿ, ಯಾವುದೇ ವಾಸನೆ ಇರುವುದಿಲ್ಲ. ಬೆವರು ಗ್ರಂಥಿಗಳಿಂದ ಬೆವರು ಚರ್ಮದ ಮೇಲೆ ಬಂದಾಗ ಬೆವರು ಚರ್ಮದ ಮೇಲಿರುವ ಬ್ಯಾಕ್ಟೀರಿಯಾ ಜೊತೆ ಸೇರಿ ರಾಸಾಯನಿಕ ಕ್ರಿಯೆಗಳಿಗೆ ಒಳಗಾಗಿ ವಾಸನೆ ಬರುತ್ತದೆ. ಬೆವರಿನ ವಾಸನೆ ಸಮಸ್ಯೆ ಇರತಕ್ಕಂಥವರು ದಿನಕ್ಕೆ 2-3 ಬಾರಿ ಸೋಪಿನಿಂದ ಸ್ನಾನ ಮಾಡುವುದರಿಂದ ವಾಸನೆ ತಡೆಗಟ್ಟಬಹುದು. ಕ್ಯಾಲೆಂಡುಲಾ ಪೌಡರ್ ಅನ್ನು ಸಹ ಉಪಯೋಗಿಸಬಹುದು. ಆರೋಗ್ಯಕರವಾದ ಬೆವರಿನಿಂದ ಬಟ್ಟೆಗಳ ಮೇಲೆ ಯಾವುದೇ ಬಣ್ಣದ ಗುರುತುಗಳು ಮೂಡುವುದಿಲ್ಲ. ಆದರೆ ಬೆವರು ಬ್ಯಾಕ್ಟೀರಿಯಾಗಳೊಂದಿಗೆ ಸೇರಿ ರಾಸಾಯನಿಕ ಕ್ರಿಯೆ ನಡೆದಾಗ ಹಳದಿ, ಕಂದು, ಕೆಂಪು, ನೀಲಿ ಬಣ್ಣದ ಕಲೆಗಳು ಮೂಡಬಹುದು. ತಡೆ ಮತ್ತು ಕಂಕುಳಲ್ಲಿ ಇದು ಸಾಮಾನ್ಯ. ಇದು ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಅಂಗೈ ಮತ್ತು ಅಂಗಾಲಿನಲ್ಲಿ ಬೆವರುವುದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಗಾಬರಿ, ಚಿಂತೆ, ಪರೀಕ್ಷೆ ಭಯ, ಎಕ್ಸಾಮಿನೇಷನ್ ಫಿಯರ್, ಇದರಿಂದ ಬೆವರು ಅಧಿಕವಾಗಿ ಕಂಡುಬರುತ್ತದೆ. ವೈದ್ಯರನ್ನು ಯಾವಾಗ ಸಂದರ್ಶಿಸಬೇಕು? ಕಾರಣವಿಲ್ಲದೆ ಇದ್ದಕ್ಕಿದ್ದಂತೆ ಬೆವರುವುದು, ರಾತ್ರಿ ನಿದ್ದೆಯಲ್ಲಿ ಹೆಚ್ಚಾಗಿ ಬೆವರುವುದು, ಬೆವರಿನೊಂದಿಗೆ ತೂಕ ಕಡಿಮೆಯಾದಾಗ, ಹೃದಯ ಬಡಿತ ಹೆಚ್ಚಾದಾಗ, ಬೆವರಿನೊಂದಿಗೆ ಕೆಮ್ಮು ಹೆಚ್ಚಾದಾಗ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಜಾಸ್ತಿ ಬೆವರತಕ್ಕಂಥವರು ಕೆಲವು ಸಲಹೆಗಳನ್ನು ಪಾಲಿಸಬೇಕಾಗತ್ತೆ. 1. ನಿತ್ಯ ಸೋಪಿನಿಂದ ಸ್ನಾನ ಮಾಡಿ ಚರ್ಮವನ್ನು ಸ್ವಚ್ಛವಾಗಿಟ್ಟುಕೊಳ್ಬೇಕು. ಸಾಕಷ್ಟು ನೀರು ಕುಡಿಬೇಕು. ತಾಜಾ ಹಣ್ಣು, ಹಸಿರು ತರಕಾರಿ, ಸೊಪ್ಪು, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು. ಇದಕ್ಕೆ ಕೆಲವೊಂದು ಹೋಮಿಯೋಪತಿ ಔಷಧಿಗಳು ಯಾವುದು ಉಪಯೋಗಿಸ್ತೀವಿ ಅಂತಂದರೆ ಕ್ಯಾಲ್ಕೇರಿಯಕಾರ್, ಸೈಲೀಷಿಯಾ, ಮ್ಯಾಗ್ಮೂರ್, ವೆರಾಟ್ರಮಾಲ್, ಮ್ಯಾಕ್ಕಾರ್, ಕೋನಿಯಂ, ಮರ್ಕ್ಯೂರಿಯಸ್, ಪೆಟ್ರೋಲಿಯಂ, ಇನ್ನು 10 ಹಲವಾರು ಔಷಧಿಗಳನ್ನು ಉಪಯೋಗಿಸುತ್ತೇವೆ. ಸಾಮಾನ್ಯವಾಗಿ ಹೋಮಿಯೋಪತಿ ವೈದ್ಯರು ಪ್ರಿಸ್ಕ್ರಿಪ್ಷನ್ ಕೊಡಲ್ಲ ಅಂತ ಒಂದು ಕಂಪ್ಲೇಂಟ್ ಇದೆ. ವ್ಯಕ್ತಿಗತವಾಗಿ ನಾವು ಚಿಕಿತ್ಸೆ ನೀಡೋದ್ರಿಂದ ಪ್ರಿಸ್ಕ್ರಿಪ್ಷನ್ ಕೊಡೋದು ಕಷ್ಟ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಕೈನಲ್ಲಿ ಬೆವರಿದ್ರೆ ಔಷಧಿ ಚೇಂಜ್ ಆಗುತ್ತೆ, ಕಾಲ್ನಲ್ಲಿ ಬೆವರಿದಾಗ ಔಷಧಿ ಚೇಂಜ್ ಆಗುತ್ತೆ, ಮುಖದಲ್ಲಿ ಬೆವರು ಬಂದರೆ ಔಷಧಿ ಚೇಂಜ್ ಆಗುತ್ತೆ, ಕಂಕುಳಲ್ಲಿ ಬೆವರಿದ್ರೆ ಔಷಧಿ ಚೇಂಜ್ ಆಗುತ್ತೆ, ಹಾಗೆ ಬೆವರಿನ ವಾಸನೆಗಳೇನಾದ್ರೆ ಔಷಧಿ ಚೇಂಜ್ ಆಗುತ್ತೆ. ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ಔಷಧಿ ತಗೋಬೇಕು. ಚಿಕಿತ್ಸೆಗಾಗಿ ನಿಮ್ಮ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾ ಕೇಂದ್ರವನ್ನು ಸಂಪರ್ಕಿಸಿದರೆ ಚಿಕಿತ್ಸೆ ಸಂಪೂರ್ಣ ಉಚಿತ. ವಂದನೆಗಳು.
3: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬೆವರುವಿಕೆ ಮತ್ತು ಹೋಮಿಯೋಪತಿ ಪರಿಹಾರ ಈ ಕುರಿತು ತಿಳಿಸಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 8:35. ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ವಿಜಯದಶಮಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯ ಮತ್ತು ಅನುರಾಧ ಶ್ರೀರಾಮ್ ಹಾಡಿರುವ ಗೀತೆ. RN ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ದೇವಾ.

ಸರ್ಕಲ್ ರೌಡಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಕೃಪಾಕರ್ ಎಂಎನ್.

0: ಚೆಲುವಿನ ಚಿತ್ತಾರ ಚಿತ್ರಕ್ಕಾಗಿ ಕುನಾಲ್ ಗಾಂಜೆವಾಲ ಮತ್ತು ಶ್ರೇಯಾ ಘೋಷಾಲ್ ಹಾಗೂ ಸ್ಟೀಫನ್ ಹಾಡಿದ ಗೀತೆಯನ್ನು ಕೇಳಿದಿರಿ. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ. ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸುತ್ತಿದ್ದೀರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರ ಕುಲವರ್ಗ ಸರ್ವದಣು ತಾನೆನು ತೋರೋರ್ವ ಮನುಜನ್. ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರ ಕುಲವರ್ಗ ಸರ್ವದಣು ತಾನೆನು ತೋರೋರ್ವ ಮನುಜನ್. ಸರ್ವ ಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೆ ಪರ್ವವೊಂದಿಳೆಗೆಲವೋ ಮಂಕುತಿಮ್ಮ. ಸರ್ವ ಜೀವ ಸಮೃದ್ಧಿಗನುಗೂಡಿ ದುಡಿಯುತ್ತಿರೆ ಪರ್ವವೊಂದಿಳೆಗೆಲವೋ ಮಂಕುತಿಮ್ಮ.

ಮನುಷ್ಯ ಸ್ವಾರ್ಥದಿಂದ ತನಗೊಬ್ಬನಿಗೆ ಹಿತವಾಗಬೇಕು ಎಂದುಕೊಂಡರೆ ಅಲ್ಲಿ ಆನಂದವಿಲ್ಲ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುತ್ತಾರೆ. ಹಾಗೆ ರಾಷ್ಟ್ರ, ಕುಲ, ವರ್ಗ ಎಲ್ಲದರೊಳಗೆ ಮನುಷ್ಯ ಬೆರೆಯುತ್ತಾನೆ. ಹಾಗೆ ಬೆರೆತಾಗ ಅವನ ಆತ್ಮ ವಿಸ್ತಾರವಾಗತ್ತೆ. ಇದಕ್ಕೆ ನಾವು ರಾಮಾಯಣದ ಉದಾಹರಣೆಯನ್ನೇ ನೋಡಬಹುದು. ಸೀತಾರಾಮನಾಗಿದ್ದ ಶ್ರೀರಾಮಚಂದ್ರ ರಾಜ್ಯದ ಜನ

ಅಲ್ಲಾ ತನ್ನ ಕುಟುಂಬದವರು ಎಂದು ಭಾವಿಸಿ ಅವರ ಹಿತಕ್ಕಾಗಿ ರಾಜಾರಾಮನಾಗುತ್ತಾನೆ, ಸೀತೆಯನ್ನ ತ್ಯಜಿಸುತ್ತಾನೆ, ವಾರಿದಿಯಂತೆ ವಿಸ್ತಾರ ಹೊಂದಿ ಆತ್ಮಾರಾಮನಾಗುತ್ತಾನೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿ ಕೂಡ ಒಂದು ಅಣು ಮಾತ್ರ. ಸರ್ವ ಜನರ ಸಮೃದ್ಧಿಗಾಗಿ ಎಲ್ಲರೂ ಕೂಡಿ ದುಡಿಯೋಣ ಎಂದು ಎಲ್ಲರೂ ಭಾವಿಸಬೇಕು. ಆ ರೀತಿ ಸರ್ವ ಜನ ಸಮೃದ್ಧಿಗೋಸ ದುಡಿಯುವುದಾದರೆ ಪರ್ವ ಒಂದ್ ಇಳೆಗೆಲವೋ ಮಂಕುತಿಮ್ಮ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಎಲ್ಲರಿಗಾಗಿ ದುಡಿದ್ರೆ, ಅಲ್ಲಿ ಒಂದು ಸಹನೆ ಇದ್ರೆ, ಅಲ್ಲೊಂದು ಸೈರಣೆ, ಸರ್ವಾರ್ಥ ಸಹಭಾಗಿತೆ, ಅಂದ್ರೆ ವಸುದೈವ ಕುಟುಂಬಕಮ್ ಅನ್ನೋ ಒಂದು ಭಾವನೆ, ಎಲ್ಲರೂ ಆ ರೀತಿ ಒಟ್ಟಾಗಿ ಜೀವನವನ್ನ ಮಾಡಿದ್ರೆ ಅವತ್ತಿನ ದಿಸವೇ ಹಬ್ಬ ಅಂತ ಹೇಳ್ತಿದ್ದಾರೆ. ಈ ಭೂಮಿಗೆ ಹಬ್ಬವಾಗತ್ತೆ. ಆ ರೀತಿ ಕೂಡಿ ಬಾಳುವ ಒಂದು ಸಂಸ್ಕೃತಿಯನ್ನ ಎಲ್ಲರೂ ಕೂಡ ಬೆಳೆಸ್ಕೋಬೇಕು ಮಂಕುತಿಮ್ಮ ಅಂತ ಇಲ್ಲಿ ಹೇಳ್ತಾರೆ.

ತಾತ್ಮ ಪಿರಿದೆಂದು ಜನವರಿತಂದು ಸ್ವೀಯೇಚ್ಛೆಯಿಂ ಸಮಾಧಾನ ಕೆಡದಂದು ಕಾಯಕ್ಕಿಂತಾತ್ಮ ಪಿರಿದೆಂದು ಜನವರಿತಂದು ಸ್ವೀಯೇಚ್ಛೆಯಿಂ ಸಮಾಧಾನ ಕೆಡದಂದು ದಾಯ ಸಮ ಸಂಸೃಷ್ಟಿ ಭೂಭಾಗ್ಯವಾದಂದು ಶ್ರೇಯ ನೆರವುದು ಜಗಕ್ಕೆ ಮಂಕುತಿಮ್ಮ ದಾಯ ಸಮ ಸಂಸೃಷ್ಟಿ ಭೂಭಾಗ್ಯವಾದಂದು ಶ್ರೇಯ ನೆರವುದು ಜಗಕ್ಕೆ ಮಂಕುತಿಮ್ಮ.

ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಂಬುದೇ ನಮ್ಮ ಸನಾತನ ಧರ್ಮದ ಆಶಯ. ಸುಖ ಮತ್ತು ಮಂಗಳ ಎಲ್ಲರಿಗೂ ಬೇಕು. ಜಗತ್ತು ನೀತಿ ನಿಯಮದ ಅಡಿಪಾಯದಲ್ಲಿ ನಿಲ್ಲಬೇಕು. ಆ ನೀತಿಯಲ್ಲಿ ತತ್ವವಿರಬೇಕು. ದೇಹಕ್ಕಿಂತ ಆತ್ಮಧರ್ಮ ದೊಡ್ಡದು. ನೆಮ್ಮದಿ ಎಂಬುದು ಒಳಗಿಂದ ಬರಬೇಕು ಎಂಬುದನ್ನ ತಿಳ್ಕೋಬೇಕು. ಗುಂಡಪ್ಪನವರು ತಾವು ರಚಿಸಿರುವ ಶ್ರೀರಾಮ ಪರೀಕ್ಷಣಂನ ಸೀತಾ ಪ್ರಶ್ನೆಯಲ್ಲಿ ಈ ಒಂದು ಸಮಸ್ಯೆಗೆ ಉಪಾಯವನ್ನು ಹೀಗೆ ತಿಳಿಸ್ತಾರೆ. ತುಂಬಿದ ಗರ್ಭಿಣಿಯಾದ ಸೀತೆಯನ್ನು ರಾಮ ಕಳುಹಿಸಿದ್ದು ಸರಿಯೇ ಎಂಬ ಪ್ರಶ್ನೆಯನ್ನ ಎತ್ತಿದಾಗ ಸೀತೆಗೆ ರಾಮ ಈ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾನೆ. ಸಾಮಾನ್ಯ ಮನುಷ್ಯ ಎರಡು ಧರ್ಮಗಳನ್ನು ಆಚರಿಸಬೇಕು. ಒಂದು ವೈಯಕ್ತಿಕ ಧರ್ಮ, ಇನ್ನೊಂದು ಸನಾತನ ಧರ್ಮ. ವೈಯಕ್ತಿಕ ಧರ್ಮವನ್ನು ಹೆಂಡತಿಯಾದ ನಿನ್ನ ರಕ್ಷಣೆಯನ್ನು ಮಾಡುವುದಕ್ಕಾಗಿ ಉಪಯೋಗಿಸಬೇಕು. ಅಂದರೆ ನಿನ್ನ ಜೊತೆ ಜೀವನವನ್ನು ಕಳಿಬೇಕು. ಯಾವ ಒಂದು ಅಪವಾದಕ್ಕೆ ಕೂಡ ನಾನು ಬೆಲೆ ಕೊಡಬಾರದು. ಆದರೆ ವೈಯಕ್ತಿಕ ಧರ್ಮಕ್ಕಿಂತ ಸನಾತನ ಧರ್ಮ ದೊಡ್ಡದು. ಅಯೋಧ್ಯ ಪ್ರಜೆಗಳು ಒಂದು ನೀತಿಯನ್ನ, ಧರ್ಮವನ್ನ, ತತ್ವವನ್ನ ನನ್ನಿಂದ ಬಯಸ್ತಾ ಇದ್ದಾರೆ. ಆ ಬಯಕೆಗಾಗಿ ನಾವು ತ್ಯಾಗವನ್ನ ಮಾಡಬೇಕು. ಯಾಕೆಂದ್ರೆ ಈ

0: ಮಾಡಿದಾಗ ಡಿ ವಿ ಗುಂಡಪ್ಪನವರು ಹೇಳ್ತಿದ್ದಾರೆ, ಶ್ರೇಯ ನೆರವುದು ಜಗಕ್ಕೆ ಮಂಕುತಿಮ್ಮ. ಆಗ ಎಲ್ಲ ಕಡೆ ಶ್ರೇಯಸ್ಸು, ಎಲ್ಲ ಕಡೆ ಮಂಗಳವನ್ನ ನಾವು ನೋಡಬಹುದು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜಿನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ, ಮೈಸೂರು ವೃತ್ತಾಂತರಂಗ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
2: ಗಡಿಯಾರಗಳು ನಮ್ಮ ಮೈಸೂರಿನ ಸೌಂದರ್ಯವನ್ನು ಮತ್ತು ಮನೆಗಳಲ್ಲಿ ಹೆಚ್ಚು ಗಡಿಯಾರಗಳನ್ನು ಹೊಂದಿರದವರಿಗೆ ಸಮಯ ಪಾಲನೆಗಾಗಿ ಇವು ಬಹಳ ಕೆಲಸಕ್ಕೆ ಬರ್ತಾ ಇದ್ದವು. ಇದರಲ್ಲಿ ಅತ್ಯಂತ ಮುಖ್ಯವಾದದ್ದು ನಾವೆಲ್ಲರೂ ಕರೀತಕ್ಕಂಥದ್ದು ದೊಡ್ಡ ಗಡಿಯಾರ. ಇದು ಸಿಲ್ವರ್ ಜುಬ್ಲಿ ಕ್ಲಾಕ್ ಅಂತ ಕರೀತಾರೆ, ಅಥವಾ ಸಿಲ್ವರ್ ಜುಬ್ಲಿ ಕ್ಲಾಕ್ ಟವರ್ ಅಂತ. ಇದನ್ನು ಕಟ್ಟಿದ್ದು 1927 ಎಂಟನೇ ತಿಂಗಳು 8ನೇ ತಾರೀಕು. ಇದಕ್ಕೊಂದು ವಿಶೇಷತೆ ಇದೆ. ಯಾಕೆ ಇದನ್ನು ಸಿಲ್ವರ್ ಜುಬ್ಲಿ ಕ್ಲಾಕ್ ಅಂತ ಕರೀತಾರೆ? ದೊಡ್ಡ ಗಡಿಯಾರ ಅನ್ನೋದು ನಾವೆಲ್ಲ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು, ಆದರೆ ಸಿಲ್ವರ್ ಜುಬ್ಲಿ ಕ್ಲಾಕ್ ಅಂದರೆ ಏನು ಅಂದರೆ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಆಳ್ವಿಕೆ 1902 1927 ಆಗ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದರಿಂದ 75 ಅಡಿ ಎತ್ತರದ ಇಂಡೋ ಸಾರಸಾನಿಕ್ ಸ್ಟೈಲ್ ಮತ್ತು ರಾಜಸ್ಥಾನ್ ಶೈಲಿಯ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಈ ಒಂದು ಇಂಡಿಪೆಂಡೆಂಟ್ ಪಿಲ್ಲರ್, ಅದರಲ್ಲಿ ಗಡಿಯಾರಗಳನ್ನು ಅಳವಡಿಸಿರ್ತಕ್ಕಂಥದ್ದು ಈ ದೊಡ್ಡ ಗಡಿಯಾರದ ವಿಶೇಷತೆ. ಇದಕ್ಕೆ ಬಳಸಿರುವ ಕಲ್ಲು ರಾಜಸ್ಥಾನದ ಸ್ಯಾಂಡ್ ಸ್ಟೋನ್, ಮತ್ತು ಒಳಗಡೆ ಇದಕ್ಕೆ ಹಂತಗಳಿವೆ. ಮೇಲೆ ಹತ್ತಿ ಹೋಗಲಿಕ್ಕೆ ಒಂದು ಕಿರಿದಾದ ಒಂದು ಬಾಗಿಲಿದೆ, ಅದನ್ನು ತೆಗೆದು ಒಳಗೆ ಹೋದರೆ ಟೀ ಕುಡ್ಡಿನಲ್ಲಿ ಮಾಡಿರ್ತಕ್ಕಂಥ ಹಂತಗಳಿವೆ, ಬಹಳ ಕಿರಿದಾದ ಹಂತಗಳು. ಮೇಲೆ ಹತ್ತಿ ಹೋಗಬೇಕಾದ್ರೆ ಪಕ್ಕದಲ್ಲಿರ್ತಕ್ಕಂತಹ ರೇಲಿಂಗ್ಸನ್ನು ಹಿಡ್ಕೋಬೇಕಾಗತ್ತೆ. ಕೆಲವು ಕಡೆ ಮೊದಲೆಲ್ಲ ದಾರ ಕಟ್ಟಿದ್ರು, ಈಗ ಕಾಣ್ತಾ ಇಲ್ಲ ಅದು. ಇದು ಒಳಗೆ ಪ್ರವೇಶ ಮಾಡಿ ಸಣ್ಣ ದ್ವಾರದಿಂದ ಮೇಲಕ್ಕೆ ಹತ್ತಬೋದು, 75 ಅಡಿ ಎತ್ತರಕ್ಕೂ ಹೋಗಬಹುದು. ನಾನು ಅದರ ಇನ್ಸ್ಪೆಕ್ಷನ್ಗೆ 3 ಜನ ಬೇರೆ ಬೇರೆ ಕಾರ್ಪೊರೇಷನ್ ಕಮಿಷನರ್ ಜೊತೆಯಲ್ಲಿ ಅದನ್ನು ಹತ್ತಿ ಸರ್ವೆ ಮಾಡಿದ್ದೀನಿ. ಅದರ ಪ್ರಕಾರ ಕೆಲವು ಮಾಹಿತಿಗಳನ್ನು ನಿಮ್ಮ ಹಂಚ್ಕೋತೇನೆ. ಇಲ್ಲಿ ಮೇಲೆ ಹತ್ತಿ ಹೋಗಿ ನೋಡಿದ್ರೆ ಒಂದು ದೊಡ್ಡ ಗಂಟೆ ಇದೆ, 5 ಅಡಿ ಎತ್ತರದ ಪಂಚಲೋಹದಿಂದ ಮಾಡಿರ್ತಕ್ಕಂಥ ಗಂಟೆ. ಇದನ್ನು ಮೇಲ್ಗಡೆ ಒಂದು ಟವರ್ ಇದೆ, ಆ ಟವರಿನ ಮಧ್ಯಭಾಗದಲ್ಲಿ ಕಬ್ಬಿಣದ ದೊಡ್ಡ ದೊಡ್ಡ ಸರಳನ್ನು ಹಾಕಿ ಅದರ ಮಧ್ಯದಲ್ಲಿ ಈ ಗಂಟೆಯನ್ನು ನೇತು ಬಿಟ್ಟಿದ್ದಾರೆ. ಈಗ ಅದು ಹೊಡಿತಾ ಇಲ್ಲ, ಬಟ್ ಹೊಡೆಯೋದನ್ನು ನಾವೆಲ್ಲ ಚಿಕ್ಕವರಿದ್ದಾಗ ಬಹಳ ವರ್ಷಗಳ ಕಾಲ ಅದನ್ನು ಕೇಳಿದ್ದೇವೆ. ಅದರ ಪ್ರಕಾರ 1 ಗಂಟೆಗೆ 1 ಸಾರಿ ಮಾತ್ರ ಹೊಡಿತಾ ಇತ್ತು, 12 ಗಂಟೆಗೆ 12 ಸಾರಿ ಹೊಡೆಯೋವರೆಗೂ ಇದು ವಿಶೇಷವಾಗಿ ಚಾಲನೆಯಲ್ಲಿತ್ತು. ಇನ್ನೊಂದು ವಿಶೇಷತೆ ಏನಂದರೆ, ಇದರ ಸ್ಥಾಪನೆ ಆದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು

25 ವರ್ಷದ ಆಳ್ವಿಕೆ ಆದದ್ದರಿಂದ 25 ಸಾರಿ ಈ ಗಂಟೆ ಹೊಡೆಯುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದರು. ಅದೊಂದು ವಿಶೇಷವಾದ ಆಕರ್ಷಣೆ ಆಗಿತ್ತು. ಈ ಗಂಟೆ ಹೊಡೆಯುವ ವಿಧಾನ ಇದೆಯಲ್ಲ, ವೈಜ್ಞಾನಿಕವಾಗಿ ಬಹಳ ಮುಖ್ಯವಾದಂತಹದ್ದು. ಗಂಟೆ ಅಂದರೆ ನಮಗೇನು, ಅದರ ಮಧ್ಯದಲ್ಲಿ ಒಂದು ರಾಡ್ ಇರಬೇಕು, ಅದನ್ನು ಟಚ್ ಮಾಡಿದ್ರೆ ಶಬ್ದ ಬರುತ್ತೆ, ಹೊಡೆಯುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದು ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ಮೇಲೆ ಹೋದ್ಮೇಲೆ ಅಲ್ಲಿ ಸಿಕ್ಕಿದ್ದು ನೋಡಿಬಿಟ್ಟು ಅದರ ಮೆಕ್ಯಾನಿಸಮ್ ನೋಡಿ ನನಗೆ ಆಶ್ಚರ್ಯ ಆಗೋಯಿತು. ಅಂದರೆ ಈ ಗಂಟೆಗೆ ಬಾರಿಸೋದು ಹೆಂಗೆ ಅಂತಂದರೆ, ಗಂಟೆಯ ಕಂಠದ ಭಾಗಕ್ಕೆ ಹೊರಗಡೆಯಿಂದ ಸುಮಾರು 1-2 ಅಡಿ ಉದ್ದದ ವೃತ್ತಾಕಾರದ ಒಂದು ಕಬ್ಬಿಣವನ್ನು ಸೇರಿಸಿದ್ದಾರೆ. ಆ ಕಬ್ಬಿಣಕ್ಕೆ ತಂತಿಯನ್ನು ಕೊಟ್ಟು ಕಟ್ಟಿ ಅದು ಸುಮಾರು 10 ಅಡಿಗಳಷ್ಟು ಕೆಳಗೆ ಬಂದು ಕೆಳಗಡೆ ಕಬ್ಬಿಣದ ಭಾರವನ್ನೇ ಹಾಕಿದ್ದಾರೆ. ನೋಡ್ತಾ ಇದ್ರೆ ಅದು ಇಡೀ ಸಿಲಿಂಡ್ರಿಕಲ್ ಕಬ್ಬಿಣವನ್ನು ಕೆಳಗೆ ಎಳೆಯುತ್ತೆ. ಅದು ಆ ಮೆಕ್ಯಾನಿಸಮ್ ಬಹಳ ಚೆನ್ನಾಗಿದೆ. ಅದು ಹಾಗೆ ಎಳೆಯದಾಗ ಈ ಗಂಟೆ ಹೊರಗಿನಿಂದ ಕಬ್ಬಿಣ ಹೊಡೆಯುತ್ತೆ. ಆ ಬಹುಶಃ ಆ ಶಬ್ದವನ್ನು ತಡ್ಕೊಳ್ಳೋದು ಬಹಳ ಕಷ್ಟ. ನಾವು ಮೇಲ್ ಹೋದಾಗ ಕಮಿಷನರು ನಾವೆಲ್ಲ ಸೇರಿಕೊಂಡು ಪ್ರಯತ್ನ ಮಾಡಿದ್ವಿ. ಆ ಹೊಡೆದ ಶಬ್ದಕ್ಕೆ ನಾವು ಕಿವಿ ಮುಚ್ಕೊಂಡು ನಿಂತ್ಕೋಬೇಕಾಯಿತು, ಅಷ್ಟು ಮಟ್ಟಿಗೆ ಅದು ಶಬ್ದ ಬರ್ತಾ ಇತ್ತು. ಗಂಟೆ ಹೊಡೆಯೋದೀಗ ನಿಂತು ಹೋಗಿದೆ. ಅದನ್ನ ಮೇಂಟೈನ್ ಮಾಡ್ತಾ ಇದ್ದವರು ವಯಸ್ಸಾಯಿತು, ಒಳಗೆ ಹತ್ತದು ಕಷ್ಟ ಅಂಥೇಳಿ ಅವರು ಬಿಟ್ಟಿದ್ದಾರೆ. ಅದರಿಂದ ಸರಿ ಮಾಡಿಸ್ಬೇಕು, ಗಂಟೆಗೆ ಸ್ವಲ್ಪ ಸಮಸ್ಯೆನೂ ಆಗಿದೆ ಅಲ್ಲಿ ಒಳಗಡೆ. ಈ ಗಂಟೆಯ ಸುತ್ತ ಮಂಟಪ ಇದೆ. ಮಂಟಪದ 4 ಭಾಗಗಳಲ್ಲೂ ತೆರ್ಕೊಂಡಿದೆ. ಈ ಮಂಟಪ ನಿರ್ಮಿಸಿ ಅದರ ಮೇಲ್ಭಾಗದಲ್ಲಿ ಒಂದು ಗೋಳಾಕಾರದ ಗುಮ್ಮಟ ನಿರ್ಮಿಸಿದ್ದಾರೆ. ಈ ಗುಮ್ಮಟ ಅರಮನೆಯಲ್ಲಿ ಇರತಕ್ಕಂತಹ ಗುಮ್ಮಟದ ಮಾದರಿಯಲ್ಲೇ ಇರತಕ್ಕಂತಹದ್ದು ಮತ್ತು ಅದರ ಮೇಲೆ ಒಂದು ಕಳಸವನ್ನು ನಿರ್ಮಿಸಿದ್ದಾರೆ. ಕಳಸ ಅಂತ ಗಂಟೆಯ ಸುತ್ತಲೂ 4 ಛತ್ರಿಯಾಕಾರದಲ್ಲಿ ಕೆಳಗೆ ಬಗ್ಗಿರತಕ್ಕಂಥ ವಾಸ್ತುಶಿಲ್ಪವನ್ನು ನೋಡಬಹುದು. ಅದು ಸಹ ಕಲ್ಲು ಮತ್ತು ನಮ್ಮ ರಾಜಸ್ಥಾನ ಸ್ಯಾಂಡ್ ಸ್ಟೋನ್ನಲ್ಲಿ ಮಾಡಿರ್ತಕ್ಕಂಥದ್ದು. ಅದರ ಸುತ್ತಲೂ ಕೊನೆ ಭಾಗಗಳಲ್ಲಿ 4 ಕಳಸದ ಮಾದರಿಯ ಕೆತ್ತನೆಗಳಿದ್ದಾವೆ. ಸೊ 75 ಅಡಿ ಎತ್ತರದ ಈ ಒಂದು ಕಟ್ಟಡಕ್ಕೆ ಸಿಡಿಲು ಬಡಿದ್ರೆ ಏನಾಗಬಹುದು ಅನ್ನೋ ಭಯದಿಂದ ಮೇಲಿನಿಂದ ಕೆಳಗಿನವರೆಗೂ ಸುಮಾರು 1.5 ಇಂಚು ಅಗಲದ ಒಂದು ಗ್ರೂವ್ ಮಾಡಿ ಅದರಲ್ಲಿ ತಾಮ್ರದ ತಂತಿಯನ್ನು ಸೇರಿಸಿದ್ದಾರೆ. ಈ ತಾಮ್ರದ ತಂತಿಯನ್ನು ಕೆಳಗೆ ತಂದು ಅದನ್ನು ಅರ್ಥಿಂಗ್ ಮಾಡಿದ್ದಾರೆ. ಯಾವುದೋ ಕಾರಣಕ್ಕೆ ಇದು ಸುಮಾರು 20 ಅಡಿಗಳಷ್ಟು ಕೆಳಗಿನಿಂದ ಈ ತಾಮ್ರದ ಪಟ್ಟಿಯಂಗೆ ಇದ್ದಂಥದ್ದನ್ನು ಕದ್ದುಬಿಟ್ಟಿದ್ರು ಯಾರೋ. ನಮಗೆ ಕನ್ಸರ್ವೇಷನ್ ಮಾಡುವಾಗ ಕಳೆದ 3-4 ವರ್ಷದ ಹಿಂದೆ ಇದನ್ನು ನೋಡಿ ಆನಂತರ ಅದನ್ನು ಮತ್ತೆ ಸೇರಿಸಿ ಇವಾಗ ಅರ್ಥಿಂಗ್ ಮಾಡಿದ್ದಾರೆ. ಅದನ್ನು ಈ ಕೆತ್ತನೆ ಅತ್ಯಂತ ಆಕರ್ಷಕವಾಗಿರ್ತಕ್ಕಂಥದ್ದು. ನಾನು ಹೇಳಿದೆ ಗ್ರೀಕೋ ರೋಮನ್ ಮತ್ತು ರಾಜಸ್ಥಾನ ಶೈಲಿಯಲ್ಲಿರ್ತಕ್ಕಂಥದ್ದು ಅಂತ. ಇದು ಮುಂದಿನ ವರ್ಷ ಆಗಸ್ಟ್ 8 ತಾರೀಕಿಗೆ ಇದಕ್ಕೆ 100 ವರ್ಷ ಆಗುತ್ತೆ. ಇದನ್ನು ಪೂರ್ಣ ಮಾಡಿದ ಮೇಲೆ ನಾಲ್ವಳ್ಳಿ ಕೃಷ್ಣರಾಜ ಒಡೆಯವರು ಮಹಾತ್ಮ ಗಾಂಧಿಯವರ ಕೈಲಿ ಇದನ್ನು ಓಪನಿಂಗ್ ಮಾಡಿಸ್ಬೇಕು ಅಂಥೇಳಿ ಅವ್ರಿಗೆ ಪತ್ರ ಕಳಿಸ್ತಾರೆ. ಆದರೆ ಮಹಾತ್ಮ ಗಾಂಧಿ ಆಗತಾನೆ ಮೈಸೂರಿಗೆ ಬಂದು ಬೆಂಗಳೂರಿನಲ್ಲಿರ್ತಾರೆ. ಆಗ ಇಲ್ಲ, ನಾನು ಈಗ ತಾನೇ ಈ ಕಾರ್ಯಕ್ರಮ ಮುಗಿಸಿದ್ದೀನಿ, ನನ್ನ ಕಾರ್ಯಕ್ರಮ ಹಾಸನ ಮತ್ತು ಮಡಿಕೇರಿಗೆ ಹೋಗಬೇಕಾಗಿದೆ, ನಾನು ಬರೋಕ್ಕಾಗಲ್ಲ ಅಂಥೇಳಿ ಅವರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದಂಥ ಮೋತಿಲಾಲ್ ನೆಹರು ಹೆಸರನ್ನು ಸೂಚಿಸ್ತಾರೆ. ಸೊ ಮೋತಿಲಾಲ್ ನೆಹರುರವರಿಗೆ ಒಂದು ಇನ್ವಿಟೇಷನ್ ಕಳಿಸಿ ಅವರನ್ನು ಕರೆಸ್ಕೊಳ್ತಾರೆ. ಅವರು ಬಂದು ದೊಡ್ಡ ಗಡಿಯಾರದ ಇನಾಗ್ರೇಷನನ್ನು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಇದೆ. ಈ ದೊಡ್ಡ ಗಡಿಯಾರದ ನಿರ್ಮಾಣಕ್ಕೆ ನಮ್ಮ ರಾಜವಂಶಸ್ಥರು 1 ಪೈಸೆಯೂ ಸಹ ಖರ್ಚು ಮಾಡಿಲ್ಲ. ಇದನ್ನು ನಿರ್ಮಾಣ ಮಾಡೋದಕ್ಕೆ ಖರ್ಚು ಮಾಡಿದವರು ಪ್ಯಾಲೇಸ್ ಆಫೀಸರ್ಸ್, ಪ್ಯಾಲೇಸ್ ಸರ್ದಾರ್ಸ್, ಅರಸು ಮಂಡಳಿಯ ಜೆಂಟಲ್ಮೆನ್, ಪ್ಯಾಲೇಸ್ ವಿದ್ವಾನ್ಸ್ ಮತ್ತು ಉಳಿದಂತಹವರೆಲ್ಲರೂ ಸೇರಿಕೊಂಡು ಎಂಪ್ಲಾಯೀಸ್ ಎಲ್ಲ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ಕಟ್ಟಿದಂತಹದ್ದು ಈ ದೊಡ್ಡ ಗಡಿಯಾರ. ದಿಸ್ ಇಸ್ ಎ ಗ್ರೇಟ್ ರೆಸ್ಪೆಕ್ಟ್ ಟು ದಿ ಕಿಂಗ್ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಂದರೆ ಅವರ ಎಂಪ್ಲಾಯಿಗಳೆಲ್ಲ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ನಿರ್ವಹಣೆ ನಮ್ಮ ಕಾರ್ಪೊರೇಷನವರು ಮಾಡ್ಕೊಂಬಂದಿದ್ದಾರೆ. ಇದು ಬಹಳ ದುಸ್ಥಿತಿಯಲ್ಲಿದ್ದಾಗ ಇದರ ಸಂರಕ್ಷಣೆಗೆ ಹಣವನ್ನು ಸ್ಯಾಂಕ್ಷನ್ ಮಾಡಿದಂಥವರು ಶಿಲ್ಪಾನಾಗ್, ಅವಾಗಿನ IAS ಆಫೀಸರ್, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಂಥವರು ಈ ದೊಡ್ಡ ಗಡಿಯಾರಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇದು ಒಂದು ಕಡೆ ಅಶೋಕ ರೋಡ್, ಆಲ್ಬರ್ಟ್ ವಿಕ್ಟರ್ ರೋಡ್, ಹರ್ಷ ರೋಡ್ ಮತ್ತು ಗಾಂಧಿ ವೃತ್ತಗಳ ಮಧ್ಯಭಾಗದಲ್ಲಿ
ನಮ್ಮ ಟೌನ್ ಹಾಲ್ ಮುಂಭಾಗದಲ್ಲಿ ಈ ದೊಡ್ಡ ಗಡಿಯಾರ

0: ಇರತಕ್ಕಂಥದ್ದು. 1993 ನಮ್ಮ ಮೈಸೂರಿನ ಮೇಯರ್ ಆಗಿದ್ದಂತಹ ಧ್ರುವಕುಮಾರ್ರವರು ಗಡಿಯಾರದ ಒಳಗಿದ್ದಂತಹ ರೋಮನ್ ಅಂಕಿಗಳನ್ನು ತೆಗೆದು ಕನ್ನಡದ ಅಂಕಿಗಳನ್ನು ಅಳವಡಿಸಿದ್ರು. ಇವಾಗಲೂ ಈಗ ಕನ್ನಡದ ಅಂಕಿಗಳೇ ಇರೋದು, ಗಂಟೆ ಮಾತ್ರ ಹೊಡಿತಾ ಇಲ್ಲ. ಅದನ್ನು ಹೊಡೆಯುವಂತೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಪೊರೇಷನ್ ಮಾಡಬೇಕಾಗಿದೆ.
1: ಮೈಸೂರು ವೃತ್ತಾಂತ ರಂಗ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇಂದಿನ ಗಾನಗಂಗೆಯಲ್ಲಿ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕುಂತಿ ಪುತ್ರ ಚಿತ್ರಕ್ಕಾಗಿ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ವಿಜಯಾನಂದ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಮಚ್ಚ ಒಂದ್ ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
3: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಅರಸು ಚಿತ್ರಕ್ಕಾಗಿ ಕಾರ್ತಿಕ್ ಮತ್ತು ಹರಿಣಿ ಸುಧಾಕರ್ ಹಾಡಿರುವ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್ ಅವರದು.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ಸಮಯ ಸರಿಯಾಗಿ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
2: ಕೇಳುಗರಿಗೆಲ್ಲ ನವರಾತ್ರಿಯ ಈ ಪವಿತ್ರ ಸಂದರ್ಭದಲ್ಲಿ ದೇವಿಯ ದಶಮಹಾವಿದ್ಯಾಸ್ವರೂಪಗಳ ಅನುಸಂಧಾನದ ಕುರಿತಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಮಹಾವಿದ್ಯೆ ಭುವನೇಶ್ವರಿ ದೇವಿಯ ತತ್ವಾನುಸಂಧಾನ ಮಾಡೋಣ.

ಆಕಾಶ ಎಷ್ಟು ವಿಶಾಲವೋ, ಭೂಮಿ ಎಷ್ಟು ಸಹನಶೀಲಳೋ, ಅಷ್ಟೂ ವಿಶಾಲತೆಯನ್ನು ತನ್ನೊಳಗೆ ಇಟ್ಟುಕೊಂಡ ಮಹಾಶಕ್ತಿಯ ಹೆಸರೇ ಭುವನೇಶ್ವರಿ. ಭುವನ ಎಂದರೆ ಜಗತ್ತು, ಈಶ್ವರಿ ಎಂದರೆ ಒಡತಿ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಗರ್ಭದೊಳಗೆ ಧರಿಸಿದ ವಿಶ್ವಮಾತೆ ಈಕೆ. ದಶಮಹಾವಿದ್ಯೆಗಳ ನಾಲ್ಕನೆಯ ಈ ಸ್ವರೂಪ ಎಲ್ಲರನ್ನೂ ಪೊರೆಯುವ, ಎಲ್ಲವನ್ನೂ ಒಳಗೊಳ್ಳುವ ಮಾತೃತ್ವದ ಪರಾಕಾಷ್ಠೆ. ತಾಯಿ ಭುವನೇಶ್ವರಿ ಕರ್ನಾಟಕದ ನಾಡದೇವಿಯೂ ಹೌದು.

ಭುವನೇಶ್ವರಿ ದೇವಿಯ ರೂಪ ಸೌಮ್ಯ, ಶಾಂತ, ಆಕರ್ಷಕ. ಕೆಂಪು ವರ್ಣದ ಚಂದ್ರಕಲೆಯನ್ನು ಧರಿಸಿದ, ಒಂದು ಕೈಯಲ್ಲಿ ಅಂಕುಶ, ಇನ್ನೊಂದರಲ್ಲಿ ಪಾಶ ಹಿಡಿದ ಈಕೆಯ ವಿಗ್ರಹ ಪೂರ್ಣ ಶಾಂತಿಯ ಸಂಕೇತ. ಭುವನೇಶ್ವರಿ ಆಕಾಶ ತತ್ವದ, ಅಂದರೆ ಎಲ್ಲವನ್ನೂ ಒಳಗೊಳ್ಳುವ, ಎಲ್ಲಕ್ಕೂ ಆಶ್ರಯ ನೀಡುವ, ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತು ವಿಶಾಲ ತತ್ವದ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ. ವಿಶ್ವದ ಪ್ರತಿಯೊಂದು ವಸ್ತು, ಪ್ರತಿಯೊಬ್ಬ ಜೀವಿ ಈಕೆಯ ಗರ್ಭದೊಳಗಿನ ಒಂದು ಅಂಶ ಎಂಬ ಕಲ್ಪನೆ ಭುವನೇಶ್ವರಿ ತತ್ವದ ಹೃದಯ ಭಾಗ. ಇದು ಕೇವಲ ಭೌಗೋಳಿಕ ವಿಶ್ವವಲ್ಲ, ಬದಲಿಗೆ

ಅನಂತ ವಿಸ್ತಾರ. ನಮ್ಮ ಸಂಕುಚಿತ ನಾನು ಎಂಬ ಪರಿಧಿಯನ್ನು ಮೀರಿ ಎಲ್ಲರೊಂದಿಗೂ ಏಕತೆ ಸಾಧಿಸುವ ಎಚ್ಚರದ ಸ್ಥಿತಿ.

ದೇವಿ ಭಾಗವತ ಪುರಾಣದ ಪ್ರಕಾರ ಸೃಷ್ಟಿಗೂ ಮುನ್ನ ಕೇವಲ ಶೂನ್ಯ ಕತ್ತಲೆ ಇತ್ತು. ಆ ಶೂನ್ಯದಿಂದ ಮೊದಲು ಪ್ರಕಟಗೊಂಡ ಶಕ್ತಿಯೇ ಭುವನೇಶ್ವರಿ ಎಂದು ಆಕೆಯ ಸಂಕಲ್ಪದಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗಾಗಿ ಜನ್ಮ ತಾಳಿದರೆಂದು ವಿವರಿಸಲಾಗಿದೆ. ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಆರಂಭಿಸುವ ಮುನ್ನ ಭುವನೇಶ್ವರಿಯ ಆಶೀರ್ವಾದ ಪಡೆದರು ಎಂದು, ಈಕೆಯ ಅನುಗ್ರಹವಿಲ್ಲದೆ ಯಾವ ಸೃಷ್ಟಿ ಕಾರ್ಯವೂ ಸಾಧ್ಯವಿಲ್ಲ ಎಂದು ಪುರಾಣಗಳು ಸಾರುತ್ತವೆ. ಈಕೆಯ ಗರ್ಭದೊಳಗೆ 14 ಲೋಕಗಳು ಅಡಗಿವೆ ಎಂಬ ಕಲ್ಪನೆ ವಿಶ್ವರೂಪ ದರ್ಶನದ ಪರಿಕಲ್ಪನೆಗೆ ಹತ್ತಿರವಾದದ್ದು. ಇಡೀ ಬ್ರಹ್ಮಾಂಡವನ್ನೇ ಒಂದು ಮಾತೃಗರ್ಭವಾಗಿ ಕಾಣುವ ಭಾರತೀಯ ದೃಷ್ಟಿಕೋನದ ಪರಾಕಾಷ್ಠೆ ಇದು. ಪುರುಷ ಸೂಕ್ತದಲ್ಲಿ ಬರುವ ವಿಶ್ವತಶ್ಚಕ್ಷುಹು ಉತ ವಿಶ್ವತೋಮುಖ ಎಂಬ ಪರಿಕಲ್ಪನೆ ಎಲ್ಲೆಡೆ ಕಣ್ಣುಗಳುಳ್ಳ ಎಲ್ಲೆಡೆ ಮುಖವುಳ್ಳ ವಿಶ್ವರೂಪ ಪ್ರಜ್ಞೆ, ಇದು ಈ ಭುವನೇಶ್ವರಿ ತತ್ವಕ್ಕೆ ಬಹಳ ಹತ್ತಿರವಾಗಿದೆ. ಛಾಂದೋಗ್ಯ ಉಪನಿಷತ್ತಿನ ಸರ್ವಂ ಖಲ್ವಿದಂ ಬ್ರಹ್ಮ, ಇರುವುದೆಲ್ಲವೂ ಬ್ರಹ್ಮವೇ ಎಂಬ ಮಹಾವಾಕ್ಯ ಈಕೆಯ ಸರ್ವವ್ಯಾಪಿ ಸ್ವರೂಪವನ್ನೇ ಧ್ವನಿಸುತ್ತದೆ. ಅದಿತಿ ದೇವಿಯ ವೈದಿಕ ಪರಿಕಲ್ಪನೆ ಅದಿತಿಃ ದ್ಯೌಃ ಅದಿತಿಃ ಅಂತರಿಕ್ಷಂ, ಅದಿತಿಯೇ ಆಕಾಶ ಅದಿತಿಯೇ ಅಂತರಿಕ್ಷ ಎಂಬ ಋಗ್ವೇದದ ಸಾಲುಗಳು ಭುವನೇಶ್ವರಿಯ ಆದ್ಯ ವೈದಿಕ ಸ್ವರೂಪವೆಂದೇ ವಿದ್ವಾಂಸರು ಗುರುತಿಸುತ್ತಾರೆ.

ಇನ್ನೊಂದು ವಿವರಣೆಯ ಪ್ರಕಾರ ಶ್ರೀವಿದ್ಯಾ ಪರಂಪರೆಯಲ್ಲಿ ಭುವನೇಶ್ವರಿಯನ್ನು ಆಕಾಶ ತತ್ವದ ಅಂದರೆ ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಮತ್ತು ಎಲ್ಲವನ್ನೂ ಒಳಗೊಳ್ಳುವ ತತ್ವದ ಅಧಿದೇವತೆಯಾಗಿ ಪೂಜಿಸಲಾಗುತ್ತದೆ. ಈ ಕಾರಣದಿಂದಲೇ ಈಕೆಯನ್ನು ಕೆಲವು ಕಡೆ ಮಹಾಮಾಯಾ ಎಂದು ಕರೆಯುತ್ತಾರೆ. ಇಡೀ ವಿಶ್ವದ ಬಹುರೂಪತೆಯ ಹಿಂದಿನ ಏಕತ್ವದ ಸೂತ್ರಧಾರಿಣಿ

ಭುವನೇಶ್ವರಿ. ಇನ್ನು ಕನ್ನಡಿಗರ ಮತ್ತು ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನಾಚಾರ್ಯರಾದ ಶೃಂಗೇರಿಯ ಶಾರದಾಪೀಠದ ಅಧಿಪತಿಗಳಾಗಿದ್ದ ವಿದ್ಯಾರಣ್ಯ ಮಹಾಸ್ವಾಮಿಗಳು ಸ್ವತಃ ಭುವನೇಶ್ವರಿ ದೇವಿಯ ಆರಾಧಕರಾಗಿದ್ದವರು. ಹರಿಹರ ಮತ್ತು ಬುಕ್ಕರನ್ನು ಪ್ರೋತ್ಸಾಹಿಸಿ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣರಾಗಿ ಅದರ ಉತ್ಕರ್ಷಕ್ಕೆ ಸಂಪನ್ಮೂಲವನ್ನು ಒದಗಿಸಲು ದೇವಿ ಭುವನೇಶ್ವರಿಯನ್ನು ಪ್ರಾರ್ಥಿಸಿ ಚಿನ್ನದ ಮಳೆ ಕರೆಸಿದರು ಎನ್ನುವ ಐತಿಹ್ಯ ಪ್ರಸಿದ್ಧವಾಗಿದೆ. ಹೀಗಾಗಿ ಭುವನೇಶ್ವರಿ ಕನ್ನಡ ತಾಯಿ ಎಂದೇ ಕನ್ನಡಿಗರಿಗೆಲ್ಲ ಆಪ್ತಳಾಗಿದ್ದಾಳೆ.

ಪ್ರಿಯ ಕೇಳುಗರೆ, ನಮ್ಮ ದೈನಂದಿನ ಬದುಕಿನ ಬಹುಪಾಲು ಸಮಸ್ಯೆಗಳಿಗೆ ಮೂಲ ಕಾರಣ ಸಂಕುಚಿತ ದೃಷ್ಟಿಕೋನ. ನಾನು ನನ್ನದು ಎಂಬ ಪರಿಧಿಯೊಳಗೆ ಸಿಲುಕಿದಾಗ ಅಸೂಯೆ, ಸ್ವಾರ್ಥ, ಭಯ ಹುಟ್ಟಿಕೊಳ್ಳುತ್ತವೆ. ಭುವನೇಶ್ವರಿ ತತ್ವ ನಮಗೆ ಕಲಿಸುವುದೇ ಈ ಪರಿಧಿಯನ್ನು ವಿಸ್ತರಿಸುವುದು. ಎತ್ತರದ ಬೆಟ್ಟ ಹತ್ತಿ ನಿಂತಾಗ ಕೆಳಗಿನ ವಸ್ತುಗಳು ಚಿಕ್ಕದಾಗಿ ಕಾಣುವಂತೆ ಜೀವನವನ್ನು ವಿಶಾಲ ದೃಷ್ಟಿಯಿಂದ ನೋಡಿದಾಗ ನಮ್ಮ ದೈನಂದಿನ ಚಿಂತೆಗಳು ಅಷ್ಟೇನೂ ದೊಡ್ಡವಲ್ಲ ಎಂಬ ಅರಿವು ಮೂಡುತ್ತದೆ. ಕುಟುಂಬದಲ್ಲಿ, ಸಮಾಜದಲ್ಲಿ ಭೇದ ಭಾವ ಬಿಟ್ಟು ಎಲ್ಲರನ್ನೂ ಸಮಾನವಾಗಿ ಕಾಣುವ, ಪ್ರಕೃತಿಯನ್ನು ಮಾತೆಯಂತೆ ಗೌರವಿಸುವ, ಇತರರ ನೋವಿಗೆ ಸ್ಪಂದಿಸುವ ವಿಶಾಲ ಹೃದಯವನ್ನು ಬೆಳೆಸಿಕೊಳ್ಳುವುದೇ ದೇವಿ ಭುವನೇಶ್ವರಿಗೆ ನಾವು ಸಲ್ಲಿಸಬಹುದಾದ ನಿಜವಾದ ಪೂಜೆ.

0: ಕೇಳುಗರೆ, ಕುಟುಂಬದೊಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ನೆರೆಹೊರೆಯವರೊಂದಿಗಿನ ಮನಸ್ತಾಪಗಳು, ಕಚೇರಿಯಲ್ಲಿನ ಸ್ಪರ್ಧೆ, ಇವೆಲ್ಲವನ್ನೂ ವಿಶಾಲ ದೃಷ್ಟಿಯಿಂದ ನೋಡಿದಾಗ ಕ್ಷಮೆ, ಸಹನೆ ಸಹಜವಾಗಿ ಮೂಡುತ್ತದೆ. ಪರಿಸರ ಸಂರಕ್ಷಣೆ, ಎಲ್ಲ ಜೀವಿಗಳ ಬಗ್ಗೆ ಕರುಣೆ, ಅಪರಿಚಿತರಿಗೂ ಸಹಾಯ ಮಾಡುವ ಔದಾರ್ಯ, ಇವೆಲ್ಲವೂ ದೇವಿ ಭುವನೇಶ್ವರಿ ತತ್ವದ ಪ್ರಾಯೋಗಿಕ ವಿಸ್ತರಣೆಗಳು. ಪ್ರತಿದಿನ ಬೆಳಗ್ಗೆ ಎದ್ದು ಆಕಾಶ ನೋಡಿ, ಇವೆಲ್ಲವೂ ಒಂದೇ ತಾಯಿಯ ಮಡಿಲು ಎಂಬ ಭಾವನೆಯಿಂದ ದಿನ ಆರಂಭಿಸಿದರೆ ಮನಸ್ಸು ತಾನಾಗಿಯೇ ಪ್ರಶಾಂತವಾಗುತ್ತದೆ. ಸ್ನೇಹಿತರೆ, ಪ್ರಚಂಡ ಆಂತರಿಕ ಶಕ್ತಿಯ ಸಂಕೇತವಾದ ಭೈರವೀ ದೇವಿಯ ತತ್ವಾನುಸಂಧಾನಕ್ಕಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಎಸ್ ಜೆ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮತ್ ಬಿಕೆ ಹಾಗೂ ನಿರಂಜನ್ ಬಿಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂಆರ್ ಮಂಜುಳ, ಕೀಬೋರ್ಡ್ ಬಿಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಬಹಾರ್ ಆನೆ ತಕ್ ಚಿತ್ರಕ್ಕಾಗಿ ಅನುರಾಧ ಪೌಡ್ವಾಲ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ತಜ್ದಾರ್ ರಾಜ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜೇಶ್ ರೋಷನ್.

ಹಜರತ್ ಜೈಪುರಿ ಗೀತೆಯನ್ನು ಬರೆದು ಆರ್ ಡಿ ಬರ್ಮನ್ ರಾಗ ಸಂಯೋಜನೆ ಮಾಡಿರುವ ಹಮ್ ಕಿಸಿಸೆ ಕಮ್ ನಹೀನ್ ಚಿತ್ರದ ಗೀತೆ ಗಾಯಕರು ಮೊಹಮ್ಮದ್ ರಫಿ ಮತ್ತು ಸಂಗಡಿಗರು.

ತ್ರಿಶೂಲ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಮತ್ತು ಕೆಜೆ ಜಸುದಾಸ್ ಹಾಡಿರುವ ಗೀತೆ. ಸಾಹಿರ್ ಅವರ ಸಾಹಿತ್ಯ ಈ ಗೀತೆಗಿದೆ.

ಸಾವಾನ್ ಕೋ ಆನೆ ದೋ ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಹಾಡಿರುವ ಮತ್ತೊಂದು ಗೀತೆ. ಸಂಗೀತ ನಿರ್ದೇಶನ ರಾಜ್ ಕಮಲ್ ಅವರದು. ಸಾಹಿತ್ಯ ಫಾಕ್ ಜಮೀ.

ಸುನೆರೆ ಪಲ್ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು, ಪ್ರೇಮದ ಪುತ್ರಿ ಚಿತ್ರಕ್ಕಾಗಿ ಪಿ ಲೀಲಾ ಹಾಡಿರುವ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಪದ್ಮನಾಭ ಶಾಸ್ತ್ರಿ.

ತಾಯಿಗೆ ತಕ್ಕ ಮಗ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದ ಗೀತೆಯನ್ನ ಕೇಳಿದಿರಿ. ಜಿ ವಿದ್ಯಾಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದವರು ಟಿ ಜಿ ಲಿಂಗಪ್ಪ. ಇನ್ನು ಮುಂದೆ ಕೇಳಿ ಮಧುರ ಸಂಗಮ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ. ಕಡಗಲ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಪಡುವಾರಳ್ಳಿ ಪಾಂಡವರು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಸೂರಟ್ ಅಶ್ವಥ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ವಿಜಯಭಾಸ್ಕರ್.

ಜಿ ಉದಯಶಂಕರ್ ಗೀತೆಯನ್ನು ಬರೆದು ಮೋಹನ್ ಕುಮಾರ್ ಅವರು ರಾಗ ಸಂಯೋಜನೆ ಮಾಡಿರುವ ಕಿಲಾಡಿ ಕಿಟ್ಟು ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಅನುರಾಗ ವಂದನ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿದ್ದ ಗೀತೆಯನ್ನು ಕೇಳಿದಿರಿ. ಗೀತಾಪ್ರಿಯವರ ಸಾಹಿತ್ಯ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ. ಇನ್ನು ಮುಂದೆ ಕೇಳಿ ಸಿಂಗಾಪುರಿನಲ್ಲಿ ರಾಜಕುಳ್ಳ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಜೆಜೆ ಸುದಾಸ್. ಶಿವದೇಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿಬರುತ್ತಿವೆ. ಇದೀಗ ಕೇಳೋಣ ಅಮರನಾಥ್ ಚಿತ್ರದಿಂದ ಆಯ್ದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ದನಿಗೂಡಿಸಿದ್ದಾರೆ ಪಿ ಸುಶೀಲ. ಈ ಗೀತೆ ಆರ್ ಎನ್ ಜಯಗೋಪಾಲ್ ಅವರದ್ದು. ಸಂಗೀತವನ್ನು ನೀಡಿದ್ದಾರೆ ವಿಜಯ್ ಭಾಸ್ಕರ್.

ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದಿಂದ ಆಯ್ದ ಗೀತೆ ಇದಾಗಿತ್ತು. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಜಿ ಉದಯಶಂಕರ್ ಈ ಗೀತೆಯನ್ನು ಬರೆದಿದ್ದರು. ಜಿ ಕೆ ವೆಂಕಟೇಶ್ ಅವರ ಸ್ವರ ಕಲ್ಪನೆ ಇದರಲ್ಲಿತ್ತು. ಇನ್ನು ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಇದು. ಇವರೊಂದಿಗೆ ದನಿಗೂಡಿಸಿದ್ದಾರೆ ಎಸ್ ಜಾನಕಿ. ಕಿಲಾಡಿ ಕೀಟು ಚಿತ್ರದ ಗೀತೆ. ಜಿ ಉದಯಶಂಕರ್ ರಚನೆಗೆ ಮೋಹನ್ ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

ಅನುರಾಗ ಬಂಧನ ಚಿತ್ರದಿಂದ ಆಯ್ದ ಗೀತೆ ಎಸ್ ಜಾನಕಿ ಹಾಡಿದ್ದಾರೆ. ಗೀತ ರಚನೆ ವಿಜಯ ನರಸಿಂಹ ಅವರದ್ದು, ಸಂಗೀತ ರಾಜನ್ ನಾಗೇಂದ್ರ.

ಸೊಳಿ ಚಿತ್ರದ ಗೀತೆ ಇದೀಗ ಮೂಡಿ ಬರುತ್ತಿದೆ. ಟಿ ಎಂ ಸೌಂದರರಾಜನ್ ಅವರೊಂದಿಗೆ ದನಿಗೂಡಿಸಿದ್ದಾರೆ ಕಸ್ತೂರಿ ಶಂಕರ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತವನ್ನು

ಲಕ್ಷ್ಮೀ ಪ್ರಸನ್ನ ಚಿತ್ರದ ಗೀತೆ ಪಿ ಸುಶೀಲ ಹಾಗೂ ವಿ ರಾಮಕೃಷ್ಣ ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತೆಗೆ ಪಿ ಶ್ರೀನಿವಾಸನ್ ಸಂಗೀತವನ್ನು ನೀಡಿದ್ದಾರೆ.

ಇದುವರೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

0: ಕೈಗೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೀಸಲಾತಿ ರಾಜಕೀಯ ಘೋಷಣೆಯಾಗದೆ ಅವಕಾಶ ವಂಚಿತ ಸಮುದಾಯಗಳ ಬದುಕಿನಲ್ಲಿ ನೈಜ ಬದಲಾವಣೆ ತರಬೇಕು, ಮುಂದಿನ ತಲೆಮಾರುಗಳು ಹೆಚ್ಚಿನ ಅವಕಾಶಗಳೊಂದಿಗೆ ಉತ್ತಮ ಭವಿಷ್ಯ ಹೊಂದುವಂತಾಗಲು ಸಾಮಾಜಿಕ ನ್ಯಾಯಕ್ಕೆ ಶಾಶ್ವತ ಸಾಂವಿಧಾನಿಕ ರಕ್ಷಣೆ ದೊರೆಯಬೇಕು ಎಂದು ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ಕೊಡಿಸುವುದರ ಜೊತೆ ಕಬ್ಬಿನ ತೂಕ, ಸಕ್ಕರೆ ಇಳುವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಕಬ್ಬಿನ ಇಳುವರಿ, ಕಟಾವು, ಮಾರಾಟ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರದ ಜಂಟಿ ಸಮಿತಿಗೆ ರಾಜ್ಯದಿಂದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಧಾರವಾಡದ 7 ವಿದ್ಯಾರ್ಥಿಗಳ ತಂಡ ಟೀಂ ಐಕಾರಸ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಯೋಜಿಸಿದ ರಾಷ್ಟಮಟ್ಟದ ಇಸ್ರೋ ರೋಬೋಟಿಕ್ಸ್ ಚಾಲೆಂಜ್ 2026 ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಗಳಿಸಿದೆ. ತಂಡವು 2 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಪಡೆದಿದೆ ಎಂದು ಸಂಸ್ಥೆ ಪ್ರಾಧ್ಯಾಪಕ ಮಲ್ಲಿಕಾರ್ಜುನ ಖಂಡೆ ತಿಳಿಸಿದ್ದಾರೆ. ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 56.54 ಕೋಟಿ ರೂಪಾಯಿ ವೆಚ್ಚದ ಯುಜಿಡಿ ಭೂ ಒಳಚರಂಡಿ ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಅನುಮೋದನೆ ದೊರಕಿದೆ. ಕಾಮಗಾರಿ ವಿಳಂಬದ ಕುರಿತು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ನಡೆಸಿ ಸರ್ಕಾರದ ಹಂತದಲ್ಲಿ ಕೂಲಂಕಷವಾಗಿ ಚರ್ಚಿಸಲಾಗುವುದು ಎಂದು ಪೌರಾಡಳಿತ ಖಾತೆ ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಆಯುಷ್ಮಾನ್ ಭಾರತ್ ಕುರಿತು ಒಂದು ವರದಿ. 2018 ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭಗೊಂಡಿತು. PMJAY ಬಡತನ ಮತ್ತು ಆರೋಗ್ಯ ರಕ್ಷಣೆಯ ನಡುವಿನ ಸಮೀಕರಣವನ್ನು ಬದಲಾಯಿಸಿತು. ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ವಾರ್ಷಿಕ ನಗದು ರಹಿತ ಆರೋಗ್ಯ ಚಿಕಿತ್ಸಾ ವೆಚ್ಚ ಒದಗಿಸುವ ಈ ಯೋಜನೆ ದೇಶದ ಶೇಕಡ 40% ಬಡ ಜನರನ್ನು ತಲುಪುವ ಗುರಿ ಹೊಂದಿದೆ. ಇಂದು ಧಮ್ಮಚಕ್ರ ಪ್ರವರ್ತನ ದಿನ. ಅಕ್ಟೋಬರ್ 14 1956 ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರು ನಾಗಪುರದ ದೀಕ್ಷಾಭೂಮಿಯಲ್ಲಿ ಬೌದ್ಧ ಧರ್ಮ ದೀಕ್ಷೆ ಸ್ವೀಕರಿಸಿದ ದಿನವಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಮೈಸೂರು ದಸರಾ ಪ್ರದರ್ಶನ ಆವರಣದಲ್ಲಿ ಆಯೋಜಿಸಿರುವ ಶಿಲ್ಪ ಸಮಾಗಮ ಮೇಳವನ್ನು ಉದ್ಘಾಟಿಸಿದರು. ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನ ಮಳಿಗೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಮೈಸೂರು ದಸರಾ ಅಂಗವಾಗಿ ಆಯೋಜಿತ ಬಹುರೂಪಿ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಖ್ಯಾತ ಲೇಖಕಿ ವೈದೇಹಿ ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರದ ಸತ್ಯಸಾಯಿ ಗ್ರಾಮದಲ್ಲಿ ಆಯೋಜಿತ ನವರಾತ್ರಿ ಉತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪಾಲ್ಗೊಂಡರು. ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ದಸರಾ ಬೊಂಬೆ ಪ್ರದರ್ಶನವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯನಿರ್ವಾಹಕ ವಿಶ್ವಸ್ತ ಆದಿತ್ಯ ನಂಜರಾಜ್ ಉದ್ಘಾಟಿಸಿದರು. ಮಲೇಷಿಯಾದ ಕೌಲಾಲಂಪುರದಲ್ಲಿ ಆಯೋಜಿತ ಅಥ್ಲೆಟಿಕ್ಸ್ ಕ್ರೀಡಾಕೂಟದ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಜಯಿಸಿ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಿರುವ ಕನ್ನಡಿಗ ಸತೀಶ್ ಕುಮಾರ್ ಯು ಅವರನ್ನು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸನ್ಮಾನಿಸಿ ಗೌರವಿಸಿದರು. ಚಾಮರಾಜನಗರ ಜಿಲ್ಲೆ ಬಂಡೀಪುರ ಹುಲಿ ರಕ್ಷಿತಾರಣ್ಯದ ಮದ್ದೂರು ವನ್ಯಜೀವಿ ವಲಯದಲ್ಲಿ ಉರುಳಿಗೆ ಸಿಲುಕಿದ 2 ವರ್ಷ ವಯಸ್ಸಿನ ಹುಲಿ ಮೃತಪಟ್ಟಿದೆ. ಕಳೇಬರವನ್ನು ಮರಣೋತ್ತರ ಪರೀಕ್ಷೆಗೆ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ಬಂಡೀಪುರ ಡಿಎಫ್ಒ ನಂದೀಶ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
1: ಇದು ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅಶ್ವಿತಾ ಶೆಟ್ಟಿ ಇನೋಳಿ ಅವರಿಂದ ಕವನ ವಾಚನ.
1: ಕವಿತೆಯ ಶೀರ್ಷಿಕೆ ಗಂಧರ್ವ ರಾಜ. ಈ ಕವನದಲ್ಲಿ ಕವಿ ತನ್ನ ಗಂಧರ್ವ ರಾಜನ ನೆನಪನ್ನು, ನೆನಪಿನ ಮಧುರತೆ, ಪ್ರೀತಿಯನ್ನು, ವಿರಹದ ನೋವನ್ನು ಪ್ರಕೃತಿ ಮೂಲಕ ವ್ಯಕ್ತಪಡಿಸುತ್ತಾರೆ. ಇಲ್ಲಿ ಬೆಳದಿಂಗಳ ರಾತ್ರಿ, ಅರಳಿದ ಪಾರಿಜಾತ ಹೂವು, ಬೆಳ್ಳಿಯ ಮೋಡಗಳು, ಚಂದಿರನ ಹೊಳಪು ಮುಂತಾದ ಪ್ರಕೃತಿ ರೂಪಕಗಳ ಮೂಲಕ ಅಭಿವ್ಯಕ್ತಿಪಡಿಸುತ್ತಾರೆ. ಇಲ್ಲಿ ಮನಸ್ಸಲ್ಲಿ ಉಂಟಾದ ಪ್ರೀತಿ, ವಿರಹದ ಕಹಿ, ಕಾಯುವಿಕೆಯ ವ್ಯಥೆ ಕವಿತೆಯ ಅಂತರಾಳ. ಹೇಗೆ ಪಾರಿಜಾತ ಹೂವು ಕೇವಲ ರಾತ್ರಿಯ ಕಾಲ ಅರಳುತ್ತದೆಯೋ, ಹಾಗೆ ಗಂಧರ್ವರಾಜ ಕೂಡ ಕೇವಲ ರಾತ್ರಿ ಮಾತ್ರ ಕಾಣಸಿಗುತ್ತಾನೆ. ಕವಿ ಆತನನ್ನು ಬೆಳದಿಂಗಳ ರಾತ್ರಿಯ ಆರಣಿಕೆಯ ದಾರಿಯಲ್ಲಿ ಪ್ರತಿಕ್ಷಣವೂ ಎದುರು ನೋಡುತ್ತಾರೆ. ಮೋಡದ ಮರೆಯಲ್ಲಿ ಆತ ಮರೆಯಾದಾಗ ಕವಿ ವಿರಹದಿಂದ ಬಳಲುತ್ತಾರೆ. ಬಾನೆಂಬ ಕಡಲಿಗೆ ಹೋಗಿ ಆತನನ್ನು ಕಾಣಲು, ಆತನೊಂದಿಗೆ ಪಿಸು ಮಾತನಾಡಲು ಚಂದ್ರನ ಬೆಳ್ಳಿಯ ಬೆಳಕು ಸೇತುವೆಯಾಗಿ ಬರುತ್ತದೆ. ಇದೆಲ್ಲ ಪ್ರಕೃತಿ ತನ್ನ ಪ್ರತಿ ಸೌಂದರ್ಯದಲ್ಲಿ ಪ್ರೀತಿಯ ಅಸ್ತಿತ್ವವನ್ನು ಪ್ರದರ್ಶಿಸುತ್ತದೆ ಎಂಬುದು ಈ ಕವಿತೆಯ ತಿರುಳು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಆರಣಿಕೆಯ ಹಾದಿಯಲ್ಲಿ ನಿನ್ನೊಲುಮೆಯ ನೆನಪು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಆರಣಿಕೆಯ ಹಾದಿಯಲ್ಲಿ ನಿನ್ನೊಲುಮೆಯ ನೆನಪು. ಕತ್ತಲೆಯ ಬೆಳಕ ಸೀಳಿ ಅರಳಿತೊಂದು ಪಾರಿಜಾತ ಹೂವು, ಕತ್ತಲೆಯ ಬೆಳಕ ಸೀಳಿ ಅರಳಿತೊಂದು ಪಾರಿಜಾತ ಹೂವು, ಆ ಮಿಂಚಿನ ಸ್ಪರ್ಶದಲ್ಲಿ ಏರಿತು ತನುವಿನ ಕಾವು. ಆ ಮಿಂಚಿನ ಸ್ಪರ್ಶದಲ್ಲಿ ಏರಿತು ತನುವಿನ ಕಾವು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಬೆಳ್ಳಿಯ ಮೋಡದ ಮರೆಯಲ್ಲಿ ನೀ ತೋರದಿರಲು, ಬೆಳ್ಳಿಯ ಮೋಡದ ಮರೆಯಲ್ಲಿ ನೀ ತೋರದಿರಲು, ಅಗಲಿದ ವಿರಹದ ಬೇಗುದೆಯಲ್ಲಿ ಕಾಯುವೆ ಪ್ರತಿಕ್ಷಣವು, ಅಗಲಿದ ವಿರಹದ ಬೇಗುದೆಯಲ್ಲಿ ಕಾಯುವೆ ಪ್ರತಿಕ್ಷಣವು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ತಿಂಗಳಿನಂಗಳದ ಶರಧಿಯಲ್ಲಿ ಮೌನದ ಪಿಸುಮಾತು, ತಿಂಗಳಿನಂಗಳದ ಶರಧಿಯಲ್ಲಿ ಮೌನದ ಪಿಸುಮಾತು, ಬೆಳ್ಳಿಯ ಬೆಳಕಿನ ಶೃಂಗದಲ್ಲಿ ಅನುರಾಗದ ಗುರುತು, ಬೆಳ್ಳಿಯ ಬೆಳಕಿನ ಶೃಂಗದಲ್ಲಿ ಅನುರಾಗದ ಗುರುತು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು, ಆರಣಿಕೆಯ ಹಾದಿಯಲ್ಲಿ ನಿನ್ನೊಲುಮೆಯ ನೆನಪು. ಬೆಳದಿಂಗಳ ರಾತ್ರಿಯಲ್ಲಿ ಚಂದಿರನ ಹೊಳಪು.
2: ಕವನದ ಶೀರ್ಷಿಕೆ ಕಳ್ಳಿ. ಕೂರ ಲಂಜಿದೆ ಗೋಣಿ ಚೀಲ ಹಿಡಿದು ಕುಳಿತ ಬಡ ಹೆಂಗಸಿನ ಹಿಂದೆ, ಇರಬಹುದೋ ಏನೋ ಊಹೆ ಅಂಜಿಕೆ, ಲೂಟಿಗಾರ್ತಿ ಎಂಬ ವಿಲಕ್ಷಣ ಗ್ರಹಿಕೆ. ಕೂರ ಲಂಜಿದೆ ಗೋಣಿ ಚೀಲ ಹಿಡಿದು ಕುಳಿತ ಬಡ ಹೆಂಗಸಿನ ಹಿಂದೆ, ಇರಬಹುದೋ ಏನೋ ಊಹೆ ಅಂಜಿಕೆ, ಲೂಟಿಗಾರ್ತಿ ಎಂಬ ವಿಲಕ್ಷಣ ಗ್ರಹಿಕೆ. ಸ್ನೇಹಪರ ಸನ್ನೆ ಕೊಟ್ಟು ನಸುಮಗ ತೋರಿದಳು, ನಗಬೇಕೋ ಬೇಡವೋ ದ್ವಂದ್ವದಲ್ಲಿ ನಾನು ಜಕ್ಕಳಿಸಿದೆ ಗೆಳೆಯರ ಕಡೆ. ಸ್ನೇಹಪರ ಸನ್ನೆ ಕೊಟ್ಟು ನಸುಮಗ ತೋರಿದಳು, ನಗಬೇಕೋ ಬೇಡವೋ ದ್ವಂದ್ವದಲ್ಲಿ ನಾನು ಜಕ್ಕಳಿಸಿದೆ ಗೆಳತಿಯರ ಕಡೆ. ಕಡ್ಲೆಕಾಯಿ ಬಾಂಬೆ ಮಿಠಾಯಿ ಮಾರುತ ಬಂದ ಹುಡುಗ, ಖಾಲಿ ಪೊಟ್ಟನ ಬಿತ್ತು ಕೆಳಗೆ ತಿಂದಾದ ಬಳಿಕ.

ನಕ್ಕು ನಲಿದು ಬಿಟ್ಟೆವ್ ಉಪವನ ಬಾಲಿಷ ಸ್ನೇಹಿತರ ಜೊತೆ. ಕಡ್ಲೆಕಾಯಿ ಬಾಂಬೆ ಮಿಠಾಯಿ ಮಾರುತ ಬಂದ ಹುಡುಗ ಖಾಲಿ ಪೊಟ್ಟನ ಬಿತ್ತು ಕೆಳಗೆ ತಿಂದಾದ ಬಳಿಕ. ನಕ್ಕು ನಲಿದು ಬಿಟ್ಟೆವ್ ಉಪವನ ಬಾಲಿಷ ಗೆಳತಿಯರ ಜೊತೆ. ಪೊರಕೆ ಗೋಣಿ ಚೀಲ ಹಿಡಿದು ಗುಡಿಸಿ ಸಾರಿಸಿ ಸ್ವಚ್ಛವಾಯಿತು ಕಸ, ಅದೇ ಕಳ್ಳಿ ಎಂದು ಭ್ರಮಿಸಿದ ಹೆಂಗಸು ಗೋಣಿ ಚೀಲ ಪೊರಕೆ ಹಿಡಿದು ಮುಂದೆ ಹೋದಳು ಗುಡಿಸುತ್ತಾ. ಮನದ ಕಸ ವನದ ಕಸ. ಪೊರಕೆ ಗೋಣಿ ಚೀಲ ಹಿಡಿದು ಗುಡಿಸಿ ಸಾರಿಸಿ ಸ್ವಚ್ಛವಾಯಿತು ಕಸ, ಅದೇ ಕಳ್ಳಿ ಎಂದು ಭ್ರಮಿಸಿದ ಹೆಂಗಸು ಗೋಣಿ ಚೀಲ ಪೊರಕೆ ಹಿಡಿದು ಮುಂದೆ ಹೋದಳು ಗುಡಿಸುತ್ತಾ. ವನದ ಕಸ ಮನದ ಕಸ. ಕವನದ ಶೀರ್ಷಿಕೆ ನೇತ್ರಾವತಿಯ ಪಿಸುಮಾತು. ಸ್ವತಂತ್ರವಾಗಿ ಬೆಳೆದೆ ನೇತ್ರಾವತಿಯ ನದಿ ದಂಡೆ ಮೇಲೆ, ಬಾಲ್ಯದ ನೆನಪುಗಳು ಇವೆ ಇನ್ನೂ ಹಸಿರಾಗಿಯೇ. ಸ್ವತಂತ್ರವಾಗಿ ಬೆಳೆದೆ ನೇತ್ರಾವತಿ ನದಿ ದಂಡೆ ಮೇಲೆ, ಬಾಲ್ಯದ ನೆನಪುಗಳು ಇವೆ ಇನ್ನೂ ಹಸಿರಾಗಿಯೇ. ಪ್ರತಿಧ್ವನಿಸುವ ನದಿಯ ಧ್ವನಿಯು ರೋಮಾಂಚನಗೊಳಿಸುತ್ತೆ ಇನ್ನೂ ಆಪ್ತ ಗೆಳತಿಯ ಸುಮಧುರ ಹಾಡಿನಂತೆ. ಪ್ರತಿಧ್ವನಿಸುವ ನದಿಯ ದನಿಯು ರೋಮಾಂಚನಗೊಳಿಸುತ್ತೆ ಇನ್ನೂ ಆಪ್ತ ಗೆಳತಿಯ ಸುಮಧುರ ಹಾಡಿನಂತೆ. ಆ ಸೌಮ್ಯವಾದ ಹರಿವು ಹಿತವಾದ ತಂಗಾಳಿ, ಮೊಣಕಾಲುಗಳನ್ನು ಅಡ್ಡಿ ಆಡಿದ ತಂಪಾದ ಸಿಹಿನೀರು, ಸೂರ್ಯಾಸ್ತದ ಸಮಯದಿ ಮೋಡದ ನಡುವೆ ಬಣ್ಣದ ಜಾದು. ಆ ಸೌಮ್ಯವಾದ ಹರಿವು ಹಿತವಾದ ತಂಗಾಳಿ, ಮೊಣಕಾಲುಗಳನ್ನು ಅದ್ದಿ ಆಡಿದ ತಂಪಾದ ಸಿಹಿನೀರು, ಸೂರ್ಯಾಸ್ತದ ಸಮಯದಿ ಮೋಡದ ನಡುವೆ ಬಣ್ಣದ ಜಾದು. ಮಳೆಗಾಲದಲ್ಲಿ ಕೋಪದಿಂದ ಉಬ್ಬುವಳು ಬಲು ಹೆಮ್ಮೆಯಿಂದ, ಹೊರಗೆ ತುಂಬಾ ಉಗ್ರ ಆದರೆ ಒಳಗೆ ಬಹುಶಾಂತ. ಮಳೆಗಾಲದಲ್ಲಿ ಕೋಪದಿಂದ ಉಬ್ಬುವಳು ಬಲು ಹೆಮ್ಮೆಯಿಂದ, ಹೊರಗೆ ತುಂಬಾ ಉಗ್ರ ಆದರೆ ಒಳಗೆ ಬಹುಶಾಂತ. ಕಲ್ಲನ್ನು ಕೊರೆಯುತ್ತ ಮರಳನ್ನು ನುಣುಪಾಗಿಸುತ್ತ, ನಾನು ದೂರವಾದರೂ ನೆನಪು ಮಾತ್ರ ಬಲೂ ನಿಕಟ. ಕಲ್ಲನ್ನು ಕೊರೆಯುತ್ತ ಮರಳನ್ನು ನುಣುಪಾಗಿಸುತ್ತ, ನಾನು ದೂರವಾದರೂ ನೆನಪು ಮಾತ್ರ ಬಲು ನಿಕಟ. ಕವನದ ಶೀರ್ಷಿಕೆ ಝೇಂಕರಿಸುವ ಅತಿಥಿ. ಕಾಂಕ್ರೀಟ್ ಗೋಡೆ, ಉಕ್ಕಿನ ಗ್ರಿಲ್, ನಡುವೆ ಅರಳುವ ನನ್ನ ಬಾಲ್ಕನಿ ಹೂವುಗಳು, ವರ್ಣರಂಜಿತ ಸಿಂಹಾಸನದಿ ಅದ್ಧೂರಿ ಸಿಹಿಯೂಟ, ಉಣ್ಣುವ ಪ್ರವಾಸಿಗರ ನೋಟ ಬಲು ಉತ್ಕೃಷ್ಟ. ಕಾಂಕ್ರೀಟ್ ಗೋಡೆ, ಉಕ್ಕಿನ ಗ್ರಿಲ್, ನಡುವೆ ಅರಳುವ ನನ್ನ ಬಾಲ್ಕನಿ ಹೂವುಗಳು, ವರ್ಣರಂಜಿತ ಸಿಂಹಾಸನದಿ ಅದ್ಧೂರಿ ಸಿಹಿಯೂಟ, ಉಣ್ಣುವ ಪ್ರವಾಸಿಗರ ನೋಟ ಬಲು ಉತ್ಕೃಷ್ಟ. ಕಾರ್ಯನಿರತರೆಕ್ಕೆ ರೋಮಭರಿತ ದೇಹ, ಹಳದಿ ಕಪ್ಪು ಪಟ್ಟೆಯ ಧರಿಸಿ ನಲಿಯುವ ದೃಶ್ಯ ಬಲೂ ರೋಮಾಂಚಕ. ಕಾರ್ಯನಿರತರೆಕ್ಕೆ ರೋಮಭರಿತ ದೇಹ, ಹಳದಿ ಕಪ್ಪು ಪಟ್ಟೆಯ ಧರಿಸಿ ನಲಿಯುವ ದೃಶ್ಯ ಬಲೂ ರೋಮಾಂಚಕ. ಮೂಡನ ರಶ್ಮಿಯ ಜೊತೆ ನಲಿಯುತ್ತ ಕೂಡಿ ಹಾಕುವವು ಮಕರಂದ, ಕೌಶಲ್ಯದಿ ಮಾಡುವ ಪರಾಗಸ್ಪರ್ಶ ಆಹಾ ವರ್ಣನಾತೀತ. ಮೂಡನ ರಶ್ಮಿಯ ಜೊತೆ ನಲಿಯುವ ಕೂಡಿ ಹಾಕುವು ಮಕರಂದ, ಕೌಶಲ್ಯದಿ ಮಾಡುವ ಪರಾಗಸ್ಪರ್ಶ ಆಹಾ ವರ್ಣನಾತೀತ. ಅತಿಥಿಯ ಆಗಮನಕ್ಕಾಗಿ ಉತ್ಸುಕದಿಂದ ಕಾಯುವ ತುಳಸಿಯ ಸಣ್ಣ ನೇರಳೆ ಹೂವುಗಳು, ಮಧುಗಳ ಕಾಮಿಸುವ ಮಧು ಕಾಮಿನಿಯರು, ಗೊಂಡೆ ಜೀನಿಯ ಮಲ್ಲಿಗೆ ಗುಲಾಬಿಯರು. ಅತಿಥಿಯ ಆಗಮನಕ್ಕಾಗಿ ಉತ್ಸುಕದಿಂದ ಕಾಯುವ ತುಳಸಿಯ ಸಣ್ಣ ನೇರಳೆ ಹೂವುಗಳು, ಮಧುಗಳ ಕಾಮಿಸುವ ಮಧು

ಆಮಿನಿಯರು, ಗೊಂಡೆ ಜೀನಿಯ ಮಲ್ಲಿಗೆ ಗುಲಾಬಿಯರು, ಹೂವು ದುಂಬಿಯ ಮಿಲನ, ತಂಗಾಳಿಯ ಕಂಪನ, ಭ್ರಮರಗಳ ಒತ್ತಾಸೆ, ಸಸ್ಯಗಳ ಹೊಸ ಸಂತಾನೋತ್ಪತ್ತಿ, ಭಲೆ ಪ್ರಕೃತಿಯ ಪವಾಡ. ಹೂವು ದುಂಬಿ ಮಿಲನ, ತಂಗಾಳಿಯ ಕಂಪನ, ಭ್ರಮರಗಳ ಒತ್ತಾಸೆ, ಸಸ್ಯಗಳ ಹೊಸ ಸಂತಾನೋತ್ಪತ್ತಿ, ಭಲೆ ಪ್ರಕೃತಿಯ ಪವಾಡ. ಕವನದ ಶೀರ್ಷಿಕೆ ಇಂದ್ರಧನುಸ್ಸು. ನೀರ ಹನಿ ಜೊತೆ ನುಗ್ಗಿ ಸೂರ್ಯನ ಬೆಳಿ ಬೆಳಕು ಮೂಡುವುದು ಕಾಮನ ಬಿಲ್ಲು. ಜೀವನದಲ್ಲೂ ಬೇಕು ಈ ವಕ್ರೀ ಭವನ, ಏಕತೆಯ ಶಕ್ತಿ ವರ್ಣಪಟಲದ ಮೂಲಕ ಸಾಗಿ ಕಾಣಲು ಸುಂದರ ಮಳೆ ಬಿಲ್ಲು. ನೀರ ಹನಿ ಜೊತೆ ನುಗ್ಗಿ ಸೂರ್ಯನ ಬಿಳಿ ಬೆಳಕು ಮೂಡುವುದು ಕಾಮನ ಬಿಲ್ಲು. ಜೀವನದಲ್ಲೂ ಬೇಕು ಈ ವಕ್ರೀ ಭವನ, ಏಕತೆಯ ಶಕ್ತಿ ವರ್ಣಪಟಲದ ಮೂಲಕ ಸಾಗಿ ಕಾಣಲು ಸುಂದರ ಮಳೆಬಿಲ್ಲು. ಕೆಂಪಲ್ಲಿ ಜೀವನದ ಕಿಡಿ ರೋಮಾಂಚನ ಯೌವನದ ಶಕ್ತಿ, ಕಲಿಕೆಯ ಉತ್ಸಾಹ ಕನಸುಗಳ ನೇಕಾರ, ಅನ್ವೇಷಣೆಯ ಕಾಯುವ ಕಿತ್ತಾಳೆ ಹಳದಿಯ ಬೆಳಕು, ಭರವಸೆಯ ಹುರುಪು. ಕೆಂಪಲ್ಲಿ ಜೀವನದ ಕಿಡಿ ರೋಮಾಂಚನ ಯೌವನದ ಶಕ್ತಿ, ಕಲಿಕೆಯ ಉತ್ಸಾಹ ಕನಸುಗಳ ನೇಕಾರ, ಅನ್ವೇಷಣೆಯ ಕಾಯುವ ಕಿತ್ತಾಳೆ ಹಳದಿಯ ಬೆಳಕು, ಭರವಸೆಯ ಹುರುಪು. ಸಾಮರಸ್ಯದ ಸಮತೋಲನ ಸಾಂತ್ವನ ನೀಡುವುದು ಹಸಿರು, ಜೀವನದ ಉಬ್ಬರದ ಹರಿವಿನಲ್ಲಿ ಶಾಂತಿಯ ಸ್ಥಿರತೆ ಸಿಗುವುದು ನೀಲಬಾನಲಿ. ಸಾಮರಸ್ಯದ ಸಮತೋಲನ ಸಾಂತ್ವನ ನೀಡುವುದು ಹಸಿರು, ಜೀವನದ ಉಬ್ಬರದ ಹರಿವಿನಲ್ಲಿ ಶಾಂತಿಯ ಸ್ಥಿರತೆ ಸಿಗುವುದು ನೀಲಬಾನಲಿ. ಪ್ರಜ್ಞೆ ಮತ್ತು ಉಪಪ್ರಜ್ಞೆ ನಡುವಿನ ಕೊಂಡಿ ಉದನೀಲಿ, ಇಂಡಿಗೋಯ ರಹಸ್ಯ. ಜೀವನದ ವಿಪರೀತ ಬುದ್ಧಿವಂತಿಕೆಯ ಪಾಠ, ನೇರಳೆಯ ರೂಪಾಂತರ. ಪ್ರಜ್ಞೆ ಮತ್ತು ಉಪಪ್ರಜ್ಞೆ ನಡುವಿನ ಕೊಂಡಿ ಉದನೀಲಿ, ಇಂಡಿಗೋದ ರಹಸ್ಯ. ಜೀವನದ ವಿಪರೀತ ಬುದ್ಧಿವಂತಿಕೆಯ ಪಾಠ, ನೇರಳೆಯ ರೂಪಾಂತರ. ವಿಭಿನ್ನ ಭಾವನೆ ಸಾಯದ ಕಲ್ಪನೆ, ಹುಟ್ಟು ಸಾವು ಸುಖ ದುಃಖ ವೈವಿಧ್ಯಮಯ ಅಲೆಗೊಂಚಲು, ಅಬ್ಬರದ ಬಳಿಕ ಸುಂದರ ಅಂತ್ಯ, ಇದೇ ನಮ್ಮ ಬಾಳಿನ ಇಂದ್ರಧನುಸ್ಸು. ವಿಭಿನ್ನ ಭಾವನೆ ಸಾಯದ ಕಲ್ಪನೆ, ಹುಟ್ಟು ಸಾವು ಸುಖ ದುಃಖ ವೈವಿಧ್ಯಮಯ ಅಲೆಗೊಂಚಲು, ಅಬ್ಬರದ ಬಳಿಕ ಸುಂದರ ಅಂತ್ಯ, ಇದೇ ನಮ್ಮ ಬಾಳಿನ ಇಂದ್ರಧನುಸ್ಸು. ಕವನದ ಶೀರ್ಷಿಕೆ ಸ್ಫೂರ್ತಿಯ ಜಾಲ. ಹೆಣೆಯಲು ಕುಳಿತೆ ಕವಿತೆ, ಹೊಳೆಯಲಿಲ್ಲ ಶಬ್ದ ಮೂಡಲಿಲ್ಲ ಅಕ್ಷರ, ತಲೆ ಕೆರೆಯುತ್ತಾ ನೋಡಿದೆ ಗೋಡೆ ಮೂಲೆ. ಹೆಣೆಯಲು ಕುಳಿತೆ ಕವಿತೆ, ಹೊಳೆಯಲಿಲ್ಲ ಶಬ್ದ ಮೂಡಲಿಲ್ಲ ಅಕ್ಷರ, ತಲೆ ಕೆರೆಯುತ್ತಾ ನೋಡಿದೆ ಗೋಡೆ ಮೂಲೆ. ತೆವಳುತ್ತಾ ಸಾಗುತ್ತಿತ್ತು ವಿಶಾರ ಅಂತರದಲ್ಲಿ, ಸೂಕ್ಷ್ಮವಾದ ವಿನ್ಯಾಸ ಸಂಕೀರ್ಣ ಜಾಲ ಜೇಡನ ಕಲಾತ್ಮಕತೆ. ತೆವಳುತ್ತಾ ಸಾಗುತ್ತಿತ್ತು ವಿಶಾಲ ಅಂತರದಲ್ಲಿ, ಸೂಕ್ಷ್ಮವಾದ ವಿನ್ಯಾಸ ಸಂಕೀರ್ಣ ಜಾಲ ಜೇಡನ ಕಲಾತ್ಮಕತೆ. ಸಾವಿರ ಎಳೆಗಳು ರೇಷ್ಮೆಯ ಶಕ್ತಿ, ದುರ್ಬಲ ಸೌಂದರ್ಯ ಎಸೆಯುವ ಬಲೆ, ಸಿಲುಕಿದ ಕೀಟ ಜೇಡನ ಆಹಾರ. ಸಾವಿರ ಎಳೆಗಳು ರೇಷ್ಮೆಯ ಶಕ್ತಿ, ದುರ್ಬಲ ಸೌಂದರ್ಯ ಎಸೆಯುವ ಬಲೆ, ಸಿಲುಕಿದ ಕೀಟ ಜೇಡನ ಆಹಾರ. ಬಾಗಿಲು ಕಿಟಕಿ ರಂಬೆ ಕೊಂಬೆ, ಆಕಾಶ ಮುಟ್ಟುವ ನೇಕಾರ. ಜೇಡನ ಆಹಾರ, ಬಾಗಿಲು ಕಿಟಕಿ ರೆಂಬೆ ಕೊಂಬೆ, ಆಕಾಶ ಮುಟ್ಟುವ ನೇಕಾರ. ಪ್ರೀತಿಯ ಕಲಹದಿ ಹೆಣೆದ ಸಂಬಂಧ, ಪ್ರತಿ ಚೌಕಟ್ಟಿನಲ್ಲಿ
ಪ್ರತಿ

0: ಈ ಎಳೆಯ ನೇಯ್ದ ಜೀವನದ ಜಾಲ, ಪ್ರೀತಿಯ ಕಲಹದಿ ಹೆಣೆದ ಸಂಬಂಧ, ಪ್ರತಿ ಚೌಕಟ್ಟಿನಲ್ಲಿ ಪ್ರತಿ ಎಳೆಯ ನೇಯ್ದ ಜೀವನದ ಜಾಲ.
1: ಇದುವರೆಗೆ ಅಶ್ವಿತಾ ಶೆಟ್ಟಿ ಇನೋಳಿ ಇವರಿಂದ ಕವನ ವಾಚನ ಕೇಳಿದಿರಿ.
2: ಕೇಳಿ, ನಮ್ಮ ಪರಿಸರವನ್ನು, ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವ ಬಗ್ಗೆ ಮಾತನಾಡ್ತಾರೆ ಮಂಗಳೂರಿನ ದೇರಳಕಟ್ಟೆ ಎನಪೋಯ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಭಾಗ್ಯ ಬಿ ಶರ್ಮಾ.
3: ನಮ್ಮ ಸುತ್ತಮುತ್ತಲಿನ ಗಾಳಿ, ನೀರು ಮತ್ತು ಭೂಮಿ ಎಷ್ಟರ ಮಟ್ಟಿಗೆ ಪ್ರಶಾಂತವಾಗಿದೆ ಎಂಬುದು ಪ್ರತಿ ಜೀವಿ ಎಷ್ಟರ ಮಟ್ಟಿಗೆ ಸಂತೋಷದಿಂದ ಬದುಕಬಹುದು ಎಂಬುದನ್ನು ನಿರ್ಧರಿಸುತ್ತದೆ. ಬೆಳೆಯುತ್ತಿರುವ ನಗರಗಳಲ್ಲಿ ನಾಗರಿಕರ ಜೀವನ ಮಟ್ಟ ಅಮೂಲಾಗ್ರ ಬದಲಾವಣೆ ಮಾಡುವುದಕ್ಕೋಸ್ಕರ ವಿಶ್ವ ಆವಾಸ ಸ್ಥಾನ ದಿನವನ್ನು ಎಲ್ಲೆಡೆ ಆಚರಿಸಲಾಗುತ್ತಿದೆ. ಆವಾಸ ಸ್ಥಾನ ಎದುರಿಸುತ್ತಿರುವವರ ಸಮಸ್ಯೆಗಳಲ್ಲಿ ಘನತ್ಯಾಜ್ಯ ನಿರ್ವಹಣೆ ಮುಖ್ಯವಾದುದು. ವಿಶ್ವದಲ್ಲಿ ಉಂಟಾಗುತ್ತಿರುವ ತ್ಯಾಜ್ಯದ ಸಮಸ್ಯೆಯ ನಿರ್ವಹಣೆಯ ಬಗ್ಗೆ ಕಸವನ್ನು ಘನ, ದ್ರವ, ಗೃಹ ಬಳಕೆಯ, ಕೈಗಾರಿಕಾ ಮತ್ತು ವಾಣಿಜ್ಯ ತ್ಯಾಜ್ಯಗಳನ್ನಾಗಿ ವಿಭಜಿಸಲು ತಿಳಿಸಿದೆ. ಪ್ರತಿ ನಗರಗಳಲ್ಲಿ ವ್ಯರ್ಥವಾಗಿ ಎಲ್ಲೆಂದರಲ್ಲಿ ಚೆಲ್ಲಾಡುತ್ತಿರುವ ಘನ ತ್ಯಾಜ್ಯಗಳನ್ನು ನಾವು ವ್ಯವಸ್ಥಿತವಾಗಿ ನಿರ್ವಹಿಸಿದರೆ ಅದೇ ತ್ಯಾಜ್ಯ ಮತ್ತೆ ಸಂಪತ್ತಾಗಬಲ್ಲುದು. ಅದೇ ತ್ಯಾಜ್ಯ ಮತ್ತೊಂದು ಸಂಪನ್ಮೂಲವಾಗಿ ನಮ್ಮ ಬಳಕೆಗೆ ಸಿಗಬಹುದು. ಕಸದಿಂದ ರಸ ಎಂಬ ತತ್ವಕ್ಕೂ ಅರ್ಥ ಬರುತ್ತದೆ. ಕಸವನ್ನು ಸಂಪತ್ತಾಗಿ ರೂಪಿಸುವಲ್ಲಿ ತಂತ್ರಜ್ಞಾನವು ಪ್ರಮುಖ ಪಾತ್ರ ವಹಿಸುತ್ತದೆ. ಆವಾಸ ಸ್ಥಾನವು ಒಂದು ನಿರ್ದಿಷ್ಟ ಜಾತಿಯ ಪ್ರಾಣಿ, ಸಸ್ಯ ಅಥವಾ ಇತರ ರೀತಿಯ ಜೀವಿಗಳು ವಾಸಿಸುವ ನೈಸರ್ಗಿಕ ಪರಿಸರವಾಗಿರುತ್ತದೆ. ಸ್ವಚ್ಛವಾದ ಪರಿಸರದಲ್ಲಿ ಜೈವಿಕ ವೈವಿಧ್ಯತೆಯನ್ನು ಕಾಣಬಹುದು. ಭೂಮಿಯಲ್ಲಿ ಸಹಜವಾಗಿ ಇರಬೇಕಾದ ಆವಾಸ ಸ್ಥಾನಗಳು ನಾಶವಾಗುವುದರಿಂದ ಅನೇಕ ಪ್ರಾಣಿಗಳ ವಾಸಸ್ಥಾನಗಳು ನೆಲೆ ಇಲ್ಲದಂತಾಗುತ್ತದೆ. ಪರಿಸರ ಮಾಲಿನ್ಯದಿಂದ ವನ್ಯಜೀವಿಗಳ ವಿನಾಶ ಆಗುತ್ತದೆ. ಅವೈಜ್ಞಾನಿಕ ಹಾಗೂ ವಿವೇಚನಾರಹಿತ ತ್ಯಾಜ್ಯ ನಿರ್ವಹಣೆಯೊಂದಿಗೆ ಕಾಡುಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸುವುದು, ಕಸವನ್ನು ನದಿ ಹಾಗೂ ಸಾಗರಗಳಿಗೆ ಎಸೆಯುವುದರಿಂದ ಮತ್ತಿತರ ಮಾನವ ಹಸ್ತಕ್ಷೇಪ ಪ್ರಕ್ರಿಯೆಗಳಿಂದಾಗಿ ಕಾಡುಗಳು, ಜೌಗು ಪ್ರದೇಶಗಳು, ಬಯಲು ಪ್ರದೇಶಗಳು, ಸರೋವರಗಳು ಮತ್ತು ಇತರ ಆವಾಸ ಸ್ಥಾನಗಳ ನಾಶವಾಗುತ್ತಿವೆ. ವಿಶ್ವದ 85% ಜೀವಿಗಳ ನಾಶಕ್ಕೆ ಇದು ಮುಖ್ಯ ಕಾರಣ ಎಂದು ಗುರುತಿಸಲಾಗಿದೆ. ಮರಗಳನ್ನು ಕಡಿದು ಕಾಡನ್ನು ನಾಶ ಮಾಡುವುದರಿಂದ ವನ್ಯಜೀವಿಗಳ ಮೇಲೆ ಒತ್ತಡ ಬೀರುತ್ತದೆ, ಆತಂಕವನ್ನು ಉಂಟುಮಾಡುತ್ತದೆ. ಇದು ಪರಿಸರ ಅವ್ಯವಸ್ಥೆಗೆ ಕಾರಣವಾಗುತ್ತದೆ. ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡುವುದರಿಂದ ವಿಭಿನ್ನ ಪ್ರಭೇದಗಳು ಸಹಜವಾಗಿ ಬದುಕಲು ಅವಕಾಶಿಸಿದಂತಾಗುತ್ತದೆ. ಪ್ರಕೃತಿಯಲ್ಲಿ ಒಂದು ಜೀವಿ ಅಳಿದು ಹೋದರೆ 20-30 ಜೀವಿಗಳು ಸಂಕಷ್ಟದಲ್ಲಿ ಬೀಳುತ್ತವೆ. ಜೀವ ವೈವಿಧ್ಯತೆಯ ಮಹತ್ವವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಕೃಷಿಗೆ ಉಪಯೋಗಿಸುವ ಕೀಟನಾಶಕಗಳು ಮತ್ತು ರಾಸಾಯನಿಕಗಳು ಮಣ್ಣಿನಲ್ಲಿ ಸೇರಿಕೊಂಡು ಸೂಕ್ಷ್ಮ ಜೀವಿಗಳಿಗೆ ಹಾನಿ ಉಂಟು ಮಾಡುತ್ತದೆ. ಇವುಗಳ ನಾಶದಿಂದ ಮಣ್ಣಿನ ಫಲವತ್ತತೆಯೂ ಕಡಿಮೆಯಾಗುತ್ತದೆ. ಇದರೊಂದಿಗೆ ಪ್ಲಾಸ್ಟಿಕ್ ಬಳಕೆ ಮಣ್ಣಿನ ಗುಣಮಟ್ಟವನ್ನು ಹದಗೆಡಿಸುತ್ತಿದೆ. ಭಾರತದಲ್ಲಿ ಜನಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ತ್ಯಾಜ್ಯದ ಪ್ರಮಾಣ ವೃದ್ಧಿಸಿದೆ. ನಗರಗಳಲ್ಲಿ ಪುರಸಭೆಯು ಅನುಕ್ರಮವಾಗಿ ಘನತ್ಯಾಜ್ಯವನ್ನು ಸಂಗ್ರಹಿಸಿ ನಗರದ ಹೊರವಲಯಕ್ಕೆ ಸಾಗಿಸುತ್ತದೆ. ಹೀಗೆ ಸಂಗ್ರಹಿಸಿದ ರಾಶಿಯ ಗಣನೀಯ ಭಾಗವು ಸಾವಯವ ತ್ಯಾಜ್ಯವಾಗಿದ್ದು ಸರಿಯಾಗಿ ವಿಭಜನೆಯಾಗದ ಕಾರಣ ಸೂಕ್ತ ನಿರ್ವಹಣೆಯು ಕಷ್ಟವಾಗುವುದು. ಎರೆಗೊಬ್ಬರ ತಯಾರಿಕೆಯು ಈ ಸಾವಯವ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯಂತ ಸೂಕ್ತ ವಿಧಾನವಾಗಿದೆ. ಎರೆಗೊಬ್ಬರದಿಂದ ಪರಿಸರದಲ್ಲಿ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಮತ್ತೊಂದೆಡೆ ವಾತಾವರಣದ ಕಲ್ಮಶವೂ ಕಡಿಮೆಯಾಗುವುದು. ಇದರ ಬಳಕೆಯಿಂದ ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಿಸಬಹುದು ಹಾಗೂ ಅನೇಕ ಸೂಕ್ಷ್ಮ ಜೀವಿಗಳಿಗೆ ಆವಾಸ ಸ್ಥಾನವಾಗಿರುವ ಮಣ್ಣನ್ನು ಕಾಪಾಡಬಹುದು. ಎರೆಗೊಬ್ಬರ ತಯಾರಿಕೆಯು ತ್ಯಾಜ್ಯ ನಿರ್ವಹಣೆಯೊಂದಿಗೆ ಆರ್ಥಿಕವಾಗಿಯೂ ಲಾಭದಾಯಕವಾಗಿದೆ. ನದಿಗಳಲ್ಲಿ, ಸರೋವರಗಳಲ್ಲಿ ಹಾಗೂ ಸಮುದ್ರದಲ್ಲಿ ಕಲುಷಿತ ನೀರು, ಘನತ್ಯಾಜ್ಯ ಕೂಡ ಸೇರಿರುವುದು ಆತಂಕದ ವಿಚಾರವೇ ಆಗಿದೆ. ನದಿಗಳ ದಡವನ್ನು ಸ್ವಚ್ಛಗೊಳಿಸುವುದು, ಸಮುದ್ರ ತೀರದಲ್ಲಿ ಘನತ್ಯಾಜ್ಯಗಳ ವಿಲೇವಾರಿ, ತಟಗಳ ನೈರ್ಮಲೀಕರಣ ಮಾಡಬೇಕಾದುದು ಮುಖ್ಯ ಚಟುವಟಿಕೆಗಳು. ಚರಂಡಿ ನೀರಿನ ಸಂಸ್ಕರಣಾ ಘಟಕಗಳು, ಶೌಚಾಲಯಗಳ ನಿರ್ಮಾಣ, ಒಳಚರಂಡಿ ಮೂಲಸೌಕರ್ಯವನ್ನು ಸರ್ಕಾರವು ಕಲ್ಪಿಸಬೇಕು. ಇದರಿಂದ ನೀರಿನಲ್ಲಿರುವ ಜೀವಿಗಳ ಆವಾಸ ಸ್ಥಾನವನ್ನು ಕಾಪಾಡಿದಂತಾಗುತ್ತದೆ.

0: ಭೂಮಿ ಮತ್ತು ಸಮುದ್ರದ ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆಯು ಜೀವಿಗಳ ಸಹಜ ವಾಸಸ್ಥಾನಗಳ ಅವನತಿಗೆ ಕಾರಣವಾಗುತ್ತಿದೆ. ಇದರೊಂದಿಗೆ ಕಾಡ್ಗಿಚ್ಚು, ಮಿತಿಮೀರಿದ ಜಾನುವಾರು ಮೇಯುವಿಕೆ, ಕಾನೂನುಬಾಹಿರ ಬೇಟೆಯಾಡುವುದು, ಮರ ಕಡಿಯುವುದು, ಗಣಿಗಾರಿಕೆ, ಜನಸಂಖ್ಯೆಯ ಬೆಳವಣಿಗೆ, ನಗರೀಕರಣ, ಕೈಗಾರಿಕೀಕರಣ ಮತ್ತು ಪ್ರವಾಸೋದ್ಯಮವನ್ನು ಸೇರಿಸಬಹುದು. ನಿಮಗಿದು ಗೊತ್ತೇ? ವಿಶ್ವದಲ್ಲಿ ವರ್ಷಕ್ಕೆ ಸುಮಾರು 7-10 ಶತಕೋಟಿ ಟನ್ ತ್ಯಾಜ್ಯವನ್ನು ನಗರಗಳು ಉತ್ಪಾದಿಸುತ್ತವೆ. ನಗರಗಳ ತ್ಯಾಜ್ಯ ವಿಲೇವಾರಿಗೆ ಬಜೆಟ್ನಲ್ಲಿ ಸರಾಸರಿ 20% ಹಾಗೂ ನೈರ್ಮಲ್ಯ ನಿರ್ವಹಣೆಗೆ 3% ಕಡಿಮೆ ದುಡ್ಡು ಖರ್ಚು ಮಾಡಲಾಗುತ್ತದೆ. ಇಷ್ಟಾದರೂ ಮೂಲಭೂತ ತ್ಯಾಜ್ಯ ಮತ್ತು ನೈರ್ಮಲ್ಯ ನಿರ್ವಹಣೆಗೆ ಇದು ಸಾಕಾಗುವುದಿಲ್ಲ. ಜಾಗತಿಕ 1/3 ಘನ ತ್ಯಾಜ್ಯವನ್ನು ಕಂಡ ಕಂಡಲಿ ಎಸೆಯಲಾಗುತ್ತಿದೆ. 1/5 ಮರುಬಳಕೆಗೆ ಅಥವಾ ಗೊಬ್ಬರವನ್ನಾಗಿ ಉತ್ಪಾದಿಸಲಾಗುತ್ತಿದೆ. 80% ತ್ಯಾಜ್ಯ ನೀರು ನೇರವಾಗಿ ನದಿ ಸರೋವರದಂತಹ ಜಲಮೂಲಗಳಿಗೆ ಬಿಡಲಾಗುತ್ತಿದೆ. ಇದು ತುಂಬಾ ಆಘಾತಕಾರಿ ಅಂಶ. ಇಂತಹ ಬೇಜವಾಬ್ದಾರಿ ವಿಚಾರಗಳು ಹವಾಮಾನ ಬದಲಾವಣೆ, ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರದ ಮೇಲೆ ವಿನಾಶಕಾರಿ ಪರಿಣಾಮವನ್ನು ಬೀರುತ್ತವೆ ಎಂಬುದನ್ನು ನಾವು ಮರೆಯಬಾರದು. ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲಾಗದ ಕಾರಣ ಇದರಿಂದ ಉಂಟಾಗುವಂತಹ ಅತಿಸಾರ, ಮಲೇರಿಯಾ, ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳಿಂದ ಪ್ರತಿ 30 ಸೆಕೆಂಡಿಗೆ ಒಬ್ಬ ವ್ಯಕ್ತಿಯು ಸಾಯುತ್ತಾನೆ ಎಂಬುದು ಆತಂಕ ಹುಟ್ಟಿಸುವ ವಿಚಾರ. ಹಾಗಾದರೆ ಆವಾಸ ಸ್ಥಾನಕ್ಕಿರುವ ಆತಂಕಗಳನ್ನು ತಗ್ಗಿಸುವುದು ಹೇಗೆ? ಪ್ರಪಂಚವು ಅನೇಕ ಪ್ರಾಕೃತಿಕ ಸವಾಲುಗಳನ್ನು ಎದುರಿಸುತ್ತಿದೆ. ಪರಿಸರ ಕ್ಲಬ್ಗಳು, ನೇಚರ್ ಕ್ಲಬ್ಗಳು, ಗ್ರೀನ್ ಕ್ಲಬ್ಗಳು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮತ್ತು ಪರಿಸರ ಶಿಕ್ಷಣವು ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿವೆ. ಹೊಸ ರೀತಿಯ ಚಿಂತನೆಯನ್ನು ನಾವು ಅಳವಡಿಸುವುದರಿಂದ ತ್ಯಾಜ್ಯ ನಿರ್ವಹಣೆಯಲ್ಲಿ ಹೆಚ್ಚಿನ ಸಾಧ್ಯತೆಗಳನ್ನು ಕಂಡುಕೊಳ್ಳಬಹುದು. 5-6 ರೀಥಿಂಕ್, ರೆಫ್ಯೂಸ್, ರೆಡ್ಯೂಸ್, ರೀಯೂಸ್ ಅಂಡ್ ರೀಸೈಕಲ್ಗಳನ್ನು ಅಳವಡಿಸಿಕೊಳ್ಳುವುದರಿಂದ ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ, ಆರೋಗ್ಯ ಸುಧಾರಣೆ ಹಾಗೂ ಸ್ವಚ್ಛ ಪರಿಸರವನ್ನು ಹೊಂದಬಹುದು. ಭಾರತದಂತಹ ಅಭಿವೃದ್ಧಿಶೀಲ ದೇಶದಲ್ಲಿ ಕಡಿಮೆ ಖರ್ಚನ್ನು ಬಯಸುವ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿರುವ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ತ್ಯಾಜ್ಯವನ್ನೇ ಸಂಪತ್ತಾಗಿ ಬಳಸಬಹುದು. ಇದರಿಂದ 2 ಪ್ರಯೋಜನಗಳಿವೆ. 1, ತ್ಯಾಜ್ಯದಿಂದ ಉಂಟಾಗುವ ರೋಗವನ್ನು ತಡೆಯಬಹುದು ಹಾಗೂ ವ್ಯರ್ಥವಾಗಿ ಹೋಗುವ ಕಸವನ್ನು ಸಂಪತ್ತು ಕೊಡುವ ಆದಾಯದ ಮೂಲವಾಗಿ ಪರಿವರ್ತಿಸಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ಥಳೀಯ ಪರಿಸರವನ್ನು ಪುನಃಸ್ಥಾಪಿಸುವ ಮೂಲಕ ಸಮುದಾಯದ ಆರೋಗ್ಯವನ್ನು ಕಾಪಾಡುವಲ್ಲಿ ಹೆಚ್ಚಿನ ಪ್ರಗತಿ ಕಾಣಬಹುದು. ಆರೋಗ್ಯಕರ ಪರಿಸರದಲ್ಲಿ ಜೀವ ವೈವಿಧ್ಯತೆಯನ್ನು ಕಾಣಬಹುದು. ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು. ಪರಿಸರ ರಕ್ಷಣೆ ಯಾರದ್ದೋ ಹೊಣೆ ಎಂಬ ಬೇಜವಾಬ್ದಾರಿ ಇರಬಾರದು. ಪ್ರತಿಯೊಬ್ಬರೂ ಇದು ನನ್ನ ಕರ್ತವ್ಯ ಎಂಬ ಭಾವದಿಂದ ತ್ಯಾಜ್ಯ ವಿಲೇವಾರಿಯಲ್ಲಿ ಕೈಜೋಡಿಸಿದರೆ ಎಲ್ಲವೂ ಸುಗಮವಾಗಿ ಸಾಗಬಲ್ಲುದು. ಕಸವನ್ನು ಸರಿಯಾಗಿ ನಿರ್ವಹಿಸಿದರೆ ಅದು ಸಮಸ್ಯೆಯಾಗದೆ ಕಸವನ್ನು ಪರಿವರ್ತಿಸುವ ಉಪಾಯಗಳಾದ ಎರೆಗೊಬ್ಬರ, ಪೈಪ್ ಗೊಬ್ಬರ, ಮಡಿಕೆ ಗೊಬ್ಬರ ಮುಂತಾದ ಆದಾಯವನ್ನು ತಂದುಕೊಡುವಂತಹ ಮೂಲವಾಗಿದ್ದು ಪ್ರತಿಯೊಬ್ಬರೂ ಇದರ ಬಗ್ಗೆ ತಿಳಿದುಕೊಂಡಿರಬೇಕು. ಇದರಿಂದ ಕಸವನ್ನು ಒಂದೇ ಕಡೆ ಶೇಖರಿಸಿ ಗಾಳಿ, ನೀರು ಮತ್ತು ಭೂಮಿಯನ್ನು ಕಲುಷಿತವಾಗುವುದನ್ನು ತಪ್ಪಿಸಬಹುದು, ಪರಿಸರವನ್ನು ಕಾಪಾಡಬಹುದು. ಆಧುನಿಕ ತಂತ್ರಜ್ಞಾನಗಳು ತ್ಯಾಜ್ಯ ಉತ್ಪಾದನೆ ಕಡಿತಗೊಳಿಸಲು ನೆರವಾಗುತ್ತದೆ. ತ್ಯಾಜ್ಯ ನಿರ್ವಹಣೆಯಲ್ಲಿ ನ್ಯಾನೋ ತಂತ್ರಜ್ಞಾನದ ಅಳವಡಿಕೆಯಿಂದ ಕಸದಿಂದ ಹೊಸ ವಸ್ತುಗಳನ್ನು ಉತ್ಪಾದಿಸಬಹುದು. 3D ಮುದ್ರಣ ಬಳಕೆಯಿಂದಾಗಿ ತ್ಯಾಜ್ಯದ ಉತ್ಪಾದನೆಯಲ್ಲಿ ಕಡಿಮೆ ಮಾಡಬಹುದು. ಮೊಬೈಲ್ ಅಪ್ಲಿಕೇಶನ್ಗಳು ಹಾಗೂ ಕ್ಲೌಡ್ ಕಂಪ್ಯೂಟಿಂಗ್ ಸಹಾಯದಿಂದ ಪೆನ್ಡ್ರೈವ್, ಹಾರ್ಡ್ ಡಿಸ್ಕ್, CD ಇತ್ಯಾದಿಗಳ ಬಳಕೆ ಕಡಿಮೆ ಮಾಡಿ ಆನ್ಲೈನ್ನಲ್ಲೇ ಫೈಲ್ಗಳನ್ನು ಶೇಖರಿಸುವ ಮೂಲಕ ಈ ತ್ಯಾಜ್ಯವನ್ನು ಕಡಿಮೆ ಮಾಡಬಹುದು. ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿರುವ ಸ್ಮಾರ್ಟ್ ಬಿನ್ಗಳು ಕಸ ವಿಂಗಡಿಸಲು ಸಹಕಾರಿಯಾಗುತ್ತದೆ. ಇಂತಹ ಸ್ಮಾರ್ಟ್ ಕಸದ ಬುಟ್ಟಿಗಳು ಸ್ವಯಂಚಾಲಿತವಾಗಿ ಕಸ ವಿಂಗಡಿಸುವುದರಿಂದ ತ್ಯಾಜ್ಯ ವಿಭಜನೆಯ ಸಮಸ್ಯೆ ಪರಿಹಾರ ಕಾಣಲು ಸಾಧ್ಯ. ಕೊನೆಯದಾಗಿ ಹೇಳುವುದಾದರೆ, ಪರಿಸರದಲ್ಲಿ ನಾವು ಇರುವುದೇ ಹೊರತು ನಮಗಾಗಿ ಪರಿಸರವಲ್ಲ.
1: ಇದುವರೆಗೆ ನಮ್ಮ ಪರಿಸರವನ್ನು, ಆವಾಸ ಸ್ಥಾನವನ್ನು ಸ್ವಚ್ಛವಾಗಿಡುವ ಬಗ್ಗೆ ಮಾಹಿತಿ ನೀಡಿದವರು ಮಂಗಳೂರಿನ ದೇರಳಕಟ್ಟೆ ಎನಪೋಯ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾದ ಡಾ ಭಾಗ್ಯ ಬಿ ಶರ್ಮಾ ಇವರು. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಇದುವರೆಗೆ ವನಿತಾ ವಿಹಾರ ಮೂಡಿ ಬಂತು. ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 12:30.50. ಕೆಲವು ಪ್ರಕಟಣೆಗಳು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ. ಶುರು ಮಾಡೋಣ ಇನ್ವೆಸ್ಟಿಂಗ್ ನ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮಚ್ಚ, ಒಂದು ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
1: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
5: ಗಿರ್ಮಿಟ್, ಹೊಸ ರಾಗ, ಹೊಸ ತಾಳ.
6: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು,
5: ಹೊಸ ಶೈಲಿ, ಹೊಸ ಮಟ್ಟು.
6: ನಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ, ಫೀಲಿಂಗ್ ತೋರಿ, ಫೀಲಿಂಗ್ ತೋರಿ, ಗೋಲ್ಡನ್ ನಂಬಾರಿ ತತ್ತಿ ಬಂಗಾರಿ.
5: ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
7: ಮೀಟರ್ಗಳು
5: ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು.
7: ಕಣ್ಣಿಗೆ ಕಾಣೋ ಹೂವುಗಳೆಲ್ಲೇನೋ ಕೇಳುತ್ತಿವೆ.
5: ಪ್ರತಿದಿನ ಸಂಜೆ 5:30
7: ಗಿರ್ಮೇಟ್ ಚಳಿ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಸನ್ನ ಎಚ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದ್ದಾರೆ ಜಾಂಪಣ್ಣ ಆಶಿಹಾಳ್.
1: ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಒಂದು ಚಿಕಿತ್ಸೆ ಅಂತ ಪಡಿಬೇಕಂತಂದಾಗ ಸಹಜವಾಗಿ ಆಲೋಪತಿ, ಹೋಮಿಯೋಪತಿ, ಆಯುರ್ವೇದ, ಸಿದ್ಧ, ಯುನಾನಿ ಎಲ್ಲ ಪ್ರಕಾರಗಳಲ್ಲಿ ನಮ್ಮ ಕಾಯಿಲೆ ವಾಸಿ

0: ಆಗತ್ತ ಅಂತ ನೋಡ್ಬೇಕಾಗತ್ತೆ ಕೆಲವು ಕಾಯಿಲೆಗಳಿಗೆ. ಆದ್ರೆ ಕೆಲವರು ನೇರವಾಗಿ ಹೋಮಿಯೋಪತಿ ವೈದ್ಯ ಪದ್ಧತಿ ತುಂಬಾ ಒಳ್ಳೆಯದು, ಇದರಲ್ಲಿ ಕೆಲವು ಕಾಯಿಲೆಗಳು ಬಹಳ ಬೇಗ ಗುಣ ಆಗತ್ತೆ ಅಂತ ಹೇಳಿ ಅಂತೀವಿ. ಹಾಗಾಗಿ ಇವತ್ತು ಈ ಚರ್ಮ ರೋಗಕ್ಕೆ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಎಷ್ಟು ಪರಿಣಾಮಕಾರಿ ಆಗತ್ತೆ ಅನ್ನೋ ವಿಷಯವನ್ನು ಮಾಹಿತಿ ಪಡಿತಾ ಇದ್ದೀವಿ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಎಚ್ ಎಸ್ ಅವರು. ಇವರು ಆಯುಷ್ ಇಲಾಖೆ ಉಪನಿರ್ದೇಶಕರು ಮತ್ತು ಮುಖ್ಯ ವೈದ್ಯಾಧಿಕಾರಿ ಹೋಮಿಯೋಪತಿ. ಸರ್ ನಮಸ್ಕಾರ.
1: ನಮಸ್ಕಾರ.
0: ಈಗ ಬೇರೆ ಬೇರೆ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ತಾವು ಕೊಡ್ತೀರಾ, ವಿಶೇಷವಾಗಿ ಚರ್ಮ ಈ ರೋಗಕ್ಕೆ ಬಹಳಷ್ಟು ಪರಿಣಾಮಕಾರಿಯಾದಂತಹ ಹೋಮಿಯೋಪತಿ ಚಿಕಿತ್ಸೆ ಅಂತ ಒಂದು ನಾವು ನಮ್ಮಲ್ಲಿ ಭಾವನೆ, ಕೇಳುಗರಲ್ಲಿ ಕೂಡ ಆ ಭಾವನೆ ಇರಬಹುದು. ಚರ್ಮ ರೋಗ ಸಾಮಾನ್ಯವಾಗಿ ಕಂಡುಬರೋದು ಯಾವ್ಯಾವ ಕಾರಣಕ್ಕಾಗಿ?
1: ಚರ್ಮ ರೋಗಕ್ಕೆ ಮುಖ್ಯವಾಗಿ ಕಾರಣ ಶುಚಿತ್ವದ ಕೊರತೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಶುಚಿತ್ವದ ಕೊರತೆ ಎದ್ದು ಕಾರಣದಿಂದ ಎಲ್ಲದಕ್ಕೂ ಚರ್ಮದ ಎಲ್ಲ ಕಾಯಿಲೆಗಳ ಮೂಲ ಕಾರಣ ಅಶುಚಿತ್ವ, ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ. ಅಲ್ಲಿ ಏನಾಗುತ್ತೆ, ಮೊದಲನೇದಾಗಿ ತಿಳುವಳಿಕೆ ಕೊರತೆ. ಕೆಲವರು ಪ್ರತಿನಿತ್ಯ ಸ್ನಾನ ಮಾಡೋದಿಲ್ಲ, ಸ್ನಾನಕ್ಕೆ ಕಾರಣ ನೀರಿನ ಕೊರತೆ ಇರ್ಬೋದು ಅಲ್ಲಿ ಗ್ರಾಮೀಣ ಭಾಗದಲ್ಲಿ, ಅಥವಾ ಅರಿವಿನ ಕೊರತೆ ಇರ್ಬೋದು, ಅಥವಾ ಸೋಮಾರ್ತನೂ ಇರ್ಬೋದು, ಏ ಸ್ನಾನ ನಾಳೆ ಮಾಡಿದ್ರಾಯ್ತಪ್ಪ. ಹೀಗಾಗಿ ಗ್ರಾಮೀಣ ಭಾಗದ ಪ್ರದೇಶದಲ್ಲಿ ಚರ್ಮದ ಕಾಯಿಲೆಗಳು ಜಾಸ್ತಿ. ಅದೇ ರೀತಿ ನೀವು ನಗರ ಪ್ರದೇಶಗಳು ಜಾಸ್ತಿ ಆಗ್ತದೆ ಇತ್ತೀಚೆಗೆ, ಕಾರಣ ಜಾಸ್ತಿ ಕೇರು, ಓವರ್ ಕೇರು. ಗ್ರಾಮೀಣ ಪ್ರದೇಶದಲ್ಲಿ ಜ್ಞಾನದ ಕೊರತೆ ಇರ್ಬೋದು, ಇಲ್ಲಿ ಜ್ಞಾನದ ದಾಹ ಜಾಸ್ತಿ ಆಗಿರ್ಬೋದು, ಜಾಸ್ತಿಯಾಗಿ ಸೌಂದರ್ಯವರ್ಧಕಗಳನ್ನು ಜಾಸ್ತಿ ಉಪಯೋಗಿಸ್ಬೋದು. ಹಾಗಾಗಿ ನಗರ ಪ್ರದೇಶದಲ್ಲೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ.
0: ಮತ್ತೆ ನಿರಂತರ ಓಡಾಟ, ಟ್ರಾಫಿಕ್, ಪೊಲ್ಯೂಷನ್ ಎಲ್ಲವೂ ಕೂಡ ಫಸ್ಟ್ ಗೆ ಬಂದು ಚರ್ಮಕ್ಕೆ.
1: ಹೌದು
0: ಅಲ್ವಾ?
1: ಯಾಕೆಂದ್ರೆ ಚರ್ಮ ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ.
0: ಹೌದೌದು.
1: ಇದು ನಮ್ಮ ದೇಹದವನ್ನ ದೇಹದಲ್ಲಿರ್ತಕ್ಕಂತ ಮಾಂಸಖಂಡ ಇರ್ಬೋದು, ಅಂಗಾಂಗಗಳಿರ್ಬೋದು, ಎಲ್ಲದನ್ನು ಸಹ ರಕ್ಷಣೆ ಮಾಡುತ್ತೆ ಚರ್ಮ
0: ರಕ್ಷಣೆ. ಹೌದೌದೌದು. ಅಂದ್ರೆ ಈಗ ಇತ್ತೀಚೆಗೆ ತಾವು ಹೇಳ್ತಾ ಇರಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ, ನಗರದಲ್ಲಿ ಕಡಿಮೆ ಅಂತ ಹೇಳಿ ಅಂದ್ಕೊಂಡಿದ್ವಿ ನಾವು, ಬಟ್ ನಗರದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಅದರ ಅರ್ಥ ಏನು, ಚರ್ಮ ರೋಗದ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಅಂತಾನ?
1: ಅರಿವಿನ ಕೊರತೆ, ಪೌಷ್ಟಿಕಾಂಶದ ಕೊರತೆ ಹಾಗೂ ಪೊಲ್ಯೂಷನ್ನು, ಇದೆಲ್ಲ ಕಾರಣದಿಂದ ಜಾಸ್ತಿ ಆಗ್ತಾ ಇದೆ.
0: ಅಂದ್ರೆ ಈಗ ಜಾಗತಿಕವಾಗಿ ಇದರ ಸಮಸ್ಯೆ ಏನು, ಹಾಗಾದ್ರೆ ಈಗ ಗ್ರಾಮೀಣ ನಗರ ಆಯಿತು, ನಮ್ಮ ದೇಶ ಮಟ್ಟದಲ್ಲಿ ಎಷ್ಟೇ ನಾವು ಶುಚಿತ್ವವನ್ನು ಕಾಪಾಡಿಕೊಂಡ್ರು ಕೂಡ ಚರ್ಮ ರೋಗದ ಕಾಯಿಲೆ ಕಾಡ್ತಾ ಇದೆ ಅಂತ ಅನ್ಕೊಂಡ್ಬಿಡ್ತೀವಿ. ಜಾಗತಿಕ ಮಟ್ಟದಲ್ಲಿ ಹೇಗಿದೆ ಇದ್ರ ಪರಿಸ್ಥಿತಿ?
1: ಜಾಗತಿಕ ಮಟ್ಟದಲ್ಲಿ ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ 2025 ಇದನ್ನು ಜಾಗತಿಕ ಸಮಸ್ಯೆ ಅಂತ ಘೋಷಿಸ್ಬಿಟ್ಟಿದೆ ಚರ್ಮದ ಕಾಯಿಲೆಗಳನ್ನು.
0: ಹೌದು, ಹಂಗಾರೆ ಇದು ಜಾಗತಿಕ ಸಮಸ್ಯೆ.
1: ಜಾಗತಿಕ ಸಮಸ್ಯೆ ಈಗ, ಹಿಂದೆ ನೋಡಿ ಚರ್ಮ ಡಾಕ್ಟರ್ಗಳೇ ಇರ್ತಿತ್ತಿಲ್ಲ, ಸ್ಪೆಷಲಿಸ್ಟ್ಗಳೇ ಇರ್ತಿತ್ತಿಲ್ಲ. ಇತ್ತೀಚೆಗೆ ನೀವೆಲ್ಲರೂ ಚರ್ಮ ತಜ್ಞರು ಜಾಸ್ತಿ ಕಾಣ್ತಾ ಇದ್ದಾರೆ, ಕಾರಣ ಚರ್ಮದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ.
0: ಅಂದ್ರೆ ಈಗ ಚರ್ಮ ರೋಗಕ್ಕೆ ಏನೇನು ಕಾರಣಗಳು ಅಂತ ನೋಡ್ತಾ ಹೋದ್ರೆ ನಾವು ಚರ್ಮ ರೋಗ ಕಾರಣಗಳ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ ಇವತ್ತು.
1: ಹೌದು.
0: ಇಂಥ ಈ ಹೆಚ್ಚಾಗ್ತಾ ಇರುವಂತಹ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ಬೇಕೀಗ. ಬೇರೆ ಬೇರೆ ಎಲ್ಲ ಕಾರಣಗಳಿಂದ ಕಾಯಿಲೆ ಬರುತ್ತೆ. ಹೌದು
1: ಹೌದು.
0: ಬಟ್ ನಮಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬಾ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ, ಈ ವಿಶೇಷವಾಗಿ ಚರ್ಮ ರೋಗಕ್ಕೆ ಅಂದಾಗ ಹೇಗೆ ತಾವು ಈ ಚಿಕಿತ್ಸೆಯನ್ನು ಕೊಡ್ತೀರಿ, ಏನೇನು ಅದಕ್ಕೆ ಕ್ರಮಗಳು?
1: ಈಗ ಚರ್ಮ ರೋಗ ಅಂತಾನೆ ಅಲ್ಲ, ಹೋಮಿಯೋಪತಿ ಎಲ್ಲದಕ್ಕೂ ಚಿಕಿತ್ಸೆ ಇದೆ. ಚರ್ಮ ರೋಗದಲ್ಲಿ ಯಾಕೆ ಅತ್ಯಂತ ಪರಿಣಾಮಕಾರಿಯಾಗುತ್ತೆ ಅಂತಂದ್ರೆ, ನಿಮಗೆ ಬೇರೆ ವೈದ್ಯ ಪದ್ಧತಿಗಳಲ್ಲಿ ಕೆಲವು ಸಲ ಅದಕ್ಕೆ ಸರಿಯಾದ ಚಿಕಿತ್ಸೆ ಸಿಗೋದಿಲ್ಲ. ಮತ್ತೆ ಇನ್ನು ಹಾಗಾಗಿ ಹೋಮಿಯೋಪತಿನಲ್ಲಿ ಇಂಪಾರ್ಟೆನ್ಸ್ ಸಿಗುತ್ತೆ. ಎರಡನೇ ಕಾರಣ ಏನಾಗುತ್ತೆ ಅಂತಂದ್ರೆ, ಹೋಮಿಯೋಪತಿನಲ್ಲಿ ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ, ಇಂಡಿವಿಜುವಲೈಸೇಷನ್. ಬರೀ ಚರ್ಮದ ಯಾವುದೋ ಒಂದು ಗುಳ್ಳೆ ಅಂತನೋ ಅಥವಾ ಏನೋ ಒಂದು ಕೀವು ತುಂಬಿದೆ ಅಂತನೋ ಬಂದಿರ್ತಾರೆ, ಅದಷ್ಟನ್ನೇ ನೋಡೋದಿಲ್ಲ ನಾವು. ರೋಗಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ಅದು ಯಾಕೆ ಬಂತು, ಯಾವ ಕಾರಣದಿಂದ ಬಂದಿರ್ಬೋದು, ಈಗ ಕೂಲಂಕುಷವಾಗಿ ಪರಿಶೀಲಿಸಿ ಚಿಕಿತ್ಸೆ ಕೊಡೋದ್ರಿಂದ ವಿಶೇಷವಾಗಿ ದೀರ್ಘವಾಗಿ ಅತ್ಯಂತ ವೇಗವಾಗಿ ಪರಿಣಾಮ ಬೀರುತ್ತೆ,
0: ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಅನ್ಬಹುದು. ಅಂದ್ರೆ ಈಗ ಚರ್ಮದ ಬೇರೆ ಬೇರೆ ಕಾಯಿಲೆಗಳು, ಈ ಬೇರೆ ಬೇರೆ ಪ್ರಕಾರಗಳನ್ನು ನೋಡ್ತೀರಿ ನೀವು?
1: ಹೌದು.
0: ಅದರಲ್ಲಿ ಎಲ್ಲವನ್ನು ಅಧ್ಯಯನ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ?
1: ಹೌದು.
0: ಏನೇನು ಈ ಚರ್ಮದ ಕಾಯಿಲೆ ಪ್ರಕಾರಗಳು ಯಾವ್ಯಾವ ಇರ್ತವೆ ಸರ್?
1: ಸಾಮಾನ್ಯವಾಗಿ ನಿಮಗೆ ಸ್ಕೇಬಿಸ್ ಅಂತೀವಿ, ಅಂದ್ರೆ ಕಜ್ಜಿ, ಅಥವಾ ಎಕ್ಸಿಮಾ ಅಂತೀವಿ, ಇಸುಬು, ಅಥವಾ ಸೋರಿಯಾಸಿಸ್ ಆಗ್ಬೋದು, ಅಥವಾ ಹುಣ್ಣುಗಳಾಗ್ಬೋದು, ಈ ತರ ಎಲ್ಲ, ಮತ್ತೆ ಮೊಡವೆಗಳಿರ್ಬೋದು, ಇದೆಲ್ಲ ಚರ್ಮದ ಕಾಯಿಲೆಗಳೇನೆ. ಆದ್ರೆ ನಾವು ರೋಗಿ ಬಂದಾಗ ಇದೊಂದನೇ ನೋಡಲ್ಲ, ಇದಕ್ಕೆ ಕಾರಣ ಏನಿರ್ಬೋದು, ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗಿರ್ಬೋದು, ಮಾನಸಿಕವಾಗಿ ತೊಂದರೆ ಆಗಿಂದ ಇದು ಬಂದಿರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಇಂದ ಬಂದಿರ್ಬೋದು, ಅಥವಾ ಅನುವಂಶಿಕವಾಗಿ ಸಹ ಬಂದಿರ್ಬೋದು. ಇದನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದ್ರಿಂದ ನಾವು ಚರ್ಮದ ಕಾಯಿಲೆಗೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಕೊಡ್ತೀವಿ.
0: ಸರ್, ತಾವು ಮಾನಸಿಕ ಕಾಯಿಲೆಯಿಂದ ಕೂಡ ಈ ರೀತಿಯಾದ ಕಾಯಿಲೆ ಬರುತ್ತೆ ಅಂತಂದ್ರೆ ಸ್ವಲ್ಪ
1: ಒತ್ತಡ
0: ಆಶ್ಚರ್ಯ ಅನಿಸ್ತು.
1: ಹೌದು, ಅದರಿಂದ
0: ಒತ್ತಡ, ಮಾನಸಿಕ ಕಾಯಿಲೆ, ಮಾನಸಿಕ ಸ್ಥಿತಿಗತಿಗಳು ಹೇಗೆ ಇದಕ್ಕೆ ಸಂಬಂಧಪಡ್ತವೆ, ಕಾಯಿಲೆಗೆ ಹೇಗೆ ಬರುತ್ತದೆ, ಏನ್ ಕಾರಣ, ಹೇಗೆ?
1: ಸಾಮಾನ್ಯವಾಗಿ ಏನಾಗುತ್ತೆ ನಮಗೆ, ಎರಡು ತರ ಕಾಯಿಲೆ, ಒಂದು ದೈಹಿಕ

0: ಒಂದು ಮಾನಸಿಕ. ನಮ್ಮ ಮನುಷ್ಯನ ಮೂಲ ಯಾವುದೇ ಕಾಯಿಲೆ ತಗೊಳ್ಳಿ, ಚರ್ಮ ಅಂತಲ್ಲ, ಎಲ್ಲದಕ್ಕೂ ಮೂಲ ಮಾನಸಿಕ. ಯಾವುದೇ ಇರ್ಬೋದು, ಮಾನಸಿಕ ಮನುಷ್ಯ ಫಸ್ಟ್ ಒತ್ತಡ ಶುರುವಾಗುತ್ತೆ, ನಿದ್ರಾಹೀನತೆ, ಒತ್ತಡ. ಅವನ ಬಾಡಿನಲ್ಲಿ ಯಾವುದು ಅಂಗ ವೀಕ್ ಆಗಿರುತ್ತೋ ಅದ್ರ ಮೇಲೆ ತಕ್ಷಣ ಪರಿಣಾಮ ಬೀರುತ್ತೆ. ಚರ್ಮ ವೀಕ್ ಆಗಿ ಚರ್ಮದ ಮೇಲೆ ಪರಿಣಾಮ ಇರ್ಬೋದು, ಲಿವರ್ ವೀಕ್ ಆಗಿದ್ರೆ ಲಿವರ್ ಮೇಲೆ ಪರಿಣಾಮ ಇರ್ಬೋದು, ಅದ್ರ ತಕ್ಷಣ ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ನಾವು ಕರಿತೀವಿ.
1: ಹೌದು,
0: ಮೂಲ
1: ಮನಸ್ಸು,
0: ಮನಸ್ಸು ಆಮೇಲೆ ದೈಹಿಕ.
1: ದೈಹಿಕ
0: ಸೊ ಅದಕ್ಕೆ ಹೋಮಿಯೋಪತಿ ನಾವು ಮಾನಸಿಕವಾಗಿ ಜಾಸ್ತಿ ನಾವು
1: ಪ್ರಶ್ನೆಗಳನ್ನು ಕೇಳ್ತಿರಲ್ಲ, ಅಧ್ಯಯನ ಮಾಡ್ಬೇಕಂದ್ರೆ ಸಾಕಷ್ಟು ಪೂರ್ತಿ ಅಧ್ಯಯನ ಮಾಡ್ಬಿಡ್ತೀರಿ.
0: ಹೌದು, ಮಾನಸಿಕವಾಗಿ ನಾವು ಜಾಸ್ತಿ
1: ಅವನ ಇತಿಹಾಸ ಮತ್ತು ಅವ್ರ ಮನೆಯವರ ಇತಿಹಾಸ,
0: ಮನೆಯವರ ಇತಿಹಾಸ, ಅವನ ಸ್ವಭಾವ ಮತ್ತೆ ಹೆರಿಡಿಟ್ರಿ, ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೆ ಏನೇನಾಗಿತ್ತು, ಇದನ್ನೆಲ್ಲ ಸ್ಟಡಿ ಮಾಡೋದ್ರಿಂದ ಮೂಲ ಕಾರಣ ಪತ್ತೆ ಹಚ್ಚುತ್ತೇವೆ. ಇದರಲ್ಲಿ
1: ಈಗ ಒಂದು ಈ ರೀತಿಯಾದಂತಹ ಕಾಯಿಲೆಗೆ ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆ ತಾವು ಈಗ ಅವಾಗ ಹೇಳಿದ್ರಲ್ಲ, ಏನೇನು ಚಿಹ್ನೆಗಳನ್ನ ನೀವು ನೋಡ್ತೀರಂತ
0: ಸಾಮಾನ್ಯ ಮೂಲವಾಗಿ ಕೆರೆತ ಅಥವಾ ಕಡತ ಅಥವಾ ಇಚ್ಚಿಂಗ್ ಅಂತೀವಿ ಸಾಮಾನ್ಯವಾಗಿ, ಯಾವುದೇ ಚರ್ಮದ ಕಾಯಿಲೆ ಕಡತ ಬರುತ್ತೆ ಅಥವಾ ನವೆ ಅಂತ ಹೇಳ್ತಾರೆ, ಅಥವಾ ಸಣ್ಣ ಸಣ್ಣ ಗುಳ್ಳೆಗಳಾಗ್ಬೋದು, ಅಥವಾ ಪಸ್ಟ್ಯೂಲ್ಸ್ ಅಂತೀವಿ ಕಿವಿ ತುಂಬಿದ ಗುಳ್ಳೆಗಳಾಗ್ಬೋದು, ಅದು ಹಾಗೆ ಬಿಟ್ಟು ದೊಡ್ಡದಾಗುತ್ತೆ ಅದಕ್ಕೆ ನಾಡ್ಯೂಲ್ಸ್ ಅಂತೀವಿ. ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಚರ್ಮರೋಗದ ಲಕ್ಷಣಗಳು. ಇನ್ನು ಕಾಯಿಲೆಯಿಂದ ಕಾಯಿಲೆಗೆ ಚಿಹ್ನೆಗಳು ವ್ಯತ್ಯಾಸ ಆಗುತ್ತೆ,
1: ಹಾಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ರೀತಿಯಾದ. ಈಗ ಮತ್ತೆ
0: ಹುಣ್ಣಾಗತ್ತೆ, ಹುಣ್ಣಲ್ಲಿ ಕಿವಿ ಇರುತ್ತೆ.
1: ಈ ಗಂಭೀರವಾದಂತಹ ಕಾಯಿಲೆ ನಮ್ಮಲ್ಲಿ ಅಂತ ಹೇಳ್ಬೇಕಂದ್ರೆ ಯಾವ ಕಾಯಿಲೆ ನಿಮಗೆ ಕಂಡು ಬರ್ತಾ ಇದೆ?
0: ಸರ್, ಎಲ್ಲಾವುದು ಗಂಭೀರವಾದ ಕಾಯಿಲೆನ ಇತ್ತೀಚಿನ ದಿನಗಳಲ್ಲಿ ಯಾವುದು ಒಂದು ತಾತ್ಸಾರ ಮಾಡೋ ಹಾಗಿಲ್ಲ.
1: ಈಗ ಹೋಮಿಯೋಪತಿ ಹೇಗೆ ಪರಿಣಾಮಕಾರಿಯಾಗಿ, ಇನ್ನು ಈಗ ತಾವು ಅವರನ್ನು ಕೇಳ್ತೀರಿ, ಪ್ರಶ್ನೆ ಕೇಳ್ತೀರಿ, ಅವ್ರ ಇತಿಹಾಸ ಅರಿತುಕೊಳ್ತೀರಿ, ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಲ್ಲ, ಅವರು ಎಷ್ಟು ದೀರ್ಘಕಾಲ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ? ಸಾಮಾನ್ಯ ಎಲ್ಲರೂ ಏನಂತಾರೆ ಅಂದರೆ ಹೋಮಿಯೋಪತಿ ಅಂದರೆ ಸ್ವಲ್ಪ ಲಾಂಗ್ ಟ್ರೀಟ್ಮೆಂಟ್ ಅಂತ ಅಂತಾರೆ, ಈವನ್ ಆಯುರ್ವೇದನೂ ಕೂಡ ಹಾಗೆ ಅಂತಾರೆ ಬಿಡಿ, ಹೇಗೆ ಅವ್ರನ್ನ ನೀವು ಉಪಚರಿಸ್ತೀರಿ ಅಂತ?
0: ಇದು ಒಳ್ಳೆ ಪ್ರಶ್ನೆನೇ. ಜನಗಳು ಸಾಮಾನ್ಯ ತಪ್ಪು ಕಲ್ಪನೆ ಇದೆ ಹೋಮಿಯೋಪತಿ ನಿಧಾನ ಅಂತ.
1: ಹೌದು,
0: ಅದೇನಾಗುತ್ತೆ, ನಾವು ಅಕ್ಯೂಟ್ ಡಿಸೀಸ್ ಕ್ರಾನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದರೆ ತಕ್ಷಣ ಬಂದಿರತಕ್ಕಂಥ, ಕ್ರಾನಿಕ್ ಡಿಸೀಸ್ ಅಂತಂದ್ರೆ 1 ತಿಂಗಳಿಂದ 3 ತಿಂಗಳಿಂದ 6 ತಿಂಗಳಿಂದ ವರ್ಷಾನುಗಟ್ಟಲಿಂದ ಇರುತ್ತೆ. ಅಕ್ಯೂಟ್ ಡಿಸೀಸ್ ನಲ್ಲಿ ಸಡನ್ ಆಗಿ ಪರಿಣಾಮ ಬೀರುತ್ತೆ. ಕ್ರಾನಿಕ್ ಡಿಸೀಸ್ ನಲ್ಲಿ ಏನಾಗ್ಬಿಡುತ್ತೆ, ಅವ್ನು ಯಾರು ಹೋಮಿಯೋಪತಿನಲ್ಲಿ ಹುಡ್ಕೊಂಡು ಬರಲ್ಲ, ಡೈರೆಕ್ಟ್ ಆಗಿ ಯಾರು ಬಂದಿರಲ್ಲ, ಅವ್ನು ಎಲ್ಲಾ ಕಡೆ ಸುತ್ತಿ ಕೊನೆಗೆ ಇಲ್ಲುವೇ ಏನೋ ಆಗ್ಬೋದೇನೋ ಅಂತ ಬರ್ತಾರೆ ಹೊರತು 100% ಆಗುತ್ತೆ ಅಂತ ಬಂದಿರಲ್ಲ.
1: ಯಾವಾಗ ಗುಣ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ ಅವಾಗ ನಮಗೆ ಬರುತ್ತೆ ಬರ್ಬೇಕಿತ್ತು ನಾನು ಅಂತ.
0: ಅವ್ರು ಬಂದಾಗ ಏನಾಗುತ್ತೆ, ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಅವರು ಎಲ್ಲಾದನ್ನು ಸಹ ಮುಚ್ಚು ಮರೆಯಿಂದಲೇ ಹೇಳೋದಿಲ್ಲ. ಇದು ಮುಖ್ಯವಾಗಿ ಏನಾಗುತ್ತೆ, ಅವ್ರ ಎಲ್ಲ ತಮ್ಮ ಕಾಯಿಲೆಗಳು ಏನು ಸಮಸ್ಯೆ ಇರುತ್ತೋ, ವೈದ್ಯರು ಏನು ಕೇಳ್ತಾರೋ, ಎಲ್ಲ ಮುಚ್ಚಿ ಮರೆಯದೆ ಹೇಳ್ಕೋಬೇಕು ಮೊದಲನೇದು. ಎರಡನೇದು ವೈದ್ಯರು ಅಷ್ಟೇ ತಾಳ್ಮೆಯಿಂದ ಎಲ್ಲ ಕೇಳಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಸೂಚಿಸಲು ಸಹ ವೈದ್ಯರ ಕರ್ತವ್ಯ.
1: ಸರ್, ಇವತ್ತು ಹೋಮಿಯೋಪತಿ ವೈದ್ಯರ ತಾಳ್ಮೆಯನ್ನು ನಾವು ಮೆಚ್ಚಲೇಬೇಕು. ಬೇರೆ ವೈದ್ಯರು ಅವರು ನಾವು ಹೇಳ್ತಾನೆ ಇರ್ತೀವಿ ಕೆಳಗಡೆ ಹಿಂಗೆ ಅವ್ರು ಮೆಡಿಸಿನ್ ಬರೀತಾ ಇರ್ತಾರೆ, ಅಂದರೆ ಎಲ್ಲ ರೋಗಿಗಳ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿದೆ ಅಂತೇಳಿ ಅವ್ರ ವಿಷಯದಲ್ಲಿ ಹೇಳ್ಬೋದು, ಆದರೆ ನಿಮ್ಮಲ್ಲಿ ಆಗಿಲ್ಲ. ನೀವು ರೋಗಿ ಎಷ್ಟು ವಿವರವಾಗಿ ಮಾತಾಡ್ತಾನೆ, ಎಷ್ಟು ಹೇಳ್ಕೊಳ್ತಾನೆ, ಅಷ್ಟು ನಿಮಗೆ ಸುಲಭ ಅಲ್ವಾ? ಈಗ ಚರ್ಮರೋಗ ಕಾಯಿಲೆಗೆ ಹೋಮಿಯೋಪತಿ ಚಿಕಿತ್ಸೆ ತುಂಬ ಪರಿಣಾಮಕಾರಿ ಅಂತಂದಾಗ ಇನ್ನೊಂದು ವಿಷಯ ಅಂದರೆ, ಒಂದು ದೀರ್ಘಕಾಲಿಕ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ, ಪರವಾಗಿಲ್ಲ, ಅರ್ಜೆಂಟಾಗಿ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ಬೋದಂತ. ಮತ್ತು ಇನ್ನೊಂದು ಏನಂತಂದರೆ ಖರ್ಚಿಂದು ಅಂತ ಬರುತ್ತೆ ನೋಡಿ, ಇವಾಗ ವೈದ್ಯಕೀಯ ಖರ್ಚು ಭಾಳ ದೊಡ್ಡದು ನಮಗೆ.
0: ಹೌದು,
1: ಅದು
0: ಇತ್ತೀಚೆಗೆ ವೈದ್ಯಕೀಯ ವೃತ್ತಿ ಕಮರ್ಷಿಯಲ್ ಆಗ್ತಾ ಇದೆ ಸಾಮಾನ್ಯವಾಗಿ. ನಿಮ್ಮ ಹೋಮಿಯೋಪತಿನಲ್ಲಿ ಬಹಳ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಸಿಗುತ್ತೆ. ಅದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ರಂತವೇ, 1 ರೂಪಾಯಿ ಖರ್ಚಿಲ್ಲ. ಮನೆಯಿಂದ ಆಸ್ಪತ್ರೆಗೆ ಬರೋಕೆ ಏನಾದರೂ ವೆಹಿಕಲ್ ಅಲ್ಲಿ ಬಂದಿದ್ರೆ, ಏನಾದ್ರು ಆಟೋ ಬಂದ್ರೆ ಅಷ್ಟು ಬಿಟ್ಬಿಟ್ರೆ ಯಾವುದೇ ಖರ್ಚು ಇಲ್ಲ. ಅಕಸ್ಮಾತ್ ನಿಮಗೆ ಸರ್ಕಾರಿ ಆಸ್ಪತ್ರೆ ಸಿಗದೆ ಹೋದ್ರೆ ಖಾಸಗಿ ಕ್ಲಿನಿಕ್ ಹೋದ್ರೆ 200-300-500 ರೂಪಾಯಿ ಆಗ್ಬಿಡುತ್ತೆ.
1: ಅದು ಕಾರ್ಪೊರೇಟ್ ರೀತಿಯಲ್ಲಿ ಇರಬಾರ್ದು, ಪರವಾಗಿಲ್ಲ ಅಂದ್ರೆ ನೋಡ್ಬೇಕು, ಹುಡುಕ್ಬೇಕು. ಯಾಕಂದ್ರೆ ಹೋಮಿಯೋಪತಿನಲ್ಲಿ ಕೂಡ ಹೆಚ್ಚಿನ ಖರ್ಚು ವೆಚ್ಚಗಳಾಗೋ ರೀತಿಯೂ ಕೂಡ ಇವತ್ತು
0: ಸಿಟಿಗಳಲ್ಲಿದೆ. ಸಣ್ಣ ಸಣ್ಣ ಊರುಗಳಲ್ಲಿ ಆ ತರದ
1: ಸುಲಭ ಏನಂದ್ರೆ, ತಾವು ಹೇಳಿದಂಗೆ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ, ಇಷ್ಟೆಲ್ಲ ಸೌಲಭ್ಯ ಕೊಡುತ್ತೆ, ಆಸ್ಪತ್ರೆಗಳನ್ನು ಕಟ್ಟಿದೆ, ಅನೇಕ ಹಾಸ್ಪಿಟಲ್ಗಳು ಎಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಸಿಗ್ತಾ ಇದಾವೆ.
0: ಮಾಹಿತಿ ಕೊರತೆ, ಈ ಮಾಹಿತಿ ಕೊರತೆಯಿಂದ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ, ಅದರ್ವೈಸ್ ಎಲ್ಲರೂ ಇತ್ತೀಚೆಗೆ ತಗೊಳ್ತಾ ಇದ್ದಾರೆ ಬರ್ತಾರೆ.
1: ಅಂದ್ರೆ ಸಂಪೂರ್ಣವಾಗಿ ಪರಿಹಾರ ಆಗ್ಬಿಡುತ್ತೆ ಒಂದ್ಸಲ ಚಿಕಿತ್ಸೆ ತಗೊಂಡ್ಬಿಟ್ರೆ,
0: ಪರಿಹಾರ ಆಗಲಿ ಅಂತಾನೇ ಚಿಕಿತ್ಸೆ ಕೊಡುತ್ತೆ.
1: ಅಂದ್ರೆ ಈ ಕೆಲಸದ ಈ ಸೈಡ್ ಇಫೆಕ್ಟು ಅಥವಾ ಮತ್ತು ಕಾಣಿಸುತ್ತೆ ಅಂತಂತ ಹೇಳಿ ಹೇಳ್ತಾರಲ್ಲ, ಹೋಮಿಯೋಪತಿ ಇದರೊಳಗೆ ಏನೇ ನೀವು ಚಿಕಿತ್ಸೆ ಕೊಡಕ್ಕೆ ಶುರು ಮಾಡಿಬಿಟ್ರೆ ಸಂಪೂರ್ಣವಾಗಿ ಆ ಕಾಯಿಲೆ ಗುಣ ಆಗ್ಬಿಡುತ್ತೆ ಅಂತ ಒಂದು ಭಾವನೆ
0: ಆಗುತ್ತೆ ಆಗುತ್ತೆ
1: ಆಗುತ್ತೆ
0: 100% ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಬೇರೆ ಬೇರೆ ವೈದ್ಯ ಪದ್ಧತಿಗಳಲ್ಲಿ ಇದರಲ್ಲಿ ಎಕ್ಸ್ಟರ್ನಲ್ ಆಯಿಂಟ್ಮೆಂಟ್ ಮುಲಾಮುಂದ ಹಚ್ತಾರೆ, ಅದನ್ನ ಅಲ್ಲಿ ಏನಾಗುತ್ತೆ ಸಪ್ರೆಸ್ ಆಗುತ್ತೆ, ಸಪ್ರೆಷನ್ ಆಗುತ್ತೆ. ಜನಗಳು ಅಷ್ಟೇನೆ, ಈಗ ಹೋಮಿಯೋಪತಿ ಡಾಕ್ಟರ್ ಹತ್ರ ಬಂದಾಗ ಔಷಧಿಗಳ ಜೊತೆಗೆ ಆಯಿಂಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ.
1: ಅದು ಮ್ಯಾಕ್ ಕಾಣಿಸ್ಬೇಕು ಅವ್ರು ಹಚ್ಬೇಕು ಅವ್ರಿಗೆ,
0: ಆದ್ರೆ ಅದನ್ನ ಆಕ್ಚುಲಿ ನಾವು ಅದನ್ನ ಸಪೋರ್ಟ್ ಮಾಡಲ್ಲ. ಯಾಕೆಂತಂದ್ರೆ ಅದು ಅವಶ್ಯಕತೆ ಇರೋದಿಲ್ಲ,
1: ಒಳಗಿಂದನೇ ಆರಾಮಾಗಿ
0: ಕಾಯಿಲೆಗೆ

0: ಮೂಲ ಕಾರಣ ಒಳಗಡೆ ಅದೊಂದು ಕಂಡಿಡೋದಕ್ಕೆ ಚಿಕಿತ್ಸೆ ಕೊಡಬೇಕಾಗುತ್ತೆ. ಇದೇನಾದ್ರು ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ಸೈಕಲಾಜಿಕಲ್ ಎಫೆಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೋದೇ ಹೊರತು ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ವಾಸಿ ಆಗಲ್ಲ. ಆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಯಿಂಟ್ಮೆಂಟ್ ಆಗ್ತಕ್ಕಂತ ಸಪ್ರೆಸ್ ಆಗುತ್ತೆ, ಸಪ್ರೆಸ್ ಆಗಿ ಅದು ಬೇರೆ ಖಾಲಿ ಥರ ಕಾಣಿಸ್ಕೊಳತಕ್ಕ ಅವಕಾಶ ಜಾಸ್ತಿ ಮುಂದೆ.
1: ಈಗ ತಾವು ಈಗ ಹೋಮಿಯೋಪತಿ ಒಂದು ವೈದ್ಯ ಪದ್ಧತಿ ಹೇಗೆ ಅಂತಂದ್ರೆ ಅದಕ್ಕೆ ಒಂದು ಸಪರೇಟ್ ಆದಂತಹ ಒಂದು ಅರ್ಥ ವಿವರಣೆ ಕೊಡ್ತಿರ್ತಾವೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಹೋಮಿಯೋಪತಿ ವೈದ್ಯ ಪದ್ಧತಿಯ ಒಂದು ಲಕ್ಷಣ ಹೇಗೆ ಮಾಡೋದು ಕೆಲಸ ಮಾಡೋದು?
0: ಈಗ ಹೋಮಿಯೋಪತಿನಲ್ಲಿ ಅದರ ಮೂಲ ತತ್ವ ಸಿಮಿಲಿಯಾ ಸಿಮಿಲಸ್ ಕರೆಂಟ್ ಅಂದ್ರೆ ಯಾವ ವಸ್ತು ನಿಮಗೆ ಕಾಯಿಲೆ ಉಂಟು ಮಾಡುತ್ತೋ ಅದೇ ವಸ್ತುನ ಔಷಧ ರೂಪದಲ್ಲಿ ಕೊಟ್ಟಾಗ ಅದು ವಾಸಿ ಮಾಡುತ್ತೆ,
1: ಪ್ರಚೋದಿಸೋದು. ಅದನ್ನ ಅದ್ರ ಮೂಲಕವಾಗಿನೇ ಅದನ್ನ ಆರಾಮ ಮಾಡಬೇಕು.
0: ಮುಳ್ಳನ್ನ ಮುಳ್ಳಿನಲ್ಲಿ ತೆಗೆದು ಆತರ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಗೆ ಈರುಳ್ಳಿ ನಾನು ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸಾಮಾನ್ಯವಾಗಿ. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಆ ಈರುಳ್ಳಿಂದನೇ ತಯಾರಿಸತಕ್ಕಂಥ ಒಂದು ಔಷಧಿ ಇದೆ, ಆಲಿಯಂ ಸೀಪ ಅಂತ. ಯಾರಿಗೆ ಕಣ್ಣಲ್ಲಿ ನೀರು ಬರುತ್ತೆ, ನೆಗಡಿ ಆಗುತ್ತೆ, ಅದನ್ನೇ ಔಷಧಿ ರೂಪದಲ್ಲಿ ಕೊಟ್ಟಾಗ ವಾಸಿ ಆಗುತ್ತೆ. ಇದು ಹೋಮಿಯೋಪತಿಯ ತತ್ವ. ಸೊ ಹೀಗಾಗಿ ನಾವೇನಾಗುತ್ತೆ, ರೋಗ ಲಕ್ಷಣಗಳನ್ನು ಆಧರಿಸಿ ಅದರ ಜೊತೆಗೆ ವಿಶೇಷವಾದ ಚಿಹ್ನೆಗಳನ್ನು ಗಮನಿಸಿ ಔಷಧಿ ಕೊಡ್ತೀವಿ. ಹಾಗಾಗಿ ಬಹಳ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಈಗ ಚರ್ಮ ಕಾಯಿಲೆ ಒಳಗಿಂದ ಆರಾಮ ಆಗಬೇಕು ಅಂತ ಅನ್ನೋದನ್ನು ಹೇಳಿದಂಗೆ ಐತಿ. ಮೇಲ್ಗಡೆ ಹಚ್ಚಲಿಬೇಕಾದ್ರೆ ಸಮಾಧಾನಕ್ಕೆ ಒಂದು ಆಯಿಂಟ್ಮೆಂಟ್ ಕೊಡ್ತೀರಿ, ಅದಕ್ಕೂ ಕೂಡ ಎಲ್ಲಾ ವೈದ್ಯ ಪದ್ಧತಿಯಲ್ಲಿ ಇದ್ದಂಗೆ ನಿಮ್ಮಲ್ಲಿ ಕೂಡ ಆಯಿಂಟ್ಮೆಂಟ್ಸ್ ಇರುತ್ತೆ. ಅಂದ್ರೆ ಈಗ ಏನೋ ಒಂಥರ ಒಂದೇ ರೀತಿ ಔಷಧ ಕಾಣಿಸುತ್ತಲ್ಲ ಅಂತ ಒಂದು ಭಾವನೆ ಚರ್ಮ ರೋಗಕ್ಕೆ. ತಾವು ನಾನು ಈ ಬೇರೆ ಯಾರಾದ್ರೂ ನಾನು ಹೋಗಿದ್ದೆ ಹಾಸ್ಪಿಟ್ಲಿಗೆ ನನಗೂ ಅದನ್ನೇ ಕೊಟ್ಟರು ಅಂತಾರಲ್ಲ, ಇದು ಏನು?
0: ಇದು ತಪ್ಪು ಕಲ್ಪನೆ. ಏನಾಗುತ್ತೆ ಸಾಮಾನ್ಯ ಜನರಿಗೂ ಅಂತಲ್ಲ, ಈ ಒಂದು ಎಜುಕೇಟೆಡ್ ಪೀಪಲ್ಗೂ ಸ್ವಲ್ಪ ಸ್ಟುರುನಲ್ಲ ಅದೇ ಅನುಭವ ಆಗುತ್ತೆ. ಯಾಕೆಂದ್ರೆ ಔಷಧಿ ನೋಡಕ್ ಒಂದೇ ತರ ಇರುತ್ತೆ. ಆ ಸಣ್ಣ ಸಣ್ಣ ಗುಳಿಗೆಗಳು ಏನಿದೆ ಅದು ನಮ್ಗೆ ಗ್ಲಾಬ್ಯುಲ್ಸ್ ಅಂತ ಕರಿತೀವಿ. ಅದಕ್ಕೆ ಔಷಧಿ ಹಾಕಕ್ ಮುಂಚೆ ಅದು ಪ್ಲೈನ್ ಗ್ಲಾಬ್ಯುಲ್ಸ್, ಸಕ್ಕರೆ ಗುಳಿಗೆ ಏನೂ ಇರಲ್ಲ. ನಮ್ಮಲ್ಲಿ 2,000-3,000 ಔಷಧಿಗಳಿವೆ. ಔಷಧಿಗಳನ್ನು ಮಿಕ್ಸ್ ಮಾಡಿದ ಮೇಲೆ ಅದು ಔಷಧಿ ಆಗುತ್ತೆ. ಯಾವ ರೋಗಿಗೆ ಯಾವ
1: ಖಾಲಿ ಗುಳಿಗೆ
0: ಖಾಲಿ ಗುಳಿಗೆ ಮಕ್ಳು ಬಂದ ತಕ್ಷಣ ಕೊಟ್ಬಿಡ್ತೀವಿ, ಗಲಾಟೆ
1: ಮಾಡ್ತಾರಪ್ಪ
0: ಅಂತ.
1: ಔಷಧಿ ಹಾಕಿದ್ಮೇಲೆ ಕೊಡಂಗಿಲ್ಲ,
0: ಔಷಧಿ ಹಾಕಿದ್ಮೇಲೆ ಕೊಡಕ್ ಬರೋದಿಲ್ಲ, ಔಷಧಿ ಆಗುತ್ತದ ಅದು ಔಷಧಿ ಆಗುತ್ತೆ. ಹೀಗಾಗಿ ನೋಡಕ್ ಒಂದೇ ತರ ಇರುತ್ತೆ, ಆದ್ರೆ ಅದು ಔಷಧಿಗಳು ಬೇರೆ ಬೇರೆ ಆದ್ರಿಂದ ಸ್ವಲ್ಪ ಕೆಲವರಿಗೆ ಇನ್ನೂ ಅವೇರ್ನೆಸ್ ಬೇಕಾಗುತ್ತೆ.
1: ಅಂದ್ರೆ ಔಷಧಗಳು ಬೇರೆ ಬೇರೆ ಇರ್ತವೆ, ನೋಡಕ್ ಒಂದೇ ರೀತಿ ಕಾಣಿಸಿದ್ರು ಕೂಡ ಈ ಮಾರ್ಗ ಹೆಂಗೆ ಅಂದ್ರೆ ಒಂದು ಬಸ್ ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರುತ್ತೆ, ಎಲ್ಲಾ ಆರಾಮ್ ಮಾಡ್ಕೊಂಡು ಲಾಸ್ಟಿಗೆ ಬರೋದು. ಹೌದಲ್ಲ, ಆ ರೀತಿ ಒಂದು ಉದಾಹರಣೆ ಅಂದ್ರೆ ಒಂದೇ ರೀತಿ ಔಷಧ ಇದೆಯಲ್ಲ, ಒಂದೇ ಔಷಧ ಅಂತ ನಾವು ಹೇಳ್ತೀವಿ. ಈಗ ಕೆಲಸಲ್ಲ, ಒಂದು ಔಷಧ ಕೊಟ್ರೆ ಪರಿಣಾಮಕಾರಿಯಾಗಿ ಸಂಪೂರ್ಣವಾಗಿ ಅವನಿಗೆ ಅದು ಕೆಲಸ ಮಾಡಬೇಕು, ಆ ರೀತಿಯಾದಂತ ಒಂದು ವಿಚಾರ ಪದ್ಧತಿ ಇದೆಯಲ್ಲ ನಿಮ್ಮಲ್ಲಿ?
0: ಹೌದು ಹೌದು. ಯಾಕೆಂದ್ರೆ ನಾವು ವ್ಯಕ್ತಿಯನ್ನ ಸಮಗ್ರವಾಗಿ ಪರಿಶೀಲಿಸ್ತೀವಿ, ಇಂಡಿವಿಜುವಲೈಸೇಷನ್ ಅಂತೀವಿ. ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಭಿನ್ನ. ಈಗ ಚರ್ಮ ರೋಗನೇ ತಗೊಳ್ಳೋಣ,
1: ಹೌದು,
0: ಯಾವ್ದೋ ಒಂದು ಇಸ್ಬೋ ಅಥವಾ ಒಂದು ಸ್ಕೇಬಿಸ್ ಏನೋ ಒಂದು ರೋಗ ಬಂದಿರುತ್ತೆ. 4 ಜನಕ್ಕೆ ಕಜ್ಜಿನ ಸ್ಕೇಬಿಸ್ ಅಂತಲೇ ಇಟ್ಕೊಳ್ಳೋಣ. 4 ಜನಕ್ಕೂ ಸ್ಕೇಬಿಸ್ ಇದ್ರೆ 4 ಜನಕ್ಕೆ ಒಂದೇ ಔಷಧಿ ಬರೋದಿಲ್ಲ, ಪ್ರತಿಯೊಬ್ಬನಿಗೂ ಬೇರೆ ಬೇರೆ ಔಷಧಿ. ಯಾಕೆಂದ್ರೆ ಅವನ ಸ್ವಭಾವ, ಅವನ ಒಂದು ಮಾನಸಿಕ ಸ್ವಭಾವ, ಅವನು ಬೆಳೆದಿರ್ತಕ್ಕಂಥ ವಾತಾವರಣ, ಅವನಲ್ಲಿರ್ತಕ್ಕಂಥ ಚಿಹ್ನೆ. ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ರೋಗ ಲಕ್ಷಣ ಏನು ಹೇಳ್ತೀವಿ, ಡಯಾಗ್ನೋಸಿಸ್ ಏನು ಮಾಡ್ತೀವಿ, ರೋಗದ ಲಕ್ಷಣ ಸೇಮ್ ಇರ್ಬೋದು, ಆದರೆ ವೈಯಕ್ತಿಕ ಚಿಹ್ನೆ ಬೇರೆ ಬೇರೆ ಇರುತ್ತೆ. ಈಗ ನೋಡಿ, ಕೆಲವ್ರಿಗೆ ತಣ್ಣೀರು ಹಾಕಿದ್ರೆ ಕಡಿಮೆ ಆಗುತ್ತೆ, ಕೆಲವ್ರಿಗೆ ಬಿಸಿನೀರು ಬಿದ್ದರೆ ಕಡಿಮೆ ಅನಿಸುತ್ತೆ, ಕಾಯಿಲೆ ಒಂದೇ. ಇನ್ ಕೆಲವರಿಗೆ ಮೀನ್ ತಿಂದ್ರೆ ಜಾಸ್ತಿ ಆಗ್ಬೋದು, ಇನ್ ಕೆಲವರಿಗೆ ಹಾಲು ಕುಡಿದ್ರೆ ಜಾಸ್ತಿ ಆಗ್ಬೋದು. ಇದನ್ನೆಲ್ಲ ಗಮನಿಸಿ ಔಷಧಿ ಕೊಡಬೇಕಾಗುತ್ತೆ. ಹಾಗಾಗಿ ಇದೊಂಥರ ವಿಶೇಷವಾದ ಚಿಕಿತ್ಸೆ.
1: ಹೌದು. ಈಗ ಅಂದ್ರೆ ಬಹಳ ಸಲ ಏನಂತ ಗೊತ್ತಾ, ಈ ಅಲರ್ಜಿ ಅಲರ್ಜಿ ಅಂತ ಹೇಳ್ತಾರೆ ನೋಡಿ ಸರ್, ಚರ್ಮರೋಗ ಕಾಯಿಲೆಗೂ ಅಲರ್ಜಿ ಇರುತ್ತಾ?
0: 100% ಪೊಲ್ಯೂಷನ್ ಇಂದ ಬರುತ್ತೆ. ಕೆಲವೊಂದ ನೀವು ಡಸ್ಟ್ಗಳು, ಪಾರ್ಥೆನಿಯಂ ಅಲರ್ಜಿ ಇರ್ಬೋದು, ಕೆಲವು ಫುಡ್ ಇಂದ ಇರ್ಬೋದು,
1: ನೆರಳಿಂದ ಬಿಸಿಲಿಗೆ ಹೋದ್ರೂ ಕೂಡ ಚರ್ಮ ಕೊಚ್ಚ ಕೊಚ್ಚ ಅಂತ
0: ಆಯಿಲ್ಸ್ ಇರ್ಬೋದು, ಇದೆಲ್ಲ ತರ ಅಲರ್ಜಿಂದನೂ ಬರುತ್ತೆ.
1: ಈ ನೆರಳಿಂದ ಬಿಸಿಲಿಗೆ ಹೋದಾಗ
0: ಹೌದು,
1: ಚರ್ಮ ಒಂಥರ
0: ಅಲ್ಟ್ರಾವಯೊಲೆಟ್ ರೇಸ್, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿ, ಯಾಕೆ ಎಲ್ಲರೂ ಒಂದೇ ತರ ಇರೋದಿಲ್ಲ.
1: ಸರ್, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆ ಅಂತಂದಾಗ ಅವ್ನು ಗುಣಮುಖ ಆಗುವಂತ ಸಾಮರ್ಥ್ಯ ಕೆಲವು ವ್ಯಕ್ತಿಗಳು ಜಾಸ್ತಿ ಇರುತ್ತೆ, ಕೆಲವರಿಗೆ ಕಮ್ಮಿ ಇರುತ್ತಾ?
0: ಆ ತರದ
1: ಕ್ವಿಕ್ ಆಗಿ ಅಂದ್ರೆ ಬಹಳ ಇಲ್ಲ, ರಿಯಾಕ್ಟ್ ಬೇಗ ಆದ್ರೂ ಬೇಗ ಅಂದ್ರೆ ಒಂದು ಔಷಧಕ್ಕೆ ಅವರು ಪ್ರತಿಕ್ರಿಯೆ ಚೆನ್ನಾಗಿ ಕೊಡ್ಬೇಕಂದ್ರೆ ಗುಣ ಆಗ್ಬೇಕು ಅಂತ.
0: ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು, ನಮ್ಮ ಆಹಾರ ಕ್ರಮ ಚೆನ್ನಾಗಿರ್ಬೇಕು, ಅವಾಗ ಪರಿಣಾಮಕಾರಿ ಕೆಲಸ ಮಾಡುತ್ತೆ.
1: ಸರ್, ಈಗ ಈ ಚರ್ಮರೋಗ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ವಿ, ಚರ್ಮದ ಕಾಯಿಲೆಗಳಿಗೆ ಹೋಮಿಯೋಪತಿಯಲ್ಲಿರುವಂತಹ ಔಷಧಗಳ ಬಗ್ಗೆ ಸ್ವಲ್ಪ ಮಾತಾಡಿ.
0: ಔಷಧಿಗಳನ್ನ ಏನಾಗುತ್ತೆ, ನಾ ಇಲ್ಲಿ ಹೇಳ್ಬಿಟ್ರೆ
1: ಅದನ್ನ ತಗೋತಾರೆ.
0: ಈಗ ನಾನು ಆಗ್ಲೇ ಹೇಳಿದೆ ಏನು ಎಕ್ಸಿಮಾ ಅಂತ
1: ಹೇಳಿ,
0: ಯಾರು ಎಕ್ಸಿಮಾ ಅದೇ ಔಷಧ ತಗೊಂಡ್ಬಿಟ್ಟು ಅದು ಎಲ್ರಿಗೂ ಬರುತ್ತೆ.
1: ಪದೇ ಪದೇ ಹೇಳ್ತಾ ಇದ್ರು ತಾವು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಆಗುತ್ತೆ, ಆಮೇಲೆ ಗುಳಿಗೆ ಒಂದೇ ಇದ್ರು ಸಾವಿರಾರು ಔಷಧಗಳು ಆಗಿ ಪರಿಣಮಿಸ್ತವೆ.
0: ಹೌದು, ಹಾಗಾಗಿ ಔಷಧಿಗಳು ಹೇಳಿ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಜನಗಳಿಗೆ ಮಾಹಿತಿಗೋಸ್ಕರ 4 ಔಷಧಿ ಹೆಸರು ಹೇಳ್ತೀನಿ. ಆರ್ಸೆನಿಕಮ್ ಆಲ್ ಇರ್ಬೋದು, ಸಲ್ಫರ್ ಇರ್ಬೋದು, ನೈಟ್ರಮ್ಯೂರ್ ಇರ್ಬೋದು, ಬ್ರಯಾನಿಯ ಹೀಗೆ ಹಲವಾರು ಔಷಧಿಗಳು, ಎಲ್ಲ ಔಷಧಿಗಳನ್ನು ಸಹ ಉಪಯೋಗಿಸ್ತೇವೆ ನಾವು. ಇಂಥದ್ದೇ ಔಷಧಿ ಅಂತ ಏನಿಲ್ಲ, ಪರ್ಟಿಕ್ಯುಲರ್ ಇದೇ ಔಷಧಿ ಕೊಡಬೇಕಂತ ಆ ವ್ಯಕ್ತಿಯ ರೋಗ ಲಕ್ಷಣಗಳ ಅನುಸಾರವಾಗಿ ಅವರಿಗೆ ಯಾವುದು

0: ಸೂಟ್ ಆಗುತ್ತೋ ಔಷಧಿ ಕೊಡ್ತೀವಿ.
1: ಅಂದ್ರೆ ಈಗ ಬೇರೆ ಬೇರೆ ಔಷಧಿಗಳನ್ನ ಹೇಳ್ತಿದ್ರು ತಾವು, ಈ ಔಷಧಿಗಳು ಸ್ವಲ್ಪ ಗಂಭೀರವಾದಂತಹ ಕಾಯಿಲೆಗಳಿಗೆ ಅದು ವೈದ್ಯರ ಒಂದು ನೆರವಿನಲ್ಲೇ ತಗೋಬೇಕು. ಈಗ ಸುಮ್ಮನೆ ಒಂಚೂರು ಏನೋ ಚರ್ಮ ಸ್ವಲ್ಪ ಏನೋ ಆಗಿದೆ, ಈಗ ತದ್ದು ಟೈಪ್ ಕಾಣಿಸುತ್ತೆ ನೋಡಿ, ಅದಕ್ಕೆ ಒಂಚೂರು ಆಸ್ಪತ್ರೆಗೆ ಹೆಂಗೆ ಮೆಡಿಕಲ್ ಶಾಪಿಗೆ ಹೋಗಿ ಸ್ವಲ್ಪ ಏನಾರು ಕೊಡಿ ಅಂತಾರಲ್ಲ, ಹಂಗೆ ಹೋಮಿಯೋಪತಿ ಔಷಧಾಲಯಕ್ಕೆ ಹೋಗಿ ಒಂಚೂರು ಕೊಡಿ ಸರ್ ಅಂತ ಹೇಳಿ ಕೇಳ್ಬೋದಾ?
0: ಅಲ್ಲ, ನೀವು ಔಷಧಾಲಯಕ್ಕೆ ಹೋದ ಡಾಕ್ಟರ್ ಇರ್ತಾರೆ ನೋಡ್ಕೊಂಡು ನಿಮ್ಗೆ ಯಾವ ಔಷಧಿ ಸೆಟ್ ಆಗುತ್ತೆ ಅದನ್ನೇ ಕೊಟ್ಬಿಡ್ತಾರೆ. ಡೈರೆಕ್ಟ್ ಆಗಿ ತಗೊಳ್ಳೋದು ನಾನು ಹಂಗೆ ಹೇಳಿದ್ನಲ್ಲ, ಸರ್ವರ್ಗಕ್ಕೂ ಒಂದೇ ಔಷಧಿ ಅಂತ ಇಲ್ಲ. ಇಲ್ಲಿ ನೀವು ಜ್ವರ ಬಂತು
1: ತಗೊಳ್ಳೇಬಾರ್ದು,
0: ಪ್ಯಾರಾಸಿಟಮಾಲ್ ಅಂದ್ರೆ ಎಲ್ಲ ಜ್ವರಕ್ಕೂ ಆಗ್ಬಿಡುತ್ತೆ,
1: ಚರ್ಮ ರೋಗ ಕಾಯಿಲೆ ಅದು ಜಾಸ್ತಿ ಆಗ್ಬಿಡುತ್ತೆ, ಬೇಕಾರೆ
0: ಜಾಸ್ತಿನೂ ಆಗ್ಬೋದು ಅಥವಾ ನೀವು ವಾಸಿ ಅದ್ರಲ್ಲಿ ಆಗ್ದೇ ಇರ್ಬೋದು, ಯಾಕೆಂದ್ರೆ ಆ ಔಷಧಿ ಅವನು ಸೆಟ್ ಆಗಿರಲ್ಲ. ಅವಾಗ ಏನಾಗುತ್ತೆ, ಸಿಸ್ಟಮ್ ಮೇಲೆ ಒಂದು ತಪ್ಪು ಕಲ್ಪನೆ
1: ಬಂದ್ಬಿಡುತ್ತೆ ಕಾರಣಕ್ಕಾಗಿ ಹಂಗಾಗಿರ್ತದೆ ಅಂತ. ಈಗ ಆರಂಭದಲ್ಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ತಾವು ಸೂಕ್ಷ್ಮವಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರಿ, ಎಲ್ಲ ಕಡೆನೂ ಕೂಡ ಹೈಜಿನಿಕ್ ಬಹಳ ಮುಖ್ಯ. ಅಂದ್ರೆ ಸ್ವಚ್ಛತೆ ನಗರದಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀವಿ, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಅದು ಸ್ವಚ್ಛತೆ ರೀತಿ ಇರಲಿಕ್ಕಿಲ್ಲ, ಮತ್ತೆ ಇವರಿಗೂ ಕೂಡ ಸ್ವಚ್ಛತೆ ಕಾಪಾಡಿಕೊಳ್ಳೋಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಈ ಪೌಷ್ಟಿಕ ಆಹಾರದ ಬಗ್ಗೆ ಹೆಂಗೆ ಸರ್? ಈಗ ಒಂದು ಆಹಾರದ ಸಮಸ್ಯೆ ಮೂಲಕವಾಗಿ ದೇಹದ ಒಂದು ಚರ್ಮವನ್ನ ಚೆನ್ನಾಗಿ ಕಾಪಾಡ್ಕೋಬಹುದಾ?
0: ಹೌದು, ನಮ್ಮ ಚರ್ಮ ತನಾಗ್ಲೇ ಹೇಳಿದೆ, ಚರ್ಮ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ರಕ್ಷಣೆ ಕೊಡುತ್ತೆ. ಚಳಿಯಿಂದ ಇರ್ಬೋದು, ಮಳೆ ಇರ್ಬೋದು, ಗಾಳಿ ಇರ್ಬೋದು, ಬಿಸಿಲಿಂದ ರಕ್ಷಣೆ ಕೊಡುತ್ತೆ. ಹಾಗೆ ನೂರಾರು ಸಾವಿರಾರು ಕ್ರಿಮಿಕೀಟಗಳು ಚರ್ಮದ ಮೂಲಕ ದೇಹವನ್ನು ಪ್ರವೇಶಿಸುತ್ತೆ. ಆಗ ಅದು ರೋಗ ನಿರೋಧಕ ಶಕ್ತಿ ಯಾರಿಗೆ ಚೆನ್ನಾಗಿರುತ್ತೋ ಆಗ ಅದು ಕ್ರಿಮಿಕೀಟಗಳು ದೇಹವನ್ನು ಪ್ರವೇಶಿಸಕ್ಕೆ ಸಾಧ್ಯ ಆಗಲ್ಲ. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು. ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕಂತಂದ್ರೆ ನಮ್ಮ ಆಹಾರ ಚೆನ್ನಾಗಿರ್ಬೇಕು,
1: ಮತ್ತು
0: ಅದರಲ್ಲಿ ಏನು ವಿಟಮಿನ್ಸ್ ಮಿನರಲ್ಸ್ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಹಾಗಾಗಿ ಹಸಿರು ತರಕಾರಿ, ಸೊಪ್ಪು, ಹಣ್ಣುಗಳು ಇದನ್ನು ಜಾಸ್ತಿ ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ. ಹೀಗಾಗಿ ಇದು ಚರ್ಮ ರೋಗ ರಕ್ಷಣೆ ಮಾಡಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೆ ವಿಟಮಿನ್ ಸಿ, ವಿಟಮಿನ್ ಸಿನು ಸಹ ನಾಶವಾಗಿರ್ತಕ್ಕಂಥ ಕೋಶಗಳನ್ನು ಚರ್ಮ ಮತ್ತೆ ಅದು ಹೊಸದಾಗಿ ಬೆಳೆಯಬೇಕಾಗುತ್ತೆ. ಹಾಗಾಗಿ ವಿಟಮಿನ್ ಸಿ ಬಹಳ ಮುಖ್ಯ. ಹಾಗೆ ನಮ್ಮ ದೇಹಕ್ಕೆ ವಿಟಮಿನ್ ಡಿನೂ ಮುಖ್ಯ. ವಿಟಮಿನ್ ಡಿ ತಯಾರಾಗೋದು ಚರ್ಮದಲ್ಲಿ ನ್ಯಾಚುರಲ್. ನಾವು ಪ್ರತಿನಿತ್ಯ ಒಂದು 5-10 ನಿಮಿಷ ಸೂರ್ಯನ ಕಿರಣಗಳಿಗೆ ನಾವು ಎಕ್ಸ್ಪೋಸ್ ಆದರೆ ಆ ಸೂರ್ಯನ ಕಿರಣ ನಮ್ಮ ಚರ್ಮದ ಮೇಲೆ ಬಿದ್ದು ವಿಟಮಿನ್ ಡಿ ತಯಾರಾಗುತ್ತೆ.
1: ಬೇಕಂಗಾರೆ ಈಗ ಓಡಾಟ ಮಾಡಲೇಬೇಕು, ಹೊರಗಡೆ ಹೋಗಲೇಬೇಕು.
0: ಇವತ್ತಿನ ದಿವಸ ನೋಡಿ, ಹಿಂದಿನ ಕಾಲದಲ್ಲಿ ಅರ್ಬನ್ ನಗರ ಪ್ರದೇಶಗಳಲ್ಲಿ ಮಾತ್ರ ವಿಟಮಿನ್ ಡಿ ಕೊರತೆ ಇರ್ತಾ ಇತ್ತು, ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಹ ವಿಟಮಿನ್ ಡಿ ಕೊರತೆ ಆಗ್ತಾ ಇದೆ. ಕಾರಣ ಅವರು ಬಿಸಿಲಿಗೆ ಹೋಗ್ತಾ ಇಲ್ಲ, ಯಾರು ರೈತರು ಕೆಲಸ ಮಾಡ್ತಾ ಇಲ್ಲ, ಎಲ್ಲ ಮನೆಗಳಲ್ಲಿ ಕೂತ್ಕೊಂಡು ಬಿಡ್ತಾರೆ, ಯಾರನ್ನ ಕೆಲಸ ಮಾಡಿ ಬಿಟ್ಬಿಟ್ಟಿರ್ತಾರೆ, ಅಲ್ಲೂ ಸಹ ವಿಟಮಿನ್ ಡಿ ಕೊರತೆ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ಸನ್ಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ.
1: ಡಾಕ್ಟರ್ ಪ್ರಸನ್ನ ಅವರೇ, ಏನಾಗಿದೆ, ಮೊದಲು ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ಸಂಜೆ ತನಕ ದುಡಿತಿದ್ರು,
0: ಹೌದು.
1: ಇವಾಗ ಏನಾಗಿದೆ ಅಂದ್ರೆ ಬೆಳಿಗ್ಗೆ 6-10 ಗಂಟೆ ಒಳಗೆ ಮುಗಿತು, ಅದೊಂದು ಕೆಲಸ ಮುಗಿತು, ಕೂಲಿ ಕೊಡ್ಬೇಕು,
0: ಕೆಲಸ ಮುಗಿತು.
1: ಹಾಗಾಗಿ ತಂಪು ಹೊತ್ತಲ್ಲಿ ಮನೆಗೆ ಬಂದ್ಬಿಟ್ರು,
0: ಹಾಗಾಗಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾ ಇಲ್ಲ.
1: ಗ್ರಾಮೀಣ ಭಾಗದಲ್ಲಿ
0: ಈವನ್ ನಗರ ಪ್ರದೇಶದಲ್ಲಿ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಬಂದ್ಮೇಲೆ 24 hours ಕಂಪ್ಯೂಟರ್ ಮುಂದೆ ಕೂತ್ಬಿಟ್ಟಿರ್ತಾರೆ, ಒಂದು 10 ನಿಮಿಷ ಬಿಸಿಲಿಗೆ ಹೋಗ್ತಾ ಇಲ್ಲ. ವಿಟಮಿನ್ ಡಿ ಸಮಸ್ಯೆ ಜಾಸ್ತಿ ಆಗ್ತದೆ.
1: ವಿಟಮಿನ್ ಡಿ ಸಮಸ್ಯೆಯಿಂದ ಚರ್ಮಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ತೀರಿ, ಬೇರೆ ಬೇರೆ ಕಾಯಿಲೆಗಳಿಗೂ ಬೇಕು, ಅದು
0: ಚರ್ಮಕ್ಕೂ ಬೇಕು,
1: ಮೂಳೆಗೂ ಚರ್ಮಕ್ಕೂ,
0: ಹೌದು,
1: ಮನುಷ್ಯನ ಒಟ್ಟು ಪ್ರಕೃತಿಗೂ ಕೂಡ ಬೇಕೇ ಬೇಕಾಗತ್ತೆ ಅಂತ. ಈಗ ಹೋಮಿಯೋಪತಿ ಚಿಕಿತ್ಸೆ ಈ ರೀತಿ ಚರ್ಮದ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೀಲಿಕ್ಕೆ ಹೋದಾಗ ಎಲ್ಲ ಚಿಕಿತ್ಸಾಲಯಗಳಲ್ಲಿ ಸೌಲಭ್ಯ ಇದೆ,
0: ಇದೆ
1: ಗ್ರಾಮೀಣ ಭಾಗದಲ್ಲಿ,
0: ಎಲ್ಲ ಭಾಗದಲ್ಲೂ ಇರುತ್ತೆ.
1: ಆ ಬಗ್ಗೆ ಆಯುಷ್ ಇಲಾಖೆ ಕಡೆಯಿಂದ ಸಾಕಷ್ಟು ಒಳ್ಳೆಯ ಒಂದು ವ್ಯವಸ್ಥೆ ಇದೆ,
0: ಖಂಡಿತ ಇದೆ.
1: ಯಾಕಂದ್ರೆ ತಾವು
0: ಔಷಧಿಗಳ ಜೊತೆಗೆ ನಾವು ಸ್ವಲ್ಪ ಆಹಾರದೊಂದು ಸ್ವಲ್ಪ ಹೇಳಬೇಕಾಗುತ್ತೆ,
1: ಹೌದೌದು,
0: ಜನಗಳಿಗೆ ಎಜುಕೇಟ್ ಮಾಡಬೇಕಾಗುತ್ತೆ.
1: ಆ ಒಂದು ತಾಳ್ಮೆ ನಿಮ್ಮಲ್ಲಿ ಇದೆ, ಹೋಮಿಯೋಪತಿ ವೈದ್ಯರಲ್ಲಿ ಅದು ತಾಳ್ಮೆ ಇದೆ. ಮೂಲತಃ ಅವರು ಹೇಳಿ ಹೇಳಿ ಹೇಳಿ ಶಾಂತ ಸ್ವಭಾವದಾರಾಗ್ಬಿಟ್ಟಾರೆ ಎಲ್ಲರೂ,
0: ಎಲ್ಲ ಇರಲೇಬೇಕು.
1: ಆ ರೋಗಿಯನ್ನ ಗುಣಪಡಿಸಬೇಕಂತಂದ್ರೆ ಅವರಲ್ಲಿ ಕೂಡ ಒಂದು ಒಳ್ಳೆ ಹೇಳುವಂತಹ ತಾಳ್ಮೆ ಬೇಕಾಗತ್ತೆ. ಆದ್ರೂ ಸರ್, ಈಗ ಹೋಮಿಯೋಪತಿ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ನೀಡಿದಿರಿ. ಚರ್ಮ ರೋಗ ಕಾಯಿಲೆ ಇದ್ದಂಥವ್ರು ಅಥವಾ ಚರ್ಮ ರೋಗ ಕಾಯಿಲೆಯಿಂದ ಹೊರತಾಗಿ ದೂರ ಇರಬೇಕು ಅಂತಂದ್ರೆ ಏನೇನು ಸಲಹೆಗಳನ್ನು ಕಿವಿ ಮಾತನ್ನು ತಾವು ಹೇಳ್ಬೋದು ಸರ್?
0: ಮೊಟ್ಟಮೊದಲನೇದಾಗಿ ಸ್ವಚ್ಛತೆ. ಪ್ರತಿನಿತ್ಯ ಸ್ನಾನ ಮಾಡಬೇಕು, ದಿನಕ್ಕೆ ಎರಡು ತುಂಬ ಬೆವರೂರಲ್ಲಿ 2-3 ಸಲ ಸ್ನಾನ ಮಾಡಿದ್ರು ಸಹ ಒಳ್ಳೆಯದು,
1: ಬೇಸಿಗೆಯಲ್ಲಿ ಮಾಡ್ತಾನೆ ಇರಬೇಕು,
0: ಒಳ್ಳೆಯದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಉಪಯೋಗಿಸ್ತಕ್ಕಂಥ ಟವಲ್ ಇರ್ಬೋದು, ಸೋಪ್ ಇರ್ಬೋದು, ಅದು ಪ್ರತಿಯೊಬ್ಬರು ಬೇರೆ ಬೇರೆ ಉಪಯೋಗಿಸೋದು ಒಳ್ಳೇದು. ಯಾಕೆಂದ್ರೆ ಒಬ್ಬರಿಂದಕ್ಕಂಥ ಕಾಲ ಇನ್ನೊಬ್ಬರಿಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ಫೆಕ್ಷನ್ ಡಿಸೀಸ್ ಇದ್ದಾಗ ಹಿಂದಿನ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಪೆಷಲಿ ಒಂದೇ ಸೋಪು, ಒಂದೇ ಟವಲು, ಇಡೀ ಮನೆಗೆ ಒಂದೇ ಸೋಪು, ಇಡೀ ಮನೆಗೆ ಒಂದೇ ಟವಲು, ಇದರಿಂದ ಸಹ ಕಾಯಿಲೆಗಳು ಜಾಸ್ತಿ ಆಗುತ್ತೆ.
1: ನಾವೇನು ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ಸೋಪು ಅದೇನು ಬಿಡು ಸ್ವಚ್ಛ ಮಾಡ್ಬಿಡುತ್ತದೆ ನಮ್ಮನ್ನ, ಅದೇ ಬಳಸಬಹುದು ಅಂತ ಹೇಳಿ, ಆದ್ರೂ ಕೂಡ
0: ಅಲ್ಲ, ಸೋಪ್ನಲ್ಲಿ ಏನು ಕ್ರಿಮಿಕೀಟಗಳೇನಾದ್ರು ಇದ್ರೆ ಅದು ಬೇರೆಯವರಿಗೂ ಬಂದ್ಬಿಡುತ್ತೆ, ಅದರಿಂದ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಪರೇಟ್ ಉಪಯೋಗಿಸಬೇಕಾಗುತ್ತೆ. ಈ ಒಂದು ಭಾಷಣಿಗೆ ಕೂಂಬು, ಅದನ್ನು ಸಹ ಸಪರೇಟ್ ಇಟ್ಕೋಬೇಕಾಗುತ್ತೆ. ಆಮೇಲೆ ಎಸ್ಪೆಷಲಿ ಹಳ್ಳಿಗಳ ಕಡೆಯಲ್ಲಿ ಸಲೂನ್ಗೆ ಹೋಗ್ತಾರೆ, ಹೇರ್ ಕಟ್ಗೆ ಹೋಗ್ತಾರೆ, ಅಲ್ಲೂ ಸಹ ಶುಚಿತ್ವ ಕಾಪಾಡ್ಕೋಬೇಕಾಗುತ್ತೆ. ಅವ್ನಿಗೆ ಸಲೂನ್ ಅವ್ನಿಗೆ ಹೇಳಿ ಸಪ್ರೇಟ್ ಬೇಡಪ್ಪ ಅಂತ ಹೇಳಿ, ಆಮೇಲೆ ಡೆಟಾಲ್ ಎಲ್ಲ ಹಾಕಿ ಯೂಸ್ ಮಾಡು ಅಂತ ಹೇಳಿ, ಇದೆಲ್ಲ ಸ್ವಲ್ಪ ಪಾಲಿಸಬೇಕಾಗುತ್ತೆ.

0: ಹೌದೌದು
1: ಹೌದು. ಈಗ ಅವರು
0: ತಡಿಬೇಕಾಗುತ್ತೆ
1: ಎಲ್ಲ ಕೂದಲುಗಳನ್ನ ಉದುರಿಸಕ್ಕೆ ಒಂದು
0: ಅಂದ್ರೆ.
1: ಬ್ರಷ್ ಇಟ್ಟಿರ್ತಾರೆ, ಅದಂತೂ ಎಲ್ರಿಗೂ ಹಂಗೆ ಹೊಡೆದೇ ಹೊಡೆದು
0: ಅದು
1: ಮುಖಕ್ಕೆ
0: ಅಲರ್ಜಿ.
1: ಹೊಡಿತಾರೆ, ಮೂಗಕ್ಕೆ ಹೊಡಿತಾರೆ.
0: ಹೌದು, ಅಲರ್ಜಿ ತಕ್ಷಣ ಡಸ್ಟ್ ನಮ್ಗೆ ಅಲರ್ಜಿ ಆಗ್ಬೋದು.
1: ಬಟ್ ಅನಿವಾರ್ಯವಾಗಿ ಆ ಕೆಲವೊಂದನ್ನ ಈಗ ಕೂದಲ ಉದುರಿಸಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಬ್ರಷ್ ಇಡಕ್ ಆಗ್ಲಿಕ್ಕಿಲ್ಲ ಅವ್ರಿಗೆ. ಅಂದ್ರೆ
0: ಅಟ್ಲೀಸ್ಟ್ ಬ್ಲೇಡ್
1: ಬ್ಲೇಡ್ ಬ್ಲೇಡ್ ಅನ್ನ ಬಳಸಬೇಕು. ಮತ್ತೆ ನಾವು ಬರ್ತಿದ್ದಂಗೆ ಮನೆಗೆ ಬರ್ತಿದ್ದಂಗೆ ಅಲ್ಲೆಲ್ಲೋ ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಡು ಹೋಗಬಾರ್ದು, ಸೀದಾ ಮನೆಗೆ ಹೋಗಿ ಸ್ವಚ್ಛತೆ ಸ್ನಾನ ಮಾಡ್ಬೇಕು.
0: ಸ್ನಾನ ಮಾಡ್ಬೇಕು
1: ಈ ತರ ಶೌರ್ಯ ಶೌರ್ಯ ಹೋಗಿ ಬಂದ ಮೇಲೆ.
0: ಇತ್ತೀಚೆಗೆ ಏನಾಗಿದೆ, ಸೌಂದರ್ಯ ವರ್ಧಕಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದನು ಸಹ ನಿಮಗೆ ಅಲರ್ಜಿ ಆಗುತ್ತೆ. ಅದು ಜಾಸ್ತಿ ಉಪಯೋಗಿಸೋದ್ರಿಂದ ಡೈಗಳು, ಕೆಲವು ಡೈ ತುಂಬಾ ಯೂಸ್ ಮಾಡ್ತಾರೆ. ಡೈ ಯೂಸ್ ಮಾಡೋದ್ರಿಂದ ನಾನೇ ಒಂದೆರಡು ಪೇಷಂಟ್ ನೋಡಿದೆ, ತುಂಬಾ ವಾಟ್ಸ್ ಆಗ್ಬಿಟ್ಟಿತ್ತು ಅವ್ರಿಗೆ ಬಿಕಾಸ್ ಆಫ್ ಡೈ.
1: ಹೌದಲ್ಲ ಸರ್.
0: ಹಾಗಾಗಿ ಕೊನೆಗೆ ಸ್ಟಾರ್ಟಿಂಗ್ ಎರಡು ಸಲ ಗೊತ್ತಾಗ ಯಾಕೆ ವಾಸಿ ಆಗ್ತಿಲ್ಲ ಅಂತ ಕೊನೆಗೆ ನೋಡಿದಾಗ ಬಿಕಾಸ್ ಆಫ್ ಡೈ. ಅದು ರಾಸಾಯನಿಕಗಳಿರುತ್ತದೆ, ಅದು ಸಹ ಅಲರ್ಜಿ.
1: ಅದು ನೋಡಕ್ ಚಂದ ಕಾಣಬೇಕಂತ ನಾವು ಕಪ್ಪು ಬಣ್ಣ ಹೊಡಿತೀವಿ, ಆದ್ರೆ ಅದರ ಪರಿಣಾಮಗಳೇ ಬೇರೆ ಇವೆ.
0: ಡೈ ಯೂಸ್ ಮಾಡಬಾರ್ದು, ಆದಷ್ಟು ನ್ಯಾಚುರಲ್ ಆಗಿರ್ಬೇಕು. ನೀರು ಚೆನ್ನಾಗಿ ಕುಡಿಬೇಕು, ನೀರು ಚೆನ್ನಾಗಿ ಕುಡಿರಿ, ಚೆನ್ನಾಗಿ ನಿದ್ದೆ ಮಾಡಿ, ಪೌಷ್ಟಿಕ ಆಹಾರ ಸೇವನೆ ಮಾಡಿ, ಸ್ವಚ್ಛವಾಗಿ ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡ್ರೆ ಚರ್ಮದ ಕಾಯಿಲೆಗಳು 50-70% ತಾನಾಗಿ ವಾಸಿ ಆಗುತ್ತೆ,
1: ಆರಾಮಾಗ್ಬಿಡುತ್ತೆ.
0: ಇನ್ನೊಂದು 30%
1: ಆಸ್ಪತ್ರೆಗೆ ಹೋದ್ರೆ ಸಾಕು,
0: ಸಾಕಾಗುತ್ತೆ.
1: ಎಲ್ಲಾ ಕಡೆನು ಹೋಮಿಯೋಪತಿ ಚಿಕಿತ್ಸೆ ಮೂಲಕವಾಗಿ ಎಲ್ಲಾ ಕಾಯಿಲೆಗಳಿಗೂ ಚಿಕಿತ್ಸೆ ದೊರೀತದೆ ಅಂತ ಅಂದ್ರೂ, ಇವತ್ತು ನಾವು ಚರ್ಮ ರೋಗ ಕಾಯಿಲೆಗಳಿಗೆ ವಿಶೇಷವಾಗಿ ಹೋಮಿಯೋಪತಿ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ರೀತಿಯಾದಂಥ ಔಷಧಗಳು ಇವೆ, ಮತ್ತು ನೋಡಕ್ ಒಂದೇ ರೀತಿ ಇದ್ರೂ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಔಷಧಗಳನ್ನು ಕೊಡಲಾಗ್ತದೆ ಅಂತ ಹೇಳಿ ನಾವು ತಿಳ್ಕೋಬಹುದು ಸರ್. ಈ ಸಂದರ್ಭದಲ್ಲಿ ತಾವು ಇಷ್ಟು ಮಾಹಿತಿಯನ್ನು ನಮ್ಮ ಕೇಳುವರಿಗೆ ನೀಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಪ್ರಸನ್ನ ಎಚ್ಎಸ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಿಮ್ಮೊಡನಿರುವೆ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಇಂದಿನ ಈ ಸಂಚಿಕೆಯಲ್ಲಿ ಕೇಳೋಣ. ಪಿಎಂ ಆಪರೇಷನ್ ಗ್ರೀನ್ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ

0: ಒಂದು ಕಾರ್ಯಕ್ರಮವನ್ನು ತಂದರು ಸರ್. ಈ ಕಾರ್ಯಕ್ರಮ ಪ್ರಮುಖವಾಗಿ ಏನು ಹಣ್ಣು ಮತ್ತು ತರಕಾರಿಗಳ, ಅದರಲ್ಲೂ ಅವು ಭಾಳ ಬೇಗನೆ ನಾಶ ಆಗ್ತಕ್ಕಂಥ ತರಕಾರಿಗಳು ಆ ಹಣ್ಣುಗಳನ್ನು ಆ ಉದ್ದೇಶ ಇಟ್ಕೊಂಡು ಅದರಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ತಂದಿರತಕ್ಕಂಥದ್ದಾಗಿದೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ನಮ್ಮ ದೇಶ ಭಾಳಷ್ಟು ಮುಂಚೂಣಿಯಲ್ಲಿದೆ. ಸುಮಾರು 325-350 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆಯನ್ನು ಆಗ್ತಾ ಇದೆ. ಉತ್ಪಾದನೆ ಆಗ್ತಾ ಇರತಕ್ಕಂಥ ಹಣ್ಣು ಮತ್ತು ತರಕಾರಿಯಲ್ಲಿ ಶೇಕಡಾ 30-40% ಕೊಯ್ಲಿನೋತ್ತರ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸು ಭಾಳಷ್ಟು ಆಗ್ತಾ ಇದೆ. ಇದು ಬೇರೆ ಯಾವುದೇ ದೇಶಕ್ಕೆ ಕಂಪೇರ್ ಮಾಡಿದರೆ ಅತ್ಯಂತ ಹೆಚ್ಚು ನಷ್ಟ ಆಗ್ತಾ ಇರತಕ್ಕಂಥದ್ದು ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಎಲ್ಲವನ್ನು ಹಿನ್ನೆಲೆಯನ್ನು ಇಟ್ಟುಕೊಂಡೆ ಏನು ಈ ಪೆರಿಷಬಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಈ ನಷ್ಟವನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಆಪರೇಷನ್ ಗ್ರೀನ್ಸ್ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ತಂತಕ್ಕಂಥದ್ದು ಮಾಡಿದೆ ಸರ್.
1: ಅಂತ ಅಂದರೆ ಏನು ಬೇಗ ಹಾಳಾಗುವಂತಹ ತರಕಾರಿ ಮತ್ತು ಹಣ್ಣಿದೆಯೋ ಇವುಗಳು ಹಾಳಾಗದ ಹಾಗೆ ಎಷ್ಟು ನಾವು ಉತ್ಪಾದನೆಯನ್ನು ಮಾಡ್ತೀವೋ ಅಷ್ಟನ್ನು ಕೂಡ ನಾವು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು, ಆ ಒಂದು ನಿಟ್ಟಿನಲ್ಲಿ ಉಪಯೋಗ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಆಗಿದೆ. ಯಾವ್ಯಾವ ಬೆಳೆಗಳಿಗೆ ಇದು ಸಂಬಂಧ
0: ಸರ್? ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಅಂದಡ್ಡೆ ಯೂನಿಯನ್ ಬಜೆಟ್ 2018-19 ಸುಮಾರು 500 ಕೋಟಿ ಔಟ್ಲೇನ ಈ ಒಂದು ಯೋಜನೆಗೋಸ್ಕರ ಮೀಸಲಿಡ್ತಕ್ಕಂಥದ್ದು ಮಾಡಿತು. ಈ ಯೋಜನೆ ಮೊದಲನೇದಾಗಿ ಬಂದಿರತಕ್ಕಂಥದ್ದು ಟೊಮ್ಯಾಟೊ, ಆನಿಯನ್ ಮತ್ತೆ ಪೊಟ್ಯಾಟೊ
1: ಅಂದ್ರೆ ಟಾಪ್ ಅಂತ ಹೇಳಿ
0: ಟಾಪ್ ಅಂತ ಕರೀತಾರೆ. ಟೊಮ್ಯಾಟೊ ಮತ್ತೆ ಈರುಳ್ಳಿ ಮತ್ತೆ ಪೊಟ್ಯಾಟೊ ಒಂದು 3 ಪೆರಿಷಬಲ್ ಗೂಡ್ಸ್ನ ಉದ್ದೇಶ ಇಟ್ಕೊಂಡು ಇದರಲ್ಲಿ ಬಹಳಷ್ಟು ನಷ್ಟ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು 3 ಬೆಳೆಗಳಲ್ಲಿ ಇದರಲ್ಲಿ ಸ್ವಲ್ಪ ಉತ್ಪಾದನೆ ಜಾಸ್ತಿ, ಕ್ವಾಂಟಿಟಿ ಜಾಸ್ತಿ
1: ಇರುತ್ತೆ.
0: ಇವನ್ನ ಹ್ಯಾಂಡ್ಲಿಂಗ್ ಮಾಡೋದು ಕಷ್ಟ ಮತ್ತೆ ಸಂರಕ್ಷಣೆ ಮಾಡೋದು ಕಷ್ಟ, ಟ್ರಾನ್ಸ್ಪೋರ್ಟೇಷನ್ ಕೂಡ ಇದ್ರ ಮೇಲೆ ಬಹಳಷ್ಟು ಜಾಸ್ತಿ ಖರ್ಚು ಬರುತ್ತೆ ಅನ್ನೋ ಕಾರಣಕ್ಕೆ ಈ 3 ಬೆಳೆಗಳನ್ನ ಉದ್ದೇಶ ಇಟ್ಟುಕೊಂಡು ಇದರಲ್ಲಿ ಕಾರ್ಯಕ್ರಮವನ್ನು ತಂದರು. ಈ ಯೋಜನೆ ನಮ್ಮ ಏನು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂಡರ್ಲಿ ಈ ಯೋಜನೆ ಚಾಲ್ತಿಯಲ್ಲಿರುತ್ತೆ. ಇದರಲ್ಲಿ ಈ ಒಂದು 3 ಬೆಳೆ ಒಳಗಡೆನೆ ತಂದರೂ ಕೂಡ ಏನಾಯಿತು, 2019 ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾಗ ಬರೀ ಈ 3 ಬೆಳೆಗಳನ್ನು ಮಾಡಿದರೆ ಸಾಕಾಗೋದಿಲ್ಲ ಅಂಥೇಳಿ ಇತರೆ ಎಲ್ಲ ಪೆರಿಸಬಲ್ ಗೂಡ್ಸ್ಗೂ ಕೂಡ ಈ ಯೋಜನೆಯನ್ನು ಮತ್ತೆ ಅದನ್ನು ಪರಿಷ್ಕರಿಸಿ ಎಲ್ಲ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಯಾವುದು ಪೆರಿಷಬಲ್ ಇದೆಯೋ ಅವೆಲ್ಲವನ್ನು ಕೂಡ ಈ ಯೋಜನೆ ಒಳಗಡೆ ತರ್ತಕ್ಕಂಥದ್ದನ್ನು ಮಾಡಿದ್ದಾರೆ.
1: ಈಗ ಬೇಗ ಹಾಳಾಗ್ತಕ್ಕಂಥ ಈ ತರಕಾರಿ ಮತ್ತು ಹಣ್ಣುಗಳಿದ್ದಾವಲ್ಲ, ಇವುಗಳು ಕೆಡುವ ಮುನ್ನ ಹೇಗೆ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ.
0: ಈಗ ಏನಾಗಿದೆ ಅಂತಂದರೆ ಇವು ಪೆರಿಷಬಲ್ ಗೂಡ್ಸ್ ಆಗಿರೋದ್ರಿಂದ ಇವನ್ನ ನಾವು ಹ್ಯಾಂಡ್ಲಿಂಗು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಅಂದರೆ ಯಾವುದೇ ಥರದ ಅದ್ರ ಮೇಲೆ ಡ್ಯಾಮೇಜ್ ಆಗದ ರೀತಿಯಲ್ಲಿ
1: ಸೂಕ್ಷ್ಮವಾಗಿ
0: ಅವನ್ನ ಹ್ಯಾಂಡ್ಲಿಂಗ್ ಮಾಡಬೇಕಾಗಿದೆ. ನಂತರ ಇದನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಣೆ ಮಾಡೋ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಸಾಗಾಣಿಕೆ ಮಾಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟೈಮ್ಲಿ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಎಲ್ಲಿರುತ್ತೋ ಅಲ್ಲೇ ನಾಶ ಆಗ್ತಕ್ಕಂಥದ್ದು ಅಥವಾ ಹಾಳಾಗ್ತಕ್ಕಂಥದ್ದು ಆಗ್ತಾ ಇತ್ತು. ಈ ಒಂದು ನಾಶ ಆಗೋದನ್ನ ತಡಿಬೇಕು ಮತ್ತು ಅದನ್ನು ಅದು ಪೆರಿಷಬಲ್ ಐಟಮ್ಸ್ನ ಲೈಫ್ ಸ್ಪ್ಯಾನು ಕಡಿಮೆ ಇರೋದ್ರಿಂದ ಬೇಗನೆ ಗ್ರಾಹಕರಿಗೆ ರೀಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಏನು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕೊಡ್ತಕ್ಕಂಥದ್ದು ಅಥವಾ ಅದನ್ನು ಹಾಳಾಗದ ರೀತಿಯಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ಸ್ನ ಕೊಡ್ತಕ್ಕಂಥದ್ದನ್ನ ಈ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದು ಒಂದು ಅವಕಾಶ ಮಾಡಿಕೊಂಡಿದ್ದಾರೆ.
1: ಯಾರು ಇದನ್ನು ಫಲಾನುಭವಿಗಳಾಗಬಹುದಾಗಿತ್ತು?
0: ಆ್ಯಕ್ಚುಲಿ ರೈತರು ಈ ಒಂದು ಪೆರಿಷಬಲ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಬೆಳೀತಾರೋ ನೇರವಾಗಿ ವೈಯಕ್ತಿಕ ಬೆಳೆಗಾರರು ಕೂಡ ಈ ಒಂದು ಯೋಜನೆಗೆ ಒಳಪಡ್ತಕ್ಕಂಥ ಸಾಧ್ಯತೆ ಇದೆ. ಇದು ಯೋಜನೆ ಯಾವಾಗ ಆ್ಯಕ್ಚುಲಿ ಚಾಲ್ತಿ ಬರುತ್ತೆ ಅಂದರೆ ಎಲ್ಲ ಸಂದರ್ಭದಲ್ಲೂ ಆದಲ್ಲ, ಯಾವಾಗ ಮಾರ್ಕೆಟ್ ಉತ್ಪನ್ನ ಬರುತ್ತೆ, ಉತ್ಪನ್ನ ಬಂದು ಡಿಸ್ಟ್ರೆಸ್ ಸೇಲ್ ಅಂದರೆ ಏನು ಅವರಿಗೆ ಒಂದು ಸಮನಾದಂತಹ ಒಂದು ಆದಾಯ ಅವರಿಗೆ ಬೆಲೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಒಂದು ಯೋಜನೆ ಇಂಟರ್ವೆನ್ಷನ್ ಆಗುತ್ತೆ ಅವಾಗ. ಈಗ ಅಕಸ್ಮಾತ್ ಬೆಲೆ ಚೆನ್ನಾಗಿ ಸಿಗ್ತಾ ಇದೆ ಅಂತಂದಾಗ ಅವ್ರದೇ ಆದಂಥ ಸ್ವತಃ ಒಂದು ಮೋಡ್ನಲ್ಲಿ ಅವ್ರದೇ ಆದಂಥ ಬಂಡವಾಳದಲ್ಲಿ ಯೋಜನೆ ಉಪಯೋಗ ಇಲ್ಲದಲ್ಲಿ ಅವರು ಅವರ ಒಂದು ಪ್ರಾಡಕ್ಟ್ಸ್ನ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು ಮಾಡ್ತಾರೆ. ಡಿಸ್ಟ್ರೆಸ್ ಸೇಲ್ ಆದಾಗ ಮಾತ್ರ ಈ ಯೋಜನೆ ನಮ್ಮ ಬೆಳೆಗಾರರಿಗೆ ಬರ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಬರೀ ಬೆಳೆಗಾರರಿಗೆ ಅಷ್ಟೇ ಈ ಯೋಜನೆ ಒಳಪಟ್ಟಿಲ್ಲ, ಬೆಳೆಗಾರ ಅಲ್ಲದೇ ಇರತಕ್ಕಂಥರು ಅಂದರೆ ಎಫ್ ಪಿ ಓಸು ಮತ್ತು ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಎಫ್ ಪಿ ಸಿಸು ಈವನ್ ಸೊಸೈಟೀಸು ಯಾರ ಈ ಒಂದು ಬೆಳೆಯನ್ನು ಬೆಳೆದಿರ್ತಕ್ಕಂಥವ್ರಿಂದ ಖರೀದಿ ಮಾಡಿ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದಕ್ಕೂ ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ.
1: ಎಷ್ಟು ಪ್ರಮಾಣದಲ್ಲಿ ನಾವು ಉತ್ಪನ್ನಗಳನ್ನು ಇಲ್ಲಿ ಸದ್ಬಳಕೆ ಮಾಡಲಿಕ್ಕೆ ಅವಕಾಶ ಇರ್ತಾ ಇತ್ತು?
0: ಈ ಯೋಜನೆ ಆಲ್ರೆಡಿ ನಾನು ಹೇಳಿದೆ, ಇದರೊಳಗಡೆ ಏನಾಗಿದೆ ಅಂತಂದರೆ 2 ಥರದ್ದು ಕೊಡ್ತಾರೆ ಇಲ್ಲಿ. ಸಾಗಾಣಿಕೆ ವೆಚ್ಚಕ್ಕೆ ಸಹಾಯಧನ ಕೊಡ್ತಕ್ಕಂಥದ್ದು ಅಂದರೆ ಏನು ಸಾಗಾಣಿಕೆ ಮಾಡ್ತಾರೋ ಅದಕ್ಕೆ 50% ರಿಯಾಯಿತಿಯನ್ನು ಇವರು ಈ ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತು ಸಂಗ್ರಹಣೆ ಮಾಡಿದ ಸ್ಟೋರೇಜ್ ಮಾಡ್ತಕ್ಕಂಥದ್ದಕ್ಕೆ ಬಾಡಿಗೆಗೆ ಏನು ಅಲ್ಲಿ ಚಾರ್ಜಸ್ ಬಿಡುತ್ತೋ ಅಪ್ ಟು 3 ಮಂತ್ಸ್ ತನಕ ಕೂಡ 50% ಸಬ್ಸಿಡಿ ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಇರ್ತಕ್ಕಂಥದ್ದಿದೆ. ಇದರಲ್ಲಿ ಎಷ್ಟು ಕ್ವಾಂಟಿಟಿ ವರೆಗೂ ಕೂಡ ಇದೆ ಅಂತಕ್ಕಂಥದ್ದು ಹೇಳೋದಾದರೆ ಈ ಒಂದು ಯೋಜನೆಯಲ್ಲಿ ಇಂಡಿವಿಜುವಲ್ ಫಾರ್ಮರ್ಸ್ಗಾದರೆ 9 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆ ಮಾಡಿ

0: ಇರ್ತಕ್ಕಂಥ ಒಂದು ಏನು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಪೆರಿಸಬಲ್ ಐಟಮ್ಸ್ನ ಈ ಯೋಜನೆಯಲ್ಲಿ ಅವರು ಸಬ್ಸಿಡಿನ ಪಡಿತಕ್ಕಂಥದ್ದಿದೆ. ಅದೇ ರೀತಿ ಎಫ್ ಪಿ ಒ ಮತ್ತು ಎಫ್ ಪಿಸು ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗಾದರೆ 100 metric tons ಉತ್ಪಾದನೆ ಮಾಡಿರ್ತಕ್ಕಂಥದ್ದಕ್ಕೆ ಸಹಾಯಧನ ಪಡೀಲಿಕ್ಕೆ ಅವಕಾಶ ಇದೆ. ಮತ್ತು ಫುಡ್ ಪ್ರೊಸೆಸರ್ಸ್ ಎಕ್ಸ್ಪೋರ್ಟರ್ಸ್ ಲೈಸೆನ್ಸ್ ಕಮಾಡಿಟಿ ಏಜೆಂಟ್ಸ್ಗಳಿಗಾದರೆ 500 metric tons ಅವರು ಈ ಒಂದು ಯೋಜನೆಯನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದಿದೆ. ಅದೇ ರೀತಿ ಮತ್ತು ರಿಟೇಲರ್ಸ್ ಸ್ಟೇಟ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಫೆಡರೇಷನ್ಸ್ ಅವರೇ 1000 metric tons ಈ ಒಂದು ಉತ್ಪಾದನೆಯನ್ನು ಸಾಗಾಣಿಕೆ ಮಾಡಲಿಕ್ಕೆ ಮತ್ತು ಸಂಗ್ರಹಣೆ ಮಾಡಿ ಸ್ಟೋರೇಜ್ ಮಾಡಲಿಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಸಬ್ಸಿಡಿನ ಪಡಲಿಕ್ಕೆ ಅವಕಾಶ ಇರತಕ್ಕಂಥದ್ದಾಗಿದೆ.
1: ಈ ಒಂದು ಯೋಜನೆಯನ್ನು ಯಾವ ಇಲಾಖೆಯ ಮೂಲಕ ಅನುಷ್ಠಾನವನ್ನು ಮಾಡಲಾಗುತ್ತೆ?
0: ನಾನು ಆಲ್ರೆಡಿ ಹೇಳಿದೆ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಆ ಈ ಒಂದು ಇಲಾಖೆ ಮುಖಾಂತರ, ಕೇಂದ್ರ ಸರ್ಕಾರದ ಇಲಾಖೆ ಮುಖಾಂತರ ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಈ ಒಂದು ಯೋಜನೆ ಪಡಿಬೇಕು ಅಂತಂದ್ರೆ ಯಾವುದು ಕೂಡ ನೇರವಾಗಿ ಅರ್ಜಿ ಹಾಕೋದ್ರ ಮುಖಾಂತರ ಆನ್ಲೈನಲ್ಲಿ ಅರ್ಜಿ ಹಾಕ್ತಕ್ಕಂಥದ್ದು, ಅದಕ್ಕೆ ಬೇಕಾದ್ದೆಲ್ಲದೂ ಕೂಡ ಆನ್ಲೈನಲ್ಲಿ ಈ ವೆಬ್ಸೈಟ್ಗೆ ಹೋದರೆ ನಿಮಗೆ ಅದಕ್ಕೆ ಬೇಕಾದಂಥ ಏನೇನು ಮಾಹಿತಿಯನ್ನು ಫರ್ನಿಷ್ ಮಾಡಬೇಕು ಅಂತ ಇದೆ. ಮತ್ತು ಯಾವ ರೀತಿ ತಾವು ಫಾರ್ಮರ್ ಇದ್ದೀರೋ ಅಥವಾ ಎಫ್ ಪಿ ಒ ಇದ್ದೀರೋ ಎಫ್ ಪಿ ಸಿ ಇದ್ದೀರೋ ಅಥವಾ ಸೊಸೈಟೀಸ್ ಇದ್ದರೋ ಫೆಡರೇಷನ್ ಇದ್ದರೋ ಇವೆಲ್ಲವನ್ನು ಕೂಡ ಅದಕ್ಕೆ ಬೇಕಾದಂಥ ಏನೇನು ಡಾಕ್ಯುಮೆಂಟ್ಸ್ ಅಂತ ಇದೆ ಅದನ್ನು ಅಲ್ಲಿ ಅವರು ಪಡಿತಕ್ಕಂಥದ್ದು ಮಾಡಿ, ಇದು ಎಲ್ಲೋ ಯಾವುದು ಕೂಡ ಕ್ಯಾಶ್ ರೂಪದಲ್ಲಿ ಸಹಾಯಧನ ಕೊಡ್ತಕ್ಕಂಥದ್ದಲ್ಲ, ನೇರವಾಗಿ ರೈತರಾದರೆ ಅವ್ರಿಗೆ ಡಿ ಬಿ ಟಿ ಮುಖಾಂತರ ಅವ್ರ ಅಕೌಂಟಿಗೆ ಬರುತ್ತೆ, ಸೊಸೈಟಿಗಳಾದರೆ ಅವ್ರವ್ರ ಅಕೌಂಟಿಗೆ ನೇರವಾಗಿ ಸಬ್ಸಿಡಿ ಹಣ ಬರ್ತಕ್ಕಂಥದ್ದಾಗತ್ತೆ.
1: ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವೊಬ್ಬರು ಕೃಷಿ ಅಧಿಕಾರಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ?
0: ಸರ್, ಈಗ ನಾನು ಆಲ್ರೆಡಿ ಹೇಳಿದೆ, ರೈತರಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಲಾಭದಾಯ ಆಗ್ತಾ ಇಲ್ಲ ಅಂತೇಳಿ. ಯಾವುದೇ ಸಂದರ್ಭದಲ್ಲಿ ಕೂಡ ರೈತನ ನೆರವಿಗೆ ಸರ್ಕಾರ ಬಂದಾಗ ಐ ಥಿಂಕ್ ಸ್ವಲ್ಪ ಲಾಭದಾಯಕ ಅನಿಸುತ್ತೆ. ಆವಾಗ ರೈತರು ಆ ಬೆಳೆಯನ್ನು ಮುಂದುವರಿಸಲಿಕ್ಕೆ, ಆ ಬೆಳೆಯ ಉತ್ಪಾದನೆಯಲ್ಲಿ ಮುಂದುವರಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ರೈತರು ಏನು ಅಂತಂದರೆ, ಈ ರೀತಿ ಈ ಒಂದು ಆಪರೇಷನ್ ಗ್ರೀನ್ಸ್ ಯೋಜನೆಯಲ್ಲಿ ಕೊಡ್ತಕ್ಕಂಥ ಇಷ್ಟು ಕ್ವಾಂಟಿಟಿ ಇದೆ ಮತ್ತು ಇಷ್ಟು ಕಿಲೋಮೀಟ್ರು ಕೂಡ ಅವರಿಗೂ ಕೂಡ ಕೊಡ್ತಕ್ಕಂಥದ್ದಿದೆ, ಅದನ್ನು ರೈತರು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿದರೆ ಏನು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಗ್ತಕ್ಕಂಥದ್ದು ಆಗ್ತಾ ಇದೆಯಲ್ಲ, ಅದನ್ನು ತಡೆಗಟ್ಟಬಹುದು. ಉತ್ಪಾದನೆ ವೆಚ್ಚವನ್ನು ಹೆಚ್ಚಾಗ್ತಾ ಇರೋದ್ರ ಜೊತೆಗೆ ಈ ನಷ್ಟವನ್ನು ಕಡಿಮೆ ಮಾಡಿದರೆ ನಾವು ಅಷ್ಟೇ ಉತ್ಪಾದನೆ ಮಾಡಿದಂಗಾಗುತ್ತೆ, ನೇರವಾಗಿ ಅವರು ರೈತರಿಗೆ ಆದಾಯ ಸಿಕ್ಕಂಗಾಗತ್ತೆ. ಡೆಫಿನೆಟ್ಲಿ ರೈತರಿಗೆ ಒಳ್ಳೆಯ ಯೋಜನೆ, ಇದರಿಂದ ರೈತರು ಇನ್ನೂ ಕೂಡ ಆ ಬೆಳೆಯನ್ನು ಬೆಳೀತಕ್ಕಂಥದ್ದು ಮುಂದುವರಿಸ್ಬೋದು. ಯಾವಾಗ ಬೆಲೆ ಸ್ಥಿರತೆ ಕಳ್ಕೊಂಡು ಬಿದ್ದಾಗ ರೈತರಿಗೆ ನೆರವಿಗೆ ಬರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ,
1: ರೈತ ಸಮುದಾಯಕ್ಕೆ ಅನುಕೂಲವನ್ನು ಮಾಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಪಿ ಎಂ ಆಪರೇಷನ್ ಗ್ರೀನ್. ಇದರ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ನಮಸ್ಕಾರ ರೈತ ಬಂಧುವರಿಗೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪಿಎಂ ಆಪರೇಷನ್ ಗ್ರೀನ್ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣದಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು: ಮುಕ್ತ ಶಾಂತಿಯುತ ಇಂಡೋ ಪೆಸಿಫಿಕ್ ನಿರ್ಮಾಣವೇ ಭಾರತ ಆಸಿಯಾನ್ ಸಮಾನ ಗುರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 2015 2024 ನಡುವೆ ಭಾರತದಲ್ಲಿ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ಶೇಕಡಾ 21% ಇಳಿಕೆ. ಫ್ರಾಂಕ್ಫರ್ಟ್ ದೆಹಲಿ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕೆ, ಜೈಪುರದಲ್ಲಿ ತುರ್ತು ಭೂಸ್ಪರ್ಶ, ತನಿಖೆ ಚುರುಕು. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್, ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 4ನೇ ಪಂದ್ಯ. ವಾರ್ತೆಗಳ ವಿವರ: ಶಾಂತಿಯುತ, ಸ್ಥಿರ ಹಾಗೂ ಮುಕ್ತ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣದಲ್ಲಿ ಭಾರತ ಮತ್ತು ಆಸಿಯಾನ್ ರಾಷ್ಟಗಳು ಸಮಾನ ಹಿತಾಸಕ್ತಿ ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಆಸಿಯಾನ್ ಭಾರತ ರಕ್ಷಣಾ ಚಿಂತಕರ ಚಾವಡಿ ವೇದಿಕೆಯನ್ನು

0: ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಆಕ್ಟ್ ಈಸ್ಟ್ ನೀತಿಯು ಆಗ್ನೇಯ ಏಷ್ಯಾದ ದೇಶಗಳೊಂದಿಗೆ ಸಮಾನ ಪಾಲುದಾರನಾಗಿ ಕಾರ್ಯನಿರ್ವಹಿಸುವ ಬದ್ಧತೆಯನ್ನು ತೋರಿಸುತ್ತದೆ ಎಂದು ತಿಳಿಸಿದರು. 2026ನೇ ವರ್ಷವನ್ನು ಆಸಿಯಾನ್ ಭಾರತ ಕಡಲ ಸಹಕಾರ ವರ್ಷ ಎಂದು ಘೋಷಿಸಲಾಗಿದ್ದು, ಸಮುದ್ರ ವಲಯದ ಸುರಕ್ಷತೆ, ಕಡಲ್ಗಳ್ಳತನ ತಡೆ ಹಾಗೂ ಸೈಬರ್ ಬೆದರಿಕೆಗಳನ್ನು ಎದುರಿಸಲು ಸಾಮೂಹಿಕ ಸಾಮರ್ಥ್ಯ ವೃದ್ಧಿಸಿಕೊಳ್ಳಲು ಕರೆ ನೀಡಿದರು. ರಕ್ಷಣಾ ಸಹಕಾರದ ವ್ಯಾಪ್ತಿಯಲ್ಲಿ ಕೃತಕ ಬುದ್ಧಿಮತ್ತೆ, ಡ್ರೋನ್ ಹಾಗೂ ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಆಸಿಯಾನ್ ದೇಶಗಳು ಭಾರತದೊಂದಿಗೆ ಕೈಜೋಡಿಸುವಂತೆ ಆಹ್ವಾನ ನೀಡಿದ ಸಚಿವರು, ಆತ್ಮನಿರ್ಭರ ಭಾರತ ಅಭಿಯಾನ, ನಿಗಾ ನೌಕೆಗಳು ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳ ಸಹ ಅಭಿವೃದ್ಧಿ ಹಾಗೂ ಜಂಟಿ ಉತ್ಪಾದನೆಗೆ ಹೊಸ ಅವಕಾಶಗಳನ್ನು ಒದಗಿಸಿದೆ ಎಂದರು. ಪ್ರಾಚೀನ ಚೋಳ ಮತ್ತು ಪಲ್ಲವ ಸಾಮ್ರಾಜ್ಯಗಳ ಕಡಲ ಬಾಂಧವ್ಯವೇ ಇಂದಿನ ಆಧುನಿಕ ಪಾಲುದಾರಿಕೆಗೆ ಅಡಿಪಾಯವಾಗಿದ್ದು, ಸವಾಲುಗಳಿಗೆ ಪರಿಹಾರ ರೂಪಿಸುವಲ್ಲಿ ಚಿಂತಕರ ಚಾವಡಿಗಳ ಪಾತ್ರ ಪ್ರಮುಖವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ ಭಾರತ್, ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಸಂಸ್ಕೃತಿ ಸಚಿವಾಲಯ ಆಯೋಜಿಸಲಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ 50 ರಾಷ್ಟಗಳ ಪ್ರತಿನಿಧಿಗಳು, ರಾಯಭಾರಿಗಳು ಮತ್ತು ವಿದ್ವಾಂಸರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದೊಂದಿಗೆ ಭಾರತದ ಐತಿಹಾಸಿಕ ಮತ್ತು ಸಮಕಾಲೀನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಚರ್ಚೆ ಮಾಡಲು ವೇದಿಕೆ ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ಸಂದೇಶದ ಮೂಲಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ವೆಚ್ಚದ ಜೊತೆಗೆ ವಿಶ್ವಾಸಾರ್ಹತೆ ಹಾಗೂ ಸೈಬರ್ ಭದ್ರತೆ ಅತ್ಯಂತ ಪ್ರಮುಖ ಆದ್ಯತೆಗಳಾಗುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದಿನ ಬ್ಲೂಮ್ಬರ್ಗ್ ನೂತನ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನೆ ಹಾಗೂ ಪರೀಕ್ಷೆಗಳಲ್ಲಿ ಭಾರತವನ್ನು ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ರೂಪಿಸುವ ಗುರಿ ಹೊಂದಲಾಗಿದೆ ಎಂದರು. ಮೊಬೈಲ್ ಉದ್ಯಮಕ್ಕೆ ಸಂಬಂಧಿಸಿದಂತೆ ಭಾರತ ಆರಂಭದಲ್ಲಿ ಜೋಡಣೆ ಹಂತಕ್ಕೆ ಒತ್ತು ನೀಡಿ ನಂತರ ಬಿಡಿಭಾಗಗಳ ಉತ್ಪಾದನೆಗೆ ವಿಸ್ತರಿಸಿತು. ಪ್ರಸ್ತುತ ದೇಶೀಯ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ಬಿಡಿಭಾಗಗಳನ್ನು ರಫ್ತು ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ಸೆಮಿಕಂಡಕ್ಟರ್, ರೈಲ್ವೆ ಮತ್ತು ರಕ್ಷಣಾ ಉತ್ಪಾದನಾ ವಲಯಗಳಲ್ಲೂ ಇದೇ ಮಾದರಿಯನ್ನು ಅನುಸರಿಸಲಾಗುತ್ತಿದೆ ಎಂದರು. ಭಾರತದಲ್ಲಿ 2015ರಿಂದ 2024ರ ನಡುವೆ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆಯಲ್ಲಿ ಶೇಕಡ 21ರಷ್ಟು ಇಳಿಕೆ ದಾಖಲಾಗಿದ್ದು, ಶೇಕಡ 12ರ ಜಾಗತಿಕ ಸರಾಸರಿಗಿಂತ ಉತ್ತಮ ಪ್ರಗತಿ ಸಾಧಿಸಲಾಗಿದೆ. ದೇಶದಲ್ಲಿ ಟಿಬಿ ಚಿಕಿತ್ಸಾ ವ್ಯಾಪ್ತಿಯು ಶೇಕಡ 92ಕ್ಕೆ ಏರಿಕೆಯಾಗಿದೆ. ವಿಸ್ತೃತ ತಪಾಸಣೆ ಮತ್ತು ಸುಧಾರಿತ ತಂತ್ರಜ್ಞಾನದ ಬಳಕೆಯ ಮೂಲಕ ಟಿಬಿ ನಿರ್ಮೂಲನೆಗೆ ಸರ್ಕಾರ ಒತ್ತು ನೀಡಿದೆ. ಟಿಬಿ ಮುಕ್ತ ಭಾರತ ಅಭಿಯಾನದಡಿ 28 ಕೋಟಿಗೂ ಅಧಿಕ ಜನರನ್ನು ತಪಾಸಣೆಗೆ ಒಳಪಡಿಸಲಾಗಿದೆ. ಅಲ್ಲದೆ ಔಷಧ ನಿರೋಧಕ ಟಿಬಿ ರೋಗಿಗಳಿಗಾಗಿ 6 ತಿಂಗಳ ಅಲ್ಪಾವಧಿಯ ಬಿಪಾಮ್ ಚಿಕಿತ್ಸಾ ವಿಧಾನವನ್ನು ಪರಿಚಯಿಸಲಾಗಿದೆ. ಸತತ ಆರೋಗ್ಯ ಸುಧಾರಣಾ ಕ್ರಮಗಳು ಹಾಗೂ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ದೇಶದಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಗುರಿ ಹೊಂದಲಾಗಿದೆ. ಕಳೆದ ರಾತ್ರಿ ಯಶಸ್ವಿಯಾಗಿ ನೆರವೇರಿದ 14ನೇ ಪೋಪ್ ಲಿಯೋ ಅವರ ಶಸ್ತ್ರಚಿಕಿತ್ಸೆಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿಯವರು, ಪೋಪ್ ಅವರು ಸಂಪೂರ್ಣವಾಗಿ ಮತ್ತು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಹಾಗೂ ಅವರಿಗೆ ಉತ್ತಮ ಆರೋಗ್ಯ ಸಿಗಲಿ ಎಂದು ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕಾ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ವಿಮಾನವನ್ನು ಜೈಪುರ ವಿಮಾನ ನಿಲ್ದಾಣಕ್ಕೆ ಮಾರ್ಗ ಬದಲಾಯಿಸಿ ತುರ್ತು ಭೂಸ್ಪರ್ಶ ಮಾಡಿಸಲಾಗಿದೆ. ಅಹಮದಾಬಾದ್ನ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ತುರ್ತು ಸಂಕೇತದ ಆಧಾರದ ಮೇಲೆ ವಿಮಾನವನ್ನು ಪ್ರತ್ಯೇಕ ವಲಯಕ್ಕೆ ಸ್ಥಳಾಂತರಿಸಿ ಪ್ರಯಾಣಿಕರನ್ನು ಕೆಳಗಿಳಿಸಲಾಗಿದೆ. ಭದ್ರತಾ ಸಂಸ್ಥೆಗಳು ವಿಮಾನ ಮತ್ತು ಲಗೇಜ್ ತಪಾಸಣೆ ನಡೆಸುತ್ತಿದ್ದು ಪರಿಸ್ಥಿತಿ ಸಂಪೂರ್ಣ ಹತೋಟಿಯಲ್ಲಿದೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ

0: ಸೈನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ವಲಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯೂ ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5ಕ್ಕೆ ಏರಿದೆ. ಭಾರತವು ಕಳೆದ 4 ವರ್ಷಗಳಲ್ಲಿ 38 ಅಭಿವೃದ್ದಿ ಹೊಂದಿದ ರಾಷ್ಟಗಳೊಂದಿಗೆ ಆದ್ಯತೆಯ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ಲೂಮ್ಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಭಾರತೀಯ ಉದ್ಯಮಗಳಿಗೆ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ವಿಸ್ತರಿಸುವುದರ ಜೊತೆಗೆ ಜಾಗತಿಕ ಪಾಲುದಾರರಿಗೂ ದೇಶದ ಮಾರುಕಟ್ಟೆಯನ್ನು ಮುಕ್ತಗೊಳಿಸಲಾಗುತ್ತಿದೆ ಎಂದರು. 2014 ಮುಂಚೆ ಭಾರತದ ವ್ಯಾಪಾರ ಒಪ್ಪಂದಗಳು ಸುಮಾರು 10 ಲಕ್ಷ ಕೋಟಿ ಡಾಲರ್ ಜಿಡಿಪಿ ಹೊಂದಿರುವ ಆರ್ಥಿಕತೆಗಳನ್ನು ಮಾತ್ರ ಒಳಗೊಂಡಿದ್ದವು. ಆದರೆ ಪ್ರಸ್ತುತ ಈ ವ್ಯಾಪ್ತಿಯು ಸುಮಾರು 70 ಲಕ್ಷ ಕೋಟಿ ಡಾಲರ್ಗಳಿಗೆ ಏರಿಕೆಯಾಗಿದೆ ಎಂದು ಅವರು ವಿವರಿಸಿದರು. ಸದ್ಯ ಭಾರತ, ಕೆನಡಾ, ಮೆಕ್ಸಿಕೋ, ಮರ್ಕೋಸರ್, ಯುರೇಷಿಯಾ ಸೇರಿದಂತೆ ಹಲವು ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದಗಳ ಕುರಿತು ಮಾತುಕತೆ ನಡೆಸುತ್ತಿದ್ದು, ಮುಖ್ಯವಾಗಿ ವಿಶ್ವಾಸಾರ್ಹ ಪಾಲುದಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು. ರಾಷ್ಟೀಯ ಹಡಗು ನಿರ್ಮಾಣ ಮಿಷನ್ ಅಡಿಯಲ್ಲಿ ಭಾರತದ ಹಡಗು ಉದ್ಯಮಕ್ಕೆ ಬೆಂಬಲವಾಗಿ ರಫ್ತು ಯೋಜನೆಗಳಿಗೆ ಶಿಪ್ ಬಿಲ್ಡಿಂಗ್ ಪ್ರಾಜೆಕ್ಟ್ ಕ್ರೆಡಿಟ್ ರಿಸ್ಕ್ ಇನ್ಶೂರೆನ್ಸ್ ಪಾಲಿಸಿ ಹಾಗೂ ದೇಶೀಯ ಯೋಜನೆಗಳಿಗೆ ಬಿಸಿನೆಸ್ ಕ್ರೆಡಿಟ್ ಶೀಲ್ಡ್ ಪಾಲಿಸಿ, ಶಿಪ್ ಬಿಲ್ಡರ್ಸ್ ಎಂಬ 2 ವಿಶೇಷ ವಿಮಾ ಉತ್ಪನ್ನಗಳನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮುಂಬೈನಲ್ಲಿ ನಡೆದ ಕಡಲ ರಾಜ್ಯ ಅಭಿವೃದ್ದಿ ಮಂಡಳಿ ಎಂಎಸ್ಡಿಸಿಯ 21ನೇ ಸಭೆಯಲ್ಲಿ ಘೋಷಿಸಿದ್ದಾರೆ. ಪಾವತಿ ವಿಳಂಬ ಅಥವಾ ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳ ಸಮಸ್ಯೆ ಇಲ್ಲದೆ ಹಡಗು ನಿರ್ಮಾಣ ಕೇಂದ್ರಗಳು ವಿಶ್ವದರ್ಜೆಯ ನೌಕೆಗಳನ್ನು ನಿರ್ಮಿಸಲು ನೆರವಾಗಲು ಸರ್ಕಾರವು ವಿಮಾ ಕಂತುಗಳಲ್ಲಿ ಸಬ್ಸಿಡಿ ನೀಡಲಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯಲಿರುವ 4ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಕಳೆದ ಭಾನುವಾರ ಇಂದೋರ್ನಲ್ಲಿ ನಡೆದ 3ನೇ ಟಿ20 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ 14 ರನ್ಗಳ ಜಯ ಸಾಧಿಸಿದ ನಂತರ ಭಾರತವು 5 ಪಂದ್ಯಗಳ ಸರಣಿಯಲ್ಲಿ 2-1 ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಕ್ತ ಶಾಂತಿಯುತ ಇಂಡೋ ಪೆಸಿಫಿಕ್ ನಿರ್ಮಾಣವೇ ಭಾರತ ಆಸಿಯಾನ್ ಸಮಾನ ಗುರಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತ ಜಾಗತಿಕ ಮಟ್ಟದ ವಿಶ್ವಾಸಾರ್ಹ ಪಾಲುದಾರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 2015-2024 ನಡುವೆ ಭಾರತದಲ್ಲಿ ಹೊಸ ಕ್ಷಯರೋಗ ಪ್ರಕರಣಗಳ ಸಂಖ್ಯೆ ಶೇಕಡ 21% ಇಳಿಕೆ. ಫ್ರಾಂಕ್ಫರ್ಟ್ ದೆಹಲಿ ಏರ್ ಇಂಡಿಯಾ ವಿಮಾನಕ್ಕೆ ಭದ್ರತಾ ಎಚ್ಚರಿಕೆ, ಜೈಪುರದಲ್ಲಿ ತುರ್ತು ಭೂಸ್ಪರ್ಶ, ತನಿಖೆ ಚುರುಕು. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಭಾರತ ವೆಸ್ಟ್ ಇಂಡೀಸ್ ನಡುವೆ ಇಂದು 4ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇನ್ನೀಗ ಚಿತ್ರಗೀತೆಗಳನ್ನು ಕೇಳೋಣ. ಹಾಲುಂಡ ತವರು ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

0: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
0: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಶ್ರುತಿ ಚಿತ್ರದಿಂದ ಆಯ್ದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಎಂ ಎನ್ ವ್ಯಾಸರ ವಿರಚಿತ ಗೀತೆಗೆ ಎಸ್ ಎ ರಾಜ್ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಸಂತ ಶಿಶುನಾಳ ಶರೀಫ್ ಈ ಗೀತೆ ಸಂತ ಶಿಶುನಾಳ ಶರೀಫ್ ಚಿತ್ರದ್ದು. ಹಾಡಿದ್ದಾರೆ ಸಿ ಅಶ್ವಥ್. ಶಿಶುನಾಳ ಶರೀಫರ ಈ ಗೀತೆಯನ್ನು ಸಿ ಅಶ್ವಥ್ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಪ್ರತಾಪ್ ಚಿತ್ರದಿಂದ ಆಯ್ದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಗಳಲ್ಲಿ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖಾ.

ಹಾಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆಯನ್ನು ಕೇಳೋಣ. ಶಿವರಾಜ್ ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

ಸಚ್ಚಿ ಚಿತ್ರದ ಗೀತೆ ಮೂಡಿಬರುತ್ತಿದೆ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಯುಗಳ ಧ್ವನಿಯಲ್ಲಿ. ರಾಮನಾರಾಯಣ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಸಂಗೀತವನ್ನು ನೀಡಿದ್ದಾರೆ.

ಮದುವೆ ಮಾಡ್ರಿ ಸರಿ ಹೋಗ್ತಾನೆ ಚಿತ್ರದಿಂದ ಆಯ್ದ ಗೀತೆ ಅಂಕಿತ್ ಅಕುಂಡು ಹಾಗೂ ನಕುಲ್ ಅಭಯಂಕರ್ ಹಾಡಿದ್ದಾರೆ. ಗೋಪಿ ಕೆರೂರವರ ಸಾಹಿತ್ಯಕ್ಕೆ ಅವಿನಾಶ್ ಬಸ್ತು ಸಂಗೀತವನ್ನು ನೀಡಿದ್ದಾರೆ.

ಮಾಲ್ಗುಡಿ ಡೇಸ್ ಚಿತ್ರದ ಗೀತೆ ಇದೀಗ ಮೂಡಿಬರುತ್ತಿದೆ. ರಘು ದೀಕ್ಷಿತ್ ಹಾಗೂ ವೈಷ್ಣವಿ ರವಿಯವರ ಧ್ವನಿಗಳಲ್ಲಿ ಕಿಶೋರ್ ಮೂಡುಬಿದ್ರಿ ಅವರ ರಚನೆ, ಗಗನ್ ಬಡೇರಿಯಾ ಅವರ ಸಂಗೀತ.

ಸಂತೆಯಲ್ಲಿ ನಿಂತ ಕಬೀರ ಚಿತ್ರದಿಂದ ಇದೆ ಗೀತೆ ಮೂಡಿಬರುತ್ತಿದೆ. ಹಾಡಿದ್ದಾರೆ ಅನ್ವೇಷ, ಕವಿತಾ ಸೇಠ್ ಹಾಗೂ ಸಂಗಡಿಗರು ಗೋಪಾಲ್ ವಾಜ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಭೇಟಿ ಮಾಡಿದ ಜೆಕ್ ಗಣರಾಜ್ಯದ ಉಪಪ್ರಧಾನಿ ನೇತೃತ್ವದ ನಿಯೋಗ. ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರಗಳಲ್ಲಿ ಹೂಡಿಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಮತ್ತೆ 9 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ಶೀಘ್ರದಲ್ಲೇ ಕೇಂದ್ರಕ್ಕೆ ನಿಯೋಗ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪೀಡಿತ ರೈತರಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಸಲಹೆ ನೀಡುವಂತೆ ರಾಹುಲ್ ಗಾಂಧಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿನ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ ಇಬ್ಬರು ವಶಕ್ಕೆ. ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹುಲಿ ಕಳೇಬರ ಪತ್ತೆ, ಅರಣ್ಯಾಧಿಕಾರಿಗಳಿಂದ ತನಿಖೆ. ವಾರ್ತೆಗಳ ವಿವರ. ಕರ್ನಾಟಕ ಜೆಕ್ ಗಣರಾಜ್ಯದ ದೀರ್ಘಾವಧಿ ಪಾಲುದಾರನಾಗಲಿದ್ದು, ಜೆಕ್ ಕಂಪನಿಗಳು ಕೇವಲ ಬೆಂಗಳೂರಿಗೆ ಸೀಮಿತವಾಗದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೂಡಿಕೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜೆಕ್ ಗಣರಾಜ್ಯದ ಉಪಮುಖ್ಯಮಂತ್ರಿ ಕಾರೆಲ್ಲ ಹಾವ್ಲೇಕ್ ನೇತೃತ್ವದ ನಿಯೋಗವು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ವಿಧಾನಸೌಧದಲ್ಲಿಂದು ಭೇಟಿ ಮಾಡಿ ಚರ್ಚೆ ನಡೆಸಿತು. ಈ ವೇಳೆ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯಮಂತ್ರಿ, ಕೃಷಿ, ಅರಣ್ಯ, ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಯ ವಿಷಯದಲ್ಲಿ ಅತ್ಯಂತ ಮುಂದುವರಿದ ರಾಜ್ಯಗಳಲ್ಲಿ ಕರ್ನಾಟಕ ಒಂದಾಗಿದ್ದು, ಸಂಭಾವ್ಯ ಹೂಡಿಕೆ ತಾಣವಾಗಿ ಪರಿಗಣಿಸುವಂತೆ ಸಲಹೆ ನೀಡಿದ್ದಾರೆ. ರಾಜ್ಯದಲ್ಲಿ ಇಂಧನ ಕ್ಷೇತ್ರದಲ್ಲಿ ಹೂಡಿಕೆಗೆ ಅಪಾರ ಅವಕಾಶಗಳಿವೆ. ಆಟೋಮೊಬೈಲ್ ಬಿಡಿಭಾಗಗಳು, ಬಾಹ್ಯಾಕಾಶ, ರಕ್ಷಣಾ ಕ್ಷೇತ್ರಗಳಲ್ಲಿಯೂ ಹೂಡಿಕೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಈ ಪಾಲುದಾರಿಕೆಯು ಕರ್ನಾಟಕ ಮತ್ತು ಜೆಕ್ ಗಣರಾಜ್ಯದ ನಡುವೆ ಹೆಚ್ಚಿನ

0: ಸಹಕಾರದ ಹಾದಿಗಳನ್ನು ತೆರೆಯುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರದಿಂದ ಉಂಟಾಗಿರುವ ನಷ್ಟದ ಕುರಿತು ಅಂತಿಮ ಪಟ್ಟಿ ಸಿದ್ದಪಡಿಸಲಾಗುತ್ತಿದ್ದು ಇನ್ನೊಂದು ವಾರದಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತ್ತೆ 9 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗುತ್ತಿದ್ದು ಈ ಮೂಲಕ ಬರಪೀಡಿತ ತಾಲೂಕುಗಳ ಸಂಖ್ಯೆ 226 ಏರಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಈ ತಾಲೂಕುಗಳಲ್ಲಿ ಪರಿಶೀಲನೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇನ್ನುಳಿದ ಕೆಲವು ತಾಲೂಕುಗಳಲ್ಲಿ ಬರ ಕುರಿತ ಮಾನದಂಡಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಿಮ ಮೆಮೊರಾಂಡಂ ಸಿದ್ದವಾದ ಬಳಿಕ ಮುಖ್ಯಮಂತ್ರಿ ಹಾಗೂ ಇತರ ಸಚಿವರ ನಿಯೋಗ ದೆಹಲಿಗೆ ತೆರಳಲಿದ್ದು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ಕೋರಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರಿಗೆ ಹೆಚ್ಚಿನ ಪರಿಹಾರ ಕೊಡಿಸಿ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಈ ಕುರಿತಂತೆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರುವ ಅವರು, ರಾಜ್ಯದಲ್ಲಿ ಬರಗಾಲ ಉಂಟಾಗಿ 4 ತಿಂಗಳು ಕಳೆದರೂ ರೈತರಿಗೆ ಸರ್ಕಾರ ಪರಿಹಾರ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರದಿಂದ ಬಾಧಿತರಾದ ಪ್ರತಿ ರೈತನಿಗೂ ಸಮರ್ಪಕ ಪರಿಹಾರವನ್ನು ತಕ್ಷಣ ವಿತರಿಸಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯ ಸರ್ಕಾರ ತನ್ನ ವೈಫಲ್ಯಗಳನ್ನು ಸರಿಪಡಿಸಿಕೊಳ್ಳುವಂತೆ ಮತ್ತು ಭೀಕರ ಬರದಿಂದ ಬಾಧಿತರಾಗಿರುವ ಪ್ರತಿ ರೈತನಿಗೂ ಸಮರ್ಪಕ ಹಾಗೂ ಸಕಾಲಿಕ ಪರಿಹಾರ ಒದಗಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿ ಎಂದು ಪತ್ರದಲ್ಲಿ ಒತ್ತಾಯಿಸಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರ ಹುದ್ದೆಯಿಂದ ಮುಕ್ತರಾಗಿದ್ದಾರೆ. 2021 ಜುಲೈ 21 ಅಧಿಕಾರ ವಹಿಸಿಕೊಂಡ ಅವರು ತಮ್ಮ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ನಡುವೆ ಡಾ ಸುಧಾ ಯಾದವ್ ಅವರನ್ನು ರಾಜ್ಯದ ನೂತನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ತಮ್ಮ ವರ್ಚಸ್ಸಿಗೆ ಧಕ್ಕೆ ತರುವ ಉದ್ದೇಶದಿಂದ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಮತ್ತು ದುರುದ್ದೇಶಪೂರಿತ ವಿಡಿಯೋಗಳನ್ನು ಹರಿಬಿಡಲಾಗುತ್ತಿದೆ ಎಂದು ಆರೋಪಿಸಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ದೂರಿನ ಮೇರೆಗೆ ಸಿಸಿಬಿ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ನಿರ್ದೇಶನದ ಮೇರೆಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು ವಿಚಾರಣೆಗಾಗಿ ಇಬ್ಬರು ಶಂಕಿತರನ್ನು ಅಜ್ಞಾತ ಸ್ಥಳದಲ್ಲಿ ವಶಕ್ಕೆ ಪಡೆದಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಈ ನಡುವೆ ತಮ್ಮ ರಾಜಕೀಯ ಜೀವನದಲ್ಲಿ ಎಂದಿಗೂ ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪ್ರಕಟಣೆ ಮತ್ತು ಪ್ರಸಾರದ ವಿರುದ್ಧ ನ್ಯಾಯಾಲಯದ ತಡೆಯಾಜ್ಞೆ ಕೋರುವ ಅನಿವಾರ್ಯತೆ ಎದುರಾಗಿರುವುದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದ ಮದ್ದೂರು ವನ್ಯಜೀವಿ ವಲಯದ ಹೊಂಗಳ್ಳಿ ಬೀಟ್ನಲ್ಲಿ ಕಳ್ಳಬೇಟೆಗಾರರು ಹಾಕಿದ್ದ ಉರುಳಿಗೆ ಸಿಲುಕಿ ಸುಮಾರು 2 ವಯಸ್ಸಿನ ಹುಲಿ ಸಾವಿಗೀಡಾಗಿದೆ. ತೀರಾ ಕೊಳೆತು ಹೋದ ಪರಿಣಾಮ ಇದು ಹೆಣ್ಣು ಅಥವಾ ಗಂಡು ಎಂಬುದು ಇನ್ನೂ ದೃಢಪಟ್ಟಿಲ್ಲ. ಹುಲಿಯ ಕಳೇಬರವನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಮದ್ದೂರು ಕರಡಿಕಲ್ಲು ಗುಡ್ಡದಲ್ಲಿ ಆನೆ ಕಳೇಬರ ಪತ್ತೆಯಾಗಿದೆ. ಆನೆಯ ಎರಡೂ ದಂತಗಳು ನಾಪತ್ತೆಯಾಗಿವೆ. ಹುಲಿ ಮತ್ತು ಆನೆ ಮೃತಪಟ್ಟಿರುವ ಘಟನೆ ಸಂಬಂಧ ವಿಶೇಷ ತನಿಖಾ ತಂಡ ರಚನೆ ಮಾಡಲಾಗಿದೆ ಎಂದು ಬಂಡೀಪುರ ಡಿಎಫ್ಒಎಲ್ ನಂದೀಶ್ ಮಾಹಿತಿ ನೀಡಿದ್ದಾರೆ. ಹಾಸನಾಂಬ ಉತ್ಸವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಹಾಸನಕ್ಕೆ ಪ್ರತಿನಿತ್ಯ ರೈಲು ಓಡಿಸಲು ನೈರುತ್ಯ ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಕೆಎಸ್ಆರ್ ಬೆಂಗಳೂರು ಹಾಸನ ಮತ್ತು ಅರಸೀಕೆರೆ ಹಾಸನ ನಡುವೆ ದೈನಂದಿನ ಎಕ್ಸ್ಪ್ರೆಸ್ ವಿಶೇಷ ರೈಲು ಇದೇ 29 ನವೆಂಬರ್ 11 ಪ್ರತಿನಿತ್ಯ 14 ಬಾರಿ ಸಂಚರಿಸಲಿದೆ. ಹಾಸನಾಂಬ ಮಹೋತ್ಸವ 2026 ಭಕ್ತರು ಮತ್ತು ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಈ ನಿರ್ಧಾರ ಕೈಗೊಂಡಿದೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯೂ ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5ಕ್ಕೆ ಏರಿದೆ. ಕ್ಯಾಲಿಫೋರ್ನಿಯಾದ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪ್ರಕಟಿಸಿರುವ ವಿಶ್ವದ ಶ್ರೇಷ್ಠ ಶೇಕಡ 2 ವಿಜ್ಞಾನಿಗಳ ಪಟ್ಟಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದ 5 ಪ್ರಾಧ್ಯಾಪಕರು ಸ್ಥಾನ ಪಡೆದಿದ್ದಾರೆ ಎಂದು ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಿಇ ರಂಗಸ್ವಾಮಿ ತಿಳಿಸಿದ್ದಾರೆ. ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಸಿ ಪ್ರಸನ್ನಕುಮಾರ್, ಪ್ರೊಫೆಸರ್ ಯುಎಸ್ ಮಹಾಬಲೇಶ್ವರ್, ಪ್ರೊಫೆಸರ್ ಡಿಜಿ ಪ್ರಕಾಶ್ ಮತ್ತು ಸಸ್ಯಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಗೋವಿಂದಪ್ಪ ಸತತ 5ನೇ ಬಾರಿ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ. ಗಣಿತಶಾಸ್ತ್ರ ಅಧ್ಯಯನ ವಿಭಾಗದ ಡಾ ಕೆಎಸ್ ರಘುನಾಥ್ ಈ ಬಾರಿ ಆಯ್ಕೆಯಾಗಿದ್ದಾರೆ. ವಿಜ್ಞಾನಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಪ್ರಾಧ್ಯಾಪಕರಿಗೆ ಕುಲಪತಿ ಪ್ರೊಫೆಸರ್ ಬಿಇ ರಂಗಸ್ವಾಮಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ವಿಜಯನಗರ ಜಿಲ್ಲೆಯಲ್ಲಿ ಭೀಕರ ಬರಪರಿಸ್ಥಿತಿ ಎದುರಾಗಿದ್ದು ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ವಿಚಾರಗಳಲ್ಲಿ ಯಾವುದೇ ಲೋಪವಾಗದಂತೆ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಸೂಚನೆ ನೀಡಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತಿನ ವತಿಯಿಂದ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿಸಲಾಗಿರುವ ದಸರಾ ಬೊಂಬೆ ಪ್ರದರ್ಶನವನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಆಡಳಿತಾಧಿಕಾರಿ ಆದಿತ್ಯ ನಂಜರಾಜ್ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಭೇಟಿ ಮಾಡಿದ ಜೆಕ್ ಗಣರಾಜ್ಯದ ಉಪಪ್ರಧಾನಿ ನೇತೃತ್ವದ ನಿಯೋಗ, ಬಾಹ್ಯಾಕಾಶ ರಕ್ಷಣಾ ಕ್ಷೇತ್ರಗಳಲ್ಲಿ ಹೂಡಿಕೆ ಕುರಿತು ಚರ್ಚೆ. ರಾಜ್ಯದಲ್ಲಿ ಮತ್ತೆ 9 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ, ಶೀಘ್ರದಲ್ಲೇ ಕೇಂದ್ರಕ್ಕೆ ನಿಯೋಗ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬರಗಾಲ ಪೀಡಿತ ರೈತರಿಗೆ ಪರಿಹಾರ ನೀಡಲು ಸರ್ಕಾರಕ್ಕೆ ಸಲಹೆ ನೀಡುವಂತೆ ರಾಹುಲ್ ಗಾಂಧಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪತ್ರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರಿನ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ 2 ವರ್ಷಕ್ಕೆ. ಹಾಗೂ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಹುಲಿ ಕಳೇಬರ ಪತ್ತೆ, ಅರಣ್ಯಾಧಿಕಾರಿಗಳಿಂದ ತನಿಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
5: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್ E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
4: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
6: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
7: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವು ಬೈಠ.
1: ಆಜ್ ಹಿಂದಿ ಕೆ ಕುಚ್ ದೋಹೋ ಕೆ ಬಾರೇ ಮೇ ಕಹಿಯೆ ನಾ.
3: ಅಚ್ಚಾ, ಆಜ್ ಕಿ ಇಸ್ ಅವಧಿ ಮೇ ಕುಚ್ ದೋಹೋ ಕೆ ಬಾರೇ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೇ ಮೇ ಕುಚ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್?
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಔರ್ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೇ ಹೋತೆ ಹೈ ಗುರುಜಿ?
3: ವೈಸೆ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೆ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೇ ಸಮಝ್ಮೇ ನಹಿ ಆತಾ. ಇಸೆ ಕನ್ನಡ ಮೇ ಸೀತಾ?
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೇ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋ ಕೆ ಕವಿ ಕೌನ್ ಕೌನ್ ಹೈ ಗುರುಜಿ?
3: ಸೂರ್ದಾಸ್, ತುಲ್ಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋ ಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಂವಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋ ಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ?
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೆ ತೋ ದೋಹ ದೋ ಪಂಕ್ತಿಯೋಂಕ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರ ಮಾತ್ರಾಯೇ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯೇ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯೇ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ?
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಕಹ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜು ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ್.
3: ಅಚ್ಚಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜಿ ಕಾ ಕಹನಾ ಹೈ, ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೇ ಮತ್ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ, ಜಿಸ್ ಸೇ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೇ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ, ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೆ ಜಿಸ್ಸೆ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತೆ ಹೂ ಗುರುಜಿ.
3: ಕಹೋ ನಾ.
1: ಗುರು ಗೋವಿಂದ ದೋವೂ ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್.
3: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೇ. ಉನ್ಕಾ ಕಹನಾ ಹೈ ಮೇರೇ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ. ಮುಜೆ ಮಾಲೂಮ್ ನಹಿ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಕಬೀರರು ಸಮಾಜದಲ್ಲಿ

0: ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು. ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ರು ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
1: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
1: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
1: ಅಚ್ಛಾ, ಅಗ್ಲಾ ದುಹಾ ಸುನೋ. ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್. ತುಂಬ ಹೇಗೆ ಬಾರಿಸಿತ?
0: ಚೀಂಟಿ ಚಾವಲ ಲೈಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕ್ಲೆ ದೂಜಿ ಡಾಲ್.
1: ಅಚ್ಛಾ, ಇಸ್ ದುಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ ದಾನಾ ಲೇ ಜಾ ರಹಿ ಥಿ. ರಾಸ್ತೆ ಮೇ ದಾಲ್ ಕಾ ಏಕ ಟುಕಡಾ ಮಿಲ್ ಗಯಾ. ಬೇಚಾರಿ ದೋನೋ ಕೋ ಏಕ ಸಾಥ್ ಲೇ ಜಾ ನಹಿ ಸಕ್ತಿ. ಕೇವಲ ಏಕ ಕೋ ಹಿ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸ್ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
1: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ. ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
0: ವಿಜ್ಞಾನ ಭೀ ಇಸೀ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
1: ಹಾಂ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
1: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದುಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೇ ದೂರ ರಹನಾ ಚಾಹಿಯೆ. ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
1: ಹೌದು,
0: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
1: ನೀ ಹೇಳಿ ಸರಿ. ಇಸಿಕೆ ಬಾರೇ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋಯ್ ದೋಹಾ ಸುನಾಯಿ ನಾ?
1: ಸುನ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸಿತಾ?
0: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
1: ಯಾತೋ ತುಳಸಿದಾಸಿ ಕಾ ಏಕ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
0: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
1: ಹೌದು,
0: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
1: ತುಮ್ನೆ ಠೀಕ್ ಕಹಾ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ ಹಮೇ ಉನ್ಕಿ ಭೀ ಮದದ್ ಕನಿ ಚಾಹಿಯೆ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈ ಕಹತಾ ಹೂ ಗುರುಜಿ.
1: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹು ಓರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
1: ತುಂಬಿ ಏಕ್ ಬಾರ್ ಕಹೋ ಸೀತಾ.
0: ತುಳಸಿ ಮೀಠೆ ವಚನತೆ ಸುಖ ಉಪಜತ್ ಚಹು ಓರ್ ವಶೀಕರಣ ಯಹ ಮಂತ್ರ ಹೇ ಪರಿಹರು ವಚನ ಕಠೋರ್.
1: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೇ ಸರ್ವತ್ರ ಸುಖ ಮಿಲ್ತಾ ಹೈ ಯಹ ತೋ ದೂಸರೋ ಕೋ ವಶ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ ಇಸ್ಲಿಯೇ ಮಾನವ ಕೋ ಕಠೋರ್ ವಚನ್ ಕಭಿ ನಹಿ ಬೋಲ್ನಾ.

ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ರಸವಾರ್ತೆ, 6:51 ಕೃಷಿರಂಗ. ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚುಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಶಶಿಕಲಾ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಬಹುದು. 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ. ಮೂವತ್ತು ನಿಮಿಷದಿಂದ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ, ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕಿಯಾದ ಎಸ್ ಸುಮನ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಹಿರಣ್ಮಯ್ಯ ಅವರ ಗಾಯನವನ್ನು ಕೇಳಬಹುದು. ಇದರಲ್ಲಿ ರಾಗ್ ಬಿಹಾಗ್ ಮೂಡಿಬರಲಿದೆ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಪ್ರಸಾರವಿದೆ. ಇಂದು ಸಂಜೆಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ.
2: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳು. ಮಧ್ಯಾಹ್ನದ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 3:05:22. ಸಂಜೆಯ ಪ್ರಸಾರ ಕಾರ್ಯ ಮತ್ತೆ ಇಂದು ಸಂಜೆ 5:30 ಆರಂಭವಾಗಲಿದೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.

0: पर सिपाही होने के साथ साथ मैं एक इंसान भी हूं। और जब मुझे पता चला कि उस समय अरुण सिर्फ 21 साल का था, तो उस घटना ने मुझे बड़ी बुरी तरह से झकझोर दिया। जिस बहादुरी से आपके बेटे ने अपनी मातृभूमि की रक्षा की, उसके लिए मैं उसे सलाम करता हूं। मेरे लिए ऐसे व्यक्ति का सामना करना जिसने मेरे पुत्र की हत्या की थी आसान नहीं था, पर उस समय मेरे जहन में बस यही पंक्तियां आई, हिंद के सैनिक तुझे प्रणाम, सारी दुनिया में तेरा नाम, दुश्मन के गलियारे में भी होती है तेरी चर्चा आम, सलाम सलाम।
1: सीमा प्रहरी
2: और अब इसी कार्यक्रम के साथ हम अपने आज के उमंग प्रसारण को विराम देने की आज्ञा चाहेंगे। तो अपने मित्र अजीत को उमंग कार्यक्रम की तकनीकी टीम यानी जगबंधु, कुसुमलता, चेतना, अर्शद, प्रसून और हमारे आज के विशेषज्ञ प्रोफेसर सुमन संजय कुमार जी के साथ आज्ञा दीजिए। नमस्कार।
3: उमंग, उमंग, उमंग, उमंग, उमंग।
4: ಸ್ನೇಹಿತರೆ, ಇದುವರೆಗೂ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದ್ರಿ.
5: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
6: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
5: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
6: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
8: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
9: ಎಲ್ಲವೂ ಚೆನ್ನಾಗೆ ಓಡ್ತಿದೆ ಅಲ್ವಾ?
8: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
10: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ನಾವಿದ್ದೇವೆ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಇವತ್ತಿನ ಹೊಂಬಿಸಿಲಿನಲ್ಲಿ ಗಣಿತದ ಪ್ರಶ್ನೆ ಇದೆಯಾ ಅಂತ ಒಬ್ರು ಕೇಳ್ತಾ ಇದ್ದಾರೆ. ಗಣಿತದ ಪ್ರಶ್ನೆ ಇಲ್ಲ ಅಂದ್ರೆ ನೀವು ಲೆಕ್ಕಾಚಾರ ಹಾಕುವಂತಹ ಪ್ರಶ್ನೆ ಇಲ್ಲ, ಆದ್ರೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂತೂ ಒಂದಿದೆ. ಆಯ್ತಾ, ಇದೀಗ ಮೊದಲಿಗೆ ಕನ್ನಡ ಚಲನಚಿತ್ರರಂಗ ಹಾಗೆ ಹಿಂದಿ ಚಲನಚಿತ್ರರಂಗದ ಕುರಿತಾಗಿ ಒಂದೊಂದು ಪ್ರಶ್ನೆನ ಕೇಳಿ ಮುಗಿಸಿದ್ರೆ ಮುಂದಕ್ಕೆ ನಾವು ಗಣಿತದ ಪ್ರಶ್ನೆಯ ಗಡೆಗೆ ಹೋಗ್ಬೋದು. ಒಂದು ಹಾಡಿನ ಟ್ಯೂನ್ನ ಕೇಳಿಸ್ತೀನಿ, ಇದು ಯಾವ ಹಾಡಿನ ಟ್ಯೂನ್ ಅಂತ ನೀವು ನನಗೆ ಹೇಳಬೇಕು. ಆಯಿತಾ, ಮಧ್ಯದಿಂದ ತೆಕ್ಕೊಂಡಿದ್ದೀನಿ, ಇಲ್ಲಿಂದಲೋ ಹೆಕ್ಕಿ ತೆಗೆದಿರುವಂತಹ ಟ್ಯೂನ್ ಇದು. ಆದರೆ ತುಂಬಾ ಜನಪ್ರಿಯವಾದಂತಹ ಗೀತೆ, ನೀವು ಖಂಡಿತ ಕನ್ನಡಿಗರಾಗಿದ್ದರೆ ಈ ಗೀತೆಯನ್ನು ಕೇಳೇ ಇರ್ತೀರಿ. ಮತ್ತು ಎಷ್ಟೋ ಸಲ ಮನೆಯಲ್ಲಿ ರೇಗಿಸ್ಬೇಕಾದ್ರೆ ಬೇರೆ ಬೇರೆ ಸಮಯದಲ್ಲಿ ಎಲ್ಲ ಈ ಹಾಡನ್ನ ಹಾಡೇ ಇರ್ತೀರಿ. ನಿಮ್ಮ ಹೆಂಡತಿಗಿರಬಹುದು, ಮಕ್ಕಳಿಗಿರಬಹುದು, ಯಾರಿಗಾದರೂ ಸರಿ ಈ ಹಾಡು ಹಾಡೇ ಇರ್ತೀರಿ. ಅಂಥದ್ದೊಂದು ಗೀತೆಯ ಒಂದು ತುಣುಕನ್ನು ಕೇಳಿಸ್ತೀನಿ, ಇದು ಯಾವ ಗೀತೆಯದ್ದು ಅಂತ ನೀವು ನನಗೆ ಹೇಳಬೇಕು.

ಗೊತ್ತಾಯ್ತಲ್ಲ ಯಾವ ಹಾಡು ಅಂತ? ಗೊತ್ತಾಗಿಲ್ಲ ಅಂದ್ರೂ ಬೇಗ ಗೊತ್ತು ಮಾಡಿಕೊಡು, ನಂಗೆ ಕಳಿಸ್ಬೇಕು. 9480900103 ನಮ್ಮ ವಾಟ್ಸಪ್ ಸಂಖ್ಯೆ. ಈಗಲೇ ಹೇಳ್ತಾ ಇದ್ದೀನಿ, ಸಿನಿಮಾದ ಹೆಸರನ್ನು ಕೇಳಿಲ್ಲ, ಹಾಡಿನ ಮೊದಲ ಸಾಲನ್ನ ನೀವು ಕಳಿಸಿದ್ರೆ ಸಾಕು. ಯಾವ ಹಾಡಿದು ಅಂತ ಹೇಳ್ಬೇಕು ನನಗೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ನಾನು ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸಿ ಇದು ಯಾವ ಚಿತ್ರದ್ದು ಅಂತ ಕೇಳಿದ್ದೆ. ಯಾವ ಚಿತ್ರದ್ದು ಅಲ್ಲ, ಯಾವ ಹಾಡಿನ ಮೊದಲ ಸಾಲನ್ನು ನೀವು ಹೇಳಬೇಕು ಅಂತ ಹೇಳಿದೆ. ಅದಕ್ಕೆ ಯಾರೆಲ್ಲ ಸರಿ ಉತ್ತರ ಕಳಿಸಿದ್ದಾರೆ ಅಂದರೆ ಸುಬ್ರಹ್ಮಣ್ಯ, ಜಯಂತ, ಜಗದಾಂಬಿಕಾ, ದಿಲೀಪ್ ಕಲ್ಯಾಣ್ಕರ್, ನೇತ್ರ, ಸುಧಾ ಬೂದಿಹಾಳ್, ಹಾಗೇನೆ ಎನ್ ಜಿ ಬಸವರಾಜ್, ಬಿ ಎಂ ವಿಶ್ವನಾಥ, ರಾಜೇಶ್ವರಿ ಕೊಟ್ರೇಶ್, ರಾಜ್ಕುಮಾರ್ ಕಾತರ್ಕಿ, ನಾಗರಾಜ್ ರೆಡ್ಡಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹೌದು, ನೀವೆಲ್ಲ ಗೆಸ್ ಮಾಡಿದ್ದು ಕರೆಕ್ಟು. ಕವಿರತ್ನ ಕಾಳಿದಾಸ ಚಿತ್ರದ ಅಳ್ಬ್ಯಾಡ್ ಕಣೆ ಸುಕ್ಕೀರೆ ಅನ್ನುವಂಥ ಗೀತೆಯ ತುಣುಕನ್ನು ಕೇಳಿಸಿದ್ದೆ. ಇದೀಗ ಇಡೀ ಗೀತೆಯನ್ನೇ ನಿಮಗಾಗಿ ಕೇಳಿಸ್ತೀನಿ. ಈ ಹಾಡಿನ ನಂತರ ಮುಂದಿನ ಪ್ರಶ್ನೆ ನಿಮ್ದಾಗತ್ತೆ.

0: pinatom. Ay, ay, apa.
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಹೊಂಬಿಸಿಲಿನಲ್ಲಿ ಮುಂದಿನ ಪ್ರಶ್ನೆ ರೆಡಿಯಾಗಿದೆ. ಇದೀಗ ಒಂದು ಮ್ಯೂಸಿಕ್ ಬಿಟ್ನ ಕೇಳಿಸ್ತೀನಿ. ಇದು ಹಿಂದಿ ಚಿತ್ರದ ಮ್ಯೂಸಿಕ್ ಬಿಟ್. ಈ ಒಂದು ಮ್ಯೂಸಿಕ್ನ ಕಂಪೋಸರ್ ಯಾರು ಅಂತ ನೀವು ನನಗೆ ಹೇಳಬೇಕು. ಮ್ಯೂಸಿಕ್ ಕಂಪೋಸರ್ ಯಾರು ಅಂತ ಹೇಳಬೇಕು. ಸಂಗೀತ ಸಂಯೋಜಕರು ಯಾರು ಅನ್ನೋದು ನನ್ನ ಪ್ರಶ್ನೆ.

ಇದು ಕೂಡ ಫೇಮಸ್ ಗೀತೆಯ ತುಣುಕೆ ಖಂಡಿತ. ಈ ಹಾಡನ್ನು ಕೂಡ ನೀವು ಕೇಳೇ ಇರ್ತೀರಿ. ಹಿಂದಿ ಚಲನಚಿತ್ರ ರಸಿಕರು ಎಲ್ಲರಿಗೂ ಕೂಡ ಬಹಳ ಇಷ್ಟವಾದಂತಹ ಗೀತೆ ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಜನಪ್ರಿಯ ಗೀತೆಯ ತುಣುಕನ್ನೇ ಆಯ್ದು ಕೇಳಿಸಿರೋದು.

ಯಾವ ಕಂಪೋಸರ್ ಈ ಒಂದು ಮ್ಯೂಸಿಕ್ನ ಕಂಪೋಸ್ ಮಾಡಿದ್ದು ಅಂತ ನೀವು ನನಗೆ ಹೇಳಬೇಕು. ಅವರ ಹೆಸರು ಹೇಳಿದ್ರೆ ಸಾಕು. ಈಗಾಗಲೇ ಸರಿ ಉತ್ತರ ಬಂದಿದೆ, ಹಾಗೆ ತಪ್ಪು ಉತ್ತರಗಳು ಕೂಡ ಬರ್ತಾ ಇದೆ. ಸರಿನೋ ತಪ್ಪೋ, ಒಂದು ಸ್ಪೋರ್ಟಿವ್ ಸ್ಪಿರಿಟಲ್ಲಿ ನೀವೆಲ್ಲ ಆನ್ಸರ್ ಕಳಿಸ್ತೀರಲ್ಲ, ಅದೇ ನಮಗೆ ಖುಷಿ ಕೊಡೋದು ಮತ್ತು ಅದೇ ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸೋದು. ಇದೀಗ ಕಾಲಾವಕಾಶಕ್ಕಾಗಿ ಮತ್ತೊಂದು ಚಂದದ ಗೀತೆ ನಿಮ್ಮ ಜೊತೆಯಾಗ್ತಾ ಇದೆ.

ಸರಿಯಾದಂತಹ ಉತ್ತರಗಳನ್ನ ಕಳಿಸಿರೋದು ಬಾಬಾ ಕಲ್ಯಾಣ್, ಬಿಂದು ಪ್ರಕಾಶ್, ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ, ನಿತ್ಯ, ಹೊನ್ನೂರು ಅಲಿ, ಗಜಾನ್ನ ಭಟ್, ದಿಲೀಪ್ ಕಲ್ಯಾಣ್ಕರ್, ರೂಪ ಪಾಂಡುರಂಗರಾವ್, ಹಾಗೆ ಸುಭಾನ್ ಕೋರಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸಾರಿ, ದಿಲೀಪ್ ಅವರ ಹೆಸರು ಎರಡು ಸಲ ಹೇಳಿಬಿಟ್ಟೆ. ಸಾರಿ. ಓಕೆ, ಎಲ್ಲರ ಉತ್ತರ ಸರಿಯಾಗಿತ್ತು. ನಾನು ಕೇಳಿದಂತಹ ಪ್ರಶ್ನೆ ಏನಾಗಿತ್ತು ಅಂದರೆ, ಇದರ ಮ್ಯೂಸಿಕ್ ಕಂಪೋಸರ್ ಯಾರು ಅಂತ. ಮ್ಯೂಸಿಕ್ ಬಿಟ್ ಹೇಗಿತ್ತು?

ಸರಿಯಾದಂತಹ ಉತ್ತರ ಆಗಿತ್ತು ಆರ್ ಡಿ ಬರ್ಮನ್ ಓ ಮೇರೆ ಸೋನಾ ಅನ್ನುವಂತಹ ಗೀತೆಯ ತುಣುಕನ್ನ ನಾನು ನಿಮಗೆ ಕೇಳಿಸಿದ್ದೆ. ತೀಸರಿ ಮನ್ಸಿಲ್ ಚಿತ್ರದ ಹಾಡಿದ್ದು ಮಜ್ರೂ ಅವರ ಸಾಹಿತ್ಯ ಇದ್ದಂಥ ಗೀತೆ, ಆಶಾ ಭೋಸ್ಲೆ ಅವರ ವಯಸ್ಸಲ್ಲಿದ್ದಂಥ ಗೀತೆ. ಗೀತೆಯ ಸ್ವಲ್ಪ ಬಿಟ್ನ ಕೇಳಿಸ್ಕೊಂಡು

0: ಈ ಒಂದು ಗೀತೆಯಿಂದ ಆಯ್ದ ತುಣುಕು ಅದಾಗಿತ್ತು. ತುಂಬಾ ಜನ ಸರಿಯಾದಂತಹ ಉತ್ತರ ಕೊಡೋದಕ್ಕೆ ಪ್ರಯತ್ನಿಸಿದ್ರಿ, ಕಡಿಮೆ ಜನಕ್ಕೆ ಸರಿಯಾದಂತಹ ಉತ್ತರ ಸಿಕ್ತು. ಇರಲಿ, ಪರವಾಗಿಲ್ಲ. ಇದೀಗ ಕೇಳ್ತಾ ಇರುವಂತಹ ಪ್ರಶ್ನೆಗಂತೂ ಯಾರು ಬೇಕಾದರೂ ಆನ್ಸರ್ ಮಾಡಬಹುದು. ತುಂಬಾ ಸುಲಭದ ಪ್ರಶ್ನೆ, ಗಣಿತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಮಾರ್ಚ್ 14ಕ್ಕೂ ಗಣಿತಕ್ಕೂ ಇರುವಂತಹ ನಂಟು ಏನು ಅಂತ ನೀವು ನನಗೆ ಹೇಳಬೇಕು. ಇದನ್ನು ಒಂದು ವಿಶೇಷ ದಿನವಾಗಿಯೇ ಆಚರಿಸಲಾಗುತ್ತೆ ಅಂತ ಒಂದು ಹಿಂಟ್ನ ಕೂಡ ಕೊಡ್ತಾ ಇದ್ದೀನಿ ನಿಮಗೆ. ಮಾರ್ಚ್ 14ಕ್ಕೂ ಗಣಿತಕ್ಕೂ ಇರುವಂತಹ ನಂಟು ಏನು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಆಗ್ಬೇಕು.

ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ನಾವು ಕೇಳಿದಂತಹ ಪ್ರಶ್ನೆಗೆ ತುಂಬಾ ಜನ ಸರಿಯಾದಂತಹ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ಆಶಾ ಶ್ರೀನಿವಾಸ್, ವೇದಾ ಶೆಟ್ಟಿ, ಉಷಾ, ವಾಸಿಂ, ಸೌಮ್ಯ, ಮಂಡಿಕಲ್ ಕೃಪಾ, ವಾಣಿಶ್ರೀ, ಸಿ ಎನ್ ಲಕ್ಷ್ಮಣ, ಹಾಗೆ ಎಚ್ ಡಿ ಸಮರ್ಥ, ಹುಲುಕಪ್ಪ ಕಡೀರಾಂಪುರದಿಂದ ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಅಂದರೆ ಬೇಗ ತಲುಪ್ತು ಅಂತ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನಷ್ಟೇ ನಾವು ಹೇಳ್ತೀವಿ. ಕೇಳಿದೆ, March 14th ಗಣಿತಕ್ಕೂ ಇರುವಂತಹ ನಂಟು ಏನು ಅಂತ. ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇ ಅಂತ ಹೇಳ್ತಿದ್ದೀರಿ, ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಅನ್ನೋದು ಕೂಡ ಹೌದು. ಇದನ್ನು ಇಂಟರ್ನ್ಯಾಷನಲ್ ಪೈ ಡೇ ಅಂತ ಕರೀತಾರೆ. ಇನ್ನೂ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪೈ ಡೇ ಅಂತ ಕರೀತಾರೆ. ಯಾಕೆ ಅಂದರೆ ಪೈ ಅನ್ನುವಂತಹ ಒಂದು ಅಂಶ ಇರಲಿಲ್ಲ ಅಂತಂದರೆ ಎಷ್ಟೋ ಲೆಕ್ಕಾಚಾರಗಳಿಗೆ ಕೊನೆ ಮೊದಲು ಅನ್ನೋದೇ ಇರ್ತಾ ಇರಲಿಲ್ಲ. ಅದನ್ನು ಒಂದು ದಡ ಸೇರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಮಹತ್ವದ ಅಂಶ ಪೈ ಅನ್ನುವಂಥದ್ದು. 22/7 ಅಂತ ನಾವು ಹೇಳ್ತೀವಿ. ಆ 22/7 ನಾವು ಸರಿಯಾಗಿ ಡಿವೈಡ್ ಮಾಡಿದಾಗ 3.14 ಅಪ್ರಾಕ್ಸಿಮೇಟ್ಲಿ 3.14 ಅಂತ ಬರುತ್ತಲ್ವ. ಹಾಗಾಗಿ ಮೂರನೇ ತಿಂಗಳು March 14 3.14 ಇದಕ್ಕೆ ಸಂವಾದಿಯಾಗಿ ಪೈ ಡೇನ ಆಚರಿಸಲಾಗತ್ತೆ. ಅದರಲ್ಲೂ ಕೂಡ March 14 March 14:59 ಈ ಒಂದು ಸೆಲೆಬ್ರೇಷನ್ ಪೀಕಲ್ಲಿ ಇರತ್ತಂತೆ. ಯಾಕೆಂದರೆ ಇನ್ನೂ ಹಾಗೇ ಪೂರ್ತಿ ಕರೆಕ್ಟಾಗಿ ಡಿವೈಡ್ ಆಗಲ್ಲ ಅಲ್ವಾ. 22/7 ಅನ್ನೋದು ಎಕ್ಸಾಕ್ಟಾಗಿ ಡಿವೈಡ್ ಆಗಲ್ಲ, ಮುಂದಕ್ಕೆ ಹೋಗ್ತಾ ಇರುತ್ತೆ ನಂಬರ್ಸು. ಹಾಗಿರಬೇಕಾದ್ರೆ 3.14159 ಅಂತ ಬರುತ್ತಲ್ಲ, ಆ ಕಾರಣಕ್ಕಾಗಿ 159 ಕೂಡ ಈ ಒಂದು ಸೆಲೆಬ್ರೇಷನ್ನ ಇನ್ನೂ ಜಾಸ್ತಿಯಾಗಿ ಆಚರಿಸ್ತಾರಂತೆ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ಜಗತ್ತು ಕಂಡಂತಹ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೈನ್ ಅವರ ಬರ್ಡೇ ಕೂಡ, ಆಲ್ಬರ್ಟ್ ಐನ್ಸ್ಟೈನ್ ಅವರ ಬರ್ಡೇ ಕೂಡ ಇವತ್ತೇ ಆಗಿದೆ. ಅಂದರೆ March 14 ತಾರೀಕೆ ಆಗಿದೆ. ಸೊ ಇಷ್ಟೆಲ್ಲ ವಿಷಯ ಇದೆ. ಇಂಟರ್ನ್ಯಾಷನಲ್ ಮ್ಯಾಥ್ಸ್ ಡೇ ಅಂತ ಹೇಳಿದ್ರಿ, ಮತ್ತು ಅದು ಕೂಡ ಸರಿ, ಪೈ ಡೇ ಅಂತ ಹೇಳಿದವರ ನಿಮ್ಮ ಉತ್ತರ ಕೂಡ ಸರಿ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದದ್ದು ನಾಗಶ್ರೀ.

0: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
1: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
0: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಅಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಫಿಲ್ಮ್ ರೈಂಬೋದಲ್ಲಿ ನಾವಿದ್ದೇವೆ ಸ್ಫೂರ್ತಿಧಾರೆಯಲ್ಲಿ. ಸ್ಫೂರ್ತಿಧಾರೆಯಲ್ಲಿ ಇವತ್ತಿನ ಸಮಾಚಾರ ಏನು, ಇವತ್ತಿನ ಪ್ರಶ್ನೆ ಏನು ಅಂತಂದ್ರೆ, ನಿಮಗೆ ಇದುವರೆ ತನಕ ಬದುಕಿನಲ್ಲಿ ಸಿಕ್ಕಿರುವಂತಹ ಅತ್ಯಂತ ಒಳ್ಳೆಯ, ನೀವು ಇಷ್ಟಪಡುವಂತಹ ಜೀವನ ಪಾಠ, ಲೈಫ್ ಲೆಸನ್ ಯಾವುದು, ಅಥವಾ ಲೈಫ್ ಅಡ್ವೈಸ್ ಅಂತ ಕೂಡ ಹೇಳಬಹುದು, ಬೇರೆಯವ್ರು ಕೊಟ್ಟಿರಬಹುದು ನಿಮಗೆ, ನಿಮಗೆ ಜೀವನದಲ್ಲಿ ತುಂಬಾ ಅನುಕೂಲಕ್ಕೆ ಬಂದಿದೆ ಮತ್ತು ನೀವು ಇಷ್ಟಪಡ್ತೀರಿ, ಅದನ್ನು ಫಾಲೋ ಮಾಡ್ತೀರಿ ಅನ್ನುವಂತಹ ಒಂದೇ ಒಂದು ಜೀವನಕ್ಕೆ ಸಂಬಂಧಪಟ್ಟಂತಹ ಸಲಹೆ ಯಾವುದು, ಅದು ನಿಮ್ಮ ತಂದೆ ತಾಯಿ ಕೊಟ್ಟಿರಬಹುದು, ಸ್ನೇಹಿತರಿಂದ ಸಿಕ್ಕಿರಬಹುದು, ಅಥವಾ ಗುರುಗಳು ಕಲಿಸಿರಬಹುದು, ಅಥವಾ ನೀವೇ ನಿಮ್ಮ ಪರವಾಗಿ ಯೋಚನೆ ಮಾಡಿ ತೆಗೆದುಕೊಂಡಂತಹ ಒಂದು ನಿರ್ಧಾರ ಮತ್ತು ಸಲಹೆ ಆಗಿರಬಹುದು, ಅದು ಏನೇ ಇದ್ರೂ ಪರವಾಗಿಲ್ಲ, ನೀವು ಇಲ್ಲಿ ತನಕ ತುಂಬ ಇಷ್ಟಪಡುವಂತಹ ಒಂದು ಬೆಸ್ಟ್ ಅಡ್ವೈಸ್, ಒಂದು ಬೆಸ್ಟ್ ಲೈಫ್ ಸಲಹೆ ಯಾವುದು ಅಂತ ಅನ್ಕೊಂಡಿದ್ದೀರಿ, ನಮಗೆ ಮೆಸೇಜ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸ್ಫೂರ್ತಿಧಾರಿಯಲ್ಲಿ ನಾವಿದ್ದೀವಿ. ಸ್ಫೂರ್ತಿಧಾರಿಯಲ್ಲಿ ಕೇಳಿದ್ದೀನಿ ನಿಮಗೆ ಇದುವರ ತನಕ ಸಿಕ್ಕಿರುವಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು ಅಂತ. ಅದು ತಾಳ್ಬೇಕಿಗಿಂತ ತಪ್ಪವಿಲ್ಲ ಅಂತ ಹೇಳ್ಕೊಟ್ಟಿದ್ದಿರಬಹುದು, ಅಥವಾ ಪ್ರಾಮಾಣಿಕತೆ ಅನ್ನೋದು ಯಾವತ್ತಿಗೂ ನಿನ್ನ ಜೊತೆ ಇಟ್ಕೊಂಡ್ರೆ ನಿನ್ನ ಬದುಕು ಸುಂದರವಾಗಿರುತ್ತೆ ಅನ್ನೋಂಥದ್ದಾಗಿರಬಹುದು, ಅಥವಾ ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡ, ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅನ್ನೋದಿರಬಹುದು. ಮತ್ತಿನ್ನೊಂದು, ಗೆಳೆಯರು ಜೀವನದ ಕೊನೆಯ ತನಕ ಕೂಡ ಉಳಿತಾರೆ, ಹಾಗಾಗಿ ಗೆಳೆತನಕ್ಕೆ ಮಹತ್ವ ಕೊಡು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದಿರಬಹುದು. ಈ ರೀತಿ ಯಾವ್ಯಾವುದೇ ನೆಲೆಯಲ್ಲಿ ನಿಮಗೆ ಸಿಕ್ಕಿರುವಂತಹ ಸಲಹೆಗಳಲ್ಲಿ ಅತ್ಯಂತ ಇಷ್ಟವಾದಂತಹ ಸಲಹೆ, ನಿಮಗೆ ಇದುವರ ತನಕ ತುಂಬ ಉಪಯೋಗಕ್ಕೆ ಬಂದಿರುವಂತಹ ಸಲಹೆ ಯಾವುದು, ಬದುಕಿನ ಸಲಹೆಗಳಲ್ಲಿ ನೀವು ಯಾವುದಕ್ಕೆ ಅಗ್ರಸ್ಥಾನವನ್ನು ಕೊಡ್ತೀರಿ, ಮತ್ತು ಅದು ಯಾರು ಕೊಟ್ಟರು ನಿಮಗೆ, ನಿಮ್ಮ ತಂದೆ ತಾಯಿ ಹೇಳ್ಕೊಟ್ರ, ಅಥವಾ ಗೆಳೆಯರಿಂದ ಕಲಿತಂತಹ ಪಾಠವ, ಅಥವಾ ಗುರುಗಳು ಹೇಳ್ಕೊಟ್ರ, ಇಲ್ಲ ನೀವೇ ನಿಮ್ಮ ಜೀವನದ ಹಾದಿಯಲ್ಲಿ ಕಂಡುಕೊಂಡಂತಹ ಸತ್ಯನಾ, ಅದು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಮೋ ಕೇಳ್ತಾ ಇದ್ದೀರಿ, ನಾವಿದ್ವಿ ಸ್ಫೂರ್ತಿಧಾರೆಯಲ್ಲಿ. ಸ್ಫೂರ್ತಿಧಾರೆಯಲ್ಲಿ ಕೇಳಿದ್ದೆ ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು ಅಂತ. ಅದಕ್ಕೆ ಹರೀಶ್ ಅವರು ಮೆಸೇಜ್ ಮಾಡಿದ್ದಾರೆ, ತಾಳ್ಮೆ ಇರಲಿ, ಕೋಪ ಬಿಡು, ಸತ್ಯವಾಗಿ ನಡೆದುಕೋ ಅಂತ ನನ್ನ ತಾಯಿ ಹೇಳಿದ್ರು, ಅದನ್ನು ನಾನು ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ಕೊಪ್ಪಳ ಜಿಲ್ಲೆಯಿಂದ ರಮೇಶ ನೆಲಗೇರಿ ಅವರು ಹೇಳ್ತಿದ್ದಾರೆ, ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಹಾಡುಗಳಂತೂ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇದೆ. ನನ್ನ ಜೀವನದಲ್ಲಿ ಕಂಡುಕೊಂಡಂತಹ ಸ್ಫೂರ್ತಿದಾಯಕ ಸಲಹೆ ತಾಳ್ಮೆ ಮತ್ತು ಶಾಂತಿ ಅಂತ ಹೇಳ್ತಿದ್ದಾರೆ. ಹಾಗೆಯೇ ರಮಾ ಭಾಸ್ಕರ್ ಅವರು ಹೇಳ್ತಿದ್ದಾರೆ, ನನ್ನ ಜೀವನದಲ್ಲಿ ಶಿಸ್ತನ್ನು ಪರಿಪಾಲಿಸ್ತೀನಿ ನಾನು, ಯಾಕೆಂದರೆ ಸಮಯಕ್ಕೆ ಬಹಳ ಬೆಲೆ ಕೊಡ್ತೀನಿ. ಒಮ್ಮೆ ಕಳೆದು ಹೋದಂತಹ ಸಮಯ ಮತ್ತೆ ಯಾವತ್ತಿಗೂ ಕೂಡ ವಾಪಸ್ ಬರಲ್ಲ. ಶುಚಿತ್ವಕ್ಕೆ ಬಹಳ ಗಮನ ಕೊಡ್ತೀನಿ. ಈ ಗುಣಗಳು ಹುಟ್ಟಿನಿಂದಲೇ ಬಂದಿದೆ ಅಂತ ನನ್ನ ಪೋಷಕರು ಹೇಳ್ತಾರೆ, ಅದಕ್ಕೆ ನಾನು ದೇವರಿಗೆ ಚಿರಋಣಿಯಾಗಿದ್ದೇನೆ ಅಂತ ರಮಾ ಭಾಸ್ಕರ್ ಹೇಳ್ತಿದ್ದಾರೆ. ನೋಡಿ, ಎರಡು ವಿಷಯ, ಒಂದು ಸಮಯಕ್ಕೆ ಬಹಳ ಬೆಲೆಯನ್ನು ಕೊಡೋದು, ಮತ್ತು ಇನ್ನೊಂದು ಶುಚಿತ್ವ. ಇವೆರಡನ್ನು ಇವರು ದಿ ಬೆಸ್ಟ್ ಲೈಫ್ ಅಡ್ವೈಸ್ ಅಂತ ಗ್ರಹಿಸಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಲೈಫ್ ಅಡ್ವೈಸ್ ಸಿಕ್ಕಿರಬೇಕು ಅಂತ ಇಲ್ಲ, ಯಾಕೆಂದರೆ ಪ್ರತಿಯೊಬ್ಬರ ಬದುಕು ಕೂಡ ಭಿನ್ನ ಅಲ್ವಾ. ಹಾಗಾಗಿ ನಿಮ್ಮ ಬದುಕಿನಲ್ಲಿ ನೀವು ಕಂಡುಕೊಂಡಿರುವಂತಹ ಬೆಸ್ಟ್ ಲೈಫ್ ಅಡ್ವೈಸ್, ನಿಮ್ಮ ಜೀವನದ ಅತ್ಯಂತ ಸುಂದರ ಸಲಹೆ ಯಾರಿಂದ ಸಿಕ್ತು ಮತ್ತು ಏನದು, ನನಗೆ ಮೆಸೇಜ್ ಮಾಡಿ 9480909010.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗಿ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ. ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ FM ರೈನ್ಬೋದಲ್ಲಿ ಸ್ಫೂರ್ತಿಧಾರೆಯಲ್ಲಿ ನಾನು ಕೇಳಿದ್ದೀನಿ. ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು? ನಿಮ್ಮ ಜೀವನದಲ್ಲಿ ಯಾರಾದರೂ ಒಬ್ರು ಅತ್ಯುತ್ತಮ ಸಲಹೆ ಕೊಟ್ಟಿದ್ದಾರೆ, ಅದು ನಿಮ್ಮ ಬದುಕಿಗೆ ನೆರವಾಗಿದೆ ಅಂದರೆ ಅದು ಯಾವುದು ಅಂತ ಕೇಳಿದ್ದೀನಿ. ಅದಕ್ಕೆ ಅಕ್ಕಲಕೋಟೆ ತಾಲೂಕಿನಿಂದ ಮಹಾರಾಷ್ಟ್ರದಿಂದ ಮೆಸೇಜ್ ಮಾಡಿದ್ದಾರೆ ಈರಣ್ಣಜಿ ಊರ ಅವರು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ನಮ್ಮ ತಾಯಿ ಹೇಳ್ಕೊಟ್ಟಂತಹ ಪಾಠಗಳೇ ಜೀವನ ಪಾಠಗಳು ಅಂತ. ಹಾಗೆ ಶ್ರೀನಿವಾಸ್ ಪದ್ಮನಾಭನಗರದಿಂದ ಮೆಸೇಜ್ ಮಾಡ್ತಿದ್ದಾರೆ, ಯಾವತ್ತಿಗೂ ಸಮಯಕ್ಕೆ ಮಹತ್ವ ಕೊಡಿ, ಸಮಯಕ್ಕೆ ಮಹತ್ವ ಕೊಟ್ಟರೆ ಶಿಸ್ತು ತಾನೇ ರೂಢಿಯಾಗತ್ತೆ, ಶಿಸ್ತು ಬಂದಾಗ ಬದುಕಿನಲ್ಲಿ ಆರೋಗ್ಯ ಹಾಗೇನೆ ಸಂಪತ್ತು ಎರಡೂ ಕೂಡ ಸಿಗತ್ತೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ರುದ್ರೇಶ್ ಬಿ ಎಸ್ ಭದ್ರಾವತಿಯಿಂದ, ಇವತ್ತಿನ ಕಾರ್ಯಕ್ರಮ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಯಾವುದು ಅಂತ ನಮಗೆ ತಿಳಿಸಿ. ಅದು ಸಮಯದ ಕುರಿತಾಗಿ ಆಗಿರಬಹುದು, ಅಥವಾ ತಾಳ್ಮೆಯ ಪಾಠ ಆಗಿರಬಹುದು, ಜೀವನದಲ್ಲಿ ಕಷ್ಟಗಳು ಬಂದಾಗ ಕಂಗೆಡದೆ ಮುಂದಕ್ಕೆ ಹೋಗುವಂಥದ್ದಿರಬಹುದು, ಅಥವಾ ಪರೋಪಕಾರ ಅನ್ನುವಂತಹ ಸ್ವಭಾವ ಇರಬಹುದು, ಪ್ರಾಮಾಣಿಕತೆಯ ಪಾಠ ಇರಬಹುದು, ಹೀಗೆ ಹತ್ತು ಹಲವಾರು ಪಾಠಗಳು ನಮ್ಮ ಬದುಕನ್ನು ರೂಪುಗೊಳಿಸಿರುತ್ತೆ. ಅದರಲ್ಲಿ ನೀವು ತುಂಬಾನೇ ಮುಖ್ಯವಾಗಿ ನಂಬುವಂತಹ, ಇಷ್ಟಪಡುವಂತಹ ಸಂಗತಿ ಒಂದು ಇದ್ದೇ ಇರುತ್ತೆ. ಅದೇನು ಅಂತ ನಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ಸಿದ್ರೆ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಎಲ್ಲಿಗೆ ಮೆಸೇಜ್ ಮಾಡಿ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಗಿರೀಶ್ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವತ್ತೂ ಸೋಲು ಇರೋದಿಲ್ಲ, ಪ್ರಾಮಾಣಿಕ ಪ್ರಯತ್ನಕ್ಕೆ ಯಾವತ್ತೂ ಫಲ ಸಿಗುತ್ತೆ ಅನ್ನೋದು ನನಗೆ ಸಿಕ್ಕಿರುವಂತಹ ಬೆಸ್ಟ್ ಲೈಫ್ ಅಡ್ವೈಸ್ ಅಂತ. ಹಾಗೆಯೇ ಆಶಾ ಶ್ರೀನಿವಾಸ್ ಬೆನಿಪೇಟ್ನಿಂದ ಮೆಸೇಜ್ ಮಾಡಿ ಹೇಳ್ತಿದ್ದಾರೆ, ನನ್ನ ತಂದೆ ತಾಯಿ ನನಗೆ ಸಮಯ ಪಾಲನೆ ಮತ್ತು ತಾಳ್ಮೆಯನ್ನು ಕಲಿಸಿಕೊಟ್ಟಿದ್ದಾರೆ ಅಂತ. ಸೂಪರ್ ಪ್ರೋಗ್ರಾಮ್, ಸೂಪರ್ ಹಾಡುಗಳು ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿದ್ದಾರೆ. ಹೀಗೆ ನಮ್ಮ ಬದುಕಿನ ಪಾಠಗಳು ಹಾಗೆ ಬದುಕಿನ ಸಲಹೆಗಳು ಎಲ್ಲಿಂದ ಯಾವ ಮೂಲದಿಂದ ಆದರೂ ನಮಗೆ ಸಿಕ್ಕಿರಬಹುದು, ಆದರೆ ತಂದೆ ತಾಯಿ ಗುರುಗಳು ಮತ್ತು ಸ್ನೇಹಿತರು ತೀರಾ ಹತ್ತಿರದ ಸರ್ಕಲಲ್ಲಿ ಇರೋದ್ರಿಂದ ಅವರು ಹೇಳಿದಂತಹ ಮಾತುಗಳನ್ನ ನಾವು ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಳ್ತೀವಿ ಅಂತ ಅನಿಸುತ್ತೆ. ಆದರೆ ಎಷ್ಟೋ ಸಲ ಕಲಿಯುವಂತಹ ಮನಸ್ಸಿದ್ರೆ ಯಾರೋ ಹೇಳಿದಂತಹ ಒಂದು ಮಾತು, ಯಾರೋ ತಿಳಿಸಿಕೊಟ್ಟಂತಹ ಒಂದು ವಿಷಯ ನಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಬಹುದು, ಅಥವಾ ನಮ್ಮ ಬದುಕಿನ ದಿಕ್ಕಿಗೆ ಬೇಕಾದಂತಹ ಒಂದು ಇಂಧನವನ್ನು ಕೊಡ್ತಾ ನಮ್ಮನ್ನು ಮುನ್ನಡೆಸಬಹುದು ಅಂತ ಅನಿಸುತ್ತೆ. ಅದೇ ರೀತಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ವಿಷಯವನ್ನು ಹೇಳೋಣ ಅಂತ ಅನ್ನಿಸ್ತು. ನಾವು ಒಂದು ಸ್ವಲ್ಪ ಹೈಸ್ಕೂಲ್ ಆ ಥರ ಎಲ್ಲ ಇದ್ದಾಗ ಚರ್ಚಾ ಸ್ಪರ್ಧೆಗಳಿಗೆ ಆ ಥರದಕ್ಕೆಲ್ಲ ಅಟೆಂಡ್ ಮಾಡ್ತಾ ಇದ್ವಿ. ಹಾಗಿರಬೇಕಾದ್ರೆ ನಮ್ಮ ಟೀಮ್ ಒಂದ್ಸಲ ಏನಾಯಿತು, ಚರ್ಚಾ ಸ್ಪರ್ಧೆ ಮತ್ತು ಆಶುಭಾಷಣ ಸ್ಪರ್ಧೆಗೆ ಕಳಿಸಿದಂತಹ ಟೀಮ್ನಲ್ಲಿ ಯಾರಿಗೂ ಕೂಡ ಪ್ರೈಸ್ ಬರಲೇ ಇಲ್ಲ. ಹಾಗಾದಾಗ ನಾವು ಹೇಳಿದ್ವಿ, ಈ ಚರ್ಚೆಯ ಟಾಪಿಕ್ಕೇ ಚೆನ್ನಾಗಿರಲಿಲ್ಲ, ನೀವು ಪರ ವಿರೋಧ, ನನಗೆ ಪರ ಬೇಕಿತ್ತು ನೀವು ವಿರೋಧ ಕೊಟ್ರಿ, ಅವ್ರಿಗೆ ವಿರೋಧ ಬೇಕಿತ್ತು ಪರ ಕೊಟ್ರಿ, ಹೇಗೆ ಮಾಡಿದ್ರಿಂದಾಗಿ ನಮಗೆ ಪ್ರೈಸ್ ತೊಗೊಂಡು ಬರೋದಕ್ಕೆ ಆಗಲಿಲ್ಲ, ನಮಗೆ ಏನು ಇಷ್ಟ ಇತ್ತು ಅದನ್ನೇ ನೀವು ಕೊಟ್ಟಿದ್ರೆ, ಅದೇ ವಿಷಯವನ್ನು ಕೊಟ್ಟಿದ್ರೆ ಬಹುಶಃ ನಾವು ನಮ್ಮ ಶಾಲೆಗೆ ಒಂದು ಬಹುಮಾನವನ್ನು ತೆಗೆದುಕೊಂಡು ಬರ್ತಾ ಇದ್ವಿ ಅಂತ ಹೇಳಿದ್ವಿ. ಆಗ ನಮ್ಮ ಟೀಚರ್ ಹೇಳಿದರು, ಯಾವುದೇ ಒಂದು ಗೆಲುವಿಗೆ ಅಥವಾ ಸೋಲಿಗೆ ನೀವು ನಿಮ್ಮನ್ನೇ ಜವಾಬ್ದಾರಿಯನ್ನಾಗಿ ಮಾಡಬೇಕು, ನಿಮ್ಮ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಬೇಕು, ನಿಮ್ಮ ಬದುಕಿನ ಸೋಲು ಗೆಲುವಿಗೆ ಮತ್ತಿನ್ಯಾವುದೇ ಕಾರಣಗಳನ್ನ ಹುಡುಕ್ತಾ ಅವರಿಂದ ಹೀಗಾಯಿತು ಇವರಿಂದ ಹೀಗಾಯಿತು ಅದೊಂದು ಸರಿ ಇದ್ದಿದ್ರೆ ಬದುಕೇ ಚೆನ್ನಾಗಿರ್ತಿತ್ತು,

0: ಪ್ರೈಸ್ ಬಂದ್ಬಿಡ್ತಿತ್ತು, ಮಾರ್ಕ್ಸ್ ಬಂದ್ಬಿಡ್ತಿತ್ತು, ರ್ಯಾಂಕ್ ತೊಗೊಂಡ್ಬಿಡ್ತಿದ್ದೆ ಅಂತೆಲ್ಲ ನೆಪಗಳನ್ನು, ಕಾರಣಗಳನ್ನ ಕೊಡ್ತಾ ಕೂರಬಾರ್ದು. ಗೆಲುವು ಬಂದಾಗ ಹೇಗೆ ಹೆಮ್ಮೆಯಿಂದ ಸ್ವೀಕರಿಸ್ತೀರೋ, ನಾನು ಚೆನ್ನಾಗಿ ಮಾಡಿದೆ ಅದಕ್ಕೆ ಗೆಲುವು ಸಿಕ್ತು ಅಂತ, ಹಾಗೆ ಸೋಲು ಬಂದಾಗಲೂ ಕೂಡ ಅದನ್ನು ನೀವೇ ಸ್ವೀಕರಿಸಬೇಕು, ಅದರ ಹೊಣೆಗಾರಿಕೆ ನೀವೇ ತೆಗೆದುಕೊಳ್ಬೇಕು. ಸೋಲು ಮತ್ತು ಗೆಲುವಿನ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ನೀವೇ ಹೊತ್ತುಕೊಳ್ಳೋದನ್ನು ಕಲಿಬೇಕು ಅಂತ. ಇದೊಂದು ಮಾತು ಬದುಕಿನ ಉದ್ದಕ್ಕೂ ಕೂಡ ಎಷ್ಟರ ಮಟ್ಟಿಗೆ ದಾರಿದೀಪ ಆಗಿದೆ ಗೊತ್ತಾ? ಇದೇ ಬಗ್ಗೆ ಅಡ್ವೈಸ್ಗಳು ನಿಮಗೂ ಕೂಡ ಸಿಕ್ಕಿರುತ್ತೆ, ಅದೇನು ಅಂತ ನಮಗೆ ಶೇರ್ ಮಾಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸ್ಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ
2: ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಈ ಸ್ಫೂರ್ತಿಧಾರಿ ಕಾರ್ಯಕ್ರಮಕ್ಕೆ ತುಂಬಾ ಜನ ಸಂದೇಶ ಕಳಿಸಿದ್ರಿ. ನಿಮಗೆ ಸಿಕ್ಕಂತಹ ಬೆಸ್ಟ್ ಲೈಫ್ ಅಡ್ವೈಸ್ನ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡ್ರಿ, ಮಾತುಗಳನ್ನ ಹಂಚಿಕೊಂಡ್ರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲೆ. ಸಮಯ ಆಗಿದೆ 5:04. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಹುಡುಗಿಯರಿಗೆ ತುಂಬ ಇಷ್ಟ ಆಗುವಂತಹ ಸಬ್ಜೆಕ್ಟ್ ಅಥವಾ ಟಾಪಿಕ್ ಇದು. ಯಾಕೆ ಗೊತ್ತಾ, ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಶಾಪಿಂಗ್ಗಳ ಬಗ್ಗೆ, ಶಾಪಿಂಗ್ ಹ್ಯಾಬಿಟ್ಸು ಅಥವಾ ಶಾಪಿಂಗ್ ಹೋದಾಗ ನಿಮಗಾಗಿರುವಂತಹ ಫನ್ನಿ ಎಕ್ಸ್ಪೀರಿಯನ್ಸ್ಗಳು. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇವತ್ತು ಶಾಪಿಂಗ್ ಅಂದಿದ ತಕ್ಷಣ ನಿಮ್ಮ ಮುಖದಲ್ಲಿ ಒಂದು ರೀತಿ ಖುಷಿ ಬರುತ್ತಲ್ಲ. ಯಾರಾದರೂ ಬಂದುಬಿಟ್ಟು ನಿಮ್ಮನ್ನು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ರೆ ಸಿಕ್ಕಾಪಡೆ ಖುಷಿಯಾಗಲ್ವಾ? ಇನ್ನು ಕೆಲವರು ಏನು ಮಾಡ್ತಾರೆ, ಶಾಪಿಂಗ್ ಹೋಗೋಣ ಬಾ ಅಂತ ಕರೆದಿದ ತಕ್ಷಣ ನನ್ನ ಪರ್ಸ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ. ಆದರೆ ಇವತ್ತಿನ ನಮ್ಮ ವಿಷಯ ಶಾಪಿಂಗ್ ಆಗಿರೋದ್ರಿಂದ ರೇಡಿಯೋದಲ್ಲೇ ನಾನು ನಿಮ್ಮನ್ನು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಹಾಗೆ ನೀವೇನು ಮಾಡಬೇಕು ಗೊತ್ತಾ, ಶಾಪಿಂಗ್ ಹ್ಯಾಬಿಟ್ಸು. ಶಾಪಿಂಗ್ ಅಂದಿದ ತಕ್ಷಣ ನೀವು ಫಸ್ಟು ಏನು ಮಾಡ್ಕೊಳ್ತೀರಾ, ಲಿಸ್ಟ್ ಮಾಡ್ತೀರಾ, ದುಡ್ಡು ರೆಡಿ ಮಾಡ್ಕೊಳ್ತೀರಾ, ಅಥವಾ ಎಲ್ಲಿ ಹೋಗಿ ಏನು ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ, ಅಥವಾ ಯಾವ ದಿನ ಡೇಟು ಟೈಮು ಇದೆಲ್ಲ ಪ್ಲ್ಯಾನ್ ಮಾಡ್ತೀರಾ, ಹೇಗೆ ನಿಮ್ಮ ಶಾಪಿಂಗ್ ಹ್ಯಾಬಿಟ್ಸ್ ಏನು, ಅಭ್ಯಾಸಗಳೇನು ಶಾಪಿಂಗ್, ಅಥವಾ ಎಲ್ಲೂ ಹೋಗೋದು ಬೇಡಪ್ಪ ನಾನು ಆನ್ಲೈನಲ್ಲೇ ಕುತ್ಕೊಂಡು ಶಾಪಿಂಗ್ ಮಾಡ್ತೀನಿ ಅದೇ ಬೆಸ್ಟು ನನಗೆ ಅಂತ ನೀವು ಯೋಚನೆ ಮಾಡ್ತೀರಾ. ಯಾವುದೇ ಆಗಿರಲಿ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ. ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಹೆಸರನ್ನ ಬರೆದು ನಿಮ್ಮ ಶಾಪಿಂಗ್ ಅಭ್ಯಾಸ ಯಾವುದು ನನಗೆ ತಿಳಿಸ್ಕೊಡಿ ಬೇಗ ಬೇಗ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮಲ್ನಾಡಡಿಕೆ ಮೈಸೂರು ವಿಳೆದೆಲೆ ಅನ್ನುವಂತಹ ಗೀತೆಯಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ

0: ನನ್ನ ನನ್ನ
1: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
0: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರಕಿಲ್ಲ.
1: ಯಾಕ್ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ.

0: ನಾನು ಅವಾಗಲೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ ಅಂತ ಹೇಳಿದೆ. ಅವರೊಟ್ಟಿಗೆ ರಾಜೇಶ್ ಕೃಷ್ಣನ್ ಹಾಗೆ ಸಂಗೀತಾ ಗುರುರಾಜ್ ಕೂಡ ಈ ಒಂದು ಗೀತೆಗೆ ಧ್ವನಿಯಾಗಿದ್ರು. ಎಷ್ಟು ಸಖತ್ತಾಗಿದೆ ಅಲ್ವಾ ಹಾಡನ್ನ ಕೇಳ್ತಾ ಇದ್ರೆ, ಒಂದು ರೀತಿ ಎನರ್ಜಿ ಅಂತೂ ಬರೋದು ಖಂಡಿತ ಹೌದು. ಹಾಗಾದ್ರೆ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ ನಮ್ಗೆ. ಹೇಳ್ತಾ ಇದ್ದಾರೆ, ಮೇಡಮ್ ಹುಡುಗರು ನಾವು ಕ್ಯಾಶ್ ಕೌಂಟರ್ ಹತ್ರನೇ ಕಾಯಬೇಕು ಹೆಣ್ಮಕ್ಳು ಶಾಪಿಂಗ್ ಮುಗಿಸೋ ತನಕ ಅಂತ ಹೇಳ್ತಾ ಇದ್ದಾರೆ. ನೀವು ಶಾಪಿಂಗ್ ಮಾಡಿ, ಕ್ಯಾಶ್ ಕೌಂಟರ್ ಹತ್ರ ಕಾಯುವಂತ ಪರಿಸ್ಥಿತಿ ಬರಲ್ಲ ನಿಮಗೂ ಕೂಡ. ಹಾಗಾದ್ರೆ ಮೊದಲೆಲ್ಲ ಶಾಪಿಂಗ್ ಅಂತಂದ್ರೆ ಅಂಗಡಿಗೆ ಹೋಗ್ಬೇಕು, ಬಟ್ಟೆ ಮುಟ್ ನೋಡ್ಬೇಕು, ಟ್ರಯಲ್ ಮಾಡ್ಬೇಕು. ಈಗ ಬೆರಳು ತುದಿಯಲ್ಲೇ ಶಾಪಿಂಗ್ ಇರುತ್ತೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗಲ್ಲ. ರಾತ್ರಿ ಮಲಗೋವಾಗ ಒಂದು ರೀಲ್ ನೋಡಿದ್ರೆ ಸಾಕು, ಬೆಳಗ್ಗೆ ಮನೆಗೆ ಪಾರ್ಸೆಲ್ ಪಕ್ಕ ಬಂದಿರುತ್ತೆ. ಕೆಲವೊಮ್ಮೆ ಫೋಟೋದಲ್ಲಿ ನೋಡಿದಂತಹ ಡ್ರೆಸ್ಸು ಎಷ್ಟು ಸಖತ್ತಾಗಿದೆ ಅಂತ ಅನ್ಸುತ್ತೆ, ಬಟ್ ಮನೆಗೆ ಬಂದಿದ ತಕ್ಷಣ ನಾನು ಆರ್ಡರ್ ಮಾಡಿದ್ದು ಇದೇನಾ ಅನ್ನೋಷ್ಟು ಅನುಮಾನ ಬರುತ್ತೆ. ಈ ಥರ ಘಟನೆಗಳು ನಿಮ್ಗೆ ಆಗಿದೆಯಾ? ಹಾಗಾದ್ರೆ ಫೋಟೋದಲ್ಲಿ ಚೆನ್ನಾಗಿದ್ದು ಮನೆಗೆ ಬಂದಾಗ ನಿರಾಸೆ ಕೊಟ್ಟಂತಹ ವಸ್ತು ಯಾವುದಾದ್ರೂ ಇದೆಯಾ? ಅಥವಾ ನೀವು ಆರ್ಡರ್ ಮಾಡಿದಂತಹ ವಸ್ತುಗಳನ್ನು ಎಷ್ಟು ಸರ್ತಿ ರಿಟರ್ನ್ ಮಾಡಿದ್ದೀರಾ? ಆನ್ಲೈನಲ್ಲಿ ಕಡಿಮೆ ಬೆಲೆ ನೋಡಿ ಖರೀದಿ ಮಾಡಿ ಕೊನೆಗೆ ಡೆಲಿವರಿ ಚಾರ್ಜ್ ಜಾಸ್ತಿ ಅಂತ ನೀವು ಬಿಟ್ಟಿದ್ದು ಇದೆಯಾ? ಹಾಗಾದರೆ ನಿಮ್ಮ ಮನೆಯವರು ನಿಮಗೆ ಗೊತ್ತಾಗದಂತೆ ಒಂದು ಯಾವುದಾದ್ರೂ ಒಂದು ಪಾರ್ಸೆಲ್ನ ತರಿಸಿದ್ದಿದೆಯಾ? ಸೊ ಎಷ್ಟು ವಿಚಾರ ನೋಡಿ, ಆನ್ಲೈನ್ ಶಾಪಿಂಗ್ ಅಂತ ಒಂದು ಟಾಪಿಕ್ ತಗೊಂಡ್ರೆ ಆನ್ಲೈನ್ ಶಾಪಿಂಗಲ್ಲಿ ಟಕ್ ಅಂತ ಡೆಲಿವರಿ ಆಗುತ್ತೆ. 60 ಮಿನಿಟ್ಸ್ ಅಲ್ಲೆಲ್ಲ ಡೆಲಿವರಿ ಆಗುವಂತಷ್ಟು ಸಾಕಷ್ಟು ಆ್ಯಪ್ಗಳಿದೆ ಇವಾಗ ಈಗಂತೂ. ಸೊ ಡೆಲಿವರಿ ಬಂದಿದ ತಕ್ಷಣ ನಿಮಗೆ ಯಪ್ಪ ಫೋಟೋದಲ್ಲಿ ಏನು ಹೀಗಿದೆ, ಬಂದಿದ್ ನೋಡಿದ್ರೆ ಹೀಗಿದೆ ಅಂತ ಅನ್ಸುತ್ತಾ? ಆ್ಯಂಡ್ ಎಷ್ಟೋ ಸತಿ ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಖಂಡಿತವಾಗೂ ಆಗಿರುತ್ತೆ. ನೀವೇನಾದ್ರೂ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ರೆ ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗೇ ಇರುತ್ತೆ. ಬಟ್ಟೆಗೆ ಚಾರ್ಜು ಒಂದು 100 ಅಥವಾ ಬಟ್ಟೆ ಅಂತಲ್ಲ, ಏನಾದರೂ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಒಂದು 100 ರೂಪಾಯಿ ಇದ್ದರೆ ಸಮಟೈಮ್ಸ್ ಡೆಲಿವರಿ ಚಾರ್ಜು, ಪ್ರೊಸೆಸಿಂಗ್ ಚಾರ್ಜು, ಆ ಚಾರ್ಜು, ಈ ಚಾರ್ಜು ಎಲ್ಲ ಸೇರಿ ಒಂದು 70-80 ರೂಪಾಯಿ ಎಕ್ಸ್ಟ್ರಾ ಅದೇ ಬಿದ್ದುಬಿಟ್ಟಿರುತ್ತೆ. ಈ ಅನುಭವ ನಿಮಗೆ ಆಗಿದೆಯಾ? ಶಾಪಿಂಗ್ ಅಭ್ಯಾಸಗಳು ನಿಮಗೆ ಏನು, ಶಾಪಿಂಗ್ ನಿಮಗೆ ಯಾವ ಅನುಭವಗಳನ್ನು ಕೊಟ್ಟಿದೆ, ನಮ್ಮ ಜೊತೆ ಹಂಚ್ಕೊಳ್ಳಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.
1: Hey.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಹಾಗೂ ಡಿಆರ್ಎಂ ತರಂಗಾಂತರ 603 kilohertz ನಿಲಯದ ನಮ್ಮ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇದೀಗ ಸಮಯ 5:30:22. ಆತ್ಮೀಯ ಕೇಳುಗರಿಗೆಲ್ಲ ಸಂಜೆಯ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ಇಂದಿನ ಸಂಜೆಯ ಕಾರ್ಯಕ್ರಮಗಳನ್ನು ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಆರಂಭಿಸೋಣ.

ರುದ್ರ ತಾಂಡವ ಚಿತ್ರದ ಗೀತೆಯನ್ನ ಶಂಕರ್ ಮಹಾದೇವನ್ ರವರ ಧ್ವನಿಯಲ್ಲಿ ಕೇಳಿದ್ರಿ. ಧನಂಜಯ್ ಅಡಿಗ್ರವರ ಸಾಹಿತ್ಯ, ವಿ ಹರಿಕೃಷ್ಣ ಹಾಗೂ ಡಿ ಇಮಾನ್ ರವರ ಸಂಗೀತವಿತ್ತು ಈ ಗೀತೆಗೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕಾಟ್ಲೆ ಚಿತ್ರದ ಗೀತೆಯನ್ನ ಕೇಳಿದಿರಿ. ಟಿಪ್ಪು ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ರವರದಾಗಿತ್ತು, ಸಂಗೀತ ವಿ ಶ್ರೀಧರ್.

ಇನ್ನೀಗ ಕೇಳೋಣ ಚಿರು ಚಿತ್ರದ ಗೀತೆಯನ್ನ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ ಸಾಹಿತ್ಯ ಗೌಸ್ಫೀರ್ ಹಾಗೂ ಸಂಗೀತ ಗಿರಿಧರ್.

0: ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಗಿರ್ಮಿಟ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದೀಗ
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
3: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
2: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
0: ಇನ್ನೀಗ ಕೇಳೋಣ ಗಂಡೆದೆ ಚಿತ್ರದ ಗೀತೆಯನ್ನ. ಕಾರ್ತಿಕ್ ಹಾಗೂ ಕೌಸಲ್ಯಾರವರ ಧ್ವನಿಯಲ್ಲಿ ರಾಮ್ ನಾರಾಯಣ್ ಕೆ ರವರ ಸಾಹಿತ್ಯ, ಚಕ್ರಿರವರ ಸಂಗೀತವಿದೆ ಈ.

ವರದ ನಾಯಕ ಚಿತ್ರದ ಗೀತೆಯನ್ನ ಅರ್ಜುನ್ ಜನ್ಯ ಹಾಗೂ ಅನುರಾಧ ಭಟ್ ರವರ ಧ್ವನಿಯಲ್ಲಿ ಕೇಳುತ್ತಿರುವಿರಿ. ಚಂದನ್ ಶೆಟ್ಟಿರವರ ಸಾಹಿತ್ಯ, ಅರ್ಜುನ್ ಜನ್ಯರವರ ಸಂಗೀತವಿದೆ ಈ ಗೀತೆಗೆ.

ಗೇರ್ಮಿಟ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳು ಈ ರಾತ್ರಿ 7:45 ಸಿರಿಗಂಧ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ.
1: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
2: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
1: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
0: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
4: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
3: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
4: ನಮ್ಮ ಕನ್ನಡ ನಾಡು.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಅರಿವಾ

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ, ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾ ಎನ್ ರಘು, ಕಾರ್ಯಕ್ರಮದ ನಿರ್ಮಾಣ KL ರಾಜೇಶ್ವರಿ.

0: ಹೇಳಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಬೆಂಗಳೂರು. ಇದೀಗ ಕೇಳಿ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ರಸವಾರ್ತೆ, 6:51 ಕೃಷಿರಂಗ. ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಕೃಷಾಲಿನಿ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. ನಂತರ ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾ ಲೋಕ. ಅಂತಾರಾಷ್ಟೀಯ ಚೆಸ್ ಆಟಗಾರ್ತಿ, ತರಬೇತುದಾರರು ಹಾಗೂ ಅಂತಾರಾಷ್ಟೀಯ ಯೋಗ ಶಿಕ್ಷಕಿಯಾದ ಎಸ್ ಸುಮನ್ ಅವರೊಂದಿಗೆ ಸಂದರ್ಶನ. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಎಸ್ ಹಿರಣ್ಮಯಿ ಅವರಿಂದ ಗಾಯನ, ರಾಗ ಬಿಹಾಗ್. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್ನಲ್ಲಿ ಕನ್ನಡ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳೆಯ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಿಗ್ಗೆ 6:10 ದಸರಾ ಗೀತಾರಾಧನ, ಪ್ರಾಯೋಜಕರು ಜಿಎಸ್ಎಸ್ ಮೈಸೂರು. 6:30 ದಸರಾ ಚಿಂತನ, ಕೆಟಿ ಶ್ರೀಮತಿ ಅವರಿಂದ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳನ್ನು ಕೇಳುತ್ತೀರಿ. 7:45 ಚಿತ್ರಗೀತೆಗಳು. 8:30 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್. 8:45 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಬೆಳಿಗ್ಗೆ 9:00 ಮೈಸೂರು ವೃತ್ತಾಂತರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:45 ಗಾನಗಂಗೆ ಕಾರ್ಯಕ್ರಮ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ, ಮಾಮವ ಮಹಾವಿದ್ಯೆ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾ ಎನ್ ರಘು, ನಿರ್ಮಾಣ ಕೆಎಲ್ ರಾಜೇಶ್ವರಿ. ಇನ್ನು ನಾಳೆ ಬೆಳಿಗ್ಗೆ 10:30 ಸುನಹರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 12:05 ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ್ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ, ನಿರ್ವಹಣೆ ನಂದನ್ ಕುಮಾರ್ ಎಲ್ವೋ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಹೆಣ್ಣು ಮಕ್ಕಳ ಪಿಸಿಒಡಿ ಹಾಗೂ ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು. ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಸುಜಾತಾ ಸುವೇದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಮಧ್ಯಾಹ್ನ 11:00 ಪ್ರಗತಿ ಪಥ, ಕೃಷಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ, ಪ್ರದೀಪ್ ಡಿಎಂ ಹಾವಂಜೆ ಅವರಿಂದ. 1:20 ಚಿತ್ರಗೀತೆಗಳು. 2:40 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ವಸ್ತು ಸಂಗ್ರಹಾಲಯಗಳು ಕುರಿತಾಗಿ ಡಾ ಪ್ರಹ್ಲಾದ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ 7:20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳುತ್ತೀರಿ. 7:45 ಸಿರಿಗಂಧ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಭಾವಗೀತೆಗಳು, ವಿ ಶೈಲಜಾ ಅವರಿಂದ. 9:30 ಕನ್ನಡ ಭಾರತಿ ಸಣ್ಣ ಕಥೆ, ಪ್ರಸ್ತುತಿ ಶ್ರೀನಿವಾಸ್ ಜೋಕಟ್ಟೆ. ನಂತರ ಕಾವ್ಯಧಾರೆ ಜ್ಯೋತಿ ಮಹದೇವ್ ಅವರಿಂದ ಕಾರ್ಯಕ್ರಮ.

0: ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು ನಾಳೆ ರಾತ್ರಿ 10 ಗಂಟೆಗೆ ಚರ್ಮ ರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಕುರಿತು ಡಾಕ್ಟರ್ ಎಚ್ಎಸ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾತ್ರಿ 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮ ಮೂಡಿಬರಲಿವೆ. ಇವಿಷ್ಟು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಕೊರಗದೆ ಸಸಿಗಳನ್ನು ನೆಟ್ಟು ಮರಗಳೇ ನಮ್ಮ ಮಕ್ಕಳು ಅಂತ ಪೋಷಿಸಿದವರು ಸಾಲು ಮರದ ತಿಮ್ಮಕ್ಕ. ಅವರು ನಮ್ಮನ್ನು ಅಗಲಿದ್ದು ಮಕ್ಕಳ ದಿನದಂದು ನವೆಂಬರ್ 14 ರಸ್ತೆ ಬದಿಯಲ್ಲಿ ತಮ್ಮ ಪಾಡಿಗೆ ತಾವು ಸಸಿ ನೆಟ್ಟು ಸಂತೋಷಪಟ್ಟವರು. ಶ್ರಮಕ್ಕೆ ಯಾವತ್ತೂ ಪುರಸ್ಕಾರ ಇದೆ ಅನ್ನುವುದಕ್ಕೆ ನಿದರ್ಶನರಾದವರು. ರಾಜ್ಯೋತ್ಸವ, ನಾಡೋಜ, ಪದ್ಮಶ್ರೀ ಪ್ರಶಸ್ತಿಗಳ ಜೊತೆಗೆ ಹಲವಾರು ಅಂತಾರಾಷ್ಟ್ರೀಯ ಮನ್ನಣೆಗಳು ಅವರನ್ನು ಅರಸಿ ಬಂದವು. ಸಾಲು ಮರದ ತಿಮ್ಮಕ್ಕ ಅವರ ಅನುಭವದ ಮಾತುಗಳು.
2: ಗುಬ್ಬಿ ಹೊಸಳ್ಳಿ ತಾಲೂಕಿನಲ್ಲಿ ನಾವು ಹುಟ್ಟಿ ಬೆಳೆದಿದ್ದು. ಚಿಕ್ಕ ರಂಗಯ್ಯ ತಂದೆ ಹೆಸರು, ಇಜ್ಜಿಯಮ್ಮ ಅವರು ಇಷ್ಟು ಮಕ್ಕಳನ್ನ, 6 ಆಡ್ದಂಥ ತಾಯಿ, 3 ಹೆಣ್ಣು 3 ಗಂಡು. ನಮ್ಮ ಹಿರಿಯ ಅಕ್ಕ ಒಬ್ಬಳಿದ್ರು, ಅವರಿಂದ ನಾನು ಹುಟ್ಟಿ, ನನ್ನ ಹಿಂದೆ 3 ಗಂಡು ಮಕ್ಕಳು, ಒಬ್ಬಳೇ ತಂಗಿ. ತಂದೆ ಅವರು 9 ಮಗನಾಗಿ ಹೋಗಿ ಸಂಬಳಕ್ಕೆ ಸೇರಿದ್ದಂತೆ ಕಂಡವ್ರ ಮನೆಗೆ. ಅವ್ರು ಸಂಬಳಕ್ಕೆ ಹೋಗೋದು, ರಾತ್ರಿ ಹೊತ್ತು ಬರೋದು, ಅಲ್ಲಿ ಊಟ ತಿಂದ್ರು ತಿಂದು ತಿಂದು ಇಲ್ವೇ ಇಲ್ಲ. ಈ ಥರ ಬಾಳ್ಬಿಟ್ಟು ಮಕ್ಕಳನ್ನೇನೋ 6 ಮಕ್ಕಳನ್ನ ಆಡಿದ್ಬಿಟ್ರು, ಪಡೆದ್ಬಿಟ್ರು. ಕೂಲಿ ಮಾಡಿ ಮಕ್ಕಳು ಸಾಕಿದ್ರು. ಯಾರು? ಇಜ್ಜಿಯಮ್ಮ. ನಮ್ಮ ನಾದಿನಿ ಮದುವೆಗೆ ಬಂದು ಮದುವೆ ತೀರ್ಸ್ಕೊಳಕ್ಕೆ ನಮ್ಮಪ್ಪನೂ ಬಂದಿದ್ರು. ನಮ್ಮಪ್ಪ ಅವರು ಬಂದು ಕೇಳಿದರು, ಗಣ್ಣವರೇ ಕೇಳಿದರು, ಈ ಅಮ್ಮ ನಮಗೆ ಕೊಟ್ಟುಬಿಡಿ, ನಾವು ಮದುವೆ ಮಾಡ್ಕೊಂತೀವಿ ಅಂತ ಕೇಳಿದರು. ಆಮೇಲೆ ನಮ್ಮ ನಾದಿನಿ ಮದುವೆ ಮಾಡ್ಕೊಂಡು ನಾವು ಅವ್ರು ಕೇಳಿದ ಮಾತಿಗೆ ಬೆಳಿಗ್ಗೆಲೆ ನಮಗೆ ನಮ್ಮ ಹೆಣ್ಣು ಒಪ್ಕೊಂಡು, ನಮ್ಮನ್ನೇ ಕೇಳಲಿಲ್ಲ, ಅವ್ರವರೇ ಮಾತಾಡ್ಕೊಂಡು ಒಪ್ಪಂದ ಮಾಡಿಕೊಂಡ್ರು. ಅವಾಗ ಮದುವೆ ಏರ್ಪಾಡು ಮಾಡಿದ್ರು. ನಮ್ಮ ಅತ್ತೆಯರ ಅಣ್ಣ, ಅವ್ರ ತಮ್ಮ ತಮ್ಮನೆಯಣ್ಣರು ಎಲ್ಲ ಬಂದು ನಿಂತ್ಕೊಂಡು ಮದುವೆ ಮಾಡಿರು. 16 ಮೈನರು ಆದಿತ್ತು. 20 ಮದುವೆ ಆಯಿತು. 25 ತಕ್ಕಲು ಮಕ್ಕಳು ಭಾಗ್ಯಕ್ಕೆ ಪಡೀಲಿಲ್ಲ, ಕೂಲಿ ಮಾಡ್ತಿರ್ಲಿಲ್ಲ. ನಾನು ಬಂದಮೇಲೆ ಅವ್ರು ಕೂಲಿ ಮಾಡೋ ತಿಪ್ಪಿಸ್ಬಿಟ್ಟು ಅವ್ರು ಮಾಡೋ ಕೆಲಸ ನಾನೇ ಮಾಡಿದ್ದೀನಿ. ಗಂಡಸು ಗಂಡಸೇ, ಹೆಂಗಸು ಹೆಂಗಸೆ. ಮೇಣಿ ಮೇಲೆ ಕೈಕೊಂಡು ಹೊಲ ಊತಿಲ್ಲ, ಗಾಡಿ ಮೇಕೆ ಮೇಲೆ ಕುತ್ಕೊಂಡು ಗಾಡಿ ಹೊಡೆದಿಲ್ಲ, ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೆ. ಗುದ್ಲಿಡ್ ತೆಗ್ದಿದ್ದೀನಿ, ಹೊಲ ಮಠ ತೆಗ್ದಿದ್ದೀನಿ, ಗದ್ದೆ ಮಠ ತೆಗ್ದಿದ್ದೀನಿ, ಕೋರ್ ಸರಂಡಿ ತೆಗ್ದಿದ್ದೀನಿ. ಈ ದೊಡ್ಡ ದೊಡ್ಡ ಮಠಗಳು ಅಲ್ಲ, ಮನೆಗಳು. ಇಟ್ಕೆ ಹಾಕೋ ಕೆಲಸ, ಇಟ್ಕೆ ಮಣ್ಣೋರ ಕೆಲಸ, ಇಟ್ಕೆ ಹೊರ ಕೆಲಸ, ಗೂಡು ಕಟ್ಟೆ ಕೆಲಸ, ಕುತ್ತಾಕೋದು, ಎಲ್ಲ ಕೆಲಸ ಇಂಥ ಕೆಲಸ ಬರೋಲ್ಲ ಅಂದಿಲ್ಲ ಸರ್. 25 ಮಕ್ಕಳು ಭಾಗ್ಯ ಪಡೀಲಿಲ್ವಲ್ಲ, ಅದಕ್ಕೆ ರಾತ್ರಿ ಎಲ್ಲ ಯೋಚನೆ ಮಾಡ್ಯವ್ರೆ. ಯೋಚನೆ ಮಾಡಿ ಹಿಂಗೆ ಇದ್ರೆ ನಮಗೆ ಯಾವುದೋ ಬೆಲೆ ಮರ್ಯಾದೆ ಸಿಕ್ಕಲ್ಲ, ಅವ್ರಿಗೂ ಬೇಜಾರಾಯ್ತು. ಜನದ ಕೈಲೆಲ್ಲ ಕೇಳೋ ಕೆಟ್ಟ ನೋಡಿ ಮಾತು ಕೇಳೋದಾಯ್ತು ಅಂದ್ಬಿಟ್ಟು ಮರನಾದರೂ ಹಾಕಿ ಬೆಳೆಸಿ ಪಡೆಯೋಣ ಅಂತ ಅವ್ರು ಪಡೆದಿರೋದು ಸ್ವಾಮಿ. ಅವರು ನಾವು ಕೂಡ ಸೇರಿ 4 ಮರ ಹಾಕಿ ಬೆಳೆಸಿ ಬೆಳಗ್ಗೆ ಎದ್ದುಬಿಟ್ಟು ಯೋಚನೆ ಮಾಡಿ ಚಿಂತೆ ಮಾಡಿ ಬೆಳಗ್ಗೆ ಎದ್ದೋಗಿ ಹಳೆ ರೋಡ್ ಇತ್ತು, ರೋಡು ಆ ರೋಡ್ನಾಗೆ ಒಂದು 3-4 ಮರ ಇದ್ದು ಅದರೊಳಗೇ ಗಾಡಿ ಹುಡ್ಕೊಂಡು ಹಸುಗಳಿದ್ದ ಒಂದು ಜೊತೆ ಹಸುಗಳು ಹಿಡ್ಕೊಂಡು ಗಾಡಿ ಹುಡ್ಕೊಂಡು ಪಟ್ಟೆ ಗಾಡಿನ ಅವ್ರ ಮುಂದೆ ಹೋದ್ರು, ನಾನು ಹಿಂದೆ ಹೋದೆ. ಕೊಡಲಿ ಮಚ್ಚಿ ಹಾಕ್ಕೊಂಡೋಗಿದ್ರು. ಹಿಂದೆ ಹೋಗಿ ಹಸುಗಳು ಮೇಯಕ್ಬಿಟ್ರು. ಅವರು ಮರಕತ್ತಿ ಅವ್ರಿಗೆ ಬೇಕಾದ ಕಡ್ಡಿ ಕಡಿದು ಕೆಳಕ್ಕೆ ಹಾಕಿ ತಳದಾಗ ಬೇರಿಲ್ಲ ಅಂಥ ಕಡ್ಡಿಗಳು. ಒಂದು 10 ಹೊಡೆದು 10 ಕಡ್ಡಿ ಕಡಿದು ಅವರು ಒಂದು 6 5 ಅವರು ಹಾಕಿದ್ರು. ನಾನೊಂದು 5-6 ನಾನು ಹಾಕಿದೆ. ಬುಡಕ್ ಮಣ್ಣು ತೆಳ್ದಾಗ ಬಿಟ್ಬಿಟ್ಟು ಬೆಳಿಗ್ಗೆನ ನಮ್ಮ ಯಜಮಾನ್ರು ಹೋಗಿ ಪಾತಿ ಮಾಡ್ಕೊಂಡು ಬರೋದು. ಅವಕ್ಕೆ ನೀರು ಹಾಕಿ ಪಾತಿ ಮಾಡ್ಕೊಂಡು ಬರೋರು ಕುಂಬಾರ ಇದ್ರು ಅಲ್ಲಿ. ಕುಂಬಾರ ಮನೆ ತಗೊಂಡೋಗಿ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ಗಡಿಗೆ ತಗೊಂಬಂದ್ರು, ಮಣ್ಣು ಗಡಿಗೆ ಅವ್ರಿಗೊಂದು ಜೊತೆ ನನಗೊಂದು ಜೊತೆ ತಗೊಂಬಂದರು. ಅವರು ನಾವು ಇವರು ಸೇರಿಕೊಂಡು ಅಲ್ಲಿ ಊರು ಒಳಗೆ ಒಂದು ನಾವು ಕುಡಿಯೋ ನೀರನ್ನು ಬಳಸೋ ಬಾವಿ ಇತ್ತು, ಬಾವಿ ಒಳಗೂ ಸೇರಿಕೊಂಡು ತಗೊಂಡೋಗಿ ಅವರು ಅಡ್ಡೆ ಉಯ್ಯೋರು. ನಾನು ಸೊಂಟದ ಮ್ಯಾಗೊಂದು ಹೊತ್ಕೊಂಡು ನಾನು ಇನ್ನು ಒಂದು ಗುಣಿಗೆ ಬಾವಿಯಿಂದ ಹೊತ್ತು ಇದೋ. ಆಮ್ಯಾಕೆ ಕೆಳಗೊಂದು ಕೆಳಕ್ಕೆ ಒಂದು ತೊರೆ ಇತ್ತು, ಹೊಸ ತೆಮ್ಮೆನಹಳ್ಳಿ ಕೆರೆ ಅಂತ. ಆ ಕೆರೆ ನೀರು ಓತಾಯಿತ್ತು. ಆ ಕೆರೆ ನೀರನ್ನ ಹೊಳೆ ಒಳಗೂ ತಗೊಂಡೋಗಿದ್ದೋ. ಆಮೇಲೆ ಒಂದು ರಾಮರಾಯರ ಕಟ್ಟೆ ಅಂತ ಇತ್ತು, ಕಟ್ಟೆಯಿಂದಲೂ ಹೋಗಿದ್ದು. ಆಮೇಲೆ ಮುಂದಕ್ಕೆ ಹೋದೋ ತೋಪಯ್ಯನವ್ರ ಬಾವಿ ಕಲ್ಲಾಣಿ ಇತ್ತು, ಅಲ್ಲಿಂದಲೂ ಹೋಗಿದ್ದು. ಅಲ್ಲಿಂದ ತಗೊಂಡು ಹೋಯ್ದು ಹೋಯ್ದು ಹೋಯ್ದು.

ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಪ್ರಿಯ ಶ್ರೋತೃಗಳೇ, ನೀವೆಲ್ಲ ಟಾರ್ಜನ್ ಸಿನಿಮಾ ನೋಡಿದ್ದೀರಲ್ಲ? ಜಾರ್ಖಂಡ್ನ ಈ ಜಮುನಾ ಟೂಡು ಇದ್ದಾಳಲ್ಲ, ಈಕೆ ನಿಜಕ್ಕೂ ಲೇಡಿ ಟಾರ್ಜನೆ. ಈಕೆಯ ದೊಡ್ಡ ಗುಂಡಿಗೇನ ಮೆಚ್ಚಲೇಬೇಕು. ಅದರಿಂದಲೇ ಮುತ್ಕುರಖಾಮ್ ಕಾಡು ಉಳಿದಿರೋದು. ಅಲ್ಲಿರೋ ಪ್ರಾಣಿ ಪಕ್ಷಿಗಳು, ಮರಗಿಡಗಳು ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಿರೋದು ಈಕೆಯಿಂದಲೇ, ಥ್ಯಾಂಕ್ಸ್ ಟು ಲೇಡಿ ಟಾರ್ಜನ್. ಕಾಡು ಜಮುನಾಗೆ ಹತ್ತಿರದ ಸಂಬಂಧಿ, ಯಾಕಂದ್ರೆ ಹಳ್ಳಿ ಪಕ್ಕದಲ್ಲೇ ಕಾಡಿದೆ. ಹಂಗಾಗಿ ಕಾಡಿಗೆ ನುಗ್ಗೋದು, ಅಲ್ಲಿ ಗಣಿಗಾರಿಕೆ ಮಾಡೋದು, ಮರ ಕಡಿಯೋದು, ಪ್ರಾಣಿ ಬೇಟೆ ಆಡೋದೇನಾದರೂ ಮಾಡಿದರೆ ಖೇಲ್ ಖತಂ, ಜಮುನಾ ರಣಚಂಡಿ ಆಗ್ತಾಳೆ. ಅದಕ್ಕೆ ಇವತ್ತು 50 ಹೆಕ್ಟೇರ್ ಪ್ರದೇಶದ ಕಾಡು ಉಳಿದಿರೋದು. ಈಕೆ ಮದುವೆಯಾಗಿ ರಖಾಮ್ ಹಳ್ಳಿಗೆ ಬಂದಾಗ ಸಮೃದ್ಧ ಕಾಡಿತ್ತು. ನಿಧಾನಕ್ಕೆ ಮಾಫಿಯಾಗಳು ಕಾಲಿಡಲು ಶುರು ಮಾಡಿದ್ರು. ಹಳ್ಳಿ ಸೊಸೆ ಜಮುನಾ ನನಗ್ಯಾಕೆ ಕಾಡಿನ ಉಸಾಬ್ರಿ ಅಂತ ಸುಮ್ಮನೆ ಇರಲಿಲ್ಲ. 5 ಮಂದಿ ಗಟ್ಟಿ ಗುಂಡಿಗೆ ಇರೋ ಹೆಣ್ಮಕ್ಕಳನ್ನ ಜೊತೆಗೆ ಸೇರಿಸಿಕೊಂಡು ಹೋರಾಟ ಶುರು ಮಾಡಿದ್ಲು. ಅರಣ್ಯ ಮಾಫಿಯಾಗಳ ಬಳಿ ಗನ್ ಮಾರಕಾಸ್ತ್ರಗಳಿದ್ರೆ ಜಮುನಾ ಬಿಲ್ಲುಬಾಣಗಳು, ಲಾಟಿ, ಈಟಿಗಳನ್ನು ಹಿಡಿದುಕೊಂಡು ನೇರವಾಗಿ ಕಾಡಿಗೆ ನುಗ್ಗುತ್ತಿದ್ಲು. ಅಕ್ರಮವಾಗಿ ಮರ ಕಡಿಯುತ್ತಿದ್ದವರ ಬೆನ್ನಟ್ಟಿ ಕಾಡಿನಿಂದ ಹೊರದಬ್ಬಿದಳು. ಮಾಫಿಯಾಗಳು ಹೆಚ್ಚಾಗಿ ಮಧ್ಯಾಹ್ನನೋ ತಡರಾತ್ರಿನೋ ಕಾಡಿಗೆ ನುಗ್ಗುತ್ತಾರೆ ಎಂದು ಮಹಿಳೆಯರನ್ನು 3 ಶಿಫ್ಟ್ಗಳಾಗಿ ವಿಂಗಡಿಸಿ ಸಾಕುನಾಯಿಗಳೊಂದಿಗೆ ಕಾಡಲ್ಲಿ ಗರಗರ ಗಸ್ತು ತಿರುಗಿಬಿಡುತ್ತಿದ್ದಳು. ಕಾಡುಗಳ್ಳರು ಇವಳಿಗೆ ಗತಿ ತೋರಿಸಬೇಕು ಅಂತ ಕಾಡಿಗೆ ಬೆಂಕಿ ಹಚ್ಚಿದಾಗ್ಲೂ ರಾತ್ರೋರಾತ್ರಿ ಬೆಂಕಿ ನಂದಿಸಿ ಕಾಡನ್ನು ಉಳಿಸಿದ ಪುಣ್ಯಾತ್ಗಿತ್ತಿ ಈ ನಮ್ಮ ಜಮುನಾ. ಇವತ್ತು ಈಕೆ ಆರಂಭ ಮಾಡಿರೋ ವನಸುರಕ್ಷಾ ಸಮಿತಿಯಲ್ಲಿ ಕಾಡು ಕಾಯಲೆಂದೇ 10,000 ಮಹಿಳೆಯರಿದ್ದಾರಂತೆ. ಎಲ್ಲರೂ ಸೇರಿ ಕಾಡಿನ ಮರಗಳಿಗೆ ರಾಖಿ ಕಟ್ಟುತ್ತಾರೆ. ಕಾಡಿಗೆ ಕಾಲಿಡುವ ಮಾಫಿಯಾಗಳ ಕಾಲು ಮುರಿತಾ ಇದ್ದಾರೆ. ನಮ್ಮ ನಿಮ್ಮೂರಲ್ಲಿ ಇಂಥ ಲೇಡಿ ಟಾರ್ಜನ್ ಇದ್ದಿದ್ರೆ ಕಾಡು ಉಳಿಯೋದು, ಒಳ್ಳೆ ಮಳೆ ಗಾಳಿ ಬರೋದು ಏನೋ. ಈ ಲೇಡಿ ಟಾರ್ಜನ್ ತರನೇ ಈ ನೇಕ್ ಚಂದ್ ಈ ಚಂಡೀಗಢದಲ್ಲಿರೋ ವಿಶ್ವವಿಖ್ಯಾತಿ ರಾಕ್ ಗಾರ್ಡನ್ನಲ್ಲಿ ನಿಂತು ಇವರ ಹೆಸರು ಕೂಗಿದ್ರೆ ಇಡೀ ಗಾರ್ಡನ್ಗೆ ಗಾರ್ಡನ್ನೇ ತಲೆದೂಗಿಬಿಡುತ್ತೆ. ನೇಕ್ ಚಂದ್ ಇಲ್ಲ ಅಂದಿದ್ರೆ ಈ ಗಾರ್ಡನ್ ತಲೆ ಎತ್ತುತ್ತಿರಲಿಲ್ಲ. ಅಂಥದ್ದೇನಿದೆ ಇದರಲ್ಲಿ ಅನ್ನೋದಕ್ಕೆ ಒಂದು ರೋಚಕ ಕಥೆಯೇ ಇದೆ. ಸುಖ್ನಾ ಸರೋವರದ ಬಳಿ ಇರೋ ಈ ರಾಕ್ ಗಾರ್ಡನ್ ದಟ್ಟ ಅರಣ್ಯ ಪ್ರದೇಶದಲ್ಲಿತ್ತು. ಅರಣ್ಯದಲ್ಲಿ ಕಾಲಿಡೋದು, ಓಡಾಡೋದು ಸಂಪೂರ್ಣ ನಿಷಿದ್ಧ. ಆಗ ನವಚಂಡೀಗಢ ನಿರ್ಮಿಸಬೇಕು ಅಂತಲೇ ಹಳೆ ಕಟ್ಟಡಗಳನ್ನು ಒಡೆದು ಹೊಸ ಕಟ್ಟಡಕ್ಕೆ ಯೋಜನೆ ರೂಪಿಸುತ್ತಿರುವಾಗಲೇ ರೋಡ್ ಇನ್ಸ್ಪೆಕ್ಟರ್ ಆಗಿದ್ದವರು ಈ ನೇಕ್ ಚಂದ್. ಈ ಅಪ್ಪ ಡ್ಯೂಟಿ ಮುಗಿಸಿದ್ಮೇಲೆ ಮೆಲ್ಲಗೆ ಕಟ್ಟದ ಅವಶೇಷಗಳನ್ನು ಹುಡುಕಿ ಕಬ್ಬಿಣದ ಸರಳುಗಳು, ಸೆರಾಮಿಕ್ ಪೀಸುಗಳು ಹೀಗೆ ಎಲ್ಲಾನು ತಗೊಂಡು ಬಂದು ಈ ಅರಣ್ಯದ ಮಧ್ಯೆ ಕೂಡಿಟ್ರು. ಬಿಡುವಾದಾಗೆಲ್ಲ ಅಲ್ಲಿ ಕೂತು ತಾವೇ ಕಲಾಕೃತಿಗಳನ್ನು ಮಾಡಿಡುತ್ತಾ ಹೋದ್ರು. ನೇಕ್ ಚಂದ್ ಹೀಗೆ ದಶಕಗಳ ಕಾಲ ಕಸದಿಂದ ರಸ ತೆಗೆದು ಇಟ್ಟಿದ್ರು. ಒನ್ ಫೈನ್ ಡೇ ಅರಣ್ಯ ಅಧಿಕಾರಿಗಳು ಸರ್ವೆ ಮಾಡೋಕ್ಕೆ ಅಂತ ಬಂದು ನೋಡಿದ್ರೆ ಅದ್ಭುತ ಲೋಕವೊಂದು ಒಳಗೆ ಸೇರಿಕೊಂಡಿತು. ಕಾನೂನು ಪ್ರಕಾರ ಅದನ್ನು ಹೊಡೆದುರುಳಿಸಲು ಮುಂದಾದ್ರು. ಆದರೆ ಸ್ಥಳೀಯ ನಾಗರಿಕರು ನೇಕ್ ಚಂದ್ ಜೊತೆ ಸೇರಿದ್ದರಿಂದ ರಾಕ್ ಗಾರ್ಡ್ ಆಯಿತು. 40 ಎಕರೆ ಪ್ರದೇಶದಲ್ಲಿ ಗಾರ್ಡನ್ ಹರಡಿಕೊಂಡಿದೆ. ನೇಕ್ ಚಂದ್ ಕೈಚಳಕ ನೋಡಿದ ಲಂಡನ್ ಮಂದಿ ಇವರನ್ನು ಕರೆದುಕೊಂಡು ಹೋಗಿ ಅಲ್ಲೂ ಗಾರ್ಡನ್ ಮಾಡಿಸಿದ್ದಾರೆ. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಮಕ್ಕಳ ಪಾರ್ಕ್ ಮಾಡಿಕೊಟ್ಟಿದ್ದಾರೆ. ಅಂದಹಾಗೆ ನೇಕ್ ಚಂದ್ಗೆ ಈ ಕಲ್ಪನೆ ಹೇಗೆ ಬಂತು ಅಂದ್ರೆ ಅವರ ತಾಯಿ ಹೇಳುತ್ತಿದ್ದ ಕತೆಗಳಿಂದ ಅಂತೆ. ಚಿಕ್ಕ ಹುಡುಗನಾಗಿದ್ದಾಗ ಸಮುದ್ರ ತೀರದಲ್ಲಿ ಹೀಗೆ ಮರಳು ಚೂರು ಬಳೆಗಳನ್ನು ಬಳಸಿ ಕಲಾಕೃತಿ ರಚನೆ ಮಾಡುತ್ತಿದ್ದರು ನೇಕ್ ಚಂದ್. ಈ ಹುಚ್ಚೆ ಈಗ ಗಾರ್ಡನ್ ಆಗಿ ರೂಪ ತಾಳಿತಂತೆ. ಕಸದಿಂದ ರಸ ಏನೋ ಆಗೋಗುತ್ತೆ, ಆದರೆ ಅದನ್ನು ಮಾಡೋಕೆ ನೇಕ್ ಚಂದರಂತೆ ದೊಡ್ಡ ಮನಸ್ಸು, ಛಲ ಇರಬೇಕಲ್ವಾ? ಗುಜರಾತ್ನಲ್ಲಿ ಉದ್ವಾಡ ಅಂತ ಹಳ್ಳಿ ಇದೆ, ಸಮುದ್ರದ ಪಕ್ಕದಲ್ಲೇ ಇರೋ ಹಳ್ಳಿ. ಉದ್ವಾಡ ಅಂದ್ರೆ ಅಷ್ಟಾಗಿ ಗೊತ್ತಾಗಲ್ಲ, ಪಾರ್ಸಿ ಹಳ್ಳಿ ಅಂದ್ರೆ ಎಲ್ರಿಗೂ ತಿಳಿಯುತ್ತೆ. ಪಾರ್ಸಿಗಳಿಗೆ ಈ ಹಳ್ಳಿ ಅಂದ್ರೆ ಅಷ್ಟೇ ಭಕ್ತಿ ಭಾವ. ಹಳ್ಳಿಗೆ ಕಾಲಿಟ್ರೆ ಕಾಲಚಕ್ರ ಶತಮಾನಗಳಷ್ಟು ಹಿಂದಕ್ಕೆ ಓಡಿ

0: ಬಿಡುತ್ತೆ. ಹಳ್ಳಿಲಿ 8-10 ಬೀದಿಗಳಿವೆ. ಪ್ರತಿ ಬೀದಿ ಚೊಕ್ಕ ಸುಂದರ ದೊಡ್ಡ ದೊಡ್ಡ ಬಂಗಲೆಗಳು ಬೀದಿಯ ಶೃಂಗಾರ ಹೆಚ್ಚಿಸುತ್ತದೆ. ಈ ಬಂಗಲೆಗಳಿಂದಲೇ ಹಳ್ಳಿ ಫೇಮಸ್ ಆಗಿದ್ದು, ಪ್ರತಿಯೊಂದು ಬಂಗಲೆಯ ಮುಂಭಾಗದಲ್ಲಿ ದೊಡ್ಡ ಜಗಲಿ ವರಾಂಡ, ಇದನ್ನ ಇಲ್ಲಿ ಒಟ್ಲಾ ಅಂತಾರೆ. ಬೆಳಗ್ಗೆ ಸಂಜೆ ಮನೆಯವರು ಇಲ್ಲಿ ಕುಳಿತು ಹರಟೆ ಹೊಡಿಬಹುದು. ಮನೆಗಳು ಬೀದಿಗಳೆಲ್ಲ ಪಾರ್ಸಿ ಆರ್ಕಿಟೆಕ್ಚರ್ನಿಂದ ಕೂಡಿದೆ. ಕರಾವಳಿ ಬಿಸಿಲು ಮಳೆಯಿಂದ ರಕ್ಷಣೆ ಪಡೆಯಲು ಮೇಲ್ಛಾವಣಿಗೆ ನಮ್ಮ ಮಂಗಳೂರು ಹೆಂಚುಗಳನ್ನು ಬಳಸಿದ್ದಾರೆ. ಮನೆಗಳ ಒಳಗೆ ಗಾಳಿಯಾಡಲೆಂದೇ ಸೀಲಿಂಗ್ಗಳು ಬಾನೆತ್ತರಕ್ಕಿವೆ. ಬಂಗಲೆಗಳ ಬಾಲ್ಕಾನಿಗಳು ಮರದ ಕಂಬಗಳಲ್ಲಿ ಕೆತ್ತನೆಗಳೋ ಕೆತ್ತನೆಗಳು. ವಿಕ್ಟೋರಿಯನ್ ಶೈಲಿಯ ಎರಕ ಹೊಯ್ದ ಕಬ್ಬಿಣದ ಕಂಬಗಳು ಮನೆಯನ್ನು ಮಾತ್ರವಲ್ಲ ಹಳ್ಳಿಯ ಅಂದ ಹೆಚ್ಚಿಸಿದೆ. ಕೋರ್ಶೆಡ್ ಹೌಸ್, ಪೋಹೋ ಕಾಟೇಜ್, ಡಾಕ್ಟರ್ ದಸ್ತೂರ್ ಬಂಗಲೆಗಳನ್ನು ನೋಡದೆ ಹೋಗಕ್ಕೆ ಮನಸ್ಸಾಗಲ್ಲ. ಇಲ್ಲಿದ್ದವರು ದೇಶ ವಿದೇಶಗಳಿಗೆ ವಲಸೆ ಹೋಗಿರೋದ್ರಿಂದ 40% ಬಂಗಲೆಗಳು ಖಾಲಿ ಖಾಲಿ. ವೈಭವ ಮಾತ್ರ ಹಂಗೆ ಇದೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2500 ರುಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಯೊಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ ಟೂ ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
3: ಎಲ್ಲವೂ ಚೆನ್ನಾಗೇ ಓಡ್ತಿದೆ ಅಲ್ವಾ?
2: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237 0477, 2237 0488, 2226 1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12:05 ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ್ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ.

ಇದೆ. ನಿರ್ವಹಣೆ ನಂದನ್ ಕುಮಾರ್ ಎಲ್ವೋ. ಇನ್ನು ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ಪಿಸಿಒಡಿ ಹಾಗೂ ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರ ಈ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಬಿ ಜಿರಾಮ್ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾಕ್ಟರ್ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ: ಗ್ರಾಮೀಣ ಉದ್ಯೋಗ ಖಾತ್ರಿ ವಿಬಿ ಜಿರಾಮ್ಜಿ ಅಡಿಯಲ್ಲಿ ಜುಲೈ 1 ನಿನ್ನೆಯವರೆಗೆ ದಾಖಲೆಯ 2,04,000 ಮಾನವ ದಿನ ಉದ್ಯೋಗ ಸೃಜಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಮನ್ರೇಗಾ ಅಡಿಯಲ್ಲಿ ಕಳೆದ ವರ್ಷ ಇದೇ ಅವಧಿಯಲ್ಲಿ 1,71,00,000 ಮಾನವ ದಿನ ಸೃಜನೆಯಾಗಿತ್ತು. ಈ ಬಾರಿ ಎಲ್ನಿನೋ ಪ್ರಭಾವದಿಂದ ಮಳೆಯ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮೀಣ ಬಡವರಿಗೆ, ದಲಿತರಿಗೆ, ವಂಚಿತ ಮತ್ತು ಭೂರಹಿತ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟಾರೆ 24,00,000 ಮಾನವ ದಿನ ಸೃಜಿಸಲಾಗಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಬೀದರ್ 21,00,000 ಮಾನವ ದಿನ, ಕೊಪ್ಪಳ 18,00,000 ಮಾನವ ದಿನ ಸೃಜಿಸುವುದರೊಂದಿಗೆ 2 ಮತ್ತು 3 ಸ್ಥಾನದಲ್ಲಿವೆ. ರಾಜ್ಯದಲ್ಲಿ ಮನ್ರೇಗಾ ಅಡಿಯಲ್ಲಿ ವಿತರಿಸಲಾಗಿದ್ದಂತಹ ಜಾಬ್ ಕಾರ್ಡ್ಗಳ ಇ ಕೆವೈಸಿಯನ್ನು ಮಾಡುವುದರ ಜೊತೆಗೆ ಜಾಬ್ ಕಾರ್ಡ್ ಮೇಳ ನಡೆಸಿ ಹೊಸ ಜಾಬ್ ಕಾರ್ಡ್ಗಳನ್ನು ವಿತರಿಸಲು ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಗುಳೆ ಹೋಗುತ್ತಿದ್ದಂತಹ ನೂರಾರು ಕುಟುಂಬಗಳು ಇರುವ ಸ್ಥಳದಲ್ಲಿಯೇ ಉದ್ಯೋಗ ಪಡೆಯಲು ಅನುಕೂಲವಾಗಿದೆ. ಈ ವರ್ಷದಲ್ಲಿ ಹೊಸದಾಗಿ 87,164 ಅಧಿಕ ಜಾಬ್ ಕಾರ್ಡ್ ವಿತರಿಸಲಾಗಿದೆ ಎಂದು ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದ ಕಾರಾಗೃಹಗಳಲ್ಲಿ ಖೈದಿಗಳಿಂದ ತಯಾರಿಸಲಾಗುತ್ತಿರುವಂತಹ ವಿವಿಧ ಉತ್ಪನ್ನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಆಕರ್ಷಕ ಪ್ಯಾಕೇಜಿಂಗ್ನೊಂದಿಗೆ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಕರ್ನಾಟಕ ಕಾರಾಗೃಹ ಅಭಿವೃದ್ಧಿ ಮಂಡಳಿಯ ಸಭೆಯಲ್ಲಿ ಮಾತನಾಡಿದ ಅವರು, ಖೈದಿಗಳ ಕೌಶಲ್ಯಾಭಿವೃದ್ಧಿ ಮತ್ತು ಪುನರ್ವಸತಿಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ಬಲಪಡಿಸಬೇಕು ಮತ್ತು ತಯಾರಿಸಿದಂತಹ ಉತ್ಪನ್ನಗಳಿಗೆ ಸ್ಥಿರವಾದ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವಂತಹ ಹರಿಯಾಣ ಮೂಲದ ಡಾ ಸುಧಾ ಯಾದವ್ ಇದೇ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ 10:00 ಏರ್ಪಡಿಸಲಾಗಿರುವಂತಹ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಿಗೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಿಕಟಪೂರ್ವ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್, ಸಂಪುಟದ ಸಚಿವರು, ಪ್ರತಿಪಕ್ಷಗಳ ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದಂತಹ ಜಂಬೂ ಸವಾರಿಯಲ್ಲಿ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿಯನ್ನು ಈ ಬಾರಿ ಪ್ರಶಾಂತ ಆನೆಗೆ ವಹಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನೆಗಳ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿ 13 ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ.
1: ದಸರಾ ಮಹೋತ್ಸವದ ಕೊನೆ ದಿವಸ ಜಂಬೂ ಸವಾರಿ ನಡೆಯುತ್ತೆ. ಅಂಬಾರಿಯನ್ನು ಹೊತ್ಕೊಂಡು ಹೋಗಬೇಕಾದಂಥ ಆನೆನ ಆಯ್ಕೆ ಮಾಡೋದು ಕೂಡ ಬಹಳ ಒಂದು ವಿಶೇಷವಾದಂಥ ಪ್ರಕ್ರಿಯೆ. ಬಹಳ ಜಾಗರೂಕತೆಯಿಂದ ಆ ಆನೆಗಳು 1 ಕಾಲ ತಾಲೀಮು ಕೊಟ್ಟು ಆ ತಾಲೀಮು ಮತ್ತು ತರಬೇತಿ ಸಮಯದಲ್ಲಿ ಆನೆಗಳ ಬಿಹೇವಿಯರ್ ಅನ್ನು ನೋಡಿ ಯಾವುದು ಅತ್ಯಂತ ಸೂಕ್ತವಾದಂಥ ಆನೆಯಾಗಿರುತ್ತೆ ಅದನ್ನು ಯಾವುದು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟರು ಆಯ್ಕೆ ಮಾಡ್ತಾರೆ. ಈ ಬಾರಿ 13 ಆನೆಗಳನ್ನು ಅವರು ಆಯ್ಕೆ ಮಾಡಿ ಅದಕ್ಕೆ ತರಬೇತಿ ಕೊಟ್ಟಿದ್ದರು. 13 ಆನೆಗಳ ಪೈಕಿ ಪ್ರಶಾಂತ ಅನ್ನೋ ಒಂದು ಆನೆಯನ್ನು ಈ ಬಾರಿ ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊರೋದಕ್ಕೆ ಆಯ್ಕೆಯನ್ನು ಮಾಡಲಾಗಿದೆ.
0: ಅತ್ಯಂತ ಶಾಂತ ಸ್ವಭಾವದ ಪ್ರಶಾಂತ ಆನೆಯು ಅರಣ್ಯಾಧಿಕಾರಿಗಳು ನೀಡಿದ ಎಲ್ಲ ತಾಲೀಮುಗಳಲ್ಲಿಯೂ ಯಶಸ್ವಿಯಾಗಿ ತೇರ್ಗಡೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಅಂಬಾರಿಯನ್ನು ಹೊತ್ತು ಸಾಕುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ.

0: ಪ್ರಶಾಂತ ಆನೆಗೆ ಕುಂಕೆ ಆನೆಗಳಾಗಿ ರೂಪ ಮತ್ತು ಕಾವೇರಿ ಸಾತ್ ನೀಡಲಿವೆ. ಧನಂಜಯ ಆನೆಯನ್ನು ಮೀಸಲು ಅಂಬಾರಿ ಆನೆಯನ್ನಾಗಿ ಮತ್ತು ಗೋಪಿ ಆನೆಯನ್ನು ನೌಪತ್ ಆನೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದರೊಂದಿಗೆ ಮಹೇಂದ್ರ, ಏಕಲವ್ಯ ಮತ್ತು ಸುಗ್ರೀವ ಆನೆಗಳು ಸಾಲಾನೆಗಳಾಗಿ ಜಂಬೂ ಸವಾರಿಯಲ್ಲಿ ಹೆಜ್ಜೆ ಹಾಕಲಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ದಸರೆಯ ವೈಭವದ ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಕೇರಳ ಮತ್ತು ತೆಲಂಗಾಣ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ನೀಡಲಾಗಿದ್ದು ಭಾಗಿಯಾಗಲು ಸಮ್ಮತಿ ಸೂಚಿಸಿದ್ದಾರೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆ ತರಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026ರ ಅಂಗವಾಗಿ ನಡೆದ ಮಕ್ಕಳ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮೊದಲ ಹಂತದಲ್ಲಿ 1250 ಕೆಪಿಎಸ್ ಶಾಲೆಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ ಶಾಲೆಗಳು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಹೊಂದಿರಲಿವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿಪಡಿಸಬೇಕೆಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಎದುರಿಸುತ್ತಿರುವಂತಹ ಕೆಲವು ವಿಚಾರಗಳು ಸಮಂಜಸವಾಗಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಬ್ಬು ಬೆಳೆಯುವ ದೇಶದ ಸುಮಾರು 10-12 ರಾಜ್ಯಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳು ಕಬ್ಬು ಬೆಳೆಗಾರರ ಹಿತರಕ್ಷಣೆ ಮಾಡುತ್ತಿವೆ. ರಾಜ್ಯ ಸರ್ಕಾರ ಕೂಡಲೇ ಎಸ್ಎಪಿ ದರ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ಆದೇಶ ಹೊರಡಿಸಬೇಕು ಎಂದು ಆಗ್ರಹಪಡಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016ರಲ್ಲಿ ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಲಾಗಿದೆ. 2026ರ ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014ರಲ್ಲಿದ್ದಂತಹ 14.51 ಕೋಟಿಯಿಂದ 2026ರಲ್ಲಿ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22ರಲ್ಲಿ ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26ರ ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಇನ್ನು ಹವಾಮಾನ. ಮುಂದಿನ 5 ದಿನಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಗದಗ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 274 ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ 337 ರನ್ನನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದ ಆಂಧ್ರಪ್ರದೇಶ ಎರಡನೆಯ ಇನ್ನಿಂಗ್ಸ್ನಲ್ಲಿ 5ನೇ ದಿನದಾಟದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆಯ ಆಧಾರದ ಮೇಲೆ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದುಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಗುರಿಯಾಗಿಸಿಕೊಂಡು ನಡೆದಿದೆ ಎನ್ನಲಾದಂತಹ ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಮಾಡಿದ ಆರೋಪಗಳನ್ನು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಖಂಡಿಸಿದ್ದಾರೆ.

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಬಿ ಜಿರಾಮ್ ಜಿ ಅಡಿ ದಾಖಲೆಯ 2,04,000 ಮಾನವ ದಿನ ಸೃಜನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಖೈದಿಗಳು ತಯಾರಿಸಿದ ಉತ್ಪನ್ನಗಳ ಮಾರುಕಟ್ಟೆ ವಿಸ್ತರಣೆಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ನೂತನ ರಾಜ್ಯಪಾಲರಾಗಿ ಇದೇ ಶುಕ್ರವಾರ ಲೋಕಭವನದಲ್ಲಿ ಡಾ ಸುಧಾ ಯಾದವ್ ಪ್ರಮಾಣ ವಚನ. ಮೈಸೂರು ದಸರಾ ಈ ಬಾರಿ ಪ್ರಶಾಂತ್ ಆನೆಗೆ ಅಂಬಾರಿ ಹೊತ್ತು ಜಂಬೂ ಸವಾರಿ ಮುನ್ನಡೆಸುವ ಹೊಣೆ. ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹರಿಸಲು ಎಸ್ಎಪಿ ದರ ನಿಗದಿಪಡಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ರಣಜಿ ಟ್ರೋಫಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ.
1: ಆತ್ಮೀಯ ರೈತ ಬಾಂಧವರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೂಲಂಗಿ ಬೇಸಾಯದ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂ ಶಾಲಿನಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ನಮ್ಮ ಎಲ್ಲ ರೈತರ ಪರವಾಗಿ, ಕೇಳುಗರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ತೆ ಸರ್, ಎಲ್ಲ ರೈತ ಬಾಂಧವರಿಗೂ ಸಹ ನಾನು ನಮಸ್ಕಾರ ತಿಳಿಸ್ತೇನೆ.
1: ಇವತ್ತು ಮೇಡಮ್, ಈಗ ನಮ್ಮಲ್ಲಿ ಈಗ ತರಕಾರಿ ಬೆಳೆಯಲ್ಲಿ ಮೂಲಂಗಿ ಒಂದು ಪ್ರಮುಖ ತರಕಾರಿ, ದಿನನಿತ್ಯದ ಒಂದು ನಮ್ಮ ಊಟದಲ್ಲಿ ಅದು ನಮ್ಮ ಪ್ರಮುಖ ಒಂದು ತರಕಾರಿಯಾಗಿದೆ. ಸಾಮಾನ್ಯವಾಗಿ ಊಟದಲ್ಲಿ ಈಗ ಈರುಳ್ಳಿ ಅಥವಾ ಉಳ್ಳಾಗಡ್ಡೆ ಅಥವಾ ಸೌತೆಕಾಯಿ ಮತ್ತು ಟೊಮೆಟೊ, ಹೀಗೆ ಇದು ಕೂಡ ಒಂದು ಮೂಲಂಗಿ ತುಂಬ ಪ್ರಮುಖವಾದ ಒಂದು ತರಕಾರಿ ಬೆಳೆ. ಈ ತರಕಾರಿ ಬೆಳೆಯ ಬಗ್ಗೆ ನಮಗೆ ಅದರ ಹಿನ್ನೆಲೆ ಮತ್ತು ಅದರ ಬಗ್ಗೆ ಎಷ್ಟು ಮಹತ್ವ ಈಗ ನಾವು ಕೊಡಬೇಕಾಗಿದೆ, ಅದರ ಬೇಸಾಯದ ಕ್ರಮದ ಬಗ್ಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಡಿ.
2: ಸರ್, ಇದೊಂದು ಒಂದು ಉತ್ಕೃಷ್ಟವಾದಂತಹ ತರಕಾರಿ ಬೆಳೆ. ಇದು ಪೌಷ್ಟಿಕ ಗುಣಗಳನ್ನು ಸಹ ಹೊಂದಿದೆ, ಹಾಗೆ ಔಷಧಿ ಗುಣಗಳನ್ನು ಸಹ ಇದು ಹೊಂದಿದೆ. ಸರ್, ಇದು ಹೇಳಬೇಕು ಅಂದರೆ ಇದನ್ನ ತರಕಾರಿಯಾಗಿ ಅದರದ್ದು ಬೇರುಗಳನ್ನು ಅಥವಾ ಸೊಪ್ಪನ್ನು ಸಹ ಬಳಸ್ತಾರೆ. ಈಗ ಉತ್ತರ ಭಾರತದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ತಗೊಂಡೆ ಅದನ್ನ ಸಲಾಡ್ ರೂಪದಲ್ಲೂ ಸಹ ಬಳಸ್ತಾರೆ, ಚಟ್ನಿ ಮಾಡ್ತಾರೆ, ಹಾಗೆ ಉಪ್ಪಿನಕಾಯಿನೂ ಸಹ ಆಗಿ ಬಳಸ್ತಾರೆ ಸರ್. ಹಾಗೆ ಕೆಲವು ಕಡೆ ಹಸಿ ತರಕಾರಿಯಾಗಿ ಬಳಸಿ ಪಚಡಿ ರೂಪದಲ್ಲಿ ಚಟ್ನಿ ಮಾಡಿ ಅದನ್ನ ಆಹಾರದೊಂದಿಗೆ ಸೇವಿಸ್ತಾರೆ. ಈ ಮೂಲಂಗಿ ಏನಪ್ಪಾ ಅಂತಂದ್ರೆ, ಒಂದು ತಿನ್ನಲು ಖಾರವಾಗಿರುತ್ತೆ, ಆಮೇಲೆ ಘಾಟಾಗಿರುತ್ತೆ. ಅದಕ್ಕೋಸ್ಕರ ಈ ಬೆಳೆಯನ್ನು ಏನೋ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇದು ಚಳಿಗಾಲದ ಬೆಳೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗ ಪೌಷ್ಟಿಕ ಗುಣಗಳು ಅಂತ ಬಂದಾಗ ಇದರಲ್ಲಿ ಶರ್ಕರ ಪಿಷ್ಟ ಇರ್ಬೋದು, ಖನಿಜ ಪದಾರ್ಥಗಳು, ಹಾಗೆ ಜೀವಸತ್ವಗಳು, ಅದ್ರ ಜೊತೆಗೆ ರೈಬೋಫ್ಲವಿನ್ ಅಂತ ಥೈಮಿನು, ಹಾಗೆ ನಾರಿನ ಪದಾರ್ಥನು ಸಹ ಇದು ಜಾಸ್ತಿ ಹೊಂದಿದೆ ಸರ್. ಹಾಗೆ ಈಗ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಅಂದ್ರೆ ಜೀವಸತ್ವಗಳು ಸಹ ಈ ತರಕಾರಿ ಬೆಳೆಯಲ್ಲಿ ನಾವು ಹೆಚ್ಚಾಗಿ ನೋಡಬಹುದು ಸರ್. ಇನ್ನು ಔಷಧೀಯ ಗುಣಗಳು ಅಂತ ಬಂದಾಗ ನಾನು ಹಾಗೆ ಮೊದಲೇ ಹೇಳ್ದಾಗೆ ಈ ವಿಟಮಿನ್ ಸಿ ಇದು ಜಾಸ್ತಿ ಹೊಂದಿರೋದ್ರಿಂದ ಇದು ಕಣ್ಣುಗಳ ದೃಷ್ಟಿನ ತೀಕ್ಷ್ಣಗೊಳಿಸುತ್ತೆ, ಜೊತೆಗೆ ಕಬ್ಬಿಣಾಂಶದ ಮೂಲ ಆಗಿರೋದ್ರಿಂದ ಈ ತರಕಾರಿ ಬೆಳೆ ರಕ್ತಕಣಗಳನ್ನು ವೃದ್ಧಿಗೊಳಿಸೋದ್ರ ಜೊತೆಗೆ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ಮಲಬದ್ಧತೆ ನಿವಾರಣೆಯನ್ನು ಸಹ ಆಗುತ್ತೆ ಸರ್. ಇದು ಪೌಷ್ಟಿಕವಾಗಿ ಅಲ್ಲದೆ ಔಷಧೀಯ ಗುಣಗಳನ್ನು ಹೆಚ್ಚಾಗಿ ಹೊಂದಿರುವುದರಿಂದ ಈಗ ಜನಸಾಮಾನ್ಯರು ಈ ತರಕಾರಿಯನ್ನು ಹೆಚ್ಚು ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಸರ್.
1: ಅದು ಕೂಡ ಈಗ ತರಕಾರಿ ತಾವು ಏನು ಬಳಸ್ತಿರಲ್ಲ, ಈ ತರಕಾರಿ ಜೊತೆಗೆ ಈ ಮೂಲಂಗಿನೂ ಹಾಕಿ ಅಥವಾ ಸಾಂಬಾರ್ ಮಾಡಿದ್ರೆ ಅದರದ್ದು ರುಚಿ ಕೂಡ ಜಾಸ್ತಿ ಆಗ್ತದೆ,
2: ತುಂಬಾನೇ ಚೆನ್ನಾಗಿರುತ್ತೆ ಸರ್. ಈಗ ತುಂಬಾ ತರಕಾರಿ ಸಾಂಬಾರ್ ಅಂತ ಮಾಡ್ತಾರೆ, ಸಾಂಬಾರ್ ಪುಡಿ ಹಾಕಿ, ಅದರಲ್ಲಿ ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ ಜೊತೆಗೆ ಈ ತರಕಾರಿನೂ ಸಹ ಸೇವಿಸೋದ್ರಿಂದ ಅದು ಒಂಥರ ರೀತಿಯ ಪರಿಮಳವನ್ನು ಸಹ ಕೊಡುತ್ತೆ, ಸುವಾಸನೆಯನ್ನು ಬೀರೋದ್ರಿಂದ ಇದು ಸಾಂಬಾರ್ಗೆ ಹೆಚ್ಚು ರುಚಿಯನ್ನು ಕೊಡುತ್ತದೆ ಸರ್.
1: ಇನ್ನೊಂದು ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಈ ಬೆಳೆ, ಈ ಒಂದು ಮೂಲಂಗಿ ಬೆಳೆಯನ್ನ ಬೆಳಿಬೇಕಾದ್ರೆ ಯಾವ ತರ ಮಣ್ಣು ಬೇಕಾಗ್ತದೆ, ಅದ್ರ ಬಗ್ಗೆ ಹೇಳಿ
2: ಸರ್. ಈ ಮೂಲಂಗಿ ಬೆಳೆಯನ್ನ ನಾವು ಎಲ್ಲಾ ತರದ ಮಣ್ಣಿನಲ್ಲೂ ಬೆಳಿಬಹುದು, ಆದ್ರೆ ಏನಪ್ಪಾ ಅಂದ್ರೆ

0: ಆದಷ್ಟು ಮಣ್ಣು ನಾವು ಲೂಸ್ ಆಗಿರ್ಬೇಕು ಅಂತೀವಿ, ಅಂದ್ರೆ ಸಡಿಲವಾಗಿರುವುದಂತೂ. ಆಮೇಲೆ ಚೆನ್ನಾಗಿ ನೀರು ನಿಂತ್ಕೊಂಬಾರದು, ನೀರು ಯಾವುದೇ ಕಾರಣಕ್ಕೂ ನಿಂತ್ಕೊಂಬಾರದು, ನೀರು ಬಸದು ಹೋಗ್ಬೇಕು. ಅದನ್ನು ಹೊಂದಿರುವಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆ ಬೆಳೆಯೋದಕ್ಕೆ ತುಂಬಾ ಸೂಕ್ತವಾಗಿದೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಹೆಚ್ಚು ತೇವಾಂಶ ಹಿಡಿದಿಟ್ಕೊಳ್ಳುವಂತ ಮಣ್ಣು ಈ ಬೆಳೆಗೆ ಸೂಕ್ತವಲ್ಲ. ಹಾಗೆ ನಾವು ರಸಸಾರನು ನೋಡ್ಬೇಕಾಗುತ್ತೆ ಸರ್, ಅಂದ್ರೆ ಮಣ್ಣಿನ ಪಿಎಚ್ ಅಂತೀವಿ, ಅದು ನಮ್ಗೆ 5-7.5 ಇದ್ರೆ ಸೂಕ್ತವಾಗಿರುತ್ತೆ. ತಗ್ಗು ಪ್ರದೇಶ ಇರ್ಬೋದು ಅಥವಾ ಜೌಗು ಭೂಮಿ, ನಾವ್ ಏನೋ ಈ ಗೊರಚಲು ಭೂಮಿ ಅಂತೀವೋ ಆ ಮಣ್ಣೆಲ್ಲ ಈ ಬೆಳೆ ಬೆಳೆಯೋದಿಕ್ಕೆ ಸೂಕ್ತವಾಗಿರೋದಿಲ್ಲ.
1: ಈಗ ಈ ನಾ ಮೂಲಂಗಿ ಬೆಳೆ ಸಾಮಾನ್ಯವಾಗಿ ರಾಜ್ಯದ ಎಲ್ಲಾ ಪ್ರಮುಖ ಪ್ರದೇಶಗಳಲ್ಲೂ ಕೂಡ ಬೆಳೀತಾರಲ್ಲ ಮೇಡಮ್ ಅವರೇ, ಅಂದ್ರೆ ಇದು ಎಲ್ಲಾ ಮಣ್ಣಿನಲ್ಲೂ ಬೆಳೀತದ?
0: ಎಲ್ಲಾ ಮಣ್ಣಲ್ಲೂ ಬೆಳಿಬಹುದು ಸರ್, ಅದೇ ಮರಳು ಮಿಶ್ರಿತವಾಗಿರ್ಬೇಕು, ಒಂದು ಗೋಡು ಮಣ್ಣು, ಜೊತೆಗೆ ನೀರು ಹಿಡಿದಿಟ್ಕೊಳ್ಬಾರದು ಯಾವುದೇ ಕಾರಣಕ್ಕೂ. ಅಂತ ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ.
1: ನೀರು
0: ಯಾಕಂದ್ರೆ ಇದು ಬೇರುಗಳು ನಮಗೆ ತರಕಾರಿಯಾಗಿ ಬೆಳೆಯೋದ್ರಿಂದ ಬೇರು ಚೆನ್ನಾಗಿ ಬೆಳಿಬೇಕು ಅಂದ್ರೆ ಈಗ ಮುಕ್ಕಾಲಡಿಯಿಂದ ಅರ್ಧ ಅಡಿವರೆಗೂ ಬೇರು ಬೆಳೆಯೋದ್ರಿಂದ, ಬೇರು ನಾವು ತರಕಾರಿ ಅಂತೀವಿ ಇದನ್ನ, ಇದು ಬೆಳೆಯೋದ್ರಿಂದ ಆ ಮಣ್ಣು ಯಾವ ರೀತಿ ಇರುತ್ತೆ ಅನ್ನೋದೇ ಬಹಳ ಮುಖ್ಯವಾಗಿರೋದ್ರಿಂದ ಈ ಮಣ್ಣು ಸೂಕ್ತವಾಗಿದೆ.
2: ಈ ಮುಲ್ಲಂಗಿ ಬೆಳೆಯನ್ನ ಬಿತ್ತನೆ ಮಾಡಲು ಸೂಕ್ತವಾದ ಕಾಲ ಯಾವುದು ಮ್ಯಾಮ್?
0: ಈ ಬೆಳೆಯನ್ನ ಬೆಳೆಯೋದಿಕ್ಕೆ ಸೂಕ್ತವಾದಂತ ಕಾಲ ಅಂತಂದ್ರೆ ಚಳಿಗಾಲ. ಅಂದ್ರೆ ಇದು ಚಳಿ ಜಾಸ್ತಿ ಚಳಿಯನ್ನು ಬಯಸುವಂತ ಒಂದು ಬೆಳೆ ಆಗಿರೋದ್ರಿಂದ ಇದನ್ನ ಆ ಕಾಲದಲ್ಲಿ ಬೆಳಿಬಹುದು. ಆದ್ರೆ ಈಗ ಹೆಚ್ಚಾಗಿ ಬೇರೆ ಬೇರೆ ತಳಿಗಳು, ಮಿಶ್ರ ತಳಿಗಳು ಸಹ ಬಂದಿರೋದ್ರಿಂದ ನಾವು ಚಳಿಗಾಲ ಅಲ್ಲದೆ ಜೂನ್ ಜುಲೈ ಇರ್ಬೋದು, ಅಕ್ಟೋಬರ್ ನವೆಂಬರು ಅಥವಾ ಜನವರಿ ಫೆಬ್ರವರಿ ಈ ತಿಂಗಳುಗಳಲ್ಲಿ ಗಮನಿಸಿ ಆದಷ್ಟು ಈ ಬೇಸಿಗೆ ಕಂಪೇರ್ ಮಾಡಿದಾಗ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಈ ತಿಂಗಳುಗಳಲ್ಲಿ ನಾವು ಬಿತ್ತನೆ ಮಾಡೋದು ಸೂಕ್ತವಾಗಿರುತ್ತೆ ಸರ್. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಉಷ್ಣತೆ ಯಾವಾಗ್ಲೂ ಈ ಬೇರುಗಳು, ನಾನು ಆಗ್ಲೇ ಹೇಳಿದೆ ಖಾರ ಜಾಸ್ತಿ ಆಗದಿರಾ, ಆಮೇಲೆ ಬೇರುಗಳು ಗುಣಮಟ್ಟವಾಗಿ ಬೆಳಿಬೇಕು ಅಂತಂದ್ರೆ 11-16 degrees Celsius ಇರುವಂತದ್ದು ಆದಷ್ಟು ಚಳಿಗಾಲ ಅಂತಂದಾಗ ಸರ್, ಅದರಲ್ಲೂ ರಾತ್ರಿ ಉಷ್ಣಾಂಶ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 15 degrees ಕಡಿಮೆ ಇದ್ದಷ್ಟು ನಮ್ಗೆ ಈ ಬೇರು ತರಕಾರಿಗಳು ಚೆನ್ನಾಗಿ ಬರುತ್ತೆ.
2: ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಮೂಲಂಗಿಯಲ್ಲಿ ಲಭ್ಯವಿರುವ ಪ್ರಮುಖವಾದ ತಳಿಗಳು ಯಾವ್ದಾದ್ರು ಇದಾವ?
0: ಇದರಲ್ಲಿ ಪ್ರಮುಖವಾದ ತಳಿಗಳು ತುಂಬಾನೇ ಇದಾವೆ ಅಂತಂದ್ರೆ ನಮ್ಮ ಇದು ಏನು ಖಾಸಗಿ ಇರ್ಬೋದು ಅಥವಾ ಗೌರ್ಮೆಂಟ್ ಅವರೇ ಇರ್ಬೋದು, ಅವರು ಡೆವಲಪ್ ಮಾಡಿರುವಂತಹ ತಳಿಗಳು ಜಾಸ್ತಿ ಇದಾವೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಅಂದ್ರೆ ಪ್ರಮುಖವಾಗಿ ಬೆಳೆಯಬಹುದಂತಹ ತಳಿಗಳಂದ್ರೆ ವೈಟ್ ಐಸಿಕಲ್ ಅಂತ ಬರುತ್ತೆ, ಜಾಪನೀಸ್ ವೈಟ್ ಅಂತ ಬರುತ್ತೆ. ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಗಟ್ಟವರು ಅಭಿವೃದ್ಧಿಪಡಿಸಿರುವಂತಹ ಅರ್ಕಾ ನಿಶಾಂತ್ ಅಂತ ಇದೆ, ಪುಸಾ ಚಟ್ಕಿ ಅಂತಿದೆ, ಹೀಗೆ ಹಲವಾರು ತಳಿಗಳಿದಾವೆ. ಈಗ ನೀವು ವೈಟ್ ಐಸಿಕಲ್ ಅಂತಂದೆ, ಈ ತಳಿ ಏನಪ್ಪಾ ಅಂದ್ರೆ ಬೇಗನೆ ಕೊಯ್ಲಿಗೆ ಬರುತ್ತೆ, ಅಂದ್ರೆ 40 days ನಾವು ಕೊಯ್ಲು ಮಾಡಬಹುದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದು ಏನು ತರಕಾರಿಗಳಲ್ಲಿ ಬೇರುಗಳು ಬೆಳ್ಳಗೆ, ಅಂದ್ರೆ ತಿನ್ನಲು ಸಹ ಖಾರವಾಗಿ, ಅಂದ್ರೆ ಮಧ್ಯಮ ರೀತಿ ಒಂದು ಖಾರ ಇರುತ್ತೆ, ಘಾಟ್ ಇರುತ್ತೆ ಹೊರತು ಜಾಸ್ತಿ ಇರೋದಿಲ್ಲ, ಬೆಳ್ಳಗಿರ್ತವೆ, ಉದ್ದವಾಗಿರ್ತವೆ. ಆಮೇಲೆ ಇದು ಮೈದಾನ ಪ್ರದೇಶಗಳಲ್ಲಿ ಬೆಳೆಯೋದಕ್ಕೆ ಸೂಕ್ತವಾದಂತ ತಳಿ. ಇನ್ನು ಜಾಪನೀಸ್ ವೈಟ್ ಅಂತಂದ್ರೆ ಇದು ಚಳಿಗಾಲಕ್ಕೆ ಋತುಮಾನಕ್ಕೆ ಏಳಿ ಮಾಡಿಸಿರುವಂತ ತಳಿಯಾಗಿದೆ. ಬೇರು ಸುಮಾರು 30 centimeters ಅಂದ್ರೆ 1 degree ಸಹ ವರ್ಗೂ ಸಹ ಇದು ಬೆಳೆಯುತ್ತೆ. ಬಿತ್ತನೆ ಮಾಡಿದ್ಮೇಲೆ ಒಂದು 50 days ನಾವು ಕೊಯ್ಲು ಮಾಡಬಹುದು. ಇನ್ನು ನಮ್ಮ ಅರ್ಕಾ ನಿಶಾಂತ್ ನಾನು ಹೇಳಿದೆ, ನಮ್ಮ ಹೆಸರುಘಟ್ಟ ಅವರು ಡೆವಲಪ್ ಮಾಡಿರುವಂತ ತಳಿ ಆಗಿರೋದ್ರಿಂದ ಇದು ಸಹ ಬೇರುಗಳು ಬೆಳ್ಳಗೆ ಉದ್ದವಾಗಿ ಚೂಪಾದ ತುದಿಯನ್ನು ಹೊಂದಿರುವಂತ ಬೇರುಗಳನ್ನ ಇದು ಕೊಡುತ್ತೆ. ಇದ್ರ ತಳಿಯ ಬೇರುಗಳು ಏನಪ್ಪಾ ಅಂತಂದ್ರೆ ಬೆಂಡಾಗೋದಿಲ್ಲ. ಅದ್ರ ಜೊತೆಗೆ ಕೌಲೊಡಿಯುತ್ತೆ. ಏನಂತಂದ್ರೆ ಯಾವಾಗ ಒಣ ಹವೆ ಜಾಸ್ತಿ ಇರುತ್ತೋ, ಅಥವಾ ನಮ್ಮಲ್ಲಿ ನಾನು ಆಗ್ಲೇ ಹೇಳಿದೆ ಮರಳು ಮಿಶ್ರಿತ ಮಣ್ಣು ಇಲ್ಲದೆ ಇರೋ ತರ ಏನಾದ್ರೂ ಈ ಕಪ್ಪು ಮಣ್ಣುಗಳಲ್ಲೆಲ್ಲ ಏನಾದ್ರೂ ಬೆಳೆದ್ ಬಿಟ್ರೆ ಇಲ್ಲಿ ಕೌಲು ಒಡೆಯುತ್ತೆ ಅಂತೀವಿ, ಅಂದ್ರೆ ಬೇರುಗಳು ಒಡ್ಕೊಂಡ್ಬಿಡುತ್ತೆ. ಅಂತದನ್ನು ಸಹ ತಡ್ಕೊಳ್ಳೋ ಅಂತ ಶಕ್ತಿ ಇರುವಂತ ಇದು ಅರ್ಕಾ ನಿಶಾಂತ್ ಅನ್ನೋ ಒಂದು ತಳಿ. ಇದು 50 days ನಾವು ಕೊಯ್ಲು ಮಾಡಬಹುದು. ಇನ್ನ ಪೂಸಾ ಚಟ್ಕಿ ಅಂತಿದೆ, ಇದು ನಮ್ಮ IRA ಡೆವಲಪ್ ಮಾಡಿರುವಂತ ಒಂದು ತಳಿ ಆಗಿರೋದ್ರಿಂದ ಇದನ್ನ 40-45 days ಅಂದ್ರೆ ಇನ್ನೂ ಬೇಗನೆ ನಾವು ಕೊಯ್ಲು ಮಾಡಬಹುದು. ಇನ್ನ ಪೂಸಾ ರಶ್ಮಿ ಮತ್ತು ಪೂಸಾ ದೇಸಿ ಅಂತ ಇದೆ, ಇದು ಸಹ 45-55 days ನಾವು ಕೊಯ್ಲು ಮಾಡುವಂತ ತಳಿ.
1: ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಈ ಮೂಲಂಗಿ ಬೆಳೆಯನ್ನ ಬೆಳಿಬೇಕಾದ್ರೆ ಯಾವ್ಯಾವ ಬೇಸಾಯ ಸಾಮಗ್ರಿಗಳು ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ ಇದ್ರ ಬಗ್ಗೆ ತಿಳಿಸಿ.
0: ಬೇಸಾಯ ಸಾಮಗ್ರಿಗಳು ಅಂತ ಬಂದಾಗ ಸರ್, ಮೊದಲಿಗೆ ಬೀಜ, ಬಿತ್ತನೆ ಬೀಜ ಬೇಕಾಗುತ್ತೆ. ಎಕರೆಗೆ ನಮಗೆ 3-3.5 kg ಬಿತ್ತನೆ ಬೀಜ ಬೇಕಾಗುತ್ತೆ. ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ. ಇತ್ತೀಚೆಗೆ ಏನಾಗ್ತಾ ಇದೆ, ಕೊಟ್ಟಿಗೆ ಗೊಬ್ಬರಗಳ ಬಳಕೆ ಕಡಿಮೆ ಇರೋದ್ರಿಂದ ಆದಷ್ಟು ನಾನು ಹೇಳೋದೇನಪ್ಪಾ ಅಂದ್ರೆ ಈ ಬೇರು ತರಕಾರಿಗಳನ್ನು ಬೆಳೆಯುವಾಗ ಕೊಟ್ಟಿಗೆ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗುತ್ತೆ, ಆ ಮಣ್ಣು ಸಡಿಲ ಆಗುತ್ತೆ, ಅದರಿಂದ ಬೇರು ತರಕಾರಿಗಳು ಚೆನ್ನಾಗಿ ನಮಗೆ ಗುಣಮಟ್ಟವಾಗಿರುವಂತ ಪಡೆಯಬಹುದು. ಅದರಿಂದ ಎಕರೆಗೆ ನಾವು ಕೊಟ್ಟಿಗೆ ಗೊಬ್ಬರ 8 tons ಗೊಬ್ಬರ ಕೊಡಬೇಕಾಗುತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷ್ ಅದನ್ನು 18 kg ಒಂದು ಎಕರೆಗೆ ಕೊಟ್ಟರೆ ಸಾಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಏನಪ್ಪಾ ಅಂತಂದ್ರೆ ಕೆಲವರೆಲ್ಲ ಕೊಳಿದಿರನೆ ಅಂದ್ರೆ ಕಳದೇ ಇರಲ್ಲ ಆ ತರದ್ದು ಕೊಟ್ಟಿಗೆ ಗೊಬ್ಬರ ಬಳಸ್ತಾರೆ. ಚೆನ್ನಾಗಿ ಕಳತಿರುವಂತ ಕೊಟ್ಟಿಗೆ ಗೊಬ್ಬರಗಳನ್ನ ಬೆಳೆಸೋದು ಉತ್ತಮ. ಇದ್ರ ಜೊತೆಗೆ ನಾವು ಜೈವಿಕ ಗೊಬ್ಬರಗಳು ಇತ್ತೀಚೆಗೆ

0: ತುಂಬಾ ಪ್ರಚಲಿತದಲ್ಲಿರುವಂತಹ ಟ್ರೈಕೋಡರ್ಮಾ ಸೂಡಮನಸ್ ಅಂತಹ ನಾವು ಜೈವಿಕ ಗೊಬ್ಬರಗಳನ್ನು ಸಹ ನಾವು ಬಳಸಬೇಕಾಗುತ್ತೆ ಸರ್.
1: ಈಗ ಈ ಮೂಲಂಗಿ ಬೆಳೆ ಬಿತ್ತಬೇಕಾದ್ರೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ?
0: ಮೊದಲಿಗೆ ನಾವು ಭೂಮಿನ ಎಲ್ಲ ತರಕಾರಿ ಬೆಳೆಗಳನ್ನು ನಾವು ಬೆಳೆಯೋದಿಕ್ಕೆ ಮೊದಲಿಗೆ ಏನ್ ಮಾಡ್ತೀವಿ ಅಂದ್ರೆ ಭೂಮಿಯನ್ನು ಚೆನ್ನಾಗಿ ಅದ ಮಾಡ್ಕೊಬೇಕಾಗುತ್ತೆ. ಉಳುಮೆ ಮಾಡಿಕೊಂಡು ಅದನ್ನ ಚೆನ್ನಾಗಿ ಅದ ಮಾಡಿಕೊಂಡು ಸಮವಾಗಿ ಮಾಡಿಕೊಂಡು ನಂತರ ನಾವೇನಪ್ಪಾ ಅಂದ್ರೆ ಈ ರಿಜ್ಜಸ್ ಅಂಡ್ ಫರ್ರೋಸ್ ಅಂತೀವಿ, ಅಂದ್ರೆ ಬೋದು ಮತ್ತು ಅರಿಗಳನ್ನ ನಾವು ತಯಾರಿಸ್ಕೊಳ್ಬೇಕಾದ್ರೆ ಅದನ್ನ ನಾವು ಏನಿಲ್ಲ ಅಂದ್ರೆ 1 ಅಡಿ ಅಂತರದಲ್ಲಿ, ಅಂದ್ರೆ 30 ಸೆಂಟಿಮೀಟರ್ ಅಂತರದಲ್ಲಿ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಕೊಟ್ಟಿದ್ದಾದ್ಮೇಲೆ ಒಂದು ಸಾರಿ ನಾವು ನೀರನ್ನು ಆಯಿಸ್ಬಿಟ್ಟು ಅದ್ರ ಜೊತೆಗೆ ಬೋದುಗಳು ಅಂತೀವಿ, ಅಂದ್ರೆ ರಿಜ್ಜಸ್ ಅಂತೀವಿ, ಅಲ್ಲಿ ಬೋದುಗಳಲ್ಲಿ ಕಾಲುವೆಗಳಿರ್ತೀವಿ, 10 ಸೆಂಟಿಮೀಟರ್ ಒಂದಂತೆ ನಾವು ಬೀಜನ ಬಿತ್ತಬೇಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಬೀಜ ಬಿತ್ತದಾಗ ಕೆಲವೊಮ್ಮೆ ನಮ್ಗೆ ಹೊತ್ತಾಗುವ ಚಾನ್ಸಸ್ ಇರುತ್ತೆ. ಅದು ಒಂದು 6 ರಿಂದ 7 ದಿನ ನಮ್ಗೆ ಮೊಳಕೆ ಹೊಡೆಯೋದಕ್ಕೆ ತಗೊಳುತ್ತೆ. ಮೊಳಕೆ ಹೊಡೆದ ಆದ್ಮೇಲೆ ನಾವೇನ್ ಮಾಡ್ಬೇಕು, ಆ 10 ಸೆಂಟಿಮೀಟರ್ ಒಂದಂತೆ ಒಂದೊಂದು ಗಿಡಗಳನ್ನು ಬಿಟ್ಟು ನಾವು ಅದನ್ನ ಕಿತ್ತಾಕ್ಬೇಕಾಗುತ್ತೆ ಸರ್. ಉಳಿದ ಏನೇ ಸಸಿಗಳಿದ್ರು ಅದು ಕಿತ್ತಾಕ್ಬೇಕಾಗುತ್ತೆ. ಕೆಲವು ಸಸಿಗಳಲ್ಲಿ ಅಂದ್ರೆ ಈಗ ಜಾಪನೀಸ್ ತಳಿಗಳಲ್ಲಿ, ಜಾಪನೀಸ್ ವೈಟ್ ಅಂತಿದೆ, ಆ ತಳಿಗಳಲ್ಲಿ ನಾವು 2 ಅಡಿ ಅಂದ್ರೆ ಈಗ ರೋ ಟು ರೋ 2 ಅಡಿ, ಆಮೇಲೆ ಇದು ಪ್ಲಾಂಟ್ ಟು ಪ್ಲಾಂಟ್ 1 ಅಡಿ ಅಂತರ ಕೊಟ್ಟು ನಾವು ನಾಟಿ ಮಾಡ್ಬೇಕಾಗುತ್ತೆ ಸರ್.
1: ಈ ಮೂಲಂಗಿ ಬಿತ್ತನೆ ಹೆಂಗ್ ಮಾಡ್ಬೇಕು ಅಂತ ತಿಳಿಸಿದ್ರಿ, ಅದರಂತೆ ಈಗ ನೀರಾವರಿ ಅವಶ್ಯಕತೆ ಇದೆಯಾ, ಮತ್ತೆ ಒಣಭೂಮಿಯಲ್ಲಿ ಇದನ್ನ ಹೆಂಗ್ ಬೆಳಿಬೇಕಾಗುತ್ತೆ, ಇದ್ರ ಬಗ್ಗೆ ಹೇಳಿ.
0: ಇದು ಒಣಭೂಮಿಯಲ್ಲಿ ಬೆಳೆಯೋದಿಕ್ ಆಗೋದಿಲ್ಲ ಸರ್. ಇದಕ್ಕೆ ನೀರಾವರಿ ಅತ್ಯಂತವಾಗಿ ಬೇಕಾಗಿರುವಂತ ಒಂದು ತರಕಾರಿ, ಅಂದ್ರೆ ನೀರಾವರಿ ಬೇಕೇ ಬೇಕು, ಆದಷ್ಟು ನಾವು ನೀರು ಕೊಡ್ಲೇಬೇಕಾಗುತ್ತೆ. ಅದವರಿತು 4 ರಿಂದ 6 ದಿನಗಳಿಗೊಮ್ಮೆ ನಾವು ನೀರು ಕೊಡಬೇಕು. ಇತ್ತೀಚೆಗೆ ಗೊತ್ತೇ ಇದೆ ಸರ್, ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ, ತುಂತುರು ನೀರಾವರಿ ಎಲ್ಲ ಅಳವಡಿಸಿಕೊಂಡು ಈ ಬೆಳೆನ ಬೆಳೀತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ಮಣ್ಣಿನ ತೇವಾಂಶ ಏನಾದ್ರೂ ಕಡಿಮೆ ಆಗ್ಬಿಟ್ರೆ, ಅಥವಾ ಮಣ್ಣು ನಾವು ನೀರು ಕೊಡೋದು ಅಂದ್ರೆ ಈಗ ನೀರು ಸ್ವಲ್ಪ ದಿನ ಕೊಡದಿರೆ, ಏನಾದ್ರೂ ಸಡನ್ ಆಗಿ ನೀರು ಕೊಡೋದೇ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬೇರುಗಳು ಒಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಅದರಿಂದ ನಾವೇನ್ ಮಾಡ್ಬೇಕು, ನೀರಾವರಿಯನ್ನು ನಾವು ಕೊಡ್ತಾ ಇರಬೇಕು. 3 ದಿನಗಳಿಗೊಂದ್ಸರಿ ಆದ್ರೂ ಕೊಡ್ತಾನೆ ಇರಬೇಕಾಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಯಾವ ಹಂತಗಳಲ್ಲಿ ನಾವು ನೀರು ಕೊಡಬೇಕಾಗುತ್ತೆ ಅಂದ್ರೆ ಬೇರುಗಳು ವಿಸ್ತರಣೆ ಆಗ್ತಾ ಇರುತ್ತೆ, ಅಂದ್ರೆ ಬೇರು ಡೆವಲಪ್ ಆಗುವಂತ ಒಂದು ಹಂತದಲ್ಲಿ ನಾವು ನೀರು ಕೊಡಬೇಕಾಗುತ್ತೆ ಸರ್. ಇನ್ನ ನಾನು ಹೇಳ್ದಾಗೆ ಒತ್ತಡ ಕೊಡಬಾರ್ದು ಯಾವುದೇ ಕಾರಣಕ್ಕೂ. ನೀರು ಮಣ್ಣಿನಲ್ಲಿ ನೀರು ಇಲ್ಲದೆ ಇರೋ ತರ ನೋಡ್ಕೊಬಾರ್ದು. ಅದರಲ್ಲಿ ಏನಾದ್ರೂ ನೀರು ಇಲ್ಲದೆ ಇರೋ ತರ ನೋಡ್ಕೊಂಡ್ರೆ ಬೇರುಗಳಲ್ಲಿ ಒಂದು ನೈಟ್ರೇಟ್ ಅಂಶ ಅಂತೀವಿ, ಅದು ಏನು ಒಂದು ಪರಿಮಳ ಕೊಡುತ್ತೆ ಅಥವಾ ಸುವಾಸನೆ ಕೊಡುತ್ತಲ್ಲ ಸರ್, ಆ ನೈಟ್ರೇಟ್ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಏನಂದ್ರೆ ತಿನ್ನಕ್ ಅಷ್ಟೊಂದು ಯೋಗ್ಯವಾಗಿರೋದಿಲ್ಲ ಬೇರುಗಳು. ಅದಕ್ಕೆ ನಾವು ನೀರನ್ನು ಕೊಡುವಾಗ ಕರೆಕ್ಟ್ ಆಗಿ ಸರಿಯಾದ ಸಮಯದಲ್ಲಿ ನಾವು ನೀರು ಕೊಡಬೇಕಾಗುತ್ತೆ.
1: ಈಗ ಈ ಮೂಲಂಗಿ ಬೆಳೆಯಲ್ಲಿ ಅಂತರ ಬೇಸಾಯ ಪದ್ಧತಿನೂ ಮಾಡಬಹುದಾ?
0: ಖಂಡಿತವಾಗಿಯೂ ಮಾಡಬಹುದು ಸರ್. ಅಂತರ ಬೇಸಾಯ ಪದ್ಧತಿಗಳಂದ್ರೆ ಕಳೆ ನಿರ್ವಹಣೆ ಮಾಡೋದಿರ್ಬೋದು, ಆಮೇಲೆ ಕಳೆ ನಿರ್ವಹಣೆ ನಾವು ಕಳೆ ತೆಗೆಯುವಾಗ ಕೈಯಲ್ಲೇ ಕಳೆ ತೆಗಿಬಹುದು. ಇನ್ನು ಕಳೆ ನಾಶಕಗಳು ಹೋಗ್ತಾರೆ, ಬಟ್ ನನ್ನ ಒಪಿನಿಯನ್ ಏನಪ್ಪ ಅಂದ್ರೆ ಆದಷ್ಟು ಕೈಗಳಿಂದನೇ ಕಳೆ ನಿರ್ವಹಣೆ ಮಾಡೋದು ತುಂಬಾ
1: ಉತ್ತಮ ಮತ್ತು ಆರೋಗ್ಯ ಕೂಡ.
0: ಆಮೇಲೆ ಏನ್ ಮಾಡ್ಬೇಕು, ಈ ಬಿತ್ತನೆ ಆದ್ಮೇಲೆ ಅಂತ 1 ತಿಂಗಳಿಗೆ ಗಿಡ ಡೆವಲಪ್ ಆಗುತ್ತೆ, ಗೆಡ್ಡೆಗಳು ಅಂದ್ರೆ ಬೇರುಗಳು ಡೆವಲಪ್ ಆಗುವ ಸಮಯದಲ್ಲಿ ಮಣ್ಣು ಏರ್ ಹಾಕೊಡ್ಬೇಕು ಸರ್. ಮಣ್ಣು ಏರ್ ಹಾಕೊಟ್ಟು ಬೇರುಗಳನ್ನ ಮುಚ್ಚಬೇಕು, ಇಲ್ಲ ಅಂದ್ರೆ ಏನಾಗುತ್ತೆ, ಅವೆಲ್ಲ ಸೂರ್ಯನ ಕಿರಣಗಳಿಗೆ ಸ್ವಲ್ಪ ಅದು ಸೂರ್ಯನ ಕಿರಣಗಳು ಅದ್ರ ಮೇಲೆ ಡೈರೆಕ್ಟ್ ಆಗಿ ಬೀಳೋದ್ರಿಂದ ಗೆಡ್ಡೆಗಳ ಬಣ್ಣ ಚೇಂಜ್ ಆಗೋದ್ರಿಂದ ಮಣ್ಣನ್ನು ಏರ್ ಹಾಕಬೇಕಾಗುತ್ತೆ ಸರ್. ಇವು ಇಂಪಾರ್ಟೆಂಟ್
1: ಆಗಿ ಗೆಡ್ಡೆ ಸುತ್ತಲೂ ಮಣ್ಣು ಹಾಕಿ
0: ಮಣ್ಣು ಹಾಕ್ಬೇಕು.
1: ಅದು ಗೆಡ್ಡೆನು ಜಾಸ್ತಿ ದೊಡ್ಡದು ಬೆಳೆ
0: ದೊಡ್ಡದಾಗುತ್ತೆ, ಆಮೇಲೆ ಅದು
1: ಬೆಳವಣಿಗೆ
0: ಯಾವುದೇ ಕೀಟ ಅಥವಾ ರೋಗ
1: ಅದು ಕೂಡ
0: ತಗೊಳ್ಳೋದಿಲ್ಲ ಸರ್.
1: ನೇರವಾಗಿ ಅದು ಇಲ್ಲದೆ ಆದ್ರೆ ಕಾಣತ್ತಲ್ಲ, ಹೋಗಿ ಕೂತ್ಕೊಂಡ್ಬಿಡ್ತವೆ.
0: ಹೌದು.
1: ಈಗ ಹಂತ ಹಂತವಾಗಿ ಬೇಸಾಯ ಕ್ರಮದ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ, ಮೂಲಂಗಿ ಬೇಸಾಯದ ಇದರಂತೆ. ಈಗ ಈ ಬೆಳೆಯಲ್ಲಿ ಮುಖ್ಯವಾಗಿ ಕಂಡು ಬರುವಂತ ಕೀಟ ರೋಗ ಮತ್ತೆ ಅವುಗಳ ಹತೋಟಿ ಕ್ರಮದ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಶಾಲಿನಿ ಅವರು.
0: ಸರ್, ಯಾವುದೇ ಒಂದು ತರಕಾರಿ ಅಥವಾ ಒಂದು ಬೆಳೆ ಅಂತ ಬಂದಾಗ ಯಾವುದೇ ಬೆಳೆ ಇಲ್ಲಾದ್ರೂ ನಾವು ಕೀಟ ಮತ್ತು ರೋಗಗಳನ್ನು ಯಥೇಚ್ಛವಾಗಿ ಕಾಣ್ತೀವಿ. ಇದರಲ್ಲಿ ನಮ್ಮ ಮೂಲಂಗಿಯಲ್ಲಿ ಅಷ್ಟೇನು ರೋಗ ಕೀಟಗಳಿಲ್ಲ, ಆದ್ರೂ ಕೆಲವು ಪ್ರಮುಖವಾದ ಕೀಟಗಳು ರೋಗಗಳು ಕಂಡು ಬರುತ್ತೆ ಸರ್. ಈ ಪ್ರಮುಖವಾಗಿ ಕಂಡು ಬರುವಂತ ಕೀಟಗಳಂತಂದ್ರೆ 1 ಸಸ್ಯಹೇನು, ಗರಗಸ ನೊಣ, ಕೊಂಡಲಿ ಹುಳು, ಇವು ಪ್ರಮುಖವಾಗಿ ಕಂಡು ಬರುವಂತ ಕೀಟಗಳು. ಮೊದಲಿಗೆ ಕೀಟಗಳಿಗೆ ಏನು ಅಂತಂದ್ರೆ ಸರ್, ಮೊದಲಿಗೆ ನಾವು ಅವುಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಬಂದಾಗ, ಈಗ ಸಸ್ಯಹೇನು ಅದು ಏನ್ ಮಾಡುತ್ತೆ ಅಂತಂದ್ರೆ ಎಲ್ಲಾ ಎಲೆಗಳ ಮೇಲೆ ಕುತ್ಕೊಂಡು ರಸ ಇರುತ್ತೆ. ಯಾವಾಗ ರಸ ಜಾಸ್ತಿ ಇರುತ್ತೋ ಅಲ್ಲಿ ಎಲೆಗಳು ಒಣಗ್ತಾ ಹೋಗುತ್ತೆ. ಎಲೆಗಳು ಒಣಗ್ತಾ ಹೋದಾಗ ಗಿಡ ಸರಿಯಾಗಿ ಅಭಿವೃದ್ಧಿ ಆಗೋದಿಲ್ಲ. ಇನ್ನು ಕುಂಡಲ್ ನೋಣ, ಹುಳು ಮತ್ತು ಗರಗಸ ನೋಣ, ಇವೇನ್ ಮಾಡ್ತವೆ ಅಂದ್ರೆ ಎಲೆಗಳನ್ನೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಎಲೆಗಳನ್ನೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡುತ್ತೋ ನಮ್ಗೆ ಅದ್ರ ಇಳುವರಿ ಸರಿಯಾಗಿ ಬರೋದಿಲ್ಲ. ಇವುಗಳನ್ನ ನಿಯಂತ್ರಣ ಮಾಡೋದು ಅಂತಂದಾಗ ನಾವು ಬರೀ ಔಷಧಿ ಕ್ರಮಗಳನ್ನೇ ನೋಡಬಾರದು, ಅದು ಬಿಟ್ಟು ಪರ್ಯಾಯ ಕ್ರಮಗಳನ್ನು ಸಹ ನಾವು ಆರಿಸ್ಕೊಬೇಕಾಗುತ್ತೆ. ಮೊದಲಿಗೆ ಏನಪ್ಪ ಅಂದ್ರೆ ಯಾವುದೇ ಒಂದು ತರಕಾರಿ ಬೆಳೆ ಅಂತ ಬಂದಾಗ ಸುತ್ತಲೂ 4-5 ಸಾಲು ಜೋಳ ಬೆಳ್ಕೊಬೇಕಾಗುತ್ತೆ, ಕೀಟಗಳ ಹಾವಳಿಯನ್ನು ನಾವು ತಡೆಗಟ್ಟೋದಿಕ್ಕೆ. ಜೊತೆಗೆ ಈ ರಸ

0: 2 ml ಡೈಮಿಥೋಯೇಟ್ ಅಂತ ಸಿಗುತ್ತೆ ಈ ರಸ ಇರೋ ಕೀಟಗಳಿಗೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ml ಹಾಕೊಂಡು ಸಿಂಪರಣೆ ಮಾಡಬಹುದು. ಇನ್ನ ಗರಗಸ ನೊಣ ಮತ್ತೆ ಕೊಂಡಲಿ ಹುಳು ನಿವಾರಣೆ ಮಾಡಬೇಕು ಅಂತಂದ್ರೆ 1/2 ml ಲ್ಯಾಂಡೋಸೈಲಾತ್ರಿನ್ ಮತ್ತೆ 2 ml ಮೆಲಾತಿಯನ್ನ ನಾವು ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬಹುದು ಸರ್. ಇನ್ನು ಪ್ರಮುಖವಾಗಿ ನಾವು ನೋಡಬಹುದಾದಂತಹ ರೋಗಗಳು ಅಂತ ಬಂದಾಗ ಎಲೆ ಚುಕ್ಕೆ ರೋಗ ಮತ್ತೆ ಬಿಳಿ ತುಕ್ಕು ರೋಗ ಅಂತ ರಸ್ಟ್ ಅಂತೀವಿ ಅದು. ಇನ್ನು ಎಲೆ ಚುಕ್ಕೆ ರೋಗ ಕಾಣದಂದ್ರೆ ಎಲೆಗಳ ಮೇಲೆಲ್ಲ ಕಾಣಿಸ್ಕೊಂಡು ಅವುಗಳೇನಂದ್ರೆ ಜಾಸ್ತಿ ಆದಷ್ಟು ಅವುಗಳು ಒಂದಕ್ಕೊಂದು ಅಂಟ್ಕೊಂಡು ಸ್ಪ್ರೆಡ್ ಆಗಿ ಎಲೆಗಳು ಒಣಗ್ತಾ ಹೋಗುತ್ತೆ. ಇನ್ನು ಬಿಳಿ ತುಕ್ಕು ರೋಗ ಅಂತ ಬಂದಾಗ ಎಲೆಗಳ ಮೇಲೆ ಅಥವಾ ಅಂಡಾಕಾರದ ಬಿಳಿಯ ಮಚ್ಚೆಗಳು ಕಾಣಿಸ್ಕೊಂತವೆ, ಬಿಳಿ ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ. ಇವುಗಳನ್ನ ನಿವಾರಣೆ ಮಾಡಬೇಕು ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 2 g ಮ್ಯಾಂಕೋಸೆಬ್ ಹಾಕೊಂಡು ಸಿಂಪರಣೆ ಮಾಡುವಂಥದ್ದು, ಇನ್ನು ಅಥವಾ 2 g ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಎರಡನ್ನೂ ಮಿಕ್ಸ್ ಮಾಡಿ ನಾವು ಸಿಂಪರಣೆ ಮಾಡಿದ್ರೆ ಈ ರೋಗಗಳನ್ನು ನಾವು
1: ತಡೆಗಟ್ಟಬಹುದು,
0: ನಿವಾರಣೆ ಮಾಡಬಹುದು ಸರ್.
1: ಡಾಕ್ಟರ್ ಸಾಲಿನಿ ಅವರೇ, ಈಗ ಮೂಲಂಗಿ ಒಂದು ಪ್ರಮುಖ ತರಕಾರಿ ಬೆಳೆ, ಇದನ್ನ ಬೇಸಾಯ ಮಾಡಿದವರು ಎಷ್ಟು ದಿನಕ್ಕೆ ಒಮ್ಮೆ ನಾವು ಅದನ್ನ ತೆಗಿಬಹುದಾಗಿದೆ ಅಥವಾ ಏನು ಕಟಾವು ಮಾಡಬಹುದಾಗಿದೆ, ಮತ್ತೆ ಇದ್ರ ಇಳುವರಿ ಹೆಂಗಿರ್ತದೆ? ಮತ್ತೆ ಇನ್ನೊಂದೇನೆಂದ್ರೆ, ಈಗ ಸಾಮಾನ್ಯವಾಗಿ ಸಾಧಾರಣವಾಗಿ ಒಂದು ಮೂಲಂಗಿ ತಗೊಂಡ್ರೆ ಅದರ ಎಷ್ಟು ಗಾತ್ರ ಇರುತ್ತದೆ ಅಥವಾ ಎಷ್ಟು ತೂಕ ಇರಬೇಕಾಗುತ್ತೆ? ಕೆಲವೊಂದು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮೂಲಂಗಿನೇ ತಗೊಂಬಂದಿರ್ತಾರೆ, ಕೆಲವೊಂದು ಪ್ರದೇಶದಲ್ಲಿ ಬೆಳೆದಿದ್ದಂಥ ಮೂಲಂಗಿ ದೊಡ್ಡ ಮೂಲಂಗಿ ಇರುತ್ತೆ, ಒಂದು 4 ದಿನ ಅದರದ್ದು ಇಟ್ಟುಬಿಟ್ರೆ ಹಾಗೇನೆ ಅದ್ರ ಒಳಗಡೆ ಬೆಂಡ್ ಶುರು ಆಗ್ತದೆ, ಅದು ಉಪಯೋಗಿಸ್ಲಿಕ್ಕೆ ಅಷ್ಟು ಸರಿಯಾಗಿರಲ್ಲ, ತರಕಾರಿ ಕಟ್ ಮಾಡ್ತಾರಲ್ಲ ಅವಾಗೆ, ಹೇಳಿ ಡಾಕ್ಟರ್ ಶಾಲಿನಿ ಅವರೇ.
0: ಸರ್, ಇದನ್ನ ಕೊಯ್ಲು ಮಾಡೋಕ್ಕೆ ನಮಗೆ 45-60 ದಿನಗಳಲ್ಲಿ ನಾವು ಕೊಯ್ಲು ಮಾಡಬಹುದು ಸರ್. ಇದು ನೀವು ಹೇಳ್ದಾಗೆ ವಿವಿಧ ತಳಿಗಳಿಗನುಸಾರವಾಗಿ ಇದ್ರದ್ದು ಗಾತ್ರ ಇದಾಗುತ್ತೆ ಸರ್. ಇದೇನಪ್ಪ ಅಂದರೆ ತಳಿಗಳಿಗೆ ಅಂದರೆ ಈಗ ಒಂದು ತಳಿ ಯಾವುದೋ ಒಂದು ತಳಿ ತಗೊಂಡಾಗ ನಾವು ಸುಧಾರಿತ ತಳಿ ಅಂತ ತಗೊಂಡಾಗ ನಮಗೆ ಅದು ಒಂದು 15 cm-ಇಂದ ಒಂದು 20 cm-ವರೆಗೂ ಇರುತ್ತೆ. ಅದೇ ನೀವು ಹೈಬ್ರಿಡ್ ತಳಿಗಳು ಅಥವಾ ಮಿಶ್ರ ತಳಿಗಳು ಅಂತ ಹೋದಾಗ 1-30 cm-ವರೆಗೂ ಸಹ ಬರುತ್ತೆ. ಕೆಲವು ಒಂದು ಅಂದರೆ ಹಾಲಿನ ಅಂತ ಕಲ್ಲರ್ ಇದ್ದರೆ ಕೆಲವೆಲ್ಲ ಏನಿರುತ್ತೆ ಮೊಸರಿನಂಥ ಬೆಳ್ಳಗೂ ಸಹ ಇರುತ್ತೆ, ಅದು ಕೆಲವು ಟೊಳ್ಳಾಗುತ್ತೆ ಅಂತ ಹೇಳಿದ್ರು ಸರ್. ಅದು ಮಣ್ಣಿನ ಆರೋಗ್ಯದ ಮೇಲೆ ಅದು ಪ್ರಭಾವಿತ ಬೀರುತ್ತೆ. ಜೊತೆಗೆ ನಾನು ಆಗಲೇ ಹೇಳಿದಾಗ ಇದು ಚಳಿಯನ್ನು ಬಯಸುವ ತರಕಾರಿಯಾಗಿರೋದ್ರಿಂದ ನೀವು ಚಳಿಗಾಲ ಅಂದರೆ ಆ ಉಷ್ಣಾಂಶ ಏನು ನಾನು ಹೇಳಿದ್ನು 15-25 °C ಅಷ್ಟು ಉಷ್ಣಾಂಶವಿದ್ದರೆ ಅದಕ್ಕೆ ಸೂಕ್ತ. ಅದೇ ಬಿಟ್ಟು ಏನಾದರೂ ಅದಕ್ಕಿಂತ ಜಾಸ್ತಿ ಇದ್ದಾಗ ಅದರದ್ದು ಏನು ಗುಣಮಟ್ಟ ಕಡಿಮೆ ಆಗೋದ್ರಿಂದ ನೀವು ತರಕಾರಿಯಾಗಿ ಬಳಸುವಾಗ ತುಂಬ ದಿನ ಮನೆಗಳಲ್ಲಿ ಇಟ್ಕೊಂಡು ಅದು ಶೇಖರಣಾವಧಿ ಅಂತ ಶೆಲ್ಫ್ ಲೈಫ್ ಅಂತೀವಿ ಅದು ಅಷ್ಟು ಇರೋದಿಲ್ಲ. ಅದರಿಂದ ಅದು ಏನಾಗುತ್ತೆ, ಅದು ಯಾವಾಗ ಸರಿಯಾದ ಗುಣಮಟ್ಟ ಇರೋದಿಲ್ಲ ಅದು ಬೇಗ ಕೊಳತೋಗೋದಕ್ಕೆ ಶುರು ಆಗುತ್ತೆ. ಇನ್ನು ಎಕರೆಗೆ ಅಂತ ಬಂದಾಗ ಸುಮಾರು 6-8 ton ನಾವು ಈ ಮೂಲಂಗಿಯಲ್ಲಿ ಇಳುವರಿಯನ್ನು ನಾವು ಪಡ್ಕೊಬಹುದು ಸರ್.
1: ಈಗ ಯುವಕರು ಕೃಷಿ ಮಾಡೋರು, ಇದೊಂದು ಮೂಲಂಗಿ ಬೇಸಾಯ ಒಂದು ಸುಲಭ ಬೇಸಾಯ, ಮಾರುಕಟ್ಟೆ ಕೂಡ ಸಾಕಷ್ಟು ಸಿಗ್ತದೆ, ಕೇವಲ 1 ಎಕರೆಯಲ್ಲಿ ನೀವು ಇಂತಿಷ್ಟು ಮೂಲಂಗಿ ಗಿಡ ಹಾಕಿದ್ರೆ ನೀವು ಕೇವಲ 1-2 ಅಥವಾ 2.5 ತಿಂಗಳಲ್ಲಿ ನಿಮಗೆ ಅದು ಆದಾಯ ತಂದುಕೊಡ್ತದೆ, ಸಾಕಷ್ಟು ಯುವಕರು ಇದನ್ನು ಆಸಕ್ತಿ ವಹಿಸಿ ಒಂದು ವ್ಯವಸಾಯ ಮಾಡ್ರಿ ಅಂತ ಹೇಳ್ತಾರಲ್ಲ, ಏನಂತೀರಿ ಡಾಕ್ಟರ್ ಸಾಲಿನಿ?
0: ಖಂಡಿತ ಸರ್, ಯಾಕೆಂದ್ರೆ ಬೇರು ತರಕಾರಿಗಳು ಅಂತ ಬಂದಾಗ ಈಗ ನೀವು ಆಲೂಗಡ್ಡೆ ಅದರಲ್ಲಿ ನೀವು ಹೇಳಬೇಕು
1: ಆಲೂಗಡ್ಡೆ
0: ಆಲೂಗಡ್ಡೆ ಅದರಲ್ಲಿ ಅರ್ಲಿ ಬ್ಲೈಟ್ ಅಂತ ಬರುತ್ತೆ, ಲೇಟ್ ಬ್ಲೈಟ್ ಅಂತ ಬರುತ್ತೆ, ಅದ್ರ ಜೊತೆಗೆ ಪ್ರಮಾಣೀಕರಿಸಿರುವಂತ ನಾವು ಗೆಡ್ಡೆಗಳನ್ನ ಆರಿಸ್ಕೊಬೇಕಾಗುತ್ತೆ. ಅದು ಆಮೇಲೆ ಏನಾದ್ರೂ ತರ ಅಂದ್ರೆ ಸರಿ ಮಳೆ ಜಾಸ್ತಿ ಆಗ್ಬಿಟ್ರೆ ಬೆಳೆ ಫುಲ್ಲು ಹೋಗ್ಬಿಡುತ್ತೆ. ಅದೇ ಕ್ಯಾರೆಟ್ ಅಂತ ಬಂದಾಗೂ ಸಹ ನಿಮ್ಗೆ 3 ತಿಂಗಳು ಬೆಳೆ, ಇದು ನೋಡಿದಾಗ 2-2.5 ತಿಂಗಳು ಬೆಳೆ. ಆಮೇಲೆ ಜಾಸ್ತಿ ಹೆಚ್ಚಾಗಿ ನಾವು ಕೀಟ ಮತ್ತು ರೋಗಗಳು ಇದರಲ್ಲಿ ಬರೋದಿಲ್ಲ. ನಾವು ಒಂದೇನಪ್ಪ ಅಂದ್ರೆ ಆರೋಗ್ಯಕರವಾಗಿರುವಂತ ಅಂದ್ರೆ ಸಾವಯವ ಇರುವಂತ ಜಾಸ್ತಿ ಗೊಬ್ಬರಗಳಿರುವಂತ ಒಂದು ಮಣ್ಣು ಬೇಕಾಗುತ್ತೆ. ಚೆನ್ನಾಗಿರೋ ನಾವು ಪ್ರಮಾಣೀಕರಿಸಿರುವ ಒಂದು ತಳಿನ ಆರಿಸ್ಕೊಂಡ್ಬಿಟ್ರೆ ಅಂದ್ರೆ ಕಳಪೆ ಬೀಜಗಳಿರಬಾರ್ದು, ಅದೊಂದು ತಳಿನೇ ಆರಿಸ್ಕೊಂಡ್ಬಿಟ್ರೆ ಈಗಿರುವಂತ ರೈತರು ಅಥವಾ ಏನು ಯುವ ರೈತರು ಇದಾರೋ ಅವ್ರು ಖಂಡಿತವಾಗಿ ಈ ಮೂಲಂಗಿಯನ್ನು ಸುಲಭವಾಗಿ ಬೆಳೆದು
1: ಅಧಿಕ
0: ಆದಾಯವನ್ನು ಪಡೆಯಬಹುದು.
1: ನಮ್ಮ ರೈತರು ಈಗ ಇದೊಂದು ಸೂಕ್ತ ಮಾರ್ಗ, ಸಣ್ಣ ಮಾರ್ಗ ಮತ್ತೆ ಶಾರ್ಟ್ ಕಟ್ ಅಂತಾರೆ. ಕೃಷಿಯಲ್ಲಿ ಸಾಮಾನ್ಯವಾಗಿ 4-5 ತಿಂಗಳ ಬೆಳೆ ಬೇಸಾಯ ಇರುತ್ತೆ, ಇದು ಕೇವಲ 1-2 ತಿಂಗಳಲ್ಲಿ ನಿಮ್ಗೆ ಆದಾಯ ತಂದು ಕೊಟ್ಬಿಡುತ್ತೆ.
0: ಖಂಡಿತ
1: ಯಾಕೆ ಆರಿಸ್ಕೋಬಾರ್ದು?
0: ಖಂಡಿತ
1: ರೈತ ಮಹಿಳೆಯರು
0: ಖಂಡಿತ. ಆಮೇಲೆ ಇದು ತುಂಬಾ ರುಚಿಯಾಗಿರೋದ್ರಿಂದ ಸಾಂಬಾರುಗಳಲ್ಲಿ ಚಟ್ನಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಆಮೇಲೆ ಕೆಲವು ಮಲಬದ್ಧತೆ ಅನ್ನೋ ಒಂದು ರೋಗಗಳಿಗೂ ಸಹ ಇದು ನಿವಾರಣೆ ಮಾಡೋದ್ರಿಂದ ಮೂಲಂಗಿಯನ್ನು ಈಸಿಯಾಗಿ ಬೆಳೆದು ತರಕಾರಿಯಾಗಿ ಅಡುಗೆಯಲ್ಲಿ ಸುಲಭವಾಗಿ ಬಳಸ್ಕೊಂಡು
1: ಮೂಲಂಗಿ ಇದು ಬಿಟ್ರೆ ಒಂದು ಒಳ್ಳೆ ಸಾಂಬಾರ್ ಸ್ವಲ್ಪ ಮತ್ತೊಂದು 1-2-3 ಐಟಮ್ ಹಾಕಿಬಿಟ್ರೆ
0: ಖಂಡಿತ
1: ಹೌದಲ್ಲ.

0: ಖಂಡಿತ
1: ಖರ್ಚು ಕೂಡ ಕಡಿಮೆ ಅಡಿಗೆ ಮಾಡೋರಿಗೂ
0: ಇವನು ನೀವು ಬೆಳೆಯೋಕ್ಕೂ ಸಹ ಖರ್ಚು ಕಡಿಮೆ ಸರ್ ಬೀಜದ ಖರ್ಚು ಒಂದು ಬಿಟ್ಟರೆ ಇನ್ನೆಲ್ಲಾನು ಖರ್ಚು ಕಡಿಮೆ ಇರುತ್ತೆ
1: ತುಂಬಾ ಸಂತೋಷ ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ತಾವು ಸಹಾಯಕ ಪ್ರಾಧ್ಯಾಪಕರಾಗಿ ನಮ್ಮ ರೈತರಿಗೆ ಮತ್ತು ಯುವಕರಿಗೆ ಈ ಒಂದು ಮೂಲಂಗಿ ಬೇಸಾಯ ಮಾಡಿರಿ ಅಂತ ತಾವು ಸಲಹೆಯನ್ನು ನೀಡಿದಿರಿ ತಮಗೆ ತುಂಬ ತುಂಬ ಧನ್ಯವಾದಗಳು ಕೆಲವು ರೈತರಿರ್ತಾರೆ ಡಾಕ್ಟರ್ ಶಾಲಿನಿ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಿರ್ತಾರೆ ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ತಿಳಿಸ್ಕೊಡಿ
0: ಸರ್ ನಾನು ಎಲ್ಲ ರೈತ ಬಾಂಧವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ ನನ್ನನ್ನು ಸಂಪರ್ಕಿಸಬೇಕಂದ್ರೆ 9481735592 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವ್ರಿಗೆ ತಿಳಿಸ್ಕೊಡ್ತೇನೆ ಸರ್
2: ಇದುವರೆಗೂ ಮೂಲಂಗಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶಾಲಿನಿ ಎಂ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಚಗೌಡ. ರೈತ ಬಾಂಧವರೇ, ಇನ್ನೀಗ ಜಾನಪದ ಸಂಗೀತ ಕಾರ್ಯಕ್ರಮ. ತಿಪಟೂರು ತಾಲೂಕು ಕೋಟೆ ನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದ.

ಶ್ರೋತೃಗಳೇ, ನಾಳಿನ ಕಿಸಾನವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಸ್ತು ಸಂಗ್ರಹಾಲಯಗಳು. ಈ ಕಾರ್ಯಕ್ರಮದಲ್ಲಿ ನಾಳೆ ಕೃಷಿ ವಸ್ತು ಸಂಗ್ರಹಾಲಯಗಳು ಈ ಕುರಿತಾಗಿ ಡಾ ಪ್ರಹ್ಲಾದ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ.

ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1,000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ಕೇಂದ್ರ ಸಚಿವ ಸಂಪುಟ ಇಂದು ರಾಷ್ಟೀಯ ಸಾಮಾಜಿಕ ನೆರವು ಕಾರ್ಯಕ್ರಮವನ್ನು 2026-27 2030-31 5 ವರ್ಷಗಳ ಅವಧಿಗೆ ಮುಂದುವರೆಸಲು ಅನುಮೋದನೆ ನೀಡಿದೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದಂತಹ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ವೆಚ್ಚಕ್ಕೆ ಸಂಪುಟ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ದಿವ್ಯಾಂಗರ ಪಿಂಚಣಿ ಯೋಜನೆಯಡಿ ಇನ್ನು ಮುಂದೆ 79 ವರ್ಷದ ಒಳಗಿನವರ 375 ರೂಪಾಯಿ ಮತ್ತು 80 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ 625 ರೂಪಾಯಿಗಳಷ್ಟು ನೆರವು ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸಾಮಾಜಿಕ ಸಹಾಯತಾ ಯೋಜನೆಯಡಿ ದಿವ್ಯಾಂಗರಿಗೆ ಅನ್ವಯವಾಗುವ ಅಂಗವೈಕಲ್ಯದ ಮಾನದಂಡವನ್ನು ಪ್ರಸ್ತುತ ಇರುವ ಶೇಕಡಾ 80ರಿಂದ ಶೇಕಡಾ 40ಕ್ಕೆ ಇಳಿಸಲಾಗಿದೆ. ದೇಶದ ಎಲ್ಲಾ 36 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಟ್ಟು 3,20,00,000 ಫಲಾನುಭವಿಗಳಿಗೆ ಈ ಅನುಮೋದನೆಯಿಂದ ಪ್ರಯೋಜನವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ವೃದ್ಧರು ಮತ್ತು ವಿಧವೆಯರಿಗೆ ಇರುವಂತಹ ಪಿಂಚಣಿ ಯೋಜನೆಗಳು ಹಾಗೂ ಕುಟುಂಬ ಪ್ರಯೋಜನ ಯೋಜನೆಯು ತಮ್ಮ ಪ್ರಸ್ತುತ ಸ್ವರೂಪದಲ್ಲಿಯೇ ಮುಂದುವರಿಯಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಸಚಿವ ಸಂಪುಟವು ಐಡಿಬಿಐ ಬ್ಯಾಂಕ್ನ ವ್ಯೂಹಾತ್ಮಕ ಪುನರ್ರಚನೆಗೆ ಅನುಮೋದನೆ ನೀಡಿದೆ. ಎಂಎಸ್ಎಂಇ ಮತ್ತು ಹೊಸ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಈ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಬ್ಯಾಂಕ್ಗಾಗಿ ವ್ಯೂಹಾತ್ಮಕ ಪಾಲುದಾರರನ್ನು ಆಯ್ಕೆ ಮಾಡಲಾಗಿದ್ದು ಇದರ ಮೂಲಕ ಬಂಡವಾಳವನ್ನು ಹೂಡಿಕೆ ಮಾಡಲಾಗುವುದು. ಪುನರ್ರಚನೆಗೊಂಡ ಸಂಸ್ಥೆಯಲ್ಲಿ ಭಾರತ ಸರ್ಕಾರ ಮತ್ತು ಎಲ್ಐಸಿ ಶೇಕಡಾ 34% ಪಾಲನ್ನು ಉಳಿಸಿಕೊಳ್ಳಲಿವೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲಡಾಖ್ನಲ್ಲಿ ಸುಮಾರು 3,350 ಕೋಟಿ ರೂಪಾಯಿ ಮೌಲ್ಯದ 5 ಪ್ರಮುಖ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಈ ಯೋಜನೆಗಳು ಸಮರ್ಪಕ ಸಂಪರ್ಕ ವ್ಯವಸ್ಥೆಯನ್ನು ಬಲಪಡಿಸುವುದು, ಇಂಧನ ಮೂಲಸೌಕರ್ಯ ಸುಧಾರಿಸುವುದು, ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವುದು ಮತ್ತು ಈ ಪ್ರದೇಶದಲ್ಲಿ ನೀರಿನ ಭದ್ರತೆ ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಲೇಹ್ನ ಕುಶೋಕ್ ಬಕುಲ ರಿಂಪೋಚೆ ವಿಮಾನ ನಿಲ್ದಾಣದಲ್ಲಿ 640 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಹೊಸ ಪ್ರಯಾಣಿಕರ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಆಧುನಿಕ ಟರ್ಮಿನಲ್ 23,800 ಚದರ ಮೀಟರ್ಗಳಷ್ಟು ವಿಸ್ತಾರವಾಗಿದ್ದು ವಾರ್ಷಿಕವಾಗಿ 35,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿರುವಂತಹ 298 ಕಿಲೋಮೀಟರ್ ಉದ್ದದ ನೆಮೋ ಪದುಮ್ ದಾರ್ಜಾ ರಸ್ತೆಯನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು 9 ಮೆಗಾವ್ಯಾಟ್ ಸಾಮರ್ಥ್ಯದ ಹನು ಸಣ್ಣ ಜಲವಿದ್ಯುತ್ ಯೋಜನೆ ಮತ್ತು 66 ಕೆವಿ ಡಬಲ್ ಸರ್ಕ್ಯೂಟ್ ದಾ ಹನು ಖಾಲ್ಸಿ ಪ್ರಸರಣ ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ದೇಶದ ನಾಗರಿಕತೆಯ ಪಯಣವು ಶತಮಾನಗಳ ಸಾಂಸ್ಕೃತಿಕ ವಿನಿಮಯ ಮತ್ತು ಜ್ಞಾನ ಹಂಚಿಕೆಯಿಂದ ರೂಪುಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ನವದೆಹಲಿಯ ವಿಜ್ಞಾನ ಭವನದಲ್ಲಿಂದು ಜಾಗತಿಕ ಮಟ್ಟದಲ್ಲಿ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತಾದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನಳಂದಾದಂತಹ ಕಲಿಕಾ ಕೇಂದ್ರಗಳು ಭಾರತ ಮತ್ತು ಏಷ್ಯಾದ ಇತರ ಭಾಗಗಳ ನಡುವಿನ ಜ್ಞಾನ ವಿನಿಮಯವನ್ನು ಬಲಪಡಿಸಿವೆ ಎಂದು ತಿಳಿಸಿದ್ದಾರೆ. ಬೌದ್ಧ ಭಿಕ್ಷುಗಳು, ವಿದ್ವಾಂಸರು, ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಭೂ ಮತ್ತು ಸಮುದ್ರ ಮಾರ್ಗಗಳ ಮೂಲಕ ಭಾರತೀಯ ಆಲೋಚನೆಗಳನ್ನು ಪ್ರಪಂಚದಾದ್ಯಂತ ಕೊಂಡೊಯ್ದರು ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮಾತನಾಡಿ, ನಾಗರಿಕತೆಯ ಪ್ರಭಾವವನ್ನು ಕೇವಲ ಅದರ ಭೌಗೋಳಿಕ ಗಡಿಗಳ ಮೂಲಕ ಅಳೆಯಲು ಸಾಧ್ಯವಿಲ್ಲ. ಆಲೋಚನೆ, ಜ್ಞಾನ ಮತ್ತು ಕಲೆಯ ವಿನಿಮಯ ನಾಗರಿಕತೆಗಳು ಭೌಗೋಳಿಕ ಗಡಿಗಳನ್ನು ಮೀರಿ ಬೆಳೆಯಲು ಸಹಾಯ ಮಾಡಿವೆ ಎಂದು ತಿಳಿಸಿದ್ದಾರೆ. ಈ ಸಮ್ಮೇಳನವು ಕೇವಲ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವಲ್ಲ, ಬದಲಾಗಿ ಹಿಂದಿನ ಕಾಲದ ಜ್ಞಾನವು ಭವಿಷ್ಯವನ್ನು ಹೇಗೆ ರೂಪಿಸಬಲ್ಲದು ಎಂಬುದನ್ನು ಅನ್ವೇಷಿಸುವ ಅವಕಾಶವೂ ಆಗಿದೆ ಎಂದು ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ವಿದೇಶಾಂಗ ಸಚಿವರಾದಂತಹ ಡಾ ಎಸ್ ಜೈಶಂಕರ್ ಅವರು ಹಾಗೂ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ನವದೆಹಲಿಯಲ್ಲಿ ಇಂದು ವ್ಯಾಪಾರ ಮತ್ತು ಹೂಡಿಕೆ, ಶಿಕ್ಷಣ, ಇಂಧನ, ರಕ್ಷಣೆ ಮತ್ತು ಜನರಿಂದ ಜನರಿಗೆ ವಿನಿಮಯದ ಮೂಲಕ ಭಾರತ ಕೆನಡಾ ಸಂಬಂಧಗಳಲ್ಲಿನ ಪ್ರಗತಿಯನ್ನು ಪರಿಶೀಲನೆ ಮಾಡಿದರು. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಕುರಿತು ಸಾಮಾಜಿಕ

0: ಕಾರ್ಯಕ್ರಮದಲ್ಲಿ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್, ಅಂತಾರಾಷ್ಟೀಯ ಕ್ರಮವು ಆಳವಾದ ಬದಲಾವಣೆಗೆ ಒಳಗಾಗುತ್ತಿರುವಂತಹ ಸಮಯದಲ್ಲಿ ಕೆನಡಾ ಮತ್ತು ಭಾರತದ ನಡುವಿನ ನಿಕಟ ಸಂಬಂಧವು ಭವಿಷ್ಯದ ಸಮೃದ್ಧಿಯನ್ನು ರೂಪಿಸಲು ಮತ್ತು ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ಗೆ ಕೊಡುಗೆ ನೀಡಲು ಅವಕಾಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದಂತಹ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶದಾದ್ಯಂತ ದೊಡ್ಡ ಪರಿವರ್ತನೆಯನ್ನು ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಜೊತೆಗೆ ಕೋಟ್ಯಂತರ ಕುಟುಂಬಗಳನ್ನು ಕಟ್ಟಿಗೆ ಒಲೆಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಣೆ ಮಾಡಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 2026 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಹೈದರಾಬಾದ್ನಲ್ಲಿ ಇಂದು ನಡೆಯುತ್ತಿರುವಂತಹ 4th T20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವಂತಹ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿಯ ಪ್ರಕಾರ 7.3 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 98 ರನ್ ಮಾಡಿ ಆಟ ಆಡುತ್ತಲಿದೆ. 5 ಪಂದ್ಯಗಳ ಸರಣಿಯಲ್ಲಿ ಭಾರತ ಪ್ರಸ್ತುತ 2-1 ಅಂತರದ ಮುನ್ನಡೆಯಲ್ಲಿದೆ. ಪರಾಗ್ವೆಯಲ್ಲಿ ನಡೆದಂತಹ ವಿಶ್ವ ಸ್ಕೇಟಿಂಗ್ ಗೇಮ್ಸ್ನ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಭಾರತದ ಆನಂದ ಕುಮಾರ್ ವೇಲ್ಕುಮಾರ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅವರು ಅತ್ಯಲ್ಪ ಅಂತರದಿಂದ ಚಿನ್ನದ ಪದಕವನ್ನು ಗೆಲ್ಲುವ ಅವಕಾಶವನ್ನು ಕಳೆದುಕೊಂಡು 2ನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಪುರುಷರ 1000 ಮೀಟರ್ ಸ್ಪಿಂಟ್ ಸ್ಪರ್ಧೆಯಲ್ಲಿ 1:21.922 ಸೆಕೆಂಡ್ಗಳ ಸಮಯವನ್ನು ದಾಖಲಿಸುವ ಮೂಲಕ ಅವರು ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಚಿನ್ನದ ಪದಕ ವಿಜೇತರು ಮತ್ತು ಆನಂದ್ಕುಮಾರ್ ನಡುವಿನ ಸಮಯದ ಅಂತರ ಕೇವಲ 4 ಮಿಲಿ ಸೆಕೆಂಡ್ಗಳಷ್ಟಾಗಿತ್ತು. ಆನಂದ್ಕುಮಾರ್ ಇಲ್ಲಿಯವರೆಗೆ 2 ಪದಕಗಳನ್ನು ಗೆದ್ದಿದ್ದು ಭಾನುವಾರ ನಡೆಯಲಿರುವಂತಹ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸುವುದರಿಂದ ಮತ್ತೊಂದು ಪದಕ ಗೆಲ್ಲುವ ಅವಕಾಶ ಹೊಂದಿದ್ದಾರೆ. ಅವರು 500 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ ಈಗಾಗಲೇ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆದಂತಹ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ಎಲೈಟ್ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಕರ್ನಾಟಕ ಮೊದಲ ಇನ್ನಿಂಗ್ಸ್ನಲ್ಲಿ 274 ಮತ್ತು 2ನೇ ಇನ್ನಿಂಗ್ಸ್ನಲ್ಲಿ 337 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿತು. ಮೊದಲ ಇನ್ನಿಂಗ್ಸ್ನಲ್ಲಿ 418 ರನ್ ಗಳಿಸಿದಂತಹ ಆಂಧ್ರಪ್ರದೇಶ ತಂಡವು 2ನೇ ಇನ್ನಿಂಗ್ಸ್ನಲ್ಲಿ 5ನೇ ದಿನದ ಅಂತ್ಯಕ್ಕೆ 4 ವಿಕೆಟ್ನಷ್ಟಕ್ಕೆ 104 ರನ್ ಗಳಿಸಿತು. ಪ್ರಥಮ ಇನ್ನಿಂಗ್ಸ್ ಮುನ್ನಡೆ ಆಧಾರದಲ್ಲಿ ಆಂಧ್ರಪ್ರದೇಶ 3 ಅಂಕ ಪಡೆದರೆ ಕರ್ನಾಟಕ 1 ಅಂಕವನ್ನು ಪಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ ಏಷ್ಯನ್ ಗೇಮ್ಸ್ 2026 ಭಾಗವಹಿಸಿದಂತಹ ಭಾರತೀಯ ಕ್ರೀಡಾಪಟುಗಳ ತಂಡದೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸಭೆಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಜಪಾನ್ನ ಐಚಿ ನಗೋಯ್ದಲ್ಲಿ ನಡೆದಂತಹ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 21 ಚಿನ್ನ 27 ಬೆಳ್ಳಿ ಮತ್ತು 37 ಕಂಚಿನ ಪದಕದೊಂದಿಗೆ ಒಟ್ಟು 85 ಪದಕಗಳನ್ನು ಗೆದ್ದಿದ್ದು ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯವಸ್ಥೆಗಾಗಿ 53,428 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಲಡಾಖ್ನಲ್ಲಿ 3,350 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಕೆನಡಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಿಶ್ವ ಸ್ಕೇಟಿಂಗ್ ಗೇಮ್ಸ್ ಪುರುಷರ 1000 ಮೀಟರ್ ಸ್ಪ್ರಿಂಟ್ ವಿಭಾಗದಲ್ಲಿ

ಆಕಾಶವಾಣಿ ಬೆಂಗಳೂರು. ಇದೀಗ ಸಿರಿಗಂಧ ಕಾರ್ಯಕ್ರಮ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಶ್ರೋತೃಗಳೇ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಸುಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ.

ಆರಂಭದಲ್ಲಿ ಕೇಳೋಣ ಸ್ಪರ್ಶ ಚಿತ್ರದ ಗೀತೆಯನ್ನ ಪಂಕಜ್ ಉದಾಸ್ ಅವರ ಧ್ವನಿಯಲ್ಲಿ, ಇಡಗಿ ಈರಣ್ಣರವರ ಸಾಹಿತ್ಯ, ಹಂಸಲೇಖಾರವರ ಸಂಗೀತ.

0: ಬ್ರೋ, ಪ್ರತಿದಿನ 6-7 ಕೋಟಿ ವಾಹನಗಳು ಪೆಟ್ರೋಲ್ ಪಂಪ್ ನಲ್ಲಿ ಫ್ಯೂಯಲ್ ತುಂಬಿಸಿಕೊಳ್ತವೆ. ದೇಶದಲ್ಲಿ ಸುಮಾರು 20 ಕೋಟಿ 2-ವೀಲರ್ಸ್ ಮತ್ತು 3 ಕೋಟಿ ಕಾರ್ಸ್ ಗಳು ಕಳೆದ 2.5 ವರ್ಷಗಳಿಂದ E20 ಮೇಲೆ ಓಡ್ತಿವೆ.
1: ಎಲ್ಲವೂ ಚೆನ್ನಾಗಿ ಓಡ್ತಿದೆ ಅಲ್ವಾ?
0: ಅದೇ ವಿಷಯ, E20 ನಿಂದ ನಿಜವಾಗಿಯೂ ವೈಡ್ ಸ್ಪ್ರೆಡ್ ಪ್ರಾಬ್ಲಮ್ ಇದ್ದಿದ್ರೆ ಇಷ್ಟರೊಳಗೆ ಅದು ಖಂಡಿತ ನಮ್ಮ ಮುಂದೆ ಬರ್ತಿತ್ತು. ಆದ್ರೆ ಹಾಗೇನೂ ಆಗಿಲ್ಲ. ಹಾಗಾಗಿ ರೂಮರ್ಸ್ ನಲ್ಲಿ ಅಲ್ಲ, ಫ್ಯಾಕ್ಟ್ಸ್ ನಲ್ಲಿ ನಂಬಿಕೆ ಇಡಿ.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಇನ್ನೀಗ ಕೇಳೋಣ ಶಂಕರ್ ಗುರು ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಗೀತೆಯನ್ನು ಬರೆದಿದ್ದಾರೆ ಚೌದಯ ಶಂಕರ್, ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಬಿಡಿಸುವೆ ಈಗಲೇ ನಿನ್ನ ಕನ್ಯಾಸರೆ ನೆಲವೆಲ್ಲ ಹಸಿ.

ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ, ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ, ಕನ್ನಡದ ನಾಡಿಂದ ಬಂದವನು ನಾನೇ, ನಾನಾಡು ನುಡಿಯಲ್ಲ ಸವಿಯಾದ ಜೇನೆ, ನಮ್ಮೂರು

0: ತೋರಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆವುಗಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
2: ಇನ್ನೀಗ ಕೇಳೋಣ ಬನ್ನಿ, ಅಶ್ವಮೇಧ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ರವರ ಧ್ವನಿಯಲ್ಲಿ ಗೀತೆಯನ್ನ ಬರೆದಿದ್ದಾರೆ ದೊಡ್ಡ ರಂಗೇಗೌಡ. ಗೀತೆಗೆ ಸಂಗೀತ ಸಂಗೀತ ರಾಜ್ ಅವರದು.

ಶಿವಶಂಕರ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ರವರ ಧ್ವನಿಯಲ್ಲಿ ಕೇಳಿದಿರಿ. ವ್ಯಾಸರಾವ್ ರವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ರವರ ಸಂಗೀತವಿತ್ತು ಈ ಗೀತೆಗೆ.

ಇನ್ನೀಗ ಕೇಳೋಣ ಕೆಜೆ ಜೇಸುದಾಸ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಎಸ್ ಪಿ ಸಾಂಗ್ಲಿಯಾನ ಭಾಗ 2 ಚಿತ್ರದ ಗೀತೆಯನ್ನ. ಹಂಸಲೇಖರ್ ಅವರ ಸಾಹಿತ್ಯ ಸಂಗೀತ ಈ ಗೀತೆಗಿದೆ.

ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಸ್ಗಳಲ್ಲಿ ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ.

ಇನ್ನೀಗ ಕೇಳೋಣ ಹರಿಹರನ್ ಹಾಗೂ ಅನುರಾಧ ಪೌಡ್ವಾಲ್ ರವರ ಧ್ವನಿಯಲ್ಲಿ ಪ್ರೀತ್ಸೆ ಚಿತ್ರದ ಗೀತೆಯನ್ನ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಬಾಂಬೆ ಚಿತ್ರದ ಗೀತೆಯನ್ನ ಕೇಳಿದೆ. ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ. ಗೀತೆಯನ್ನ ಬರೆದಿದ್ದವರು ರಾಮನಾರಾಯಣ್, ಗೀತೆಗೆ ಸಂಗೀತ ನೀಡಿದವರು ಆರ್ ಪಿ ಪಟ್ನಾಯಕ್.

ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರ ಧ್ವನಿಯಲ್ಲಿ ಏಕಲವ್ಯ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಈ ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್ ಅವರದು ಸಂಗೀತ ಸಂಗೀತ ರಾಜಾ ಅವರದಾಗಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ದೇವರ ಮಗ ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಪೌಡ್ವಾಲ್ ರವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮವನ್ನ ಕೇಳಿದಿರಿ. ಇದೀಗ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾಕ್ಕೆ ಸಾಥ್ ಮೇ ಮುನೀಶ್ ಶರ್ಮಾ. ಮುಖ್ಯ ಸಮಾಚಾರ. ಮಂತ್ರಿಮಂಡಲ್ ನೇ ರಾಷ್ಟ್ರೀಯ ಸಾಮಾಜಿಕ ಸಹಾಯತಾ ಕಾರ್ಯಕ್ರಮ ಕೋ 5 ಸಾಲ್ ಕೆ ಲಿಯೆ ಬಢಾಯಾ. ದಿವ್ಯಾಂಗ್ ಪೆನ್ಷನ್ ಲಾಭಾರ್ಥಿಯೋ ಕೆ ಲಿಯೆ ಪಾತ್ರತಾ ಮಾನದಂಡ ಔರ್ ಸಹಾಯತಾ ದರೋ ಮೇ ಸಂಶೋಧನ್. ಸರ್ಕಾರ ನೇ IDBI ಬ್ಯಾಂಕ್ ಕೆ ಪುನರ್ಗಠನ್ ಔರ್ ರೇಲ್ವೆ ಕರ್ಮಚಾರಿಯೋ ಕೆ ಲಿಯೆ 78 ದಿನ ಕೆ ಬೋನಸ್ ಕೋ ಸ್ವೀಕೃತಿ ದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇ

0: ಆಕಾಶವಾಣಿ
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಓದುತ್ತಿರುವವರು ಬಿಎ ಅಜರುದ್ದೀನ್. ವಿಷಯ 57ನೇ ಜಿಎಸ್ಟಿ ಮಂಡಳಿ ಸಭೆಯ ಶಿಫಾರಸುಗಳು. ನವದೆಹಲಿಯಲ್ಲಿ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ 57ನೇ ಜಿಎಸ್ಟಿ ಮಂಡಳಿ ಸಭೆ ನಡೆಯಿತು. ದೆಹಲಿ, ಗೋವಾ, ಹರಿಯಾಣ, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಮತ್ತು ಮೇಘಾಲಯದ ಮುಖ್ಯಮಂತ್ರಿಗಳು, ಮಣಿಪುರ ಮತ್ತು ತೆಲಂಗಾಣದ ಉಪಮುಖ್ಯಮಂತ್ರಿಗಳು, ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಮತ್ತು ಹಿರಿಯ ಸದಸ್ಯರು, ಕಂದಾಯ ಇಲಾಖೆಯ ಕಾರ್ಯದರ್ಶಿ, ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಹಣಕಾಸು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಕಳೆದ ವರ್ಷ ನಡೆದ ಜಿಎಸ್ಟಿ ಮಂಡಳಿಯ 56ನೇ ಸಭೆಯ ಶಿಫಾರಸುಗಳಂತೆ ಕೈಗೊಳ್ಳಲಾದ ಮುಂದಿನ ಪೀಳಿಗೆಯ ಸುಧಾರಣೆಗಳು ಮುಖ್ಯವಾಗಿ ತೆರಿಗೆ ದರಗಳನ್ನು ತರ್ಕಬದ್ಧಗೊಳಿಸುವುದು ಮತ್ತು

ದರಗಳ ಇಳಿಕೆಯ ಬಗ್ಗೆ ಗಮನಹರಿಸಿದ್ದವು. 57ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಮುಖ್ಯವಾಗಿ ನೋಂದಣಿ, ರಿಟರ್ನ್ಗಳು, ಮರುಪಾವತಿ ಮತ್ತು ನಿರ್ಣಯ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಪ್ರಕ್ರಿಯಾ ಸುಧಾರಣೆಗಳು, ಕೆಲವು ಸರಕುಗಳು ಮತ್ತು ಸೇವೆಗಳ ಪೂರೈಕೆಗೆ ಜಿಎಸ್ಟಿ ಅನ್ವಯಿಸುವಿಕೆಯ ಕುರಿತು ಸ್ಪಷ್ಟೀಕರಣಗಳು ಹಾಗೂ ವ್ಯಾಪಾರ ಸುಗಮಗೊಳಿಸುವಿಕೆ ಮತ್ತು ಜಿಎಸ್ಟಿ ಅನುಸರಣೆ ಪ್ರಕ್ರಿಯೆಗಳನ್ನು ಸರಳಗೊಳಿಸುವ ಇತರ ಕ್ರಮಗಳಿಗೆ ಸಂಬಂಧಿಸಿದ ಶಿಫಾರಸುಗಳನ್ನು ಮಾಡಿದೆ. 56ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿ ಮಾಡಿದ ಶಿಫಾರಸುಗಳಂತೆ ತಿಂಗಳಿಗೆ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸುವ ಉದ್ದೇಶವಿಲ್ಲದ ಅರ್ಜಿದಾರರ ಪ್ರಕರಣಗಳಲ್ಲಿ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 14A ಅಡಿಯಲ್ಲಿ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ಪೋರ್ಟಲ್ ಮೂಲಕ ಸ್ವಯಂಚಾಲಿತ ನೋಂದಣಿಗಳನ್ನು ನೀಡಲಾಗುತ್ತಿದೆ. 57ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಜಿಎಸ್ಟಿ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳು ಮತ್ತು ಮಾಹಿತಿಯನ್ನು ನಿರ್ದಿಷ್ಟಪಡಿಸುವ ಸಮಗ್ರ ಸುತ್ತೋಲೆ ಹೊರಡಿಸುವುದು ಹಾಗೂ ನೋಂದಣಿ ಅರ್ಜಿಗಳ ಸಲ್ಲಿಕೆ ಮತ್ತು ಪ್ರಕ್ರಿಯೆಯನ್ನು ಸರಳಗೊಳಿಸಲು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುವುದು, ನಿಗದಿತ ಮಾಹಿತಿಯ ಆಯ್ಕೆಗಾಗಿ ಡ್ರಾಪ್ ಡೌನ್ ಆಯ್ಕೆಗಳನ್ನು ಒದಗಿಸುವಂತೆ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 1ರಲ್ಲಿ ನೋಂದಣಿ ಅರ್ಜಿಯನ್ನು ತಿದ್ದುಪಡಿ ಮಾಡುವುದು, ಇದರಿಂದ ತೆರಿಗೆದಾರರು ಹಾಗೂ ತೆರಿಗೆ ಅಧಿಕಾರಿಗಳು ಸಲ್ಲಿಸಬೇಕಾದ ದಾಖಲೆಗಳು ಮಾಹಿತಿಯ ಕುರಿತು ಸ್ಪಷ್ಟತೆ ಹೊಂದಿರಲಿದೆ. ನೋಂದಣಿ ಅರ್ಜಿಯನ್ನು ಸಲ್ಲಿಸಲು ಜಿಎಸ್ಟಿ ಪೋರ್ಟಲ್ನಲ್ಲಿ ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಒದಗಿಸುವುದು, ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಲು ಸ್ಪಷ್ಟ ನ್ಯಾವಿಗೇಷನ್ ಮಾರ್ಗಗಳು, ಡ್ರಾಪ್ಡೌನ್ ಪಟ್ಟಿಗಳು, ಟೂಲ್ ಟಿಪ್ಗಳು ಮತ್ತು ಸಂದರ್ಭಾನುಸಾರ ಮಾರ್ಗದರ್ಶನವನ್ನು ಒದಗಿಸುವುದು, ಇದರಿಂದ ಸರಿಯಾದ ಮಾಹಿತಿ ವಿವರಗಳ ಕೊರತೆಯಿಂದಾಗಿ ನೋಂದಣಿ ಅರ್ಜಿಗಳನ್ನು ತಿರಸ್ಕರಿಸುವುದು ಮತ್ತು ಪ್ರಶ್ನೆಗಳನ್ನು ಎತ್ತುವುದು ಕಡಿಮೆಯಾಗಲಿದೆ ಹಾಗೂ ತೆರಿಗೆ ಅಧಿಕಾರಿಗಳಿಂದ ನೋಂದಣಿ ಅರ್ಜಿಗಳ ಪ್ರಕ್ರಿಯೆ ತ್ವರಿತಗೊಳ್ಳಲಿದೆ. ಮುಖ್ಯ ವ್ಯವಹಾರ ಸ್ಥಳಕ್ಕೆ ಸಂಬಂಧಿಸಿದ ವಿವರಗಳನ್ನು ಹೊರತುಪಡಿಸಿ ಇತರ ಎಲ್ಲ ನೋಂದಣಿ ವಿವರಗಳ ತಿದ್ದುಪಡಿಗಳನ್ನು ಪೋರ್ಟಲ್ನಲ್ಲಿ ಸ್ವಯಂಚಾಲಿತವಾಗಿ ಅಂಗೀಕರಿಸುವಂತೆ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 19ಕ್ಕೆ ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಇದಲ್ಲದೆ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 14A ಅಡಿಯಲ್ಲಿ ನೋಂದಾಯಿಸಲಾದ ತೆರಿಗೆದಾರರ ಎಲ್ಲ ನೋಂದಣಿ ವಿವರಗಳ ತಿದ್ದುಪಡಿಗಳು ಮುಖ್ಯ ವ್ಯವಹಾರ ಸ್ಥಳಕ್ಕೆ ಸಂಬಂಧಿಸಿದ ವಿವರಗಳನ್ನು ಒಳಗೊಂಡಂತೆ ಪೋರ್ಟಲ್ನಲ್ಲಿ ಸ್ವಯಂಚಾಲಿತವಾಗಿ ಸ್ವೀಕರಿಸಲಾಗುತ್ತದೆ. ಇಂತಹ ಪ್ರಕರಣಗಳಲ್ಲಿ ತೆರಿಗೆ ಅಧಿಕಾರಿಗಳೊಂದಿಗೆ ನೇರ ಸಂಪರ್ಕವಿಲ್ಲದೆ ಪೋರ್ಟಲ್ನಲ್ಲಿ ನೋಂದಣಿ ವಿವರಗಳನ್ನು ಸುಲಭವಾಗಿ ಮತ್ತು ಬಹುತೇಕ ತಕ್ಷಣವೇ ನವೀಕರಿಸಲು ಇದು ಅನುಕೂಲವಾಗಲಿದೆ. ನೋಂದಣಿ ರದ್ದತಿ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಸಿಜಿಎಸ್ಟಿ ಕಾಯ್ದೆ 2017 ಮತ್ತು ಸಿಜಿಎಸ್ಟಿ ನಿಯಮಗಳು 2017ಕ್ಕೆ ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಬಾಕಿ ಇರುವ ಎಲ್ಲಾ ರಿಟರ್ನ್ಗಳನ್ನು ಸಲ್ಲಿಸಿ ಬಾಕಿ ಇರುವ ಎಲ್ಲಾ ಮೊತ್ತಗಳನ್ನು ಪಾವತಿಸಿದ ಬಳಿಕ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 16ರಲ್ಲಿ ನೋಂದಣಿ ರದ್ದತಿಗಾಗಿ ಸಲ್ಲಿಸಲಾದ ಅರ್ಜಿಗಳನ್ನು ನೋಂದಣಿ ಪಡೆದ ನಂತರದ ಯಾವುದೇ ತಿಂಗಳಲ್ಲಿ ತೆರಿಗೆದಾರರು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸದಿದ್ದರೆ ಅಥವಾ ಒಂದು ತಿಂಗಳಲ್ಲಿ ತೆರಿಗೆದಾರರು 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸಿದ್ದರೂ ನಿಗದಿತ ಅವಧಿಯೊಳಗೆ ಫಾರ್ಮ್ ಜಿಎಸ್ಟಿಆರ್ 10ರಲ್ಲಿ ಅಂತಿಮ ರಿಟರ್ನ್ ಸಲ್ಲಿಸಿದ್ದರೆ ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಅಂಗೀಕರಿಸುತ್ತದೆ. ಬಾಕಿ ಇರುವ ಎಲ್ಲ ರಿಟರ್ನ್ಗಳನ್ನು ಸಲ್ಲಿಸಿ ಬಾಕಿ ಇರುವ ಎಲ್ಲ ಮೊತ್ತಗಳನ್ನು ಪಾವತಿಸಿದ ಬಳಿಕ ನೋಂದಣಿ ರದ್ದತಿಗಾಗಿ ಸಲ್ಲಿಸಲಾದ ಎಲ್ಲ ಅರ್ಜಿಗಳನ್ನು ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಅಂಗೀಕರಿಸುತ್ತದೆ. ಫಾರ್ಮ್ ಜಿಎಸ್ಟಿಆರ್ 10ರ ವಿವರಗಳನ್ನು ಅದೇ ಅರ್ಜಿಯಲ್ಲಿ ಸಲ್ಲಿಸಲು ಸಾಧ್ಯವಾಗುವಂತೆ ಫಾರ್ಮ್ ಜಿಎಸ್ಟಿ ರಿಜಿಸ್ಟರ್ಡ್ 16ಕ್ಕೆ ತಿದ್ದುಪಡಿ ಮಾಡಲಾಗುತ್ತದೆ. ತೆರಿಗೆ ಅಧಿಕಾರಿಗಳು ನೋಂದಣಿಯನ್ನು ರದ್ದುಪಡಿಸಲು ಅನ್ವಯಿಸುವ ಕೆಲವು ಆಧಾರಗಳನ್ನು ಕೈಬಿಡುವಂತೆ ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 21ಕ್ಕೆ ತಿದ್ದುಪಡಿ ಮಾಡಲಾಗುವುದು. ನಿಗದಿತ ಅವಧಿಯೊಳಗೆ ರಿಟರ್ನ್ ಸಲ್ಲಿಸದಿರುವುದು ಅಥವಾ ಬ್ಯಾಂಕ್ ಖಾತೆಯ ವಿವರಗಳನ್ನು ಒದಗಿಸದಿರುವುದರಿಂದ ಉಂಟಾದ ಲೋಪಗಳು ಮತ್ತು ನಂತರದ ಅನುಸರಣೆಗಳ ಆಧಾರದ ಮೇಲೆ ನೋಂದಣಿಯನ್ನು ವ್ಯವಸ್ಥೆ ಆಧಾರಿತವಾಗಿ ರದ್ದುಪಡಿಸುವ ಮತ್ತು ಪುನಃಸ್ಥಾಪಿಸುವ ವ್ಯವಸ್ಥೆಯನ್ನು ಕಲ್ಪಿಸಲು ಸಿಜಿಎಸ್ಟಿ ನಿಯಮಗಳು 2017ರ ನಿಯಮ 21A ಮತ್ತು ನಿಯಮ 22ಕ್ಕೆ ತಿದ್ದುಪಡಿ ಮಾಡುವುದು ಹಾಗೂ ನಿಯಮ 23A ಅನ್ನು ಸೇರಿಸಲಾಗುವುದು. ಈ ಕ್ರಮಗಳು ನೋಂದಣಿ ರದ್ದತಿ ಪ್ರಕ್ರಿಯೆಯನ್ನು ಸರಳಗೊಳಿಸಿ ತ್ವರಿತಗೊಳಿಸಲಿದ್ದು ಅಧಿಕಾರಿಗಳೊಂದಿಗಿನ ನೇರ ಸಂಪರ್ಕವನ್ನು ಕಡಿಮೆ ಮಾಡುವುದರ ಜೊತೆಗೆ ನೋಂದಣಿ ರದ್ದತಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾರದರ್ಶಕತೆಯನ್ನು ತರಲಿವೆ. 56ನೇ ಸಭೆಯಲ್ಲಿ ಜಿಎಸ್ಟಿ ಮಂಡಳಿಯು ಇ ಕಾಮರ್ಸ್ ಆಪರೇಟರ್ಗಳ ಪ್ಲಾಟ್ಫಾರ್ಮ್ನಲ್ಲಿ ಸಣ್ಣ ಮಾರಾಟಗಾರರಿಗೆ ಸರಳೀಕೃತ ಜಿಎಸ್ಟಿ ನೋಂದಣಿ ವ್ಯವಸ್ಥೆಯನ್ನು ಒದಗಿಸುವುದಕ್ಕೆ ತಾತ್ವಿಕ ಅನುಮೋದನೆ ನೀಡಿತ್ತು. ಇದರ ಮುಂದುವರಿಕೆಯಾಗಿ ಸಿಜಿಎಸ್ಟಿ ನಿಯಮಗಳು 2017ರಲ್ಲಿ ನಿಯಮ 14B ಸೇರಿಸಲು 57ನೇ ಸಭೆಯಲ್ಲಿ ಮಂಡಳಿಯು ಶಿಫಾರಸು ಮಾಡಿದೆ. ಇದರ ಮೂಲಕ ಭೌತಿಕ ಉಪಸ್ಥಿತಿ ಇಲ್ಲದ ಮತ್ತು ತಿಂಗಳಿಗೆ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವರ್ಗಾಯಿಸುವ ಉದ್ದೇಶವಿಲ್ಲದ ಇ ಕಾಮರ್ಸ್ ಆಪರೇಟರ್ಗಳ ಮೂಲಕ ಸರಕುಗಳ ಪೂರೈಕೆ ಮಾಡುವ ಸಣ್ಣ ಪೂರೈಕೆದಾರರಿಗೆ ಸರಳ ನೋಂದಣಿ ವ್ಯವಸ್ಥೆಯನ್ನು ಒದಗಿಸಲಾಗುತ್ತದೆ. ಇದಕ್ಕಾಗಿ ಆ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ ಇ ಕಾಮರ್ಸ್ ಆಪರೇಟರ್ಗಳ ಗೋದಾಮನ್ನು ತಮ್ಮ ಮುಖ್ಯ ವ್ಯವಹಾರ ಸ್ಥಳ ಎಂದು ಘೋಷಿಸಬಹುದು. ನಿಗದಿತ ಕೆಲವು ಷರತ್ತುಗಳಿಗೆ ಒಳಪಟ್ಟು ಇಂತಹ ಪ್ರಕರಣಗಳು

ಸ್ವಯಂಚಾಲಿತವಾಗಿ ನೋಂದಣಿ ನೀಡಲಾಗುತ್ತದೆ. ಇದರಿಂದ ಸಣ್ಣ ಮಾರಾಟಗಾರರು ಪ್ರತಿಯೊಂದು ರಾಜ್ಯದಲ್ಲೂ ಪ್ರತ್ಯೇಕ ವ್ಯವಹಾರ ಸ್ಥಳ ಸ್ಥಾಪಿಸುವ ಅಗತ್ಯವಿಲ್ಲದೆ ಇಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಇತರ ರಾಜ್ಯಗಳಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸಾಧ್ಯವಾಗಲಿದೆ. ಇದರಿಂದ ಸುಲಭವಾಗಿ ವ್ಯವಹಾರ ನಡೆಸಲು ಗಮನಾರ್ಹ ಉತ್ತೇಜನ ದೊರೆಯಲಿದೆ. ಜಿಎಸ್ಟಿ ರಿಟರ್ನ್ನಲ್ಲಿ ತೆರಿಗೆ ಬಾಧ್ಯತೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ತಿದ್ದುಪಡಿ ಮಾಡಲು ಪ್ರಸ್ತಾಪಿಸಲಾದ ಪರ್ಯಾಯ ವ್ಯವಸ್ಥೆಯನ್ನು ಏಪ್ರಿಲ್ 2027 ರಿಟರ್ನ್ನಿಂದ ಜಾರಿಗೆ ತರಬಹುದೆಂದು ಮಂಡಳಿ ಶಿಫಾರಸು ಮಾಡಿದೆ. ಈ ಕ್ರಮಗಳು ರಿಟರ್ನ್ಗಳಲ್ಲಿ ತೆರಿಗೆ ಬಾಧ್ಯತೆ ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ಸಂಬಂಧಿಸಿದ ವ್ಯತ್ಯಾಸಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಿವೆ. ಇದರಿಂದ ಇಂತಹ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ಬೇಡಿಕೆ ನೋಟಿಸ್ಗಳು ಮತ್ತು ಸಿಸ್ಟಮ್ ಜನರೇಟೆಡ್ ಮಾಹಿತಿಗಳು ಕಡಿಮೆಯಾಗುವುದರ ಜೊತೆಗೆ ಸಂಪೂರ್ಣ ಪೂರೈಕೆ ಸರಪಳಿಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನ ಸಮಗ್ರತೆಯನ್ನು ಸುಧಾರಿಸಿ ತೆರಿಗೆದಾರರಿಗೆ ಅನುಕೂಲವಾಗಲಿದೆ. ಇದಲ್ಲದೆ ಪ್ರಸ್ತಾವಿತ ಪರಿಷ್ಕೃತ ವ್ಯವಸ್ಥೆಯನ್ನು ಸಮಯೋಚಿತ ಸಮಾಲೋಚನೆಗಾಗಿ ಸಾರ್ವಜನಿಕ ಡೊಮೇನ್ನಲ್ಲಿ ಇರಿಸಲು ಮಂಡಳಿಯು ಶಿಫಾರಸು ಮಾಡಿದೆ. ಪಾಲುದಾರರಿಂದ ಸ್ವೀಕರಿಸಿದ ಪ್ರತಿಕ್ರಿಯೆಯ ಆಧಾರದ ಮೇಲೆ ಅಗತ್ಯವಿರುವ ಬದಲಾವಣೆಗಳು ತಿದ್ದುಪಡಿಗಳನ್ನು ಅನುಮೋದಿಸಲು ಕೇಂದ್ರ ಹಣಕಾಸು ಸಚಿವರಿಗೆ ಅಧಿಕಾರ ನೀಡಲಾಯಿತು. ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ನಲ್ಲಿನ ಹೆಚ್ಚುವರಿ ಬಾಕಿ, ಶೂನ್ಯ ದರದ ಪೂರೈಕೆಗಳು ಮತ್ತು ಸರಕು ತಯಾರಿಸಲು ಬಳಸುವ ಒಳಹರಿವುಗಳ ಮೇಲಿನ ತೆರಿಗೆ ದರವು ತಯಾರಾದ ಅಂತಿಮ ಸರಕಿನ ಮೇಲಿನ ತೆರಿಗೆ ದರಕ್ಕಿಂತ ಹೆಚ್ಚಿರುವ ತೆರಿಗೆ ರಚನೆಗೆ ಸಂಬಂಧಿಸಿದ ಮರುಪಾವತಿ ಕ್ಲೈಮ್ಗಳ ಸಿಸ್ಟಮ್ ಆಧಾರಿತ ಸಂಸ್ಕರಣೆ ಮತ್ತು ಮಂಜೂರಾತಿಯನ್ನು ಎರಡು ಹಂತಗಳಲ್ಲಿ ಒದಗಿಸಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 54 ಮತ್ತು ಸಂಬಂಧಿತ ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿ ಮಾಡಲು ಜಿಎಸ್ಟಿ ಮಂಡಳಿಯು ಶಿಫಾರಸು ಮಾಡಿದೆ. ಎಲೆಕ್ಟ್ರಾನಿಕ್ ಕ್ಯಾಶ್ ಲೆಡ್ಜರ್ನಲ್ಲಿರುವ ಹೆಚ್ಚುವರಿ ಬಾಕಿಯ ಸಂಪೂರ್ಣ ಮರುಪಾವತಿ ಕ್ಲೈಮ್ ಅನ್ನು ಅಧಿಕಾರಿಯ ಹಸ್ತಕ್ಷೇಪವಿಲ್ಲದೆ ಸಿಸ್ಟಮ್ ಸ್ವಯಂಚಾಲಿತವಾಗಿ ಮಂಜೂರು ಮಾಡುತ್ತದೆ. ಸ್ವೀಕೃತಿ ಅಥವಾ ಕೊರತೆ ಮೆಮೋ ಹೊರಡಿಸಲು ಇರುವ ಕಾಲಮಿತಿಯನ್ನು 15 ದಿನಗಳಿಂದ 10 ದಿನಗಳಿಗೆ ಇಳಿಸಲಾಗುತ್ತದೆ. ಅರ್ಜಿ ಸಲ್ಲಿಸಿದ 10 ದಿನಗಳೊಳಗೆ ಸಂಬಂಧಿಸಿದ ಅಧಿಕಾರಿ ಸ್ವೀಕೃತಿ ಅಥವಾ ಕೊರತೆ ಮೆಮೋ ಹೊರಡಿಸದಿದ್ದಲ್ಲಿ ಸಿಸ್ಟಮ್ ಮೂಲಕ ಸ್ವೀಕೃತಿ ನೀಡಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಶೂನ್ಯ ದರದ ಪೂರೈಕೆಗಳು ಮತ್ತು ತಲೆ ಕೆಳಗಿನ ತೆರಿಗೆ ರಚನೆಗೆ ಸಂಬಂಧಿಸಿದ ಮರುಪಾವತಿ ಅರ್ಜಿಗಳಲ್ಲಿ ವ್ಯವಸ್ಥೆಯು ಅಪಾಯವನ್ನು ಗುರುತಿಸಿ ಮೌಲ್ಯಮಾಪನ ಮಾಡುವ ಆಧಾರದ ಮೇಲೆ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ಕ್ಲೈಮ್ ಮಾಡಲಾದ ಮೊತ್ತದ 90% ವ್ಯವಸ್ಥೆಯ ಮೂಲಕ ಸ್ವಯಂಚಾಲಿತವಾಗಿ ತಾತ್ಕಾಲಿಕವಾಗಿ ಮಂಜೂರು ಮಾಡಲಾಗುತ್ತದೆ. ವ್ಯವಸ್ಥೆಯ ಮೂಲಕ ಮರುಪಾವತಿ ಅರ್ಜಿಯನ್ನು ಸೂಕ್ತ ರೀತಿಯಲ್ಲಿ ಪರಿಶೀಲಿಸಿದ ಬಳಿಕ ಅಧಿಕಾರಿಯ ಮಧ್ಯಪ್ರವೇಶವಿಲ್ಲದೆ ವ್ಯವಸ್ಥೆ ಆಧಾರಿತ ಸ್ವಯಂಚಾಲಿತ ಸ್ವೀಕೃತಿ ನೀಡಲಾಗುತ್ತದೆ. ಈ ರೀತಿಯಾಗಿ ಸ್ವೀಕರಿಸಲಾದ ಪ್ರಕರಣಗಳಲ್ಲಿ ಬಾಕಿ ಇರುವ ಮೊತ್ತಗಳನ್ನು ಯಾವುದಾದರೂ ಇದ್ದರೆ ಸರಿಹೊಂದಿಸಿದ ನಂತರ ಶೂನ್ಯ ದರದ ಪೂರೈಕೆಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮರುಪಾವತಿ ಕ್ಲೇಮ್ ಅನ್ನು ವ್ಯವಸ್ಥೆಯು ಸ್ವಯಂಚಾಲಿತವಾಗಿ ಮಂಜೂರು ಮಾಡುತ್ತದೆ. ಮರುಪಾವತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿ ಸರಳಗೊಳಿಸಲು ಮಂಡಳಿಯು ಸಿಜಿಎಸ್ಟಿ ಕಾಯ್ದೆ 2017 ಮತ್ತು ಸಿಜಿಎಸ್ಟಿ ನಿಯಮಗಳು 2017 ತಿದ್ದುಪಡಿಗಳನ್ನು ಮಾಡಿ ಮೇಲ್ಮನವಿ ಸಲ್ಲಿಸಲು ಹಾಗೂ ಪಾವತಿಸಿದ ಪೂರ್ವ ಠೇವಣಿಯ ಮರುಪಾವತಿಗೆ ಪಾವತಿಸಬೇಕಾದ ಬಡ್ಡಿಯ ಕುರಿತು ಹೆಚ್ಚಿನ ಸ್ಪಷ್ಟತೆ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಮಂಡಳಿಯು ಶಿಫಾರಸುಗಳನ್ನು ಮಾಡಿದೆ. ಅಂತಹ ಪೂರ್ವ ಠೇವಣಿ ಮೊತ್ತದ ಮರುಪಾವತಿಗೆ ಅನ್ವಯಿಸುವ ಬಡ್ಡಿದರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ನಿಬಂಧನೆಯನ್ನಾಗಿ ಮಾಡಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 115 ತಿದ್ದುಪಡಿ ಮಾಡುವುದು ಮತ್ತು ಪೂರ್ವ ಠೇವಣಿ ಮರುಪಾವತಿಯ ಮೇಲಿನ ಬಡ್ಡಿದರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸ್ಪಷ್ಟಪಡಿಸಲು ಸುತ್ತೋಲೆ ಹೊರಡಿಸುವುದು, ಈ ಕ್ರಮಗಳು ಹೆಚ್ಚಿನ ಸ್ವಯಂಚಾಲಿತ ವ್ಯವಸ್ಥೆ ಮತ್ತು ಕಡಿಮೆ ಮಾನವ ಹಸ್ತಕ್ಷೇಪದ ಮೂಲಕ ಮರುಪಾವತಿ ಪ್ರಕ್ರಿಯೆಯನ್ನು ಸರಳಗೊಳಿಸಿ ತ್ವರಿತಗೊಳಿಸಲಿವೆ. ಇದರಿಂದ ಅರ್ಹ ಮರುಪಾವತಿಗಳನ್ನು ಸಮಯೋಚಿತವಾಗಿ ಮಂಜೂರು ಮಾಡಲು ಅನುಕೂಲವಾಗುವುದರ ಜೊತೆಗೆ ತೆರಿಗೆದಾರರ ಅನುಸರಣೆ ಹೊರೆ ಮತ್ತು ಇಲಾಖೆಯೊಂದಿಗಿನ ನೇರ ಸಂಪರ್ಕವು ಕಡಿಮೆಯಾಗಲಿದೆ. ಸ್ವಯಂಚಾಲಿತ ವ್ಯವಸ್ಥೆಯ ಪರಿಚಯವು ಪಾರದರ್ಶಕತೆ, ಖಚಿತತೆ ಮತ್ತು ಏಕರೂಪತೆಯನ್ನು ಖಚಿತಪಡಿಸುವುದರ ಜೊತೆಗೆ ತೆರಿಗೆದಾರರ ನಗದು ಹರಿವನ್ನು ಸುಧಾರಿಸಲಿದೆ. ಬೇಡಿಕೆ ನೋಟಿಸ್ಗಳು, ನಿರ್ಣಯ ಆದೇಶಗಳು ಮತ್ತು ಮೇಲ್ಮನವಿ ಆದೇಶಗಳನ್ನು ಹೊರಡಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಲು ತೆರಿಗೆ ಅಧಿಕಾರಿಗಳಿಗೆ ಸಮಗ್ರ ಮಾರ್ಗಸೂಚಿಗಳನ್ನು ಒದಗಿಸುವ ಸುತ್ತೋಲೆ ಹೊರಡಿಸಲು ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ. ಇದಲ್ಲದೆ ಅನುಸರಣೆ ಹೊರೆ ಮತ್ತು ವ್ಯಾಜ್ಯಗಳನ್ನು ಕಡಿಮೆ ಮಾಡಲು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 73, 74 ಮತ್ತು ಸೆಕ್ಷನ್ 74A ತಿದ್ದುಪಡಿಗಳನ್ನು ಮಾಡಲು ಮಂಡಳಿ ಶಿಫಾರಸು ಮಾಡಿದೆ. ಬಂಧನ ಮತ್ತು ಕಾನೂನು ಕ್ರಮಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ತರ್ಕಬದ್ಧಗೊಳಿಸುವುದು, ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 69 ಕೈಬಿಡುವ ಮೂಲಕ ಜಿಎಸ್ಟಿ ಅಡಿಯಲ್ಲಿ ಬಂಧನಕ್ಕೆ ಇರುವ ಅಧಿಕಾರವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಮಂಡಳಿ ಶಿಫಾರಸು ಮಾಡಿದೆ. ಪ್ರಗತಿಪರ ಮತ್ತು ವಿಶ್ವಾಸ ಆಧಾರಿತ ತೆರಿಗೆ
ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ವಂಚನೆ ಮತ್ತು ತೆರಿಗೆ ವಂಚನೆ ವಿರುದ್ಧ ಪರಿಣಾಮಕಾರಿ ತಡೆ ಮುಂದುವರಿಸಿಕೊಂಡು ಮಂಡಳಿಯು ಕೆಳಗಿನ ಕ್ರಮಗಳನ್ನು ಶಿಫಾರಸು ಮಾಡಿದೆ. ಕಾನೂನು ಕ್ರಮ ಜರುಗಿಸಲು ಇರುವ ಹಣಕಾಸಿನ ಮಿತಿಯನ್ನು 1 ಕೋಟಿ ರೂಪಾಯಿನಿಂದ 5 ಕೋಟಿ ರೂಪಾಯಿಗೆ ಹೆಚ್ಚಿಸುವುದು, ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 132(1) ಕ್ಲಾಸ್ ಸಿಗೆ ತಿದ್ದುಪಡಿ ಮಾಡಿ ಸರಕುಗಳು ಅಥವಾ ಸೇವೆಗಳ ಸ್ವೀಕೃತಿ ಇಲ್ಲದೆ ಅಥವಾ ಇನ್ವಾಯ್ಸ್ ಅಥವಾ ಬಿಲ್ ಇಲ್ಲದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ವಂಚನೆಯಿಂದ ಪಡೆಯುವ ಅಪರಾಧವನ್ನು ಮಾತ್ರ

0: ಒಳಗೊಳ್ಳುವಂತೆ ಮಾಡುವುದು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 132 ಅಡಿಯಲ್ಲಿ ವಿವಿಧ ಅಪರಾಧಗಳಿಗೆ ವಿಧಿಸುವ ಶಿಕ್ಷೆಯ ಪ್ರಮಾಣವನ್ನು ತರ್ಕಬದ್ಧಗೊಳಿಸುವುದು, ಇವೇ ಬಿಲ್ಗೆ ಸಂಬಂಧಿಸಿದ ನಿಬಂಧನೆಗಳನ್ನು ತರ್ಕಬದ್ಧಗೊಳಿಸುವುದು, ನಿರ್ದಿಷ್ಟ ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಮತ್ತು ಜಂಟಿ ಆಯುಕ್ತರ ಹುದ್ದೆಗಿಂತ ಕಡಿಮೆಯಲ್ಲದ ಅಧಿಕಾರಿಯ ಅನುಮತಿಯೊಂದಿಗೆ ಮಾತ್ರ ಸರಕುಗಳನ್ನು ಸಾಗಿಸುವ ವಾಹನವನ್ನು ತಡೆಹಿಡಿಯಬಹುದು. ಪೂರೈಕೆದಾರ ಅಥವಾ ಸ್ವೀಕರಿಸುವವರಲ್ಲಿ ಯಾರಾದರೂ ತಪಾಸಣೆ ನಡೆಯುತ್ತಿರುವ ರಾಜ್ಯದಲ್ಲಿ ನೆಲೆಸಿದ್ದರೆ ಅಥವಾ ನೋಂದಾಯಿತರಾಗಿದ್ದರೆ ಮಾತ್ರ ತಪಾಸಣೆ ಮತ್ತು ನಂತರದ ತಡೆ ವಶಪಡಿಸಿಕೊಳ್ಳುವ ಕ್ರಮ ಕೈಗೊಳ್ಳಬಹುದು. ಸಾಗಣೆ ನಡೆಯುವ ಇತರ ರಾಜ್ಯಗಳಲ್ಲಿ ತಡೆಹಿಡಿಯುವಂತಿಲ್ಲ. ಇವೇ ಬಿಲ್ ಸೃಜಿಸಲಾಗಿಲ್ಲದಿದ್ದರೆ ಅಥವಾ ಸರಕುಗಳ ಮೂಲ ಅಥವಾ ಗಮ್ಯಸ್ಥಾನವನ್ನು ತೋರಿಸುವ ಯಾವುದೇ ದಾಖಲೆ ವಾಹನದಲ್ಲಿ ಇಲ್ಲದಿದ್ದರೆ ಸಂಬಂಧಿತ ಅಧಿಕಾರ ವ್ಯಾಪ್ತಿಯನ್ನು ಲೆಕ್ಕಿಸದೆ ಸರಕುಗಳನ್ನು ತಪಾಸಣೆ ಮಾಡಬಹುದು, ತಡೆ ಹಿಡಿಯಬಹುದು ಅಥವಾ ವಶಪಡಿಸಿಕೊಳ್ಳಲೂಬಹುದು. ಇದರಿಂದ ಸರಕುಗಳು ಮತ್ತು ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ವ್ಯಾಪಾರ ಪೂರೈಕೆ ಮತ್ತು ಸಾರಿಗೆ ಕಾರ್ಯಕ್ಷಮತೆ ಸುಧಾರಿಸಲಿದೆ. ಬೌದ್ಧಿಕ ಆಸ್ತಿ ಹಕ್ಕುಗಳ ವರ್ಗಾವಣೆಯನ್ನು ತಾತ್ಕಾಲಿಕವಾಗಿರಲಿ ಅಥವಾ ಶಾಶ್ವತವಾಗಿರಲಿ ಏಕರೂಪವಾಗಿ ಸೇವೆಗಳ ಪೂರೈಕೆ ಎಂದು ಪರಿಗಣಿಸುವಂತೆ ಸಿಜಿಎಸ್ಟಿ ಕಾಯ್ದೆ 2017 ಶೆಡ್ಯೂಲ್ 2 ತಿದ್ದುಪಡಿ ಮಾಡಲು ಮಂಡಳಿ ಶಿಫಾರಸು ಮಾಡಿದೆ. ಇದರಿಂದ ಜಿಎಸ್ಟಿ ಅನುಸರಣೆ ಸರಳವಾಗುವುದರ ಜೊತೆಗೆ ಬೌದ್ಧಿಕ ಆಸ್ತಿ ಹಕ್ಕುಗಳಿಗೆ ಸಂಬಂಧಿಸಿದ ಗಡಿಯಾಚೆಯ ವಹಿವಾಟುಗಳು ಸುಗಮವಾಗಲಿವೆ. ಹಿಂದಿನ ಹಣಕಾಸು ವರ್ಷದಲ್ಲಿ ವಾರ್ಷಿಕ ವಹಿವಾಟು 5 ರೂಪಾಯಿವರೆಗೆ ಇರುವ ತೆರಿಗೆದಾರರು ಸಿಜಿಎಸ್ಟಿ ಕಾಯ್ದೆ 2017 ಸೆಕ್ಷನ್ 39(1) ಅಡಿಯಲ್ಲಿ ಸಲ್ಲಿಸಬೇಕಾದ ರಿಟರ್ನ್ ಅನ್ನು ವಿಳಂಬವಾಗಿ ಸಲ್ಲಿಸಿದ್ದರೂ ಅದು ಸಲ್ಲಿಸಬೇಕಾಗಿದ್ದ ತಿಂಗಳ ಅಂತ್ಯದೊಳಗೆ ಸಲ್ಲಿಸಿದರೆ ಅಂತಹ ವಿಳಂಬಿತ ರಿಟರ್ನ್ಗೆ ವಿಧಿಸುವ ವಿಳಂಬ ಶುಲ್ಕವನ್ನು ಮನ್ನಾ ಮಾಡಲು ಜಿಎಸ್ಟಿ ಮಂಡಳಿ ಶಿಫಾರಸು ಮಾಡಿದೆ. ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಸ್ಕ್ರ್ಯಾಪ್, ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯ ಹಾಗೂ ಸ್ಕ್ರ್ಯಾಪ್ ಟೈರ್ಗಳ ತ್ಯಾಜ್ಯ ಮತ್ತು ಸ್ಕ್ರ್ಯಾಪ್ ಮತ್ತು ಬಳಸಿದ ಅಡುಗೆ ಎಣ್ಣೆಯನ್ನು ನೋಂದಾಯಿತರಲ್ಲದ ವ್ಯಕ್ತಿಯು ನೋಂದಾಯಿತ ವ್ಯಕ್ತಿಗೆ ಪೂರೈಸಿದಾಗ, ಪೂರೈಕೆದಾರರು ಮಿತಿ ದಾಟಿದಾಗ ನೋಂದಣಿ ಮಾಡಿಕೊಳ್ಳಬೇಕು ಎಂಬ ಷರತ್ತಿಗೆ ಒಳಪಟ್ಟು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಂ ಆರ್ಸಿಎಂ ಅಡಿಯಲ್ಲಿ ತರುವುದು ಮತ್ತು ಆರ್ಸಿಎಂ ಅಡಿಯಲ್ಲಿ ಪಾವತಿಸಲು ಹೊಣೆಗಾರರಾಗಿರುವ ಸ್ವೀಕೃತಿದಾರರು ಪೂರೈಕೆದಾರರು ಮಿತಿಯೊಳಗಿದ್ದರೂ ತೆರಿಗೆ ಪಾವತಿಸಬೇಕಾಗುತ್ತದೆ. ನೋಂದಾಯಿತ ವ್ಯಕ್ತಿಯಿಂದ ನೋಂದಾಯಿತ ವ್ಯಕ್ತಿಗೆ ಇಂತಹ ನಿರ್ದಿಷ್ಟ ತ್ಯಾಜ್ಯ ಮತ್ತು ಸ್ಕ್ರ್ಯಾಪ್ ಪೂರೈಸಿದಾಗ 2% ತೆರಿಗೆ ಮೂಲದಲ್ಲೇ ಕಡಿತ ಪರಿಚಯಿಸಲಾಗಿದೆ. ಮರು ಟ್ರೆಡ್ ಮಾಡಿದ ಟ್ರ್ಯಾಕ್ಟರ್ ಟೈರ್ಗಳ ಮೇಲಿನ ಜಿಎಸ್ಟಿ ದರವನ್ನು ಹೊಸ ಟ್ರ್ಯಾಕ್ಟರ್ ಟೈರ್ಗಳಿಗೆ ಅನ್ವಯಿಸುವ ಜಿಎಸ್ಟಿ ದರಕ್ಕೆ ಹೊಂದಾಣಿಕೆ ಮಾಡುವ ಮೂಲಕ ಪ್ರಸ್ತುತ ಇರುವ ತೆರಿಗೆ ವ್ಯತ್ಯಾಸವನ್ನು ಸರಿಪಡಿಸುವುದು, ವಿದ್ಯುತ್ ಚಾಲಿತ ವಾಹನವನ್ನು ಬಳಸಿ ಸೇವೆಯನ್ನು ಒದಗಿಸುವ ಮತ್ತು ಬ್ಯಾಟರಿ ಚಾರ್ಜಿಂಗ್ ವೆಚ್ಚವನ್ನು ಒಟ್ಟು ಮೊತ್ತದಲ್ಲಿ ಸೇರಿಸಿರುವ ಆಪರೇಟರ್ಗಳೊಂದಿಗಿನ ಪ್ರಯಾಣಿಕರ ಸಾರಿಗೆ ಸೇವೆಗಳು ಮತ್ತು ಮೋಟಾರು ವಾಹನಗಳ ಬಾಡಿಗೆ ಸೇವೆಗಳ ಮೇಲೆ ನಿರ್ಬಂಧಿತ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ನೊಂದಿಗೆ 5% ದರದಲ್ಲಿ ಜಿಎಸ್ಟಿ ಪಾವತಿಸಲು ಆಯ್ಕೆಯನ್ನು ಒದಗಿಸುವುದು, ಇ ಕಾಮರ್ಸ್ ಆಪರೇಟರ್ ಮೂಲಕ ಸರಕುಗಳನ್ನು ಪೂರೈಸುವ ಆರ್ಡರ್ ಮಾಡುವ ಸಂದರ್ಭದಲ್ಲಿ ಅಂತಹ ಸರಕುಗಳಿಗೆ ಸಂಬಂಧಿಸಿದ ವಿತರಣಾ ಸೇವೆಗಳಿಗೆ ಐಟಿಸಿ ಇಲ್ಲದೆ 5% ಜಿಎಸ್ಟಿ ದರವನ್ನು ನಿಗದಿಪಡಿಸುವುದು.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳಿದರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಚದುರಂಗ ಆಟಗಾರರು, ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾದ ಎಸ್ ಸುಮನ್ ಜೊತೆಗೆ ಸಂವಾದ.
2: ಇಂದಿನ ನಮ್ಮ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಚೆಸ್ ಆಟಗಾರರು, ತರಬೇತುದಾರರು ಹಾಗೂ ಯೋಗ ಶಿಕ್ಷಕರಾದ ಎಸ್ ಸುಮನ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಅವರ ಕ್ರೀಡಾ ಪಯಣದ ಕುರಿತು ಅವರ ಜೊತೆಗೆ ಮಾತನಾಡೋಣ. ಸುಮನ್ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು ಮ್ಯಾಮ್.
2: ಸುಮನ್ ಅವರೇ, ನಿಮ್ಮನ್ನ ನಾನು ಚದುರಂಗ ಆಟಗಾರರು, ಕೋಚ್, ಯೋಗ ಶಿಕ್ಷಕರು ಅಂತ ಪರಿಚಯ ಮಾಡಿಕೊಟ್ಟೆ, ಆದ್ರೆ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ರೆ ಇನ್ನೂ ಹೆಚ್ಚಿನ ಕ್ಷೇತ್ರದಲ್ಲಿ

0: ನಿಮ್ಮನ್ನ ತೊಡಗಿಸಿಕೊಂಡಿದ್ದೀರಿ, ಹಾಗಾಗಿ ನಿಮ್ಮ ಪರಿಚಯ ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ನಾನು ಸುಮನ್. ಸೊ ನಾನು ಬಂದ್ಬಿಟ್ಟು ನಂದು ಬೇಸಿಕ್ ಅಲ್ಲಿ MSc ಮ್ಯಾಥಮೆಟಿಕ್ಸ್ ಆಗಿದೆ. ಸೊ ಅದ್ರ ಜೊತೆಗೆ BEd ಆಗಿದೆ. ಕೆಲವೊಂದು ಇಂಟರ್ನ್ಯಾಷನಲ್ ಯೋಗ ಈವೆಂಟ್ಸ್ ಕಂಡಕ್ಟ್ ಮಾಡ್ತಾ ಇರ್ತೀವಿ, ಹಾಗೆ ಚೆಸ್. ಈ ಮೂರು ನನ್ನ ಮುಖ್ಯ ಹಾಬಿಗಳಾಗಿದ್ದಾವೆ. ಮ್ಯಾಥ್ಸ್, ಚೆಸ್ ಅಂಡ್ ಯೋಗ ಮೂರು ಹೇಗೆ ಅಂದ್ರೆ ನಮ್ಮ ಇಂಡಿಯಾ ಕೊಟ್ಟ ಒಂದು ಕೊಡುಗೆಗಳು, ಭಾರತದಿಂದನೇ ಬಂದಿದ್ದು ಈ ಮೂರು. ಸೊ ಈ ಮೂರು ನನಗೆ ತುಂಬಾ ಇಂಟ್ರೆಸ್ಟೆಡ್. ಹಾಗೆ ಈ ಮೂರು ಕೂಡ ಮನಸ್ಸಿನ ಮೇಲೆ ವರ್ಕ್ ಮಾಡುವಂತದ್ದು. ನಮ್ಮ ಕಾನ್ಶಿಯಸ್ ಲೆವೆಲ್ ಅಂತ ಹೇಳ್ತೀವಿ. ಕಾನ್ಶಿಯಸ್ ಲೆವೆಲ್ ಅನ್ನ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ತಗೊಂಡು ಹೋಗಬೇಕು ಅಂದ್ರೆ ಈ ಮೂರು ಒಂದು ಸಾಧನೆಗಳಾಗಿದೆ. ಅದಕ್ಕಾಗಿ ನನಗೆ ಈ ಮೂರು ತುಂಬಾ
0: ಇಷ್ಟ
1: ಕ್ಷೇತ್ರಗಳು ಆಗಿ ಹೊಮ್ಮುದು. ಇನ್ನೊಂದು ಹೇಳೋದಾದ್ರೆ ಭಾರತದ ಕಲೆಗಳು ಏನೇನಿದೆ, ಸೊ ಅವೆಲ್ಲ ಆಗಿರ್ಬೋದು, ಲೈಕ್ ಆಯುರ್ವೇದ ಆಗಿರ್ಬೋದು, ಮರ್ಮ ಆಗಿರ್ಬೋದು, ಇಲ್ಲ ಹೀಲಿಂಗ್ ಟೆಕ್ನಿಕ್ಸ್ ಅಂತ ಏನೇನೋ ಬರುತ್ತೆ. ಸೊ ನಮ್ಮ ಇಂಡಿಯನ್ ಸೈನ್ಸಸ್ ಅಗಾಢವಾದ ಸೈನ್ಸ್ ಅದು. ನಮ್ ಸರ್ ಹೇಳ್ತಾರೆ, ಮುಟ್ಟದಲ್ಲೇನೆ ಒಬ್ಬ ಮನುಷ್ಯನನ್ನ ಹೀಲ್ ಮಾಡಬಹುದು, ಹಾಗೆ ಅವನ ಮನಸ್ಸಲ್ಲಿ ಹೋಗಿ ಅವನ ಬಗ್ಗೆ ತಿಳ್ಕೋಬಹುದು, ಜ್ಞಾನೋಪದೇಶ ಕೊಡಬಹುದು. ಹಾಗೆ ಎಷ್ಟೋ ಜನ ಗುರುಗಳು ಜ್ಞಾನೋಪದೇಶ ಅಂದ್ರೆ ಅವರ ಥಾಟ್ಸ್ ರೂಪದಲ್ಲಿ, ಆಲೋಚನೆ ರೂಪದಲ್ಲಿ ಬಂದು ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಅಂದ್ರೆ ಅಷ್ಟು ಶಕ್ತಿ ಇದೆ. ಭಾರತದ ಜ್ಞಾನ ಏನಿದೆ ಅದು ತುಂಬಾ ಆಸಕ್ತಿಕರ, ಹಾಗೆ ತುಂಬಾ ದೊಡ್ಡದು. ಸೊ ಅದನ್ನ ತಿಳ್ಕೊಳೋದು ಅಂದ್ರೆ ನನಗೊಂಥರ ಕುತೂಹಲ. ಸೊ ಹಾಗಾಗಿ ನನ್ಗೆ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ, ಎಲ್ಲೆಲ್ಲಿ ನನಗೆ ಟೈಮ್ ಸಿಗುತ್ತೆ, ಅಲ್ಲೆಲ್ಲ ಇಂಡಿಯನ್ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೇನೆ.
0: ಮಾನಸಿಕ ಆರೋಗ್ಯದ ಕುರಿತಾಗಿನೂ ನೀವು ಜಾಸ್ತಿ ಸ್ಟಡಿ ಮಾಡಿದ್ದೀರಿ.
1: ಸೊ ಮಾನಸಿಕ ಆರೋಗ್ಯ ಅನ್ನೋದು ಈಗಿನ ಸಮಾಜದಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರೋದು. ಯೋಗ, ಪ್ರಾಣಾಯಾಮ, ಇಲ್ಲ ನಮ್ ಮೆಡಿಟೇಷನ್ ಆಗಿರ್ಬೋದು, ಇಲ್ಲ ಚೆಸ್ ಆಗಿರ್ಬೋದು, ಎಲ್ಲಾನು ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಿಸಿಕಲ್ ಏನಿದೆ ಒಂದು ಲಿಮಿಟೆಡ್, ಮನಸ್ಸು ಅನ್ನೋದು ಅದು ಬಿಯಾಂಡ್. ನಮ್ ಸರ್ ಯಾವಾಗ್ಲೂ ಹೇಳ್ತಾರೆ, ಒಂದು ಫಿಸಿಕಲ್ ನೇಚರ್ ಅಂತ ಒಂದು ಕೊಟ್ಟಾಗ ಅದು ಲಿಮಿಟೆಡ್ ಆಗುತ್ತೆ. ಅದ್ರ ಬಿಯಾಂಡ್ ನಾವ್ ಏನಾದ್ರೂ ವರ್ಕ್ ಮಾಡಬೇಕು ಅಂತ ಅಂದ್ರೆ ಅದು ಮನಸ್ಸಿನಿಂದ ಮಾತ್ರ ಸಾಧ್ಯ. ಫಿಸಿಕಲ್ ಅಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಆಗದಿದ್ದು ಮನಶಕ್ತಿಯಿಂದ ನಾವು ಸಾಧನೆ ಮಾಡಬಹುದು. ಸೊ ಹಾಗಾಗಿ ಮನಸ್ಸಿನ ಬಗ್ಗೆ ತಿಳ್ಕೊಳೋದು ನನಗೆ ಚಿಕ್ಕೋನಿಂದನೂ ಅದು ಒಂದು ಕುತೂಹಲಕಾರಿ ವಿಷಯ ಆಗಿದ್ದರಿಂದ ಸೊ ನಾನು ಚಿಕ್ಕೋನಿಂದನೂ ಮನಸ್ಸಿನ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ, ಸೆಲ್ಫ್ ಸ್ಟಡಿ ಅಂತ ನಾವು ಯೋಗದಲ್ಲಿ ಹೇಳ್ತೀವಿ, ಸೊ ಸ್ವಾಧ್ಯಾಯ ಮಾಡ್ಕೊಳ್ತಾ ಬರ್ತಾ ಬಂದೆ. ಹಾಗಾಗಿ ಅದು ತುಂಬಾ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಬಂತು.
0: ಜೊತೆಗೆ ನಾಡಿ ವಿದ್ಯೆ, ಗಾಂಧಾರಿ ವಿದ್ಯೆ ಕುರಿತು ನಿಮ್ಗೆ ಆಸಕ್ತಿ ಜಾಸ್ತಿ ಇದೆ ಅಂತ ಕೇಳ್ಪಟ್ಟೆ.
1: ಹೌದು, ಗಾಂಧಾರಿ ವಿದ್ಯೆ ಮತ್ತೆ ನಾಡಿ ವಿದ್ಯೆ ಇವೆಲ್ಲವೂ ಕೂಡ ನಮ್ಮ ಇಂಡಿಯನ್ ಸೈನ್ಸಸ್ ಅಲ್ಲಿ, ಭಾರತದ ಜ್ಞಾನದಲ್ಲಿ ಒಂದು ಭಾಗವಾಗಿರೋದು. ಬಟ್ ಎಲ್ಲವೂ ಒಂದಕ್ಕೊಂದು ಕನೆಕ್ಟೆಡ್, ಎಲ್ಲವೂ ನಮ್ಮ ಮನಸ್ಸಿನ ಮೇಲೆ ಕನೆಕ್ಟ್ ಆಗಿರೋದೆ, ಹಾಗೆ ಎಲ್ಲವೂ ನಮ್ಮ ಕಾನ್ಶಿಯಸ್ ಮೇಲೆ ವರ್ಕ್ ಆಗುವಂತದ್ದೇ. ಸೊ ಈ ಗಾಂಧಾರಿ ವಿದ್ಯೆ ಅನ್ನೋದು ಈಗ ತುಂಬಾ ಫೇಮಸ್ ಆಗಿರೋ ಒಂದು ಇಂಟ್ಯೂಷನ್ ಯೋಗ ಅಂತ ಬೇರೆ ಕರೀತಾರೆ. ಸೊ ಅದು ಹೇಗೆ ಅಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ಮೀರಿದ್ದು ಒಂದು ಶಕ್ತಿ ಇರುತ್ತೆ. ಸೊ ಅದನ್ನ ನಾವು ಗಾಂಧಾರಿ ವಿದ್ಯೆ ಅಂತ ಆಗಿರ್ಬೋದು, ಆಂತರಿಕ ಶಕ್ತಿ, ದಿವ್ಯ ದೃಷ್ಟಿ, ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರುಗಳನ್ನ ಕೊಡ್ಬೋದು. ಅವರದೇ ಆದ ಒಂದು ಹೆಸರುಗಳನ್ನ ಅವ್ರು ಕೊಡ್ತಾರೆ. ಸಿಂಪಲ್ ಆಗಿ ಹೇಳೋದಾದ ಅಂದ್ರೆ ಅದು ನಮ್ಮ ಒಂದು ಆರನೇ ಆದ ಒಂದು ಸೆನ್ಸ್ ಆರ್ಗನ್ ಅಂತ ಹೇಳ್ಬೋದು, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ಬೋದು. ಇದು ಕೂಡ ನಮ್ಮ ಚೆಸ್ ಮಕ್ಕಳಿಗಾಗಿರ್ಲಿ, ಈಗಿನ ಪ್ರೆಸೆಂಟ್ ಜನರೇಷನ್ ಮಕ್ಕಳಿಗೆ, ಈಗ ಎಲ್ಲರೂ AI ಅಂತ ಭಯಪಡ್ತಾ ಇರ್ತಾರೆ. AI ಅನ್ನೋದು ನಮ್ಮ ಫಿಸಿಕಲ್, ನಾವ್ ಏನ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಕ್ಸ್ತ್ ಸೆನ್ಸ್ ಇರೋನು ಇಸ್ ಬಿಯಾಂಡ್ ಕ್ಯಾಲ್ಕುಲೇಷನ್, ಬಿಯಾಂಡ್ ಲಾಜಿಕಲ್ ಥಿಂಕಿಂಗ್, ಅದೆಲ್ಲಾದ್ರೂ ಮೇಲೆ ವರ್ತುಪಡಿಸಿರ್ತಾರೆ. ಸೊ ಸಿಕ್ಸ್ತ್ ಸೆನ್ಸ್ ಈಗಿನ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಇದೆ.
0: ನೀವೊಬ್ರು ಬಹುಮುಖ ಪ್ರತಿಭೆ ಅಂತ ಒಂದು ವ್ಯಾಖ್ಯಾನದಲ್ಲಿ ಹೇಳಬಹುದು.
1: ಇದೆಲ್ಲವೂ ನಮ್ಮ ಇಂಟ್ರೆಸ್ಟ್ ಇಂದ ಬಂದಿರುವಂತದ್ದು.
0: ಹಾಗೆ ಚದುರಂಗದ ಚೌಕದೊಳಗೆ ನೀವು ಸಿಲುಕಿಕೊಂಡಿದ್ದು ಹೇಗೆ, ಹಾಗೆ ನಿಮ್ಮ ಎಷ್ಟನೇ ವಯಸ್ಸಿಗೆ ನೀವು ಚೆಸ್ ಕಲ್ತ್ರಿ ಅಂತ?
1: ನಾನು ಇಂಟ್ರೋವರ್ಟ್ ಪರ್ಸನ್ ಅನ್ನೋ ರೀತಿ, ಸೊ ನಾನು ಜಾಸ್ತಿ ಹೊರಗಡೆ ಹೋಗಲ್ಲ. ಸೊ ಹಾಗಾಗಿ ನನಗೆ ಇಂಟರ್ನಲ್ ಆಗಿ ಯೋಗ, ಚೆಸ್ ಇದೆಲ್ಲ ನನ್ನ ಮನಸ್ಸಿನ ಜೊತೆ ನಾನು ಆಡುವಂತದ್ದು.
0: ಅಲ್ಲ, ಬಹಳ ಜನ ಚೆಸ್ ಪ್ಲೇಯರ್ ನ ಗಮನಿಸಿದೀನಿ ನಾನು, ರಿಸರ್ವ್
1: ಇರ್ತಾರೆ, ಅಷ್ಟು ಮಾತಾಡಲ್ಲ.
0: ಹಾಗಾಗಿ ಚೆಸ್ ಅವರಿಗೆ
1: ಬೇಗ ಹತ್ರ ಆಗತ್ತೆ, ಯಾಕಂದ್ರೆ ಫಿಸಿಕಲ್ ವರ್ಲ್ಡ್ ಅಲ್ಲಿ ಇದ್ದಾಗ ಅದೊಂದು ಸ್ವಲ್ಪ ಕಷ್ಟ ಆಗತ್ತೆ. ಇದು ನಮ್ಮಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗ್ತಾ ಹೋಗ್ತೀವಿ, ನಮ್ಮಲ್ಲಿ ಅಷ್ಟು ಥಿಂಕಿಂಗ್ ಕೆಪಾಸಿಟಿ ಬಿಲ್ಡ್ ಆಗತ್ತೆ, ಅಷ್ಟು ಆಲೋಚನೆ ಮಾಡೋ ಶಕ್ತಿ ಬಿಲ್ಡ್ ಆಗತ್ತೆ. ನಾನು ಚೆಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ದು ನನ್ನ 8ನೇ ಕ್ಲಾಸ್ ಕರ್ನಾಟಕಕ್ಕೆ ಬಂದ ಮೇಲೆ ನನ್ನ ಚೆಸ್ ಬಗ್ಗೆ, ಅದ್ರ ಬಗ್ಗೆ ಐಡಿಯಾ ಬಂದಿದ್ದು. ಅಲ್ಲಿವರೆಗೂ ನನಗೆ ಚೆಸ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಹಳ್ಳಿಲಿ ಓದಿದ್ರಿಂದ ನಾನು ಮಧುಗಿರಿಲಿ ಓದಿದ್ದು, ತುಮಕೂರು ಡಿಸ್ಟಿಕ್ ಅಲ್ಲಿ ಮಧುಗಿರಿ. ಸೊ ಮಧುಗಿರಿಲಿ ಓದಿದ್ರಿಂದ ಅಲ್ಲಿ ಚೆಸ್ ಅಕಾಡೆಮೀಸ್ ಆಗ್ಲಿ, ಈಗಲೂ ಕೂಡ ಅಲ್ಲೆಲ್ಲ ಚೆಸ್ ಅಂದ್ರೆ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ನಮ್ಮ ತಂದೆಯವರು ಒಬ್ರು ಅಗ್ರಿಕಲ್ಚರಿಸ್ಟ್ ಆಗಿದ್ರು, ಬಟ್ ಅವರು ನಾನು ಚಿಕ್ಕ ವಯಸ್ಸಲ್ಲೇ, ನಾನು 5 ವರ್ಷದಲ್ಲಿದ್ದಾಗಲೇ ಅವರು ತೀರೋದ್ರು. ಸೊ ಅಮ್ಮ ಅಂಗನವಾಡಿ ಟೀಚರ್, ಹಳ್ಳಿಲೇ ಇದ್ರು. ನಂದು ಬೇಸಿಕಲಿ ಬಂದ್ಬಿಟ್ಟು ಆಂಧ್ರದಲ್ಲಿ ಮಡಕಸಿರಾ ಅಂತ ಬರುತ್ತೆ, ಮಧುಗಿರಿಯಿಂದ ಒಂದು 35 ಕಿಲೋಮೀಟರ್ ಆಗುತ್ತೆ. ನಾನು ಅಲ್ಲೇ ಹಳ್ಳಿಯಲ್ಲೇ 7ನೇ ಕ್ಲಾಸ್ ವರೆಗೂ ಓದಿದ್ದು. ಸೊ 8ನೇ ಕ್ಲಾಸ್ಗೆ ಅಮ್ಮನ ತವರ್ಮನೆಯಾದ ನಮ್ಮ ಅಜ್ಜಿಯ ಮನೆಗೆ ಬಂದಿದ್ದು. ಸೊ ಮಧುಗಿರಿಯಲ್ಲಿ ನನ್ನ 8ರಿಂದ 2nd PU ವರೆಗೂ ಅಲ್ಲಿ ಓದಿದ್ದು. ಆ ಟೈಮಲ್ಲಿ ಸ್ವಲ್ಪ ಯೋಗ, ಚೆಸ್ ಆ ಟೈಮಲ್ಲಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು.
0: ಮಾತೃಭಾಷೆ ಅಂತ ಹೇಳ್ಬೋದು ಕನ್ನಡ,
1: 100%
0: ಹೇಳ್ಬೋದು, ಕನ್ನಡ
1: ಸುಲಲಿತವಾಗಿ ಬರುತ್ತೆ ನನಗೆ. ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಎರಡು ಮಾತಾಡಿದ್ದಕ್ಕಾಗ್ಲಿ

0: ಬೇಗದಕ್ಕಾಗ್ಲಿ ಎಲ್ಲಾ ರೀತಿಯಲ್ಲೂ ಬರುತ್ತೆ. ಬಿಕಾಸ್ 1-8 ಓದಿದ್ದು ಕಂಪ್ಲೀಟ್ ತೆಲುಗು ಮೀಡಿಯಂ, ಸೊ 8ನೇ ಕ್ಲಾಸಿಂದ ಮತ್ತೆ ಕಂಪ್ಲೀಟ್ ಕನ್ನಡ. ಹಾಗಾಗಿ ನನಗೆ ಎರಡು ಸ್ವಲ್ಪ ಈಸಿ ಆಗಿ ಬರುತ್ತೆ.
1: ಮನೆಯಲ್ಲಿ ಯಾರಾದ್ರೂ ಇದ್ರ ಪ್ಲೇಯರ್?
0: ಚೆಸ್ ಒಂದೇ ಅಲ್ಲ, ಯೋಗ ಆಗ್ಲಿ ಚೆಸ್ ಆಗ್ಲಿ ನಮ್ಮ ರಿಲೇಟಿವ್ಸ್ ಅಲ್ಲಾಗ್ಲಿ ಫ್ಯಾಮಿಲಿ ಅಲ್ಲಾಗ್ಲಿ ಒಬ್ರು ಇಲ್ಲ. ನಾನು 8ನೇ ಕ್ಲಾಸಿಗೆ ಬಂದಾಗ ನನ್ನ ಫ್ರೆಂಡ್ ಒಬ್ಬ ಓದೋದ್ರಲ್ಲೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದ, ಚೆಸ್ ಅಲ್ಲೂ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದ, ಯೋಗನು ತುಂಬಾ ಚೆನ್ನಾಗಿ ಮಾಡ್ತಿದ್ದ. ಸೊ ನನ್ಗೆ ಅವನ್ ತರ ಇರಬೇಕು, ಅವನ್ನ ಒಂದು ಮೋಟಿವೇಶನ್ ತರ ತಗೊಂಡು, ಸೊ ಅವನ್ ಏನೇನ್ ಮಾಡ್ತಿದ್ದ ಅವನ್ ಜೊತೆ ಇದ್ದು ನಾನು ಕಲಿಬೇಕು, ನಾನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವನ್ ಜೊತೆನೆ ಯೋಗ ಕಲಿತೆ, ಅವನ್ ಜೊತೆನೆ ಚೆಸ್ ಕಲಿತೆ. ಬಟ್ ಯಾವುದು ಕೂಡ ಒಂದು ಕಾಂಪಿಟೇಷನ್ ಲೆವೆಲ್ ಅಲ್ಲಿ ಕಲೀಲಿಲ್ಲ. ಮಧುಗಿರಿಲ್ಲ ಚೆಸ್ ಕಾಂಪಿಟೇಷನ್ ಆ ತರದ್ದೆಲ್ಲ ಏನೂ ಇಲ್ಲ, ಈಗ್ಲೂ ಇಲ್ಲ. ಸೊ ಹಾಗಾಗಿ ಒಂದು ಹಾಬಿ ತರ ಕಲ್ತಿದ್ದು, ತುಂಬಾ ಹಾಗೆ ಇಂಟ್ರೆಸ್ಟ್ ಆಗಿ ಬೆಳವಣಿಗೆ ಆಯ್ತು. ಸೊ ಬೆಂಗಳೂರಿಗೆ ಬಂದ್ಮೇಲೆ ಪ್ರೊಫೆಷನಲ್ ಆಗಿ ಕಲ್ತಿದ್ದು. ನಾನು ಡಿಗ್ರಿಗೆ ಬಂದ್ಮೇಲೆ ಹೇಳ್ಬೇಕು ಅಂದ್ರೆ ನಾನು ಚೆಸ್ ಆಗ್ಲಿ ಯೋಗ ಆಗ್ಲಿ ಪ್ರೊಫೆಷನಲ್ ಆಗಿ ಕನ್ವರ್ಟ್ ಆಗಿ ಕಲ್ತಿದ್ದು. ಹಾಗ
1: ಗುರುಗಳು ಕೋಚ್ ಯಾರು ನಿಮ್ದು?
0: ನನ್ನ ಜೀವನದಲ್ಲಿ ಮುಖ್ಯ ಪಾತ್ರ ಆಗಿರೋರು ತುಂಬಾ ಜನ ಟೀಚರ್ಸ್ ಇದಾರೆ. ಸೊ ಬೇಸಿಕ್ ಆಗಿ ನಾನು ಚೆಸ್ ನ ಸಿಂಪಲ್ ಆಗಿ ಕಲ್ತಿದ್ದು ನನ್ನ ಫ್ರೆಂಡ್ ಇಂದ, ಬಟ್ ಪ್ರೊಫೆಷನಲ್ ಆಗಿ ಕಲ್ತಿದ್ದು ಶಿವಾನಂದ್ ಅಂತ ಇಂಟರ್ನ್ಯಾಷನಲ್ ಚೆಸ್ ಮಾಸ್ಟರ್ ಅವರು, IM ಶಿವಾನಂದ್ ಅಂತ. ಸೊ ಅವರು ಮಲ್ಲೇಶ್ವರಂ ಅಲ್ಲಿ ಅವ್ರದ್ದು ಅಕಾಡೆಮಿ ಇದೆ, ಕಾಲೇಜು ಅಲ್ಲೇ ಮಲ್ಲೇಶ್ವರಂ ಹತ್ರ ಇದ್ದಿದ್ರಿಂದ, ಸೊ ಕಾಲೇಜ್ ಮುಗಿಸ್ಕೊಂಡು ಅವ್ರ ಹತ್ರ ಹೋಗಿ ಒಂದು 6 ಮಂತ್ಸ್ ಅವ್ರ ಹತ್ರ ಕಲಿತೆ ಪ್ರೊಫೆಷನಲ್ ಆಗಿ. ಅವರ ಮಾರ್ಗದರ್ಶನದಿಂದಾನೇ ನಾನು ಅವರ ಅಕಾಡೆಮಿಯಲ್ಲೇ ಚಿಕ್ಕ ಮಕ್ಕಳಿಗೆ ಚೆಸ್ ಅನ್ನ ಹೇಳ್ಕೊಡೋದಕ್ಕೆ ಅಲ್ಲೇ ಸ್ಟಾರ್ಟ್ ಮಾಡಿದೆ.
1: ಆ ರೀತಿ ನಿಮ್ಮ ಚೆಸ್ ಪಯಣ ಸ್ಟಾರ್ಟ್ ಆಯ್ತು ಅಂತ ಹೇಳಬಹುದು. AIM ಕೂಡ ಹೌದು ನೀವು.
0: ಸೊ AIM ಅನ್ನೋದು ಆನ್ಲೈನ್ ಅಲ್ಲಿ ತಗೊಳೋ ಅಂತ ಒಂದು ಟೈಟಲ್ ಆಗಿದೆ. IM WM ಎಲ್ಲ ಫಿಸಿಕಲ್ ಬೋರ್ಡ್ ಅಲ್ಲಿ ಬರೋ ಅಂತದ್ದು. AIM ಅನ್ನೋದು ಸೇಮ್ ಫಿಡೆನೆ ಕೊಡುತ್ತೆ, ಆದ್ರೆ ಅದು ಆನ್ಲೈನ್ ಮುಖಾಂತರ ನಾವು ತಗೊಳೋದು. ಸೊ ಸೇಮ್ ಫಿಡೆ ಆನ್ಲೈನ್ ಟೂರ್ನಮೆಂಟ್ಸ್ ಆಡ್ಕೊಂಡು ತಗೊಳೋದು. 20ನೇ ವಯಸ್ಸಲ್ಲಿ ನಾನು ಚೆಸ್ ಕೆರಿಯರ್ ನ ಸ್ಟಾರ್ಟ್ ಮಾಡಿದ್ರಿಂದ ಫಿಸಿಕಲ್ ಬೋರ್ಡ್ ಅಲ್ಲಿ ಆಡಬೇಕು ಅಂದ್ರೆ ಚೆಸ್ ಫೈನಾನ್ಷಿಯಲಿ ಕೂಡ ತುಂಬಾ ಡಿಮ್ಯಾಂಡ್ ಮಾಡುತ್ತೆ. ಸೊ ಅದ್ರ ಫೀಸಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲಿಂಗ್ ಆಗಿರ್ಬೋದು. ನಾನು ಸಿಂಗಲ್ ಪೇರೆಂಟ್ ಆಗಿದ್ರಿಂದ, ಅಮ್ಮ ಹಳ್ಳಿಲಿ ಒಂದು ಅಂಗನವಾಡಿ ಟೀಚರ್ ಆಗಿದ್ರಿಂದ, ಸೊ ಟೂರ್ನಮೆಂಟ್ಸ್ ಎಲ್ಲ ಔಟ್ ಸೈಡ್ ಹೋಗೆಲ್ಲ ಆಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಕರ್ನಾಟಕದಲ್ಲೇ ಆದ ಚಿಕ್ಕ ಪುಟ್ಟ ಟೂರ್ನಮೆಂಟ್ಸ್ ಆಡ್ಕೊಂಡು ಕೋಚ್ ಕಡೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಬಂದೆ. ರಾದರ್ ದನ್ ಬೀಯಿಂಗ್ ಎ ಪ್ಲೇಯರ್, ಕೋಚ್ ಆಗಿ ಹೇಗೆ ಇದ್ ಮಾಡಬಹುದು ಅನ್ನೋದ್ರ ಮೇಲೆ
1: ಆರ್ಥಿಕವಾಗಿ ಅಷ್ಟು ನೀವು ಸದೃಢ ಆಗಿಲ್ದೆ ಇರೋದ್ರಿಂದ ಕೋಚಿಂಗ್ ಕಡೆ ನಾನು ಅಂತ
0: ಓದ್ತಾ ಇರುವಾಗ್ಲೇನೆ ಕೋಚಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಶಾಲೆಗಳಲ್ಲೇ ಆಗಿದ್ದರಿಂದ ನಾನು 1ನೇ ಕ್ಲಾಸಿಂದ ನಂದು 2 ಮಾಸ್ಟರ್ಸ್ ಡಿಗ್ರಿ ಆಗಿದೆ, ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಮತ್ತು ಇನ್ನೊಂದು ಯೋಗದಲ್ಲಿ. ಸೊ 2 ಮಾಸ್ಟರ್ ಡಿಗ್ರಿ ಮಾಡಿದ್ದು ಕೂಡ ನಾನು ಗೌರ್ಮೆಂಟ್ ಕಾಲೇಜ್ಗಳಲ್ಲೇನೆ. ಸೊ ನನ್ನ ಸಂಪೂರ್ಣ ಎಜುಕೇಶನ್ ಗೌರ್ಮೆಂಟ್ ಅಲ್ಲೇ ಆಗಿರೋದ್ರಿಂದ, ಸೊ ಹಣಕಾಸಿನ ಪ್ರಾಬ್ಲಮ್ ಪೇರೆಂಟ್ಸ್ ನ ಕೇಳೋದಕ್ಕೆ ಸ್ವಲ್ಪ ಕಷ್ಟ, ಸಿಂಗಲ್ ಪೇರೆಂಟ್ ಇರೋದ್ರಿಂದ ಕೇಳೋದು ಕಷ್ಟ. ಸೊ ಹಾಗಾಗಿ ನಾನು ಓದಿದ್ದೆಲ್ಲ ಕಂಪ್ಲೀಟ್ ಗೌರ್ಮೆಂಟ್ ಶಾಲೆಗಳಲ್ಲೇ. ಸ್ವಲ್ಪ ಬೆಂಗಳೂರಲ್ಲಿ ಖರ್ಚುಗಳೆಲ್ಲ ಜಾಸ್ತಿ ಅಲ್ಲ, ಸೊ ಹಾಗಾಗಿ ಬೇರೆ ಏನೋ ಕೆಲಸ ಮಾಡೋದ್ರ ಬದಲು ನನಗೆ ಇಷ್ಟ ಇರೋದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೊತ್ತು ಯೋಗ ಟೀಚ್ ಮಾಡ್ತಾ ಇದ್ದೆ, ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ದೆ, ಮತ್ತೆ ಸಂಜೆ ಬಂದು ಚೆಸ್ ಟೀಚ್ ಮಾಡ್ತಾ ಇದ್ದೆ. ಸೊ ಅದೇ ಅಭ್ಯಾಸ ಆಗ್ತಾ ಬಂತು, ನನ್ನ ಡಿಗ್ರಿ ಲರ್ನಿಂಗ್ ಎರಡೂ ಸಮಾನವಾಗಿ ಬರ್ತಾ ಬಂತು.
1: ಅಲ್ಲ, ನಮ್ಮ ಯುವ ಜನರಿಗೆ ಮಾದರಿ ಅಂತ ಹೇಳಬೇಕು, ಯಾಕಂದ್ರೆ ಇಂದಿನ ಯುವ ಜನರಿಗೆ ಎಲ್ಲ ಇದ್ರೂ ಕೂಡ ಬೇರೆ ಬೇರೆ ಸಮಸ್ಯೆಯ ಸುಳಿಯಲ್ಲಿ ಸಿಲುಕೋತಾರೆ.
0: ಹೌದು ಹೌದು.
1: ಆ ರೀತಿಯಾಗಿ ನಿಮ್ಮನ್ನು ನೋಡಿದ್ರೆ, ನೀವು ಕಲೀಲಿಕ್ಕೆ ಪ್ರಾಬ್ಲಮ್ ಇತ್ತು, ಆದ್ರೂ ಇನ್ನೊಬ್ಬರಿಗೆ ಕಲಿಸ್ತಾ ಆ ಹಣದಿಂದ ನೀವು
0: ಕಲ್ತಿದ್ದು ಬಂದಿದ್ದು ಅದು 100%. ನಾನು ಫಸ್ಟ್ ಒಂದ್ 2-3 ತಿಂಗಳು ಅಷ್ಟೇ ನಾನು ಕಲಿಯೋದಕ್ಕೆ ಹೋಗಿದ್ದು, ಆಮೇಲೆ ನಮ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಕಲಿತೀನಿ, ಹಾಗೆ ನಾನು ಕಲಿಸ್ತಾನು ಬರ್ತೀನಿ, ಇಲ್ಲಾಂದ್ರೆ ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ನೋ ರೀತಿ
1: ದುಬಾರಿನೇ
0: ಇದೆ. ಈಗ ಚೆಸ್ ತುಂಬಾನೇ ದುಬಾರಿ ಆಗಿದೆ. ರಮೇಶ್ RB ಅಂತ ಇಂಡಿಯನ್ ಚೆಸ್ ಕೋಚ್ ಒಂದ್ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಗ್ರ್ಯಾಂಡ್ ಮಾಸ್ಟರ್ ಆಗ್ಬೇಕಂದ್ರೆ ಬೇರ್ ಮಿನಿಮಮ್ ಅಂದ್ರೆ ಕನಿಷ್ಠ ಅಂದ್ರು 1 ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂತ. ನಮ್ಮ ತಾಯಿಗೆ ಬರ್ತಿದ್ದು 10,000 ನನ್ನ ಎಜುಕೇಶನ್, ನನ್ನ ತಂಗಿ ಎಜುಕೇಶನ್, ಮನೆ ಕಡೆ ಎಲ್ಲ ನೋಡ್ಕೊಂಡು, ಸೊ ಎರಡನ್ನು ಮಾಡಬೇಕು ಅಂತ ಅಂದಾಗ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ನನ್ನ ಪ್ರೊಫೆಷನಲ್ ಪ್ಲೇಯರ್ ಆಗೋದಕ್ಕಿಂತ ಕೋಚ್ ಆಗಿ ನನ್ನ ಕೆರಿಯರ್ ಕಾಣಿಸಿದ್ರಿಂದ, ಸೊ ಕೋಚ್ ಆಗಿ ನಾನು ಉಳಿದೆ.
1: ನೀವು ಒಬ್ರು ಕೋಚ್ ಆಗಿ ಅಂತಾರಾಷ್ಟ್ರೀಯ ಆಟಗಾರರನ್ನ ತಯಾರು ಮಾಡಿದಿರಿ, ತರಬೇತಿ ಕೊಡುವತ್ತ ವಾಲಿದ್ದು ಹೇಗೆ, ಹಾಗೆ ಒಳ್ಳೆಯ ಶಿಕ್ಷಕನ ಆಗ್ಬೋದು ಅಂತ ನಿಮ್ಗೆ ಯಾವಾಗ ಅನಿಸ್ತು?
0: ಇದು ಒಂದು ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್. ನಾನು ಚಿಕ್ಕೋನಿಂದಾನು ನನಗೆ ಟೀಚಿಂಗ್ ಅಂದ್ರೆ ತುಂಬಾ ಪ್ಯಾಷನ್. ಲೈಕ್ ನಾನು 3-4ನೇ ಕ್ಲಾಸಿಂದಾನು ಟೀಚಿಂಗ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೊ ಆಗಿಂದ ಕೂಡ ನಾನು ಶಿಕ್ಷಕನ ಆಗ್ಬೇಕು ಅನ್ನೋ ಒಂದು ಆಸೆಲ್ಲೇ ಬಂದೆ. ಈ ವಿಷಯ ಆ ವಿಷಯ ಅನ್ನೋ ತಾರತಮ್ಯ ಇಲ್ಲ, ನನಗೆ ಮುಖ್ಯವಾಗಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಷ್ಟೇ, ನನಗೆ ಅದ್ರಲ್ಲಿ ಒಂದು ಖುಷಿ ಸಿಗತ್ತೆ. ಸೊ ಹಾಗಾಗಿ ಅದು ಯೋಗ ಆಗಿರ್ಬೋದು, ಇಲ್ಲ ಚದುರಂಗ ಆಗಿರ್ಬೋದು, ಇಲ್ಲ ಗಣಿತ ಆಗಿರ್ಬೋದು, ಯಾವುದೇ ಆಗಿರ್ಲಿ ನನ್ಗೆ ಹೇಳ್ಕೊಡ್ಬೇಕು. ಸೊ ಅಷ್ಟೇ ನನಗೆ ಮುಖ್ಯ.
1: ನೀವೊಬ್ಬ ತರಬೇತುದಾರರಾಗಿ ಗಮನಿಸಿದಂತೆ ಟಾಪ್ ಚೆಸ್ ಪ್ಲೇಯರ್ ಇದಾರಲ್ಲ, ಈಗ ಗುಕೇಶ್ ಇರ್ಬೋದು ಹಾಗೆ ಪ್ರಜ್ಞಾನಂದ ಅವರು, ಇವರ ಆಟದ ವೈಖರಿಯಲ್ಲಿ ವ್ಯತ್ಯಾಸ ಆಗುತ್ತಾ, ಅಂದ್ರೆ ಇಬ್ಬರ ಆಟದ ವೈಖರಿಯಲ್ಲಿ ಬೇರೆ ಬೇರೆ ಏನಾದ್ರೂ ವ್ಯತ್ಯಾಸ ಕಾಣಬಹುದಾ?
0: ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಕ್ವಶನ್. ಸೊ ನಾವು ಗುಕೇಶ್ ನ ನಾವ್ ಯಾವಾಗ್ಲೂ ಏನಂತ ಹೇಳ್ತೀವಿ,

0: ಅನಾಲಿಟಿಕಲ್ ಪ್ಲೇಯರ್ ಅಂತ ಹೇಳ್ತೀವಿ. ಸೊ ಪ್ರಜ್ಞಾನಂದನ ಇಂಟ್ಯೂಟಿವ್ ಪ್ಲೇಯರ್ ಅಂತ ಹೇಳ್ತೀವಿ. ಸೊ ನಾವು ಅನಾಲಿಟಿಕಲ್ ಅಂದ್ರೆ 23 ಇಲ್ಲ 33 ಇದೆ ಅಂದ್ರೆ ಅಲ್ಲಿವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡ್ತಾರೆ ಗುಕೇಶ್ ಅವರು. ಸೊ ಪ್ರಜ್ಞಾನಂದ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಗಟ್ ಫೀಲಿಂಗ್ ಅಂತ ಇರುತ್ತೆ, ಎಲ್ಲೋ ಒಂದು ಅವ್ರು ಆಡಿರೋ ಎಕ್ಸ್ಪೀರಿಯನ್ಸ್ ಇಂದ ಈ ಮೂವ್ ಸರಿ ಅಂತ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ರೀಸನಿಂಗ್ ಇರಲ್ಲ ಹೇಗೆ ಏನು ಅಂತ. ಸೊ ಆ ರೀಸನಿಂಗ್ ಇಲ್ಲದೆ ಒಂದು ಗಟ್ ಫೀಲಿಂಗ್ ಅಂತ ಹೇಳ್ತೀವಿ, ಆ ಗಟ್ ಫೀಲಿಂಗ್ ಇಂದ ಅವ್ರು ಹಾಡ್ತಾರೆ. ಸೊ ಆತರ ಮೂನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಕಷ್ಟ, ಬಟ್ ಆದ್ರೂ ಬೆಸ್ಟ್ ಆಗಿರುತ್ತೆ. ಇವೆಲ್ಲ ಹೇಗ್ ಬರುತ್ತೆ? ಥ್ರೂ ಎಕ್ಸ್ಪೀರಿಯನ್ಸ್ ಬರುತ್ತೆ. ಕೆಲವೊಬ್ರು ಆ ಎಕ್ಸ್ಪೀರಿಯನ್ಸ್ ಗಿನ ಅನಾಲಿಟಿಕಲ್ ಗೆ ಸ್ಟ್ರಿಕ್ಟ್ ಆಗಿರ್ತಾರೆ. ಈಗ ನಾವು ಚೆಸ್ ಅಲ್ಲಿ ಹೇಳೋದಾದ್ರೆ ಮ್ಯಾಗ್ನಸ್ ಕಾರ್ಲ್ಸನ್ 15 ವರ್ಷದಿಂದ ವರ್ಲ್ಡ್ಸ್ ನಂಬರ್ ಒನ್ ಪ್ಲೇಯರ್, ಬಟ್ ಅವ್ರನ್ನ ಅವರೇ ಕ್ಲೈಮ್ ಮಾಡ್ಕೊಂತಾರೆ ಈಸ್ ಅ ಇಂಟ್ಯೂಟಿವ್ ಪ್ಲೇಯರ್ ಅಂತ. ನಾವು ಲಾಜಿಕ್ ಆಗಿ ಥಿಂಕ್ ಮಾಡ್ತೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ಎಂಡ್ ಆಗುತ್ತೆ, ಬಟ್ ಇಂಟ್ಯೂಷನ್ ಅನ್ನೋದು ಎಂಡ್ ಆಗಲ್ಲ. ಲಾಜಿಕ್ ಎಲ್ಲಿ ಎಂಡ್ ಆಗುತ್ತೆ, ಇಂಟ್ಯೂಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಬಿಯಾಂಡ್ ಲಾಜಿಕಲ್ ಥಿಂಕಿಂಗ್ ದರ್ ಇಸ್ ಸಮಥಿಂಗ್ ದಟ್ ಇಸ್ ವಾಟ್ ಇಂಟ್ಯೂಷನ್ ಅಂತ. ಸೊ ಹಾಗಾಗಿ ನಮ್ಮ ಅಕಾಡೆಮಿಯಲ್ಲಿ ನಾವು ಎಲ್ಲಾ ಮಕ್ಳಿಗೂ ಚೆಸ್ ನ ಜೊತೆಗೆ ಇಂಟ್ಯೂಷನ್ ಕೂಡ ಟ್ರೈನ್ ಮಾಡ್ತೀವಿ. ಸೊ ಅವರು ಬಿಯಾಂಡ್ ಥಿಂಕ್ ಮಾಡಬೇಕು, ಲಾಜಿಕ್ ಆಗಿ ಥಿಂಕ್ ಮಾಡ್ತೀವಿ, ಒಂದು ಕ್ರಿಯೇಟ್ ಬೌಂಡ್ರಿ, ಒಂದು ಎಕ್ಸ್ಟೆಂಟ್ ಗೆ ಬೌಂಡ್ರಿ ಬಂದ್ಬಿಡತ್ತೆ. ಸೊ ಅದ್ರ ಮೇಲೆ ಹೋಗ್ಬೇಕು ಅಂದ್ರೆ ದಟ್ ಇಸ್ ವಾಟ್ ಇಂಟ್ಯೂಷನ್ ಅಂತ ಹೇಳ್ತೀವಿ. ಅದನ್ನೇ ಗಾಂಧಾರಿ ವಿದ್ಯೆ ಅಂತ, ದಿವ್ಯ ದೃಷ್ಟಿ ಅಂತ ಹೇಳ್ತಾ ಹೋಗ್ತೀವಿ. ಎಲ್ಲಿ ನಾವು ಲಾಜಿಕ್ ಆಗಿ ಎಂಡ್ ಆಗುತ್ತೆ ಅದ್ರ ಮುಂದೆ ಇಂಟ್ಯೂಷನ್ ಸ್ಟಾರ್ಟ್ ಆಗುತ್ತೆ.
1: 64 ಮನೆಗಳಲ್ಲಿ ಎಷ್ಟಂತ ಆಡ್ತಾರೆ ಅಂತ ಒಂದೊಂದ್ಸಲ ಬಹಳ ಜನ ಕೇಳ್ತಾರೆ. ಅದು ಏನು, ಪ್ರತಿಯೊಂದು ಮೂನು ಹೊಸದೇ ಇರುತ್ತೆ, ಬೇರೆ ಬೇರೆ ಆಟ ಆಡುವಾಗ.
0: ಚೆಸ್ ಅಲ್ಲಿ ಹೇಗಿದೆ ಅಂತ ಅಂದ್ರೆ, ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂದ್ರೆ, ಭೂಮಿಯಲ್ಲಿ ಎಷ್ಟು ಆಟಮ್ಸ್ ಇದೆ ಅಷ್ಟು ಪಾಸಿಬಲ್ ವೇಸ್ ಇದೆ ಅಂತ ಹೇಳ್ತಾರೆ. ನಾವು ಚೆಸ್ ಅಲ್ಲಿ ಓಪನಿಂಗ್ ಲೆಕ್ಕ ಆಗದೇ ಇಲ್ಲ ಅನ್ನೋ ರೀತಿಯಲ್ಲಿ. ಇದಕ್ಕೊಂದು ಸಿಂಪಲ್ ಆಗಿ ಒಂದು ಕತೆ ಹೇಳೋದಾದ್ರೆ, ಒಬ್ಬ ರಾಜ ಇರ್ತಾನಂತೆ. ರಾಜ, ನೀನು ಒಂದು ಗೇಮ್ ನ ಕಂಡಿಡಬೇಕು. ಅದು ಹೇಗಿರ್ಬೇಕು ಅಂದ್ರೆ, ನೀನ್ ಎಷ್ಟು ಆಲೋಚನೆ ಮಾಡಿದ್ರು ಇನ್ನೂ ಆಲೋಚನೆ ಮಾಡಬೇಕು, ಅಷ್ಟು ದೀರ್ಘವಾಗಿರ್ಬೇಕು, ಆ ತರದ ಒಂದು ಕಂಡಿಡಿ ಅಂತ ಹೇಳ್ತಾರಂತೆ. ರಾಜ್ಯದ ಒಬ್ಬ ವ್ಯಕ್ತಿ ಕಂಡಿಡ್ದು ತಗೊಂಡ್ಬರ್ತಾನಂತೆ, 64 squares ಈ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಾದ್ಮೇಲೆ ನಿನಗೆ ಏನ್ ಬೇಕು ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾನಂತೆ. ಏನು ಬೇಡ ಸ್ವಾಮಿ, ನನಗೆ ಜಸ್ಟ್ ಒಂದು ಬಾಕ್ಸಿನಲ್ಲಿ 2 ಕಾಳು ಕೊಡಿ, ನೆಕ್ಸ್ಟ್ ಇನ್ನೊಂದು ಬಾಕ್ಸ್ ಹೋದಾಗ ಅದು 4 ಆಗ್ಬೇಕು, ಅದ್ ಮತ್ತಿನ್ನೊಂದಕ್ಕೆ ಹೋದಾಗ 8 ಆಗ್ಬೇಕು, ಹಾಕ್ ಕೊಡಿ ಸಾಕು, ಅಷ್ಟೇ ನಾನು ನಿನಗೆ ಬೇಕಾಗಿರೋದು, ನಾನೇನು ರಾಜ್ಯನೇ ಕೇಳ್ತೇನೋ ಅಂತ ಅಂದ್ಕೊಂಡೆ ಅಂತ ಹೇಳಿದ್ರೆ, ಸರಿ ತಗೋ ಕೊಡ್ತೀನಿ ಅಂತ. ಹಾಗೆ ಮಾಡ್ತಾ ಹೋದಾಗ ಟ್ರಿಲಿಯನ್ಸ್ ಗಟ್ಲೆ ಅವನ ಸಂಪತ್ತನ್ನೆಲ್ಲಾ ಸುರಿದ್ರು ಕೂಡ 64 squares ಬರೋಷ್ಟರಲ್ಲಿ ಅದು ನಿಶ್ವರ ಆಗೋಗ್ಬಿಡತ್ತೆ,
1: ಮುಗ್ದೋಗ್ಬಿಡತ್ತೆ.
0: ಕಂಪ್ಲೀಟ್ ರಾಜ್ಯನೇ ಕೊಟ್ರು ಕೂಡ ಮುಗ್ದೋಗ್ಬಿಡುತ್ತೆ, ಸಾಲಲ್ಲ. ಅಂದ್ರೆ ಮಲ್ಟಿಪ್ಲಿಕೇಶನ್ ಆತರ ಆಗ್ತಾ, ಕಾಂಪೌಂಡಿಂಗ್ ಅಂತ ಹೇಳ್ತೀವಿ, ಆತರ ಆಗ್ತಾ ಹೋಗುತ್ತೆ. ಸೊ ಚೆಸ್ ಅನ್ನ ನಾವು ಎಷ್ಟು ಥಿಂಕ್ ಮಾಡಿದ್ರು ಅದಕ್ಕೆ ಕೊನೆ ಅನ್ನೋದೇ ಇಲ್ಲ.
1: ವಿಶ್ವದ No. 1 ಆಟಗಾರರಾದ ಮ್ಯಾಗ್ನಸ್ ಕಾರ್ಲ್ಸನ್ ಅವರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಅವರ ಆಟದ ವೈಖರಿ ಹೇಗೆ? ಅವರು ಕೂಡ ಚಿಕ್ಕ ವಯಸ್ಸಿನಲ್ಲೇ ಚೆಸ್ ಕಲ್ತರು,
0: 4 ವಯಸ್ಸಲ್ಲೇ ಗೇಮ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರ ಗೇಮ್ ಹೇಗಿದೆ ಅಂತ ಅಂದ್ರೆ, ಪೂರ ಅಂದ್ರೆ ಒಂದು ಬ್ರಿಡ್ಜ್ ಅಂತ ನಾವು ಹೇಳ್ತೀವಿ. ಅಂದ್ರೆ 1 ನಿಮಿಷದಲ್ಲೂ ಕೂಡ ನಾವು ಗೇಮ್ ಅನ್ನ ಕಂಪ್ಲೀಟ್ ಮಾಡಬಹುದು. ನಮ್ಗೆ 1 ನಿಮಿಷ ಗೇಮ್ ಇರುತ್ತೆ, ನಿಮ್ಗೆ 1 ನಿಮಿಷ ಗೇಮ್ ಇರುತ್ತೆ, ಅದನ್ನ ಬುಲೆಟ್ ಅಂತ ಹೇಳ್ತೀವಿ. ಆ ಗೇಮ್ ಅಲ್ಲಿ ಕೂಡ ಅವ್ರು ಆಡುವಾಗ ಬೆಸ್ಟ್ ಮೂವ್ಸ್ ಅಂದ್ರೆ ಇಂಜಿನ್ ಮೂವ್ಸ್ ಅಂತ ಹೇಳ್ತೀವಿ, ಕಂಪ್ಯೂಟರ್ ಮೂವ್ಸ್ ಅನ್ನೇ ಆಡ್ತಾರೆ. ಕಂಪ್ಯೂಟರ್ 1, 2, 3 ಇರುತ್ತೆ, ಆ ಮೂವ್ಸ್ ಅನ್ನೇ ಆಡ್ತೀವಿ. ಆಮೇಲೆ ಇನ್ನೊಂದು ಏನ್ ಕೇಳ್ಪಟ್ಟಿದೀನಿ ಅವ್ರ ಬಗ್ಗೆ ಅಂತ ಅಂದ್ರೆ, ಇಲ್ಲಿವರೆಗೂ ಟಾಪ್ ಪ್ಲೇಯರ್ಸ್ ಯಾರ್ಯಾರು ಇದಾರೆ ವರ್ಲ್ಡ್ ಅಲ್ಲಿ, ಅವ್ರ ಎಲ್ಲಾ ಟಾಪ್ ಗೇಮ್ಸ್ ಅವ್ರ ಮೆಮೊರೈಸ್ ಆಗಿದೆ ಅಂತೆ. ಯಾವುದೇ ಒಂದು ಪಜಲ್ ಕೊಟ್ರು ಇವರೇ ಆಡಿದರೆ, ಇದೇ ಟೈಮ್ ಅಲ್ಲಿ ಆಡಿದರೆ ಅಂತ ಹೇಳ್ತಾರೆ.
1: ಅಷ್ಟು
0: ಸ್ಮರಣ ಶಕ್ತಿ ಇದೆ ಅವ್ರಿಗೆ. ಸೊ ಹಾಗಾಗಿ ಅವರು ಸತತ 15 ವರ್ಷದಿಂದ No. 1 ವ್ಯಕ್ತಿ ಆಗಿದ್ದಾರೆ, ಅಗ್ರ ಆಟಗಾರರಾಗಿದ್ದಾರೆ. ನಮ್ಮಲ್ಲಿ 2 ವಿಷಯ ಇದೆ ಡಿಫರೆಂಟ್ ಆಗಿ, ಅಗ್ರ ಆಟಗಾರ ಬೇರೆ, ವಿಶ್ವ ಚಾಂಪಿಯನ್ ಬೇರೆ. ವಿಶ್ವ ಚಾಂಪಿಯನ್ ಬಂದು ನಮ್ಮ ಇಂಡಿಯಾದ ಗುಕೇಶ್ ಅವರು. ಲಾಸ್ಟ್ ಟೈಮ್ ಇಂದ ಸತತ 15 ವರ್ಷದಿಂದ ಮ್ಯಾಗ್ನಸ್ ಕಾರ್ಲ್ಸನ್ ಅವರೇ ವರ್ಲ್ಡ್ಸ್ No. 1
1: ಆ ಸ್ಥಾನವನ್ನ ತುಂಬಲಿಕ್ಕೆ
0: ಆಗ್ತಾ ಇಲ್ಲ. ಹಾಗಾಗಿ
1: ಇನ್ನು ನಮ್ಮ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್, 5 ಬಾರಿ ವಿಶ್ವ ಚಾಂಪಿಯನ್ ಚೆಸ್ ದಿಗ್ಗಜರಾದಂತ ವಿಶ್ವನಾಥ್ ಆನಂದ್ ಅವರನ್ನ ಮಾದರಿಯಾಗಿಟ್ಕೊಂಡು ನಮ್ಮ ಭಾರತದಲ್ಲಿ ಅನೇಕ ಚೆಸ್ ಪ್ರತಿಭೆಗಳು ಬೆಳಕಿಗೆ ಬಂದ್ರು. ಈಗ ಸದ್ಯ ನಮ್ಮ ಭಾರತದಲ್ಲಿ ಚೆಸ್ ಭವಿಷ್ಯ ಹೇಗಿದೆ?
0: ಚೆಸ್ ಭವಿಷ್ಯ ಅಂತ ಅಂದ್ರೆ, ಡೆಫಿನೆಟ್ಲಿ ವಿ ಹ್ಯಾವ್ ಟು ಥ್ಯಾಂಕ್ ವಿಶ್ವನಾಥ್ ಅವರಿಗೆ ತುಂಬಾ ಥ್ಯಾಂಕ್ ಹೇಳ್ಬೇಕು.
1: ತುಂಬಾ ಹಾಕಿಕೊಟ್ಟ ಬುನಾದಿ
0: ಇದು. ಇನ್ನ ಹೇಳ್ಬೇಕು ಅಂದ್ರೆ, ನಮ್ಮ ಭಾರತದ ಚೆಸ್ ನ ಗಾಡ್ ಫಾದರ್ ಅಂತ ಆದ್ರೂ ಹೇಳ್ಬೋದು, ಚೆಸ್ ನ ದೇವರು ಅಂತ ಬೇಕಾದ್ರೂ ಅವ್ರನ್ನ ಕರಿಬಹುದು.
1: ಸಚಿನ್
0: ಹೇಗೋ, ಚೆಸ್ ಅಲ್ಲಿ ವಿಶ್ವನಾಥ್ ಆನಂದ್ ಅವರು ಹಾಗೆ. ನಮ್ಮ ಇಂಡಿಯಾದಲ್ಲಿ ನಮಗೆ ಜಸ್ಟ್ ಇನ್ನು ಅಷ್ಟು ಮಾರ್ಕೆಟಿಂಗ್ ಆಗ್ತಾ ಇಲ್ಲ, ಅಂದ್ರೆ ಅಷ್ಟು ಪ್ರಚಲಿತ ಆಗಿಲ್ಲ ಇನ್ನು. ನಮ್ಮಲ್ಲಿ ಇಂಡಿಯಾದಲ್ಲಿ 99 ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ, ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿ ಲೆವೆಲ್ ಇದ್ದೀವಿ ನಾವೀಗ, ಗ್ರ್ಯಾಂಡ್ ಮಾಸ್ಟರ್ ಇದ್ರಲ್ಲಿ. ಅಷ್ಟು ಬೆಳವಣಿಗೆ ಆಗಿದೆ ಅದು. ಎಷ್ಟು ಲಾಸ್ಟ್ ಒಂದು 10 ವರ್ಷದ ಹಿಂದೆಯಿಂದನೆ ಇಷ್ಟು ಡೆವಲಪ್ ಆಗಿರೋದು, ಅದಕ್ಕಿಂತ ಮುಂಚೆ ಇಷ್ಟೊಂದಿರಲಿಲ್ಲ. ಈಗ ಹೇಗಾಗ್ತಿದೆ ಅಂತ ಅಂದ್ರೆ, ಭಾರತದಲ್ಲಿ 4 ವರ್ಷದ ಹುಡುಗರಿಗೂ ಕೂಡ ಕ್ರೀಡೆ ರೇಟಿಂಗ್ ಇದೆ.
1: ವಿಶೇಷ ಅಂತಂದ್ರೆ 4 ವರ್ಷದವರು 80 ವರ್ಷದ
0: ಜೊತೆ ಕೂಡ ಆಡ್ತಾರೆ.
1: ಹೌದು,
0: ಯಾವ ಗೇಮ್ ಅಲ್ಲೂ ಇಲ್ಲ. ನಮ್ಮ ಚೆಸ್ ಅಲ್ಲಿ ಹೇಗೆ ಅಂತ ಅಂದ್ರೆ,

0: ಏಜ್ ಅನ್ನೋದು ಮ್ಯಾಟರೇ ಆಗಲ್ಲ. ನಾವು ಎಷ್ಟು ಅಭ್ಯಾಸ ಮಾಡ್ತೀವಿ, ನಮ್ಗೆ ಎಷ್ಟು ತಲೆ ಉಪಯೋಗಿಸ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ, ಬಿಟ್ರೆ ಬೇರೆ ಇನ್ಯಾವುದು ಮ್ಯಾಟರ್ ಆಗಲ್ಲ. ಯಾವುದೇ ಭೇದ ಭಾವ ಇಲ್ಲ ನಮ್ಮ ಚೆಸ್ ಅಲ್ಲಿ. ಅಂಡ್ ನಮ್ ಚೆಸ್ ಅಲ್ಲಿ ಇನ್ನೊಂದೇನ್ ಹೇಳ್ತೀವಿ ಅಂದ್ರೆ, ಲಕ್ ಅನ್ನೋದು ವರ್ಕೇ ಆಗಲ್ಲ, ಕಂಪ್ಲೀಟ್ ನಾವು ಥಿಂಕ್ ಮಾಡ್ಬೇಕು, ನಾವು ಆಡ್ಬೇಕು,
1: ಕ್ಯಾಲ್ಕುಲೇಷನ್
0: ಅಷ್ಟೇ. ಲಕ್ ಅನ್ನೋದು ವರ್ಕೇ ಆಗಲ್ಲ ಚೆಸ್ ಅಲ್ಲಿ.
1: ಈಗ ಎಲ್ಲ ಆಟದ ತಾಯಿ ಯೋಗ ಅಂತ ಹೇಳ್ತಾರೆ,
0: ಹೌದು,
1: ಯೋಗ ನಿತ್ಯ ರೂಢಿಸಿಕೊಂಡ್ರೆ ಚೆಸ್ ಕ್ರೀಡೆಗೆ ಸಹಾಯಕಾರಿ ಆಗಬಲ್ಲದ ನಿಮ್ಮ ದೃಷ್ಟಿಯಲ್ಲಿ?
0: 100% ಅದಕ್ಕೆ ಯಾವುದೇ ಡೌಟ್ ಇಲ್ಲ.
1: ಹೇಳ್ತೀರಿ
0: ಚೆಸ್ ಅನ್ನೋದು ಮೈಂಡ್ ಗೇಮ್ ಅಂತ ಅಷ್ಟೇ ಹೇಳ್ತೀವಿ, ಬಟ್ ಮೈಂಡ್ ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಫಿಸಿಕಲಿ ಕೂಡ ನಾವು ಫಿಟ್ ಆಗಿರ್ಬೇಕು. ಸೊ ನಾವು ಫಿಸಿಕಲ್ ಆಗಿ ಫಿಟ್ ಆಗಿರ್ಬೇಕು ಅಂದಾಗ ಯೋಗ ಅನ್ನೋದು ಮೈಂಡ್ಗೂ ಹೆಲ್ಪ್ ಆಗತ್ತೆ, ಫಿಸಿಕಲ್ಗೂ ಹೆಲ್ಪ್ ಆಗತ್ತೆ. ಸೊ ನಾವು ಮೈಂಡ್ ನ ಯಾವ ಎಕ್ಸ್ಟೆಂಡ್ ಬೇಕಾದ್ರೂ ನಾವು ತಗೊಂಡು ಹೋಗ್ಬೋದು, ಅದನ್ನ ಸಾಧನೆ ಮಾಡಬೇಕು ಅಂದ್ರೆ ನಮಗೆ ಯೋಗ ಹೆಲ್ಪ್ ಆಗತ್ತೆ. ರೀಸೆಂಟ್ ಆಗಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಗುಕೇಶ್ ಅವ್ರ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಅವ್ರ ಹಾರ್ಟ್ ಬೀಟ್ ಎಲ್ಲರೂ ಸರ್ಪ್ರೈಸ್ ಆದ್ರು. ಎಲ್ಲರ ಹಾರ್ಟ್ ಬೀಟು ಇಟ್ಸ್ ಲೈಕ್ 80s 90s ಇರತ್ತೆ, ಬಟ್ ಗುಕೇಶ್ ಅವ್ರದ್ದು ಮಾತ್ರ 60 65. ಅಂತ ಡಿಫಿಕಲ್ಟ್ ಸಿಚುಯೇಷನ್ ಅಲ್ಲಿ ಕೂಡ ಅವ್ರ ಹಾರ್ಟ್ ಬೀಟ್ 60 ಅಲ್ಲೇ ಇತ್ತು. ಸೊ ಅದನ್ನ ಸಾಧನೆ
1: ಮಾಡಬೇಕು.
0: ಹೌದೌದೌದು, ನಮ್ಮ ಹಾರ್ಟ್ ಬೀಟೇ ಜಾಸ್ತಿ ಆಗುತ್ತೆ. ಅಂತದ್ರಲ್ಲಿ ಆ ಸ್ಥಿತಿಯಲ್ಲೂ ಕೂಡ ಅವ್ರ ಹಾರ್ಟ್ ಬೀಟ್ ಕಮ್ಮಿ ಇದೆ. ಯಾವುದೇ ಸಿಚುಯೇಷನ್ ಅಲ್ಲಿ ನೀವು ನೋಡಿ ಗುಕೇಶ್ ಅವ್ರನ್ನ, ತಾಳ್ಮೆ, ಅವರ ಸಹನೆ ಹೇಗಿರತ್ತೆ, ಅದೆಲ್ಲದಕ್ಕೂ ಕಾರಣ ಯೋಗ. ಅವರೇ ಹೇಳಿದ್ದಾರೆ ಈ ಮಾತನ್ನ. ಅದ್ರ ಜೊತೆಯಲ್ಲಿ ಮ್ಯಾಗ್ನಸ್ ಕೂಡ ಹೇಳ್ತಾರೆ, ಯೋಗ ತುಂಬಾ ಹೆಲ್ಪ್ ಆಗತ್ತೆ.
1: ಮ್ಯಾಗ್ನಸ್
0: ಕೂಡ ಮೆಡಿಟೇಷನ್, ಪ್ರಾಣಾಯಾಮ ಅದೆಲ್ಲ ತುಂಬಾ ಹೆಲ್ಪ್ ಆಗತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ ಕೆಲವೊಂದು ಆರ್ಟಿಕಲ್ಸ್ ಅಲ್ಲಿ.
1: ಒಂದು ಕಡೆ ಕುತ್ಕೊಂಡು ಆಡೋ ಅಂತ ಗೇಮ್ ಆಗಿರೋದ್ರಿಂದ ಮನಸ್ಸು ಒಂಥರ ಚಂಚಲ ಇರುತ್ತೆ, ಒಂದ್ ಕಡೆ ಕುತ್ಕೊಳ್ಳಲ್ಲ ಮಕ್ಕಳು. ಅಂತವರಿಗೆ ಕುಂದರಿಸಿ ಆಡೋದ್ರಿಂದ ಎಜುಕೇಶನ್ಗೂ ಬಹಳ ಹೆಲ್ಪ್ ಆಗುತ್ತೆ, ಓದ್ತಾ ಒಂದ್ ಕಡೆ ಕುತ್ಕೋಬಹುದು.
0: 100% ನಾವು ಚೆಸ್ ಆಗ್ಲಿ ಯೋಗ ಆಗ್ಲಿ ಇವೆರಡು ಮನಸ್ಸಿನ ಮೇಲೆ ದೇಹದ ಮೇಲೆ ತುಂಬಾ ಎಫೆಕ್ಟಿವ್ ಆಗಿ ಪ್ರಭಾವ ಬೀರೋ ಅಂತ ವಿಷಯಗಳು. ಇವೆರಡನ್ನ ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಆಟೋಮೆಟಿಕಲ್ಲಿ ಅವ್ರ ಜೀವನದಲ್ಲಾಗ್ಲಿ, ಎಜುಕೇಶನ್ ಆಗ್ಲಿ, ಬೇರೆ ನೀವು ಯಾವುದೇ ವಿಷಯ ತಗೊಂಡ್ರು ಅವೆಲ್ಲಾದ್ರಲ್ಲೂ ಅವ್ರು ಎಕ್ಸೆಲ್ ಆಗ್ತಾರೆ. ಎಲ್ಲಾದ್ರಲ್ಲೂ ಒಳ್ಳೆ ಸ್ಥಾನಕ್ಕೆ ಹೋಗೋದಕ್ಕೆ ಇವೆರಡೂ ಹೆಲ್ಪ್ ಆಗತ್ತೆ.
1: ಧನಾತ್ಮಕ ಚಿಂತನೆ.
0: ಹೌದೌದು,
1: ಅದು ಈಗಿನ ಜನರೇಷನ್ ಅಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ.
0: ಹೌದು,
1: ಯೋಗ ಮತ್ತು ಚೆಸ್
0: ತುಂಬಾ ಹೆಲ್ಪ್ ಆಗತ್ತೆ. ಅದ್ರಲ್ಲೂ ಈಗ AI ವರ್ಲ್ಡ್ ಅಲ್ಲಿ ತುಂಬಾ ವೀಕ್ ಆಗ್ತಾ ಇದೆ ಮನಸ್ಸು, ಯಾಕೆಂದ್ರೆ ಎಲ್ಲದಕ್ಕೂ ಅದ್ರ ಮೇಲೆ ಡಿಪೆಂಡೆನ್ಸಿ ತೋರಿಸ್ತಾ ಇದೀವಿ. ಯೋಗ ಮತ್ತೆ ಚೆಸ್ ಇವೆರಡನ್ನು ಇನ್ಕಲ್ಕೇಟ್ ಮಾಡ್ಕೊಳೋದ್ರಿಂದ, ಅವರಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಆಗಿ ಅವ್ರ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರೋದಕ್ಕೆ, ನಾವು ಒಂದು AI ನ ಎದುರಿಸಬೇಕು, ಅದ್ರ ಲೆವೆಲ್ ನಾವು ಹೋಗ್ಬೇಕು ಅಂತ ಅಂದ್ರೆ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಇಲ್ಲ ಅಂತಂದ್ರೆ ಅದು ನಮ್ಮ ಮನಸ್ಸನ್ನು ತುಂಬಾ ಈಸಿಯಾಗಿ ಕುಗ್ಗಿಸುತ್ತೆ. ಸೊ ಅದಕ್ಕಾಗಿ ಯೋಗ ಮತ್ತೆ ಚೆಸ್ ತುಂಬಾ ಹೆಲ್ಪ್ ಆಗುತ್ತೆ.
1: ನೀವು ಯೋಗದಲ್ಲಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ಮಾಡಿದಿರಿ ಅಂತ ಕೇಳ್ಪಟ್ಟೆ, ಹೇಗೆ ಆಯ್ತದು?
0: ನಮ್ಮಲ್ಲಿ ಇಂಡಿವಿಜುವಲ್ ರೆಕಾರ್ಡ್ಸ್ ಅಂತ ಇರುತ್ತೆ, ಮತ್ತೆ ಗ್ರೂಪ್ ರೆಕಾರ್ಡ್ಸ್ ಅಂತ ಇರುತ್ತೆ. ನಂದು ಇಲ್ಲಿವರೆಗೂ 8 ರೆಕಾರ್ಡ್ಸ್ ಆಗಿದೆ, ಬಟ್ ಎಲ್ಲವೂ ಗ್ರೂಪ್ ರೆಕಾರ್ಡ್ಸ್ ಅಲ್ಲಿ. ಅಂದ್ರೆ ಇಬ್ರು ಒಂದಾಗಿ ಒಂದು ಆಸನ ಮಾಡುವಂತದ್ದು, ವೀರಭದ್ರಾಸನ ಬಂದ್ಬಿಟ್ಟು 1,000 ಜನ ಒಟ್ಟಿಗೆ ಮಾಡುವಂತದ್ದು, ಧನುರಾಸನ ಅಂತ ಮಾಡಿದ್ವಿ, ಅದ್ರಲ್ಲಿ 100 ಜನ ಮಾಡಿದ್ವಿ, 100 ಜನ ಒಟ್ಟಿಗೆ ತುಂಬಾ ಸಮಯ ಒಂದು ಕಡೆ ಹೋಲ್ಡ್ ಮಾಡುವಂತದ್ದು, ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿರೋದು. ಗ್ರೂಪ್ ರೆಕಾರ್ಡ್ಸ್ ಅಲ್ಲಿ 8 ಆಗಿವೆ. ಯೋಗ ಅಂದ್ರೆ ಎಲ್ಲರೂ ಏನಂತ ಹೇಳ್ತಾರೆ, ಬರೀ ಆಸನ ಮಾಡೋದು ಅಂತ ಹೇಳ್ತಾರೆ. ನಾನು ಹೇಳ್ಕೊಡೋದು ಏನು ಅಂದ್ರೆ, ಯೋಗ ಮಾನಸಿಕವಾಗಿ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಪ್ರಾಬ್ಲಮ್ ಇರೋದು ನಿದ್ದೆ ಬರ್ತಾ ಇಲ್ಲ ಅವ್ರಿಗೆಲ್ಲ, ಜಸ್ಟ್ 1-2 ದಿನ 3 ದಿನ ಕ್ಲಾಸ್ ಅಟೆಂಡ್ ಮಾಡಿದಾಗ್ಲೇನೆ ಅವ್ರಿಗೆ ನಿದ್ದೆ ಸಮಸ್ಯೆಗಳೆಲ್ಲ ಹೋಗಿದೆ. ಅದಕ್ಕಿಂತ ಮುಖ್ಯವಾಗಿ ಈಗಿನ ಮಕ್ಕಳಿಗೆ ಆಫ್ಟರ್ ಕೋವಿಡ್ ಎಲ್ಲ ಹೈಪರ್ ಆಕ್ಟಿವಿಟಿ ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ಅವರೆಲ್ಲರಿಗೂ ಯೋಗ ತುಂಬಾ ಒಳ್ಳೆ ಸಾಧನವಾಗಿ ಹೆಲ್ಪ್ ಆಗುತ್ತೆ. ಅವ್ರನ್ನ ಅವ್ರು ಬದಲಾಯಿಸ್ಕೋಬೇಕು, ಇಲ್ಲ ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೋಬೇಕು. ಈಗ ರೀಲ್ಸ್ ಎಲ್ಲ ಬಂದ್ಬಿಟ್ಟು ಫೋಕಸ್ ಮತ್ತೆ ಕಾನ್ಸಂಟ್ರೇಷನ್ ಎಲ್ಲ ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ಆ ಎಲ್ಲಾ ವಿಷಯಗಳಲ್ಲೂ ಯೋಗ ಮತ್ತೆ ಚೆಸ್ ತುಂಬಾ ಒಳ್ಳೆ ಸಾಧನೆ ಆಗಿ ಹೆಲ್ಪ್ ಆಗ್ತಾ ಇದೆ ಮಕ್ಕಳಿಗೆ.
1: ಈಗಿನ ಜನರೇಷನ್ ಶಾರ್ಟ್ ವೇ ಹುಡುಕ್ತಾ ಇರ್ತಾರೆ,
0: ತುಂಬಾ ಶಾರ್ಟ್ ವೇ ಹುಡುಕ್ತಾ ಇದೆ.
1: ಸೊ ಅವರಿಗೆ ಸ್ವಲ್ಪ ನಿಧಾನತೆಯನ್ನ ಕಲಿಸಬೇಕಂತಂದ್ರೆ ಯೋಗ ಬಹಳ ಉಪಕಾರಿ ಅಂತ ಹೇಳ್ಬೋದು.
0: ತುಂಬಾ ತುಂಬಾ ಅದು ಮೊದಲನೇ ಸ್ಥಾನನೇ ಪಡೆಯುತ್ತೆ ಅಂತ ಹೇಳ್ಬೋದು.
1: ಇತ್ತೀಚೆಗೆ ಯುವ ಸಮೂಹ ಮಾನಸಿಕ ಒತ್ತಡ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಮನಸ್ಸನ್ನ ಹೇಗೆ ಸಮಚಿತ್ತತೆಗೆ ತಂದ್ಕೋಬಹುದು ಅವರು ಅಂತ?
0: ಮನಸ್ಸನ್ನ ಹಿಡಿಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹಿಡಿಯೋದಕ್ಕಾಗಲ್ಲ, ಅದಕ್ಕೆ ಯಾವುದೇ ರೂಪ ಆಕಾರ ಏನೂ ಇರಲ್ಲ. ಅದನ್ನ ನಾವು ಹಿಡಿಬೇಕು ಅಂದ್ರೆ ಉಸಿರಾಟದಿಂದನೇ ನಾವು ಹಿಡಿಯೋದಕ್ಕೆ ಸಾಧ್ಯ. ನಾವು ಯೋಗಾಭ್ಯಾಸದಲ್ಲಿ ಕೂಡ ಆಸನ ಆದ್ಮೇಲೆ ಪ್ರಾಣಾಯಾಮ, ಪ್ರಾಣಾಯಾಮ ಆದ್ಮೇಲೆ ಪ್ರತ್ಯಾಹಾರ, ಅದಾದ್ಮೇಲೆ ಧಾರಣ, ಅದಾದ್ಮೇಲೆ ಧ್ಯಾನ ಇಟ್ಟಿದ್ದಾರೆ
1: ಅಷ್ಟಾಂಗ ಯೋಗ.
0: ಅಷ್ಟಾಂಗ ಯೋಗದಲ್ಲಿ ಅಂದ್ರೆ ನಾವು ಫಸ್ಟ್ ಫಿಸಿಕಲ್ ಆಗಿ ಸ್ಟ್ರಾಂಗ್ ಇರಬೇಕು, ಯಾಕಂದ್ರೆ ಮನಸ್ಸನ್ನೋದು ತುಂಬಾ ಚಂಚಲ. ಅದನ್ನ ನಾವು ಹಿಡಿದಿಟ್ಕೋಬೇಕು ಅಂದ್ರೆ ನಾವು ಫಿಸಿಕಲ್ ಆಗಿ ಸ್ಟ್ರಾಂಗ್ ಇದ್ರೆ ಮಾತ್ರ ನಾವು ಮನಸ್ಸನ್ನ ಹಿಡಿಯೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅದು ನಮ್ಮನ್ನ ಹೇಗ್ ಬೇಕಾದ್ರೂ ದಾರಿ ತಪ್ಪಿಸುತ್ತೆ. ನಾವು ಡೈರೆಕ್ಟ್ ಆಗಿ ಮನಸ್ಸನ್ನ ಹಿಡಿಯೋದಕ್ಕೂ ಆಗಲ್ಲ. ಅದ್ರ ಜೊತೆಲಿ ನಾವು ಉಸಿರಾಟವನ್ನ ಕಂಟ್ರೋಲ್ ಮಾಡಬೇಕು. ನಾವು ಉಸಿರಾಟ ಮತ್ತೆ ದೇಹ ಎರಡು ಒಂದಾದಾಗ ಪಂಚೇಂದ್ರಿಯಗಳು ಆಕ್ಟಿವ್ ಆಗುತ್ತೆ. ಇವು ಮೂರನ್ನು ನಾವೇನಾದ್ರೂ ದಾರಿಗೆ ತಂದ್ರೆ ಆಗ ನಾವು ಮನಸ್ಸಿನ ಹಿಡಿಯೋದಕ್ಕೆ ಸಾಧ್ಯ. ಇದನ್ನ ದಿನನಿತ್ಯದಲ್ಲಿ ನಾವು ಹೇಗೆ ನೋಡಬಹುದು, ಇಷ್ಟೆಲ್ಲ ತಿಳ್ಕೊಳೋದು ನಮಗೆ ಕಷ್ಟ, ನಾವು ಹೇಗ್ ಮಾಡಬಹುದು ಅಂದ್ರೆ, ನೀವು ದಿನ ನೀವು ಉಸಿರಾಟದ ಮೇಲೆ 1-10 ನಿಮಿಷ ಗಮನ ಕೊಡಿ. ಅಂದ್ರೆ ಏನು,

0: ಬೇರೆ ರೀತಿ ಉಸಿರಾಟ ಆಡಬೇಕು ಅಂತ ಅಲ್ಲ. ನೀವು ಆಡೋ ಉಸಿರಾಟದ ಮೇಲೆ ನೀವು ಗಮನ ಕೊಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನನ್ನ ಬಗ್ಗೆ ನಾನು ಯಾರೋ ಗಮನಿಸ್ತಾ ಇದ್ದಾರೆ ಅಂತ ಮನಸ್ಸಿಗೆ ಅರ್ಥ ಆಗುತ್ತೆ. ಸೊ ಆಗ ಅದನ್ನ ಹಾಗೆಯೇ ಸಮಾಧಾನ. ಇವಾಗ ನಾವು ಏನೇ ಒಂದು ಕೆಲಸ ಮಾಡುವಾಗ ಸುಮ್ನೆ ಮಾಡೋದಕ್ಕೂ ಅದ್ರ ಮೇಲೆ ಗಮನ ಇಟ್ಟು ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಅದ್ರ ಮೇಲೆ ನಾವು ಗಮನ ಇಟ್ಟು ಮಾಡಿದಾಗ ಆಟೋಮೆಟಿಕ್ ಆಗಿ ಮನಸ್ಸು ಶಾಂತವಾಗಿ ಆ ಶಾಂತತೆಯಿಂದ ನಾವು ಫೋಕಸ್ ಆಗಿರ್ಬೋದು, ಕಾನ್ಸಂಟ್ರೇಷನ್, ಫೋಕಸ್ ಎಲ್ಲ ಇಂಪ್ರೂವ್ ಆಗ್ತಾ ಬರ್ತಾ ಹೋಗುತ್ತೆ. ಈಗಿನ ಪೇರೆಂಟ್ಸ್ ಗೆ ಏನೇ ಹೇಳ್ತಾ ಬರ್ತೀನಿ ಅಂದ್ರೆ, ಸುಮ್ನೆ ಏನೋ ಒಂದು ಹಾಬಿಗೆ ಒಂದೊಂದು ದಿನಕ್ಕೂ ಒಂದೊಂದು ಹಾಬಿ ಚೇಂಜ್ ಮಾಡೋದ್ರ ಬದಲು ಒಂದು ಫಿಸಿಕಲ್ ಆಕ್ಟಿವಿಟಿ, ಒಂದು ಮೆಂಟಲ್ ಆಕ್ಟಿವಿಟಿನ ಲಾಂಗ್ ರನ್ ಅಲ್ಲಿ ಅವ್ರನ್ನ ಕಳಿಸಿದಾಗ, ಪಾರ್ಟಿಸಿಪೇಟ್ ಮಾಡಿದಾಗ, ಏನೋ ಒಂದನೇ ಕ್ಲಾಸಿಂದ ಒಂದು ಹತ್ತನೇ ಕ್ಲಾಸ್ ವರ್ಗೂ 12ನೇ ಕ್ಲಾಸ್ ವರ್ಗೂ ಅವ್ರನ್ನ ಕಳಿಸಿದಾಗ ಅವ್ರಿಗೆ ಈ ತರ ಡಿಸ್ಟ್ರಾಕ್ಷನ್ ಅನ್ನೋದೇ ಕಮ್ಮಿ ಆಗತ್ತೆ. ಅಂಡ್ ಅವ್ರಿಗೆ ಡೈವರ್ಸಿಫೈಡ್ ತುಂಬಾ ತೋರಿಸಿದಾಗ ಏನಾಗುತ್ತೆ, ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಈಗ ಪೇರೆಂಟ್ಸ್ ಏನಿದ್ದಾರೆ, 3 ತಿಂಗಳು ಚೆಸ್ಗೆ ಹಾಕ್ತಾರೆ, 3 ತಿಂಗಳು ಫುಟ್ಬಾಲ್ಗೆ ಹಾಕ್ತಾರೆ, 3 ತಿಂಗಳು ಇದಕ್ಕೆ ಹಾಕ್ತಾರೆ. ಆಗ ಏನಾಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ ಯಾವ್ದು ತಗೋಬೇಕು, ಎಲ್ಲಾನು ಸರಿ ಅನ್ಸುತ್ತೆ, ಅಟ್ ದ ಸೇಮ್ ಟೈಮ್ ಎಲ್ಲಾನು ತಪ್ಪ ಅನ್ಸುತ್ತೆ. ಒಂದನ್ ಮಾಡು, ಸತತವಾಗಿ ಮಾಡು, ಒಂದ್ 10 ವರ್ಷ 15 ವರ್ಷ ಸತತವಾಗಿ ಮಾಡಿದಾಗ 100% ಆ ವಿಷಯದಲ್ಲಿ ಉತ್ತೀರ್ಣನಾಗ್ತೀಯ, ಆ ವಿಷಯದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗಿ ನಿಲ್ತೀಯ. ನಾವು ಒಂದೊಂದ್ ತಿಂಗಳು ಒಂದೊಂದೊಂದು ಪ್ರಯತ್ನ ಪಟ್ಟಾಗ ಅದ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ.
1: ಈಗಿನ ಪೇರೆಂಟ್ಸ್ ಕೂಡ ದಾವಂತದ ಒಂದು ನಡಿಗೆಯನ್ನ ಮಾಡ್ತಾ ಇದ್ದಾರೆ. ಕ್ಲಾಸಿಗೆ ಹಾಕಿದ ಕೂಡಲೇ ಒಂದೇ ತಿಂಗಳಲ್ಲಿ
0: ರಿಸಲ್ಟ್ ಬೇಕು ಅನ್ನೋ ತರ.
1: ಈಗ ಚೆಸ್ ಅಷ್ಟೇ ಅಲ್ಲ, ಡ್ಯಾನ್ಸ್ ವೇದಿಕೆ ಬೇಕು, ಅಲ್ಲಿ ಪ್ರೈಸ್ ತಗೋಬೇಕು.
0: ಬಟ್ ನಾವು ಭರತನಾಟ್ಯಂ ಆಗಿರ್ಬೋದು, ಯಾವ್ದೇ ಒಂದು ಕ್ಲಾಸಿಕಲ್ ಇದನ್ನ ನೋಡಿ, ಅವರು 10 ವರ್ಷ 15 ವರ್ಷ 20 ವರ್ಷದವರೆಗೂ ಸಾಧನೆ ಮಾಡಿರ್ತಾರೆ. ಅಂಡ್ ನಾವೆಲ್ಲ ಗುಕೇಶು ಮತ್ತೆ ಪ್ರಜ್ಞಾನಂದನ ನೋಡ್ಬಿಟ್ಟು ನಾವು ನಮ್ಮಗನು ಆ ತರ ಆಗ್ಬೇಕು ಅಂತ ಅಂದ್ಕೊಂತೀವಿ. ಹಾಗೆ ಅಂದ್ಕೊಳ್ಳೋದು ತಪ್ಪಲ್ಲ, ಬಟ್ ಅವರಿಂದ ಇರೋ ಶ್ರಮನು ನಾವು ಗಮನಿಸಬೇಕಾಗುತ್ತೆ.
1: 17 ವರ್ಷದಿಂದ ಅವರು ಶ್ರಮ ಹಾಕಿರ್ತಾರೆ,
0: ಬೆಳಿಗ್ಗೆಯಿಂದ ಸಂಜೆವರೆಗೂ ಚೆಸ್ಸೇ ಆಡ್ತಿರ್ತಾರೆ. ರಮೇಶ್ ಅರ್ಬಿ ಅವ್ರು ಹೇಳ್ತಾರೆ, ಪ್ರಜ್ಞಾನಂದ ಮತ್ತೆ ವೈಶಾಲಿ ಅವ್ರ 18ನೇ ವಯಸ್ಸಿಗೆ ಬರೋವರೆಗೂ ಮೊಬೈಲೇ ಕೊಟ್ಟಿಲ್ವಂತೆ ಅವ್ರಿಗೆ. ಅಂಡ್ ಗುಕೇಶ್ ಅವ್ರಿಗೆ ಈಗಲೂ ಕೂಡ ಅವ್ರು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಟೈಮ್ ಅನ್ನೋದೇ ಇಲ್ಲ. ಸೊ ನಾವು ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಇದೆಲ್ಲ ಮಾಡಿಕೊಂಡು ನಾವೇನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ಹೇಗೆ ಸಾಧ್ಯ? ತುಂಬಾ ಡಿಸ್ಟ್ರಾಕ್ಷನ್ ಅಲ್ಲಿ ಇದೀವಿ.
1: ನೀವು ಎಲ್ಲ ಹೇಳ್ತೀರಿ ಮರ್ಮ ಚಿಕಿತ್ಸೆ, ಗಾಂಧಾರಿ, ನಾಡಿ ವಿದ್ಯೆ ಅಂತ, ಇದಕ್ಕೊಂದು ವೈಜ್ಞಾನಿಕ ತಳಹದಿ ಇದೆ?
0: ಎಲ್ಲಾ ವಿಷಯಕ್ಕೂ 100% ಸೈಂಟಿಫಿಕ್ ಎವಿಡೆನ್ಸ್ ಅನ್ನೋದಿದೆ. ಅದನ್ನ ಪ್ರೂವ್ ಮಾಡಬೇಕು ಅಂತ ಅಂದಾಗ ಒಂದು ಚಿಕ್ಕ ರಿಸರ್ಚ್ ಮಾಡಬೇಕು ಅಂತ ಅಂದ್ರೂ ಕೂಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗತ್ತೆ, ತುಂಬಾ ಸಮಯ ಬೇಕಾಗತ್ತೆ. ಅಂಡ್ ನಮ್ಮ ಭಾರತದ ಜ್ಞಾನ ಹೇಗೆ ಅಂದ್ರೆ ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಆಗಿ ಫೋಕಸ್ ಮಾಡಿ ಮಾಡಿದ್ದಂತದ್ದು. ಈಗ ಮರ್ಮ ಒಂದು ಬಾಡಿಗೆ ಒಂದ್ ರೀತಿ ವರ್ಕ್ ಆಗಿದ್ರೆ ಇನ್ನೊಂದು ಬಾಡಿಗೆ ಇನ್ನೊಂದ್ ರೀತಿ ವರ್ಕ್ ಆಗುತ್ತೆ. ಇಂಗ್ಲಿಷ್ ಮೆಡಿಸಿನ್ ಆಗಿ ಜನರಲೈಸ್ಡ್, ನೀವು ಎಲ್ಲರಿಗೂ ಇದನ್ ಕೊಡಿ ಈ ತರ ಹಾಗಾಗ್ಬಿಡತ್ತೆ. ಬಟ್ ನಮ್ ಯೋಗ ಹಾಗಲ್ಲ, ನೀವು ಒಬ್ಬೊಬ್ರಿಗೂ ಒಂದೊಂದ್ ರೀತಿ ಹೇಳ್ಕೊಡ್ಬೋದು, ಜನರಲೈಸ್ ಆಗೂ ಹೇಳ್ಕೊಡ್ಬೋದು, ಸ್ಪೆಸಿಫಿಕ್ ಆಗೂ ಹೇಳ್ಕೊಡ್ಬೋದು. ಮರ್ಮ ಕಲೆ ಕೂಡ ಅಷ್ಟೇ, ಸ್ಪೆಸಿಫಿಕ್ ಆಗಿ ಹೆಲ್ತ್ ಇಶ್ಯೂಸ್ಗೆ ಅಂತ ನಾವು ವರ್ಕ್ ಮಾಡಬಹುದು, ಇಲ್ಲ ಅದನ್ನ ಒಂದು ಸ್ಕಿಲ್ ಆಗಿ ಯೂಸ್ ಮಾಡಿಕೊಂಡು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಅನ್ನೋ ರೀತಿಯಲ್ಲೂ ನಾವು ಯೂಸ್ ಮಾಡ್ಕೋಬಹುದು. ಬಟ್ ನಾನ್ ಕಲ್ತಿರೋದು ನಮ್ಮ ಗುರುಗಳಿಂದ ಬರೀ ಆರೋಗ್ಯ ಸಮಸ್ಯೆಗಳಿಗೆ ಅದನ್ನ ನಾವು ನಿವಾರಣೆ ಮಾಡ್ಕೊಳೋದಕ್ಕೋಸ್ಕರ. ಸೊ ಆ ರೀತಿ ವಿಷಯನ ನಾನು ಕಲ್ತಿದ್ದು. ಮರ್ಮ ಚಿಕಿತ್ಸೆ ಇವೆಲ್ಲ ಹೇಗೆ ಅಂತ ಅಂದ್ರೆ, ರಕ್ತ ಸಂಚಲನೆ ಎಲ್ಲೋ ಒಂದ್ ಕಡೆ ಬ್ಲಾಕ್ ಆಗುತ್ತೆ, ಅದನ್ನ ಆಗ್ಲೇ ವೇದ ಉಪನಿಷತ್ತುಗಳಲ್ಲಿ ಬರೆದಿದ್ದಾರೆ. ಉಪವೇದವಾದ ಆಯುರ್ವೇದದಲ್ಲೇನೆ ಮೆನ್ಷನ್ ಆಗಿದೆ ಎಲ್ಲೆಲ್ಲಿ ನಮಗೆ ಬ್ಲಾಕೇಜಸ್ ಬರುತ್ತೆ ಏನು ಅಂತ. ಆ ಬ್ಲಾಕೇಜಸ್ ಆಗಿರೋ ಪಾಯಿಂಟ್ಸ್ ಅಲ್ಲಿ ನಾವು ಸ್ವಲ್ಪ ಟ್ಯಾಪಿಂಗ್ ಮಾಡ್ತೀವಿ, ಅದರಿಂದ ಏನಾಗುತ್ತೆ, ಪ್ರಾಣ ಸಂಚಲನೆ ಚೆನ್ನಾಗಿ. ಸೊ ಪ್ರಾಣ ಸಂಚಲನೆ ಅನ್ನೋದೊಂದು ಚೆನ್ನಾಗಿ ಆಗ್ತಿದೆ ಅಂದಾಗ ಆಟೋಮೆಟಿಕ್ ಆಗಿ ನಮಗೆ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಒಂದೇ ದಿನದಲ್ಲಿ ಆಗತ್ತಾ? ಆಗಲ್ಲ. ಯಾವುದೇ ಮೆಡಿಸಿನ್ ಆಗ್ಲಿ, ಯಾವುದೇ ವಿಷಯ ಆಗ್ಲಿ, ಒಂದ್ ದಿನದಲ್ಲಿ ಆಗತ್ತೆ ಅನ್ನೋದು ಅದು ಸೈಡ್ ಎಫೆಕ್ಟ್ ಗೆ ಬರುತ್ತೆ. ಇವೆಲ್ಲ ಏನು ನಿಧಾನವಾಗಿ ಆಗತ್ತೆ ಅಂದ್ರೆ ಅವತ್ತಿನ ದಿನ ಕೂಡ ರಿಸಲ್ಟ್ ಸಿಗುತ್ತೆ. ಹೌದು,
1: ಅಲ್ಲಿಂದ ಸಮಸ್ಯೆಗೆ
0: ಪರಿಹಾರ ಸಿಗುತ್ತೆ. ಸೊ ಹಾಗಾಗಿ ಒಂದ್ ವಾರ 10 ದಿನ ಟೈಮ್ ಹಿಡಿಯುತ್ತೆ. ಮರ್ಮ ಚಿಕಿತ್ಸೆಯಲ್ಲೂ ಕೂಡ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ, ಬಟ್ ಅದು ಸಂಪೂರ್ಣ ಹೋಗ್ಬೇಕು ಅಂತ ಅಂದಾಗ ಒಂದ್ ವಾರ 10 ದಿನ ನಾವು ಅದನ್ನ ತಗೋಬೇಕಾಗತ್ತೆ.
1: ಕೊನೆಯದಾಗಿ ಚೆಸ್ ಕುರಿತಾದ ಒಂದು ಪ್ರಶ್ನೆ ಸುಮನ್ ಅವರೇ, ಆಸಕ್ತಿಯಿಂದ ಚೆಸ್ ಕಲಿಬೇಕು ಅನ್ನೋರಿಗೆ ಚೆಸ್ ನಿಂದ ಏನ್ ಲಾಭ ಇದೆ? ಯಾಕಂದ್ರೆ ಚದುರಂಗ ಆಯ್ಕೆ ಮಾಡಿಕೊಂಡ್ರೆ ಅವರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತಾ?
0: ತುಂಬಾ
1: ಬೆನಿಫಿಟ್ ಕೇಳ್ತಾರೆ. ಈಗ ಯಾರೇ ಪಾಲಕರಾದ್ರೂ ಓಕೆ ಇದ್ರಲ್ಲಿ ಕಲಿಸ್ತಾ ಇದೀವಿ ಅಂತಂದ್ರೆ ಮುಂದೆ ಏನು ಭವಿಷ್ಯಕ್ಕೆ ಏನಾದ್ರೂ ಉಪಯೋಗ ಆಗುತ್ತಾ? ಇಲ್ಲ ಬೇಡ, ಇಂಜಿನಿಯರಿಂಗ್ ಡಾಕ್ಟರ್ ಮಾಡು, ಒಂದು ಒಳ್ಳೆ ಉದ್ಯೋಗ ಸಿಗುತ್ತೆ.
0: ಹೌದೌದು. ಫಸ್ಟ್ ಗೆ ಒಂದು ತಿಂಗಳಲ್ಲಿ ನೀವೇನ್ ಗಮನಿಸಬಹುದು ಅಂದ್ರೆ, ನಾವೆಲ್ಲರೂ ಏನೋ ಒಂದು ಸಮಸ್ಯೆ ಬಂದ್ರೆ ಇಷ್ಟೇ ಹೀಗೆ ಅಂತ ಒಂದು ಆಲೋಚನೆ ಮಾಡ್ತಾ ಇರ್ತೀವಿ. ನಾವು ಚೆಸ್ ಅಲ್ಲಿ ಫಸ್ಟ್ ಕಲಿಯೋದೆ ಆ ಬಿಯಾಂಡ್ ಬೌಂಡರಿ, ಆ ಸಮಸ್ಯೆನ ಮೀರಿ ಆಲೋಚನೆ ಮಾಡೋದು ಹೇಗೆ. ಇವಾಗ ಏನೋ ಒಂದು ಸಿಚುಯೇಷನ್ ಬಂತು, ಒಬ್ಬ ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಆ ಅಟ್ಯಾಕ್ ಇಂದ ಹೇಗೆಲ್ಲ ನಾನು ತಪ್ಪಿಸ್ಕೋಬಹುದು, ಈ ತರ ಬೇಸಿಕ್ಸ್ ಲೈಫ್ ಸ್ಕಿಲ್ಸ್ ಅಲ್ಲಿಂದನೇ ಬರುತ್ತೆ. ಅಂಡ್ ವಿಜುಲೈಸೇಷನ್, ಈಗಿನ ಮಕ್ಕಳಿಗೆ ನಾವ್ ಏನಾದ್ರೂ ಒಂದು ಹೇಳಿದ್ರೆ ವಿಜುಲೈಸ್ ಮಾಡ್ಕೊಳೋದಕ್ಕೆ ಕಷ್ಟ ಆಗ್ತಾ ಇದೆ. ಚೆಸ್ ಆಡೋದ್ರಿಂದ ವಿಜುಲೈಸೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು. ಪ್ರತಿ ನಾವು ಒಂದು ಮೂವ್ ಮಾಡುವಾಗ ಒಂದು 3 ಮೂವ್ನ ನಾ ತಗೊಂಡ್ರೆ ಇದರಿಂದ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಇದರಿಂದ ಇನ್ನೇನಾಗ್ಬಹುದು, ಈ ತರ ಅನಾಲಿಟಿಕಲ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಇವೆಲ್ಲ ಬೇಸಿಕ್ ಸ್ಕಿಲ್ಸ್ ಅಂದ್ರೆ

0: ವಿಜುವಲೈಸೇಷನ್ ಆಗಿರ್ಬೋದು, ಅನಾಲಿಟಿಕಲ್ ಸ್ಕಿಲ್ಸ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ಸ್ ಲೆಕ್ಕಾಚಾರ ಯಾವ್ದು ಸರಿ ಯಾವ್ದು ತಪ್ಪು, ಈ ಎಲ್ಲವನ್ನು ಕಲಿಸ್ತಾ ಬರುತ್ತೆ. ಪ್ರೊಫೆಷನಲ್ ಆಗಿ ತಗೊಂಡಾಗ ತುಂಬಾ ಕೆರಿಯರ್ ಆಪ್ಷನ್ಸ್ ಇದೆ. ಒಬ್ರು ಕೋಚ್ ಆಗಿ ಆಗಿರ್ಬೋದು, ಇಲ್ಲ ಒಬ್ರು ನ್ಯಾಷನಲ್ ಚಾಂಪಿಯನ್ ಆದ್ರೆ ಈಗ ತುಂಬಾ ಫಂಡ್ಸ್ ಎಲ್ಲ ಕೊಡ್ತಾ ಇದಾರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ. ಅಂಡ್ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಇನ್ನ ಒಂದು ವಾರ ಕೂಡ ಆಗಿಲ್ಲ ರಿಸರ್ವೇಷನ್ ಕೆಳಗಡೆ ಬಂದಿದೆ, 2% ರಿಸರ್ವೇಷನ್ ಆಗಿದೆ
1: ಸ್ಪೋರ್ಟ್ಸ್
0: ಕೋಟಾದಲ್ಲಿ 2% ರಿಸರ್ವೇಷನ್ ತಂದಿದ್ದಾರೆ. ಹಾಗೆ ತುಂಬಾ ಜನ ಒಂದು IIM ಟೈಟಲ್ ಒಂದು GM ಟೈಟಲ್ ಒಂದು ಟೈಟಲ್ ಬಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಕೊಡ್ತಾರೆ ಅವ್ರಿಗೆ. ಎಷ್ಟೋ ಈಗ ಕೆಲಸಗಳಲ್ಲಿ ನಾವು ಬರೀ ಮಾರ್ಕ್ಸ್ ಇಟ್ಕೊಂಡೇ ನಾವು ಹೋಗ್ತೀವಿ ಅಂತ ಅಂದ್ರೂ ಆಗಲ್ಲ. ರಿಸರ್ವೇಷನ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ನಾವು ಒಳ್ಳೆ ಸ್ಥಾನಕ್ಕೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಒಂದು ಸರಿ ನಾವು ಗ್ರ್ಯಾಂಡ್ ಮಾಸ್ಟರ್ ಆಗಿ ನಾವು ಕೋಚಿಂಗ್ ಮಾಡ್ತೀವಿ ಅಂದ್ರೂ ಕೂಡ ತುಂಬಾ ಒಳ್ಳೆ ಕೆರಿಯರ್ ಆಪರ್ಚುನಿಟಿ ಇದೆ. ಒಳ್ಳೆ ಕೋಚ್ ಹತ್ರ ನಾವು ಕಲಿಬೇಕು ಅಂದ್ರೆ ಚೆಸ್ ನಾವು ಆಗ್ಲೇ ಹೇಳ್ದಾಗೆ ತುಂಬಾ ಎಕ್ಸ್ಪೆನ್ಸಿವ್ ಥಿಂಗ್. ನಾವು ಒಳ್ಳೆ ಕೋಚ್ ಹತ್ರ ಕಲಿಬೇಕು ಅಂತ ಅಂದಾಗ ಫೀಸಸ್ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಸೊ ಹಾಗೆ ಕೆರಿಯರ್ ಆಪ್ಷನ್ ತುಂಬಾ ಚೆನ್ನಾಗಿದೆ. ಈಗ ಎಲ್ಲಾ ತುಂಬಾ ಒಳ್ಳೆ ಭವಿಷ್ಯ ಇದೆ ಚೆಸ್ ಅಲ್ಲಿ. ಇಂಡಿಯಾದಲ್ಲಿ ನೋಡಬಹುದು ಲಾಸ್ಟ್ 3 ಇಯರ್ಸ್ ಅಲ್ಲಿ ಚೆಸ್ ಆಡೋರ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಅಂಡ್ ನಮ್ಮ ಇಂಡಿಯನ್ ಚೆಸ್ ಆಟಗಾರರು ಅಂತ ಅಂದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಇದಿದೆ. ಕಂಪೇರಿಟಿವ್ಲಿ ಬೇರೆ ದೇಶ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ಆಟಗಾರರಿಗೆ ಆ ಸ್ಟ್ರೆಂತ್ ತುಂಬಾ ಚೆನ್ನಾಗಿದೆ.
1: ಸೊ ಸ್ಪಾನ್ಸರ್ ಸಿಗ್ತಿದ್ದಿಲ್ಲ, ಈಗ
0: ತುಂಬಾ ಜನ ಸ್ಪಾನ್ಸರ್ಸ್ ಎಲ್ಲ ಚೆಸ್ ಗೆ. ಈಗ ಗುಕೇಶ್ ಅವರು ವರ್ಲ್ಡ್ ಚಾಂಪಿಯನ್ ಆದ್ಮೇಲಂತೂ ಸ್ಪಾನ್ಸರ್ಸ್ ಅಂತಾನೆ ಅಲ್ಲ, ರೆಕಗ್ನೈಸೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಸಿಕ್ಕಿದೆ. ಅದರಲ್ಲೂ ಈಗ ವೈಶಾಲಿ ಅವರು ಕೂಡ ನಮಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ಸೊ ಹಾಗಾಗಿ ಚಾಂಪಿಯನ್ ಟೈಟಲ್ ಗೆ ಟ್ರೈ ಮಾಡ್ತಾರೆ. ಈ ಸತಿ ಇಬ್ರು, ಒಬ್ರು ಡಿಫೆಂಡರ್ ಆಗಿ ಹೋಗ್ತಾ ಇದಾರೆ, ಒಬ್ರು ಅದನ್ನ ಗೈನ್ ಮಾಡೋದಕ್ಕೆ ಹೋಗ್ತಾ ಇದಾರೆ. ವುಮೆನ್ಸ್ ಅಲ್ಲಿ ಗೈನ್ ಮಾಡೋದಕ್ಕೆ ಹೋಗ್ತಾ ಇದಾರೆ, ಚೈನಾದವರು ಡಿಫೆಂಡರ್ ಆಗಿದ್ದಾರೆ. ಮೆನ್ಸ್ ಅಲ್ಲಿ ಗುಕೇಶ್ ಅವರು ಡಿಫೆಂಡ್ ಮಾಡ್ತಾ ಇದಾರೆ. ಎರಡೂ ಇದರಲ್ಲೂ ಇಂಡಿಯಾ ತುಂಬಾ ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದೆ.
1: ಈಗ IPL ಮಾದರಿಯಲ್ಲಿ ಚೆಸ್ ಅಲ್ಲಿ ಆ ರೀತಿ ಏನಾದ್ರೂ ಒಂದು ಬದಲಾವಣೆ ತಂದ್ರೆ ಇನ್ನೂ ಜಾಸ್ತಿ ಚೆಸ್ ಪ್ರಚಲಿತಕ್ಕೆ ಬರುತ್ತೆ. ರಾಪಿಡ್ ನ ತಗೊಂಡು ಆಗಲ್ಲ,
0: ಕ್ಲಾಸಿಕಲ್ ಕಷ್ಟ ಆಗತ್ತೆ. ಬಟ್ ರಾಪಿಡ್ ಅಲ್ಲೂ ಕೂಡ ಮೊನ್ನೆ WCL ಅಂತ ಬಂತು, ವರ್ಲ್ಡ್ ಚೆಸ್ ಲೀಗ್ ಅಂತ, ಬೆಂಗಳೂರಲ್ಲೇ ಆಯ್ತು. ಪ್ರಪಂಚದ ಎಲ್ಲಾ ಅಗ್ರ ಚೆಸ್ ಪ್ಲೇಯರ್ ಗಳು ಬಂದು ಇಲ್ಲಿ ಆಟ ಆಡುದು. ಒಂದೊಂದು ಟೀಮ್ ಸಪರೇಟ್ ಸಪರೇಟ್ ಟೀಮ್ ತರ ಮಾಡ್ಕೊಂಡು ಹೇಗೆ IPL ಆಗತ್ತೆ ಆತರ ವರ್ಲ್ಡ್ ಚೆಸ್ ಲೀಗ್ ಅಂತ ಒಂದಾಯ್ತು.
1: ಅಂದ್ರೆ ಲೀಗ್ ಹಂತದ ಪಂದ್ಯಾವಳಿಗಳು ಜಾಸ್ತಿ ನಡೆದ್ರೆ
0: ಜಾಸ್ತಿ ನಡೆದಷ್ಟು
1: ಆಟಗಾರರಿಗೂ ಉಪಯೋಗ, ಹಾಗೆ ಚೆಸ್
0: ಪ್ರಚಲಿತ ತುಂಬಾ ಚೆನ್ನಾಗಿ ಆಗುತ್ತೆ,
1: ಭವಿಷ್ಯ
0: ಉಜ್ವಲವಾಗಿರುತ್ತೆ. ಹೌದು ಹೌದು,
1: ಒಳ್ಳೇದು ಸುಮನ್ ಅವರೇ. ನಿಮ್ಮ ಒಂದು ಕ್ರೀಡಾ ಸ್ಫೂರ್ತಿ ನಮ್ಮ ಯುವಕರಿಗೆ ದಾರಿದೀಪ ಆಗ್ಲಿ ಅನ್ನೋ ಒಂದು ಆಶಯದೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.
0: ಧನ್ಯವಾದ, ಥ್ಯಾಂಕ್ ಯು.
2: ಅಂತಾರಾಷ್ಟ್ರೀಯ ಚದುರಂಗ ಆಟಗಾರರು, ತರಬೇತುದಾರರು ಹಾಗೂ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕರಾದ ಎಸ್ ಸುಮನ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
3: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದೀಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಎಸ್ ಹಿರಣ್ಮಯಿ ಅವರಿಂದ ಗಾಯನ ರಾಗ ಬಿಹಾಗ್.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಆಕಾಶವಾಣಿ ಬೆಂಗಳೂರು, ಇದೀಗ ಸಮಯ 10:30 ಕಾರ್ಯಕ್ರಮ ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು.

ಗೀತ ಚಂದ್ರಿಕೆಯಲ್ಲಿ ಆರಂಭದಲ್ಲಿ ಕೇಳೋಣ ಅಮೃತವಾಣಿ ಚಿತ್ರದ ಗೀತೆಯನ್ನ ಹರಿಹರನ್ರವರ ಧ್ವನಿಯಲ್ಲಿ, ಎಂ ಎನ್ ವ್ಯಾಸರಾವ್ರವರ ಸಾಹಿತ್ಯ, ಎಂ ಪಿ ನಾಯ್ಡುರವರ ಸಂಗೀತವಿದೆ.

ವಿಜಯ್, ಯೇಸುದಾಸ್, ನಂದಿತಾ ರವರ ಧ್ವನಿಯಲ್ಲಿ ಆ ದಿನಗಳು ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಸಾಹಿತ್ಯ ಡಿ ಸುಮನ ಕಿತ್ತೂರವರದು, ಸಂಗೀತ ಇಳೆ ರಾಜಾ ರವರದಾಗಿದೆ.

ದಿಲ್ ಕ್ಯಾ ಕರೆ ಚಿತ್ರದ ಗೀತೆನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಧ್ವನಿಯಲ್ಲಿ ಕೇಳೋಣ. ಆನಂದ್ ಬಕ್ಷೀರ್ ಅವರ ಸಾಹಿತ್ಯ, ಜತಿನ್ ಲಲಿತ್ ರವರ ಸಂಗೀತವಿದೆ.

ಬನ್ನಿ ಇದೀಗ ಕೇಳೋಣ ಯುಗಾದಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾರವರ ಧ್ವನಿಯಲ್ಲಿ, ಆರ್ ಪಿ ಪಟ್ನಾಯಕ್ ರವರ ಸಂಗೀತ, ಕೆ ಕಲ್ಯಾಣ್ ರವರ ಸಾಹಿತ್ಯ.

ಹಮ್ ಆಪ್ಕೆ ದಿಲ್ ಮೇ ರಹತೆ ಹೇ ಚಿತ್ರದ ಗೀತೆಯನ್ನ ಕುಮಾರ್ ಸಾನು ಹಾಗೂ ಅನುರಾಧ ಪೌಡ್ವಾಲ್ ರವರ ಧ್ವನಿಯಲ್ಲಿ ಕೇಳಿದ್ರಿ. ಸಮೀರ್ ಅವರ ಸಾಹಿತ್ಯವಿತ್ತು, ಅನು ಮಲ್ಲಿಕ್ ರವರ ಸಂಗೀತವಿತ್ತು.

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 11:24. ಕೇಳಿ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ನಾಳೆ ಬೆಳಗ್ಗೆ 6:10 ದಸರಾ ಗೀತಾರಾಧನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಎಸ್ಎಸ್ ಮೈಸೂರು. 6:30 ದಸರಾ ಚಿಂತನ ಕೆಟಿ ಶ್ರೀಮತಿ ಅವರಿಂದ. 6:35 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. 6:40 ದಸರಾದಲ್ಲಿ ಇಂದು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಮೈಸೂರು. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳನ್ನ ಕೇಳುತ್ತೀರಿ. 8:30 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 8:45 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 9:45 ಗಾನಗಂಗೆ. ಇನ್ನು ನಾಳೆ ಬೆಳಿಗ್ಗೆ 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ. ಮಾಮವ

ಮಹಾವಿದ್ಯೆ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಹತ್ತು ಮೂವತ್ತಕ್ಕೆ ಸುನಹರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. 11 ಗಂಟೆಗೆ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 12:05ಕ್ಕೆ ನವರಾತ್ರಿಯ ಸಂದರ್ಭದಲ್ಲಿ ಭದ್ರಾವತಿಯ ಶ್ರೀರಾಮ್ ಭಜನಾ ಮಂಡಳಿಯ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. ನಿರ್ವಹಣೆ ನಂದನ್ ಕುಮಾರ್ ಎಲ್ವೋ. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ, ಹೆಣ್ಣು ಮಕ್ಕಳ ಪಿಸಿಒಡಿ ಹಾಗೂ ಪಿಸಿಒಎಸ್ ಸಮಸ್ಯೆಗೆ ಕಾರಣ ಹಾಗೂ ಪರಿಹಾರಗಳು. ಈ ಕುರಿತು ಕಲಬುರಗಿಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞ ಡಾ ಸುಜಾತ ಸುಬೇದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. 1 ಗಂಟೆಗೆ ಪ್ರಗತಿ ಪಥ, ಕೃಷಿ ಉಡಾನ್ ಯೋಜನೆ ಬಗ್ಗೆ ಮಾಹಿತಿ, ಪ್ರದೀಪ್ ಡಿಎಂ ಹಾವಂಜೆ ಅವರಿಂದ. 1:20ಕ್ಕೆ ಚಿತ್ರಗೀತೆಗಳು. 2:40ಕ್ಕೆ ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮ. 5:30ಕ್ಕೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15ಕ್ಕೆ ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ವಸ್ತು ಸಂಗ್ರಹಾಲಯಗಳು. ಈ ಕುರಿತಾಗಿ ಡಾ ಪ್ರಹ್ಲಾದ್ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳುತ್ತೀರಿ. 7:45ಕ್ಕೆ ಸಿರಿಗಂಧ ಕಾರ್ಯಕ್ರಮ. ವಿ ಶೈಲಜಾ ಅವರಿಂದ ಭಾವಗೀತೆಗಳು. 9:30ಕ್ಕೆ ಕನ್ನಡ ಭಾರತಿ ಸಣ್ಣ ಕತೆ ಪ್ರಸ್ತುತಿ ಶ್ರೀನಿವಾಸ್ ಜೋಕಟ್ಟೆ. ನಂತರ ಕಾವ್ಯಧಾರೆ ಜ್ಯೋತಿ ಮಹದೇವ್ ಅವರಿಂದ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10 ಗಂಟೆಗೆ ಚರ್ಮರೋಗಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಈ ಕುರಿತು ಡಾ ಎಚ್ ಎಸ್ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಮೀಡಿಯಂ ತರಂಗಾಂತರ. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಇದೀಗ ಸಮಯವಾಗಲಿದೆ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಅಂದ್ರೆ ಉದಾಹರಣೆಗೆ ಒಬ್ಬ ವಿಧವೆ ಅಂತ ಇಟ್ಕೊಳ್ಳೋಣ, ಈ ವಿಧವೆಯ ನೋವು ಅದು ಮುಸಲ್ಮಾನ್ ವಿಧವೆ ಆಗಿರ್ಬೋದು, ಬ್ರಾಹ್ಮಣ ವಿಧವೆ ಆಗಿರ್ಬೋದು, ಲಿಂಗಾಯತ್ ವಿಧವೆ ಆಗಿರ್ಬೋದು, ಯಾವ ಮತದಲ್ಲಿ ಯಾವ ಜಾತಿಯಲ್ಲಿ ಇದ್ದಂತಹ ವಿಧವೆನೂ ಇರ್ಬೋದು, ಆದ್ರೆ ಭಾರತೀಯ ಇಡೀ ಸಮಾಜದಲ್ಲಿ ಅವಳಿಗಿರುವಂತಹ ನೋವುದಲ್ಲಿ ಒಂದು ಸಾಮಾನ್ಯ ಅಂಶ ನಮ್ಗೆ ಕಂಡು ಬರ್ತದಲ್ಲ. ಹೀಗೆ ಈ ಕವಿಯ ಮನಸ್ಸು ಸಾಮಾನ್ಯವಾದಂತಹ ಸಂವೇದನೆಗಳನ್ನೇ ಅರಸಿ ಅವನ್ನೇ ತನ್ನದಾಗಿಸಿಕೊಂಡು ಆ ತನ್ನ ಮನಸ್ಸಿನಲ್ಲಿ ಆ ಅನುಭವವನ್ನು ಗಟ್ಟಿಗೊಳಿಸಿಕೊಂಡು ತನ್ನ ಕಾವ್ಯದಲ್ಲಿ ವ್ಯಕ್ತ ಮಾಡ್ತಾನೆ. ಅದಕ್ಕೆ ಮನುಷ್ಯನನ್ನು ಕುರಿತು ಅಂತ ಬರೆಯುವ ಕವಿ ಮನುಷ್ಯನನ್ನೇ ಕುರಿತು ಚಿಂತಿಸ್ತಾನೆ, ಮನುಷ್ಯನ ನೆಮ್ಮದಿಯನ್ನೇ ಬಯಸ್ತಾನೆ. ಅದಕ್ಕೆ ಒಂದಷ್ಟಿಂದ ಅವರು ಮಾನವೀಯ ಕವಿ ಅಂತ ಆ ಅರ್ಥದಲ್ಲಿ ನನಗೆ ಹೇಳಿದ್ದಾರೆ. ಇನ್ನೊಂದು ಹೇಳಿದ್ರೆ ಈ ಬರೇ ನವ್ಯ ನವ್ಯ ಈ ನವ್ಯದ ಹೊತ್ತಿನಲ್ಲಿ ಸನದಿ ಅಂತವರು ರೊಮ್ಯಾಂಟಿಸಿಸಮದ ಇನ್ನೊಂದು ಮಗ್ಗಲನ್ನು ರೂಢಿಸಿಕೊಂಡು ಸ್ವಲ್ಪ ಬರೀಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ಇವರಲ್ಲಿ ನವ್ಯ ಅಪೇಕ್ಷೆ ಮಾಡುವವರೇ ದಯವಿಟ್ಟು ಮಾ ನವ್ಯ ಇವರಲ್ಲಿ ಬರೀ ನವ್ಯವನ್ನು ಹುಡುಕಬೇಡ್ರಿ ನೀವು ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ.
1: ಅಂದ್ರೆ ಒಂದು ರೀತಿಯ ಸಮಷ್ಟಿ ಸಿದ್ಧಾಂತ
2: ಹೆಚ್ಚಾನು ಹೆಚ್ಚು ಆದರ್ಶತ್ವಗಳ ಬುನಾದಿಯ ಮೇಲೆ ನಿಮ್ಮ ಸಾಹಿತ್ಯ ನಿರ್ಮಿಸಿರುವ ನೀವು ಸಾಹಿತ್ಯ ಮತ್ತು ಅದರ ಸಾಮಾಜಿಕ ಸಂಬಂಧಗಳ ಬಗ್ಗೆ ಏನು ಆಲೋಚನೆ ಇಟ್ಕೊಂಡಿರಿ?

0: ನೋಡ್ರಿ, ಸಾಹಿತ್ಯ ಸಮಾಜವನ್ನು ಬಿಟ್ಟಿರೋದಿಲ್ಲ. ಕವಿ ಒಂದು ಸಮುದಾಯದಲ್ಲೇ ಬೆಳೆದಿರೋದ್ರಿಂದ, ಅಲ್ಲೇ ಹುಟ್ಟಿ ಅಲ್ಲಿ ಬೆಳೆದಿರೋದ್ರಿಂದ ಇಡೀ ಸಾಮೂಹಿಕ ಅನುಭವಗಳನ್ನು ತನ್ನದಾಗಿಸಿಕೊಂಡು ಅವನು ಯಾವಾಗಲೂ ಬರೀತಾನೆ. ಇದನ್ನು ಆಂಗ್ಲ ಕವಿಗಳು ಹೇಳಿದ್ದಾರೆ, ಪಾಶ್ಚಾತ್ಯ ಕವಿಗಳು, ಎಲ್ಲ ನಮ್ಮ ಹಿರಿಯರು ಕೂಡ ಹೇಳ್ತಾ ಬಂದಿದ್ದಾರೆ. ಅವನು ವೈಯಕ್ತಿಕವಾಗಿ ಆಲೋಚನೆ ಮಾಡೋದು ಅಂತ ಹೇಳಿದ್ರೆ ಆ ಸಮುದಾಯದ, ಆ ಸಮಾಜದ ಪ್ರತಿನಿಧಿಯಾಗಿ ಆಲೋಚನೆ ಮಾಡ್ತಿರ್ತಾನೆ. ಆದ್ದರಿಂದ ಕವಿ ಮೂಲತಃ ಮನುಷ್ಯನೂ ಸಾಮಾಜಿಕ ಜೀವಿ, ಆದರೆ ಕವಿ ಹೆಚ್ಚು ಪ್ರಜ್ಞಾಶೀಲನಾದಂಥ ಸಾಮಾಜಿಕ ಜೀವಿಯಾಗಿರೋದ್ರಿಂದ ಸಮಾಜದ ಎಲ್ಲ ಅನುಭವಗಳು ತನ್ನದಾಗಿಸಿಕೊಂಡು ಅವಾಗ ಪ್ರತಿಕ್ರಿಯೆ ತೋರಿಸ್ತಿರ್ತಾನೆ, ಸ್ಪಂದಿಸ್ತಿರ್ತಾನೆ. ಆದ್ದರಿಂದ ಕಾವ್ಯಕ್ಕೂ ಸಮಾಜಕ್ಕೂ ಅತ್ಯಂತ ನಿಕಟವಾದ ಸಂಬಂಧ ಇದ್ದೇ ಇರ್ತದೆ. ಯಾಕಂದರೆ ಕವಿ ಮೂಲತಃ ಸಮಾಜ ಜೀವಿ, ಸಮಾಜದಲ್ಲಿ ಇರುವಂಥ ಎಲ್ಲ ಬೆವರನ್ನು, ಎಲ್ಲ ಬಿಸಿಲನ್ನು, ಎಲ್ಲ ಚಳಿಯನ್ನು, ಎಲ್ಲ ಮಳೆಗಾಲವನ್ನು, ಅಥವಾ ಬರುವಂಥ ಎಲ್ಲ ಕಷ್ಟ ನಷ್ಟದ ನೋವು ನಲಿವುಗಳನ್ನು ಅವ ಅನುಭವಿಸಿಕೊಂಡಿರ್ತಾನೆ. ಆದ್ದರಿಂದ ಸಮಾಜಕ್ಕೂ ಸಾಹಿತ್ಯಕ್ಕೂ ಅತ್ಯಂತ ನಿಕಟವಾದ ನಿಕಟವಾದಂಥ ಒಂದು ಸಂಬಂಧ ಇದೆ. ಅದನ್ನೇ ಕವಿಯ ಸ್ಪಂದನೆಯಲ್ಲಿ ನಾವು ಕಾಣಬಹುದು.
1: ಮುಖ್ಯವಾಗಿ ಕವಿ ಅಂತಲೇ ಗುರುತಿಸಿಕೊಂಡಿರೋ ನೀವು, ನಾನು ಆಗಲೇ ಹೇಳಿದ ಹಾಗೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಸಮಾಡಿದ್ದೀರಿ. ಈ ವಿವಿಧ ಸೃಜನಶೀಲ ರೂಪಗಳ ಹಿಂದೆ ತುಡಿಯುವಂಥ ನಿಮ್ಮ ಉದ್ದೇಶ ಏನು ಕಾವ್ಯ ಬಿಟ್ಟು?
0: ಈಗ ಪ್ರತಿಯೊಬ್ಬ ಮನುಷ್ಯರಿಗೆ ಏನೋ ಒಂಥರ ವೆರೈಟಿ ಇರಬೇಕು ಅಂತ,
1: ವೈವಿಧ್ಯ
0: ಇರಬೇಕು ಅಂತ. ದಿನಾ ಬೆಳಗ್ಗೆ ಎದ್ದು ಕವಿತೆಗಳನ್ನು ಬರೆದು ಅಂದರೆ ಕಾವ್ಯದಲ್ಲಿ ಹೇಳಲಿಕ್ಕೆ ಆಗದೇ ಉಳಿದಂತಹ ಅನುಭವಗಳನ್ನು ಕತೆಗಳ ಮೂಲಕ, ನಾಟಕಗಳ ಪ್ರಬಂಧಗಳ ಮೂಲಕ ಬರೆಯಬಹುದು. ಮತ್ತು ಹೇಳಬೇಕು ಅಂತ ಯಾವಾಗ ಒಳಗೊಂದು ಥರದ ತುರ್ತು ಒತ್ತಡ ಹುಟ್ಟುತ್ತದೆ, ಒಂದು ಅರ್ಜ್ ಹುಟ್ಟಿಕೊಳ್ತದೆ, ಅದು ಯಾವುದೋ ತನ್ನದೇ ಆದಂಥ ಒಂದು ಫಾರ್ಮನ್ನು ಮೊದಲೇ ಅದರ ಜೊತೆಗೆ ಇನ್ಬಿಲ್ಟ್ ಒಂದು ಡಿಸೈನ್, ಒಂದು ನಕ್ಷೆ ತಯಾರಾಗಿ ಬಂದಿರ್ತದೆ. ಇದನ್ನು ಕಾವ್ಯದಲ್ಲಿ ನಾನು ಎರಕ ಹೋಗ್ಬೋದು, ಇದನ್ನು ಪ್ರಬಂಧದಲ್ಲಿ ಎರಕ ಹೋಗ್ಬೋದು. ಈ ಅನುಭವ ಏನು, ನಾನು ಮೊನ್ನೆ ಬಂದು ಹೋದ ವಾರ ಬಂದಿತ್ತು, ಯಾವುದೋ 10 ವರ್ಷದ ಹಿಂದೆ ಬಂದಿತ್ತು, ಅದು ಮನಸ್ಸಿನಲ್ಲಿ ಉಳಿದುಬಿಟ್ಟದೆಲ್ಲ ಇದು ಕಥೆಯಾಗಿ ಹೊರಬಿಡ್ಬೋದು ಅಂತಕೊಂಡು ಅನಿಸಿದಾಗ ಒಂದು ವೈವಿಧ್ಯವನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗೆ ಅನೇಕ ಫಾರ್ಮ್ಗಳಲ್ಲಿ, ಪ್ರಾರ್ಗಳಲ್ಲಿ ನಾನು ಕೈ ಆಡಿಸಿದ್ದು ನಿಜ.
1: ಈ ಸೃಜನಶೀಲ ಹಾಗೂ ವಿಮರ್ಶಕ ಇವರು ಇಬ್ಬರ ನಡುವೆ, ಐ ವಿಲ್ ರಿಪೀಟ್ ದಿ ಕ್ವಶನ್, ಸೃಜನಶೀಲ ಲೇಖಕ ಮತ್ತು ವಿಮರ್ಶಕ ಇವರ ಇಬ್ಬರ ನಡುವೆ ಇರಬೇಕಾದ ಸಂಬಂಧದ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ನೀವು ವಿಮರ್ಶಕರು, ಹೆಚ್ಚು ಪ್ರಮಾಣದಲ್ಲಿ ಕವಿಗಳು, ಇವೆರಡನ್ನೂ ನೀವು ಸಮನ್ವಯ ಮಾಡೋದು ಹೇಗೆ?
0: ಇದು ವಿಮರ್ಶಕ ಮತ್ತು ಸೃಜನಶೀಲ ಕವಿ ಇವರಿಬ್ಬರು ಅಣ್ಣತಮ್ಮಂದ್ರೆ, ಪರಸ್ಪರ ಹಿತವನ್ನು ಬಯಸಬೇಕು. ಅವರು
1: ಒಂದು ಸ್ವಲ್ಪ ಜಗಳನು ಮಾಡ್ತಿರ್ತಾರೆ,
0: ಸ್ವಲ್ಪ ಜಗಳ ಮಾಡೋದಂದ್ರೆ ಒಳ್ಳೆ ದೃಷ್ಟಿಯಿಂದ ಮಾಡಬೇಕು, ಅಂದರೆ ಹೆಲ್ದಿ ಕಾಂಪಿಟೇಷನ್ ಅಥವಾ ಹೆಲ್ದಿ ಕ್ವಾರ್ಲಿಂಗ್ ಇರಬೇಕು. ಮತ್ತು ಹಿರಿಯರು ಹೇಳೋ ಹಾಗೆ ಟಿ ಎಸ್ ಎಲಿಯಟ್ ಕೂಡ ಮಾತು ಹೇಳ್ತಾನೆ ಒಂದು ಸಲ, ಏನು ಕವಿಯು ಸ್ವಲ್ಪ ಮಟ್ಟಿಗೆ ವಿಮರ್ಶಕನಾಗಿರಬೇಕು, ವಿಮರ್ಶಕನು ಸ್ವಲ್ಪ ಮಟ್ಟಿಗೆ ಕವಿಯಾಗಿರಬೇಕು. ಅಂದರೆ ಇವನ ಹೆರಿಗೆಯ ಮೂಲವು ಬೇನೆ ಏನು ಅನ್ನೋದು ಅವನಿಗೆ ಅರ್ಥ ಆಗ್ತದೆ, ಅವನು ಯಾವ ರೀತಿಯಿಂದ ಅರ್ಥ ಮಾಡಿಕೊಳ್ಳಬಹುದು ಅಂತ ಕಲ್ಪನೆ ಕವಿಗಿರ್ತದೆ. ಆದ್ದರಿಂದ ಪ್ರತಿಯೊಬ್ಬ ಸೃಜನಶೀಲ ಕವಿ ಅಥವಾ ಲೇಖಕ ಒಂದು ದೃಷ್ಟಿಯ ವಿಮರ್ಶೆಯ ಕಾರ್ಯವನ್ನು ಅಪರೋಕ್ಷವಾಗಿ ತನ್ನ ಕೃತಿಯನ್ನು ತಾನೇ ತೂಗಿ ನೋಡಿ, ತಾನೇ ಅಳೆದು, ತಾನೇ ಮೌಲ್ಯಮಾಪನ ಮಾಡಿ ಅದರಲ್ಲಿರುವಂತಹ ಕುಂದುಕೊರತೆಗಳನ್ನು ತಿದ್ದುಕೊಂಡು ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಮತ್ತು ಇವನು ಪಡೆದಂತಹ ಅನುಭವವನ್ನು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ಅವನು ಅಭಿವ್ಯಕ್ತಿಗೊಳಿಸಿದ್ದಾನೆ ಅನ್ನೋದನ್ನು ಸಹಾನುಭೂತಿಪೂರ್ವಕವಾಗಿ ಅವನು ವಿಮರ್ಶಕ ನೋಡಿದರೆ ಅದೊಂದು ಮಾರ್ಗದರ್ಶಿ ವಿಮರ್ಶೆಯೇ ಆಗ್ತದೆ, ಚಿಂತನಪರ ವಿಮರ್ಶೆಯೇ ಆಗ್ತದೆ, ಪ್ರೇರಕ ಶಕ್ತಿಯಾಗಿ ನಿಲ್ತದೆ ಓದುಗರಿಗೆ ಮತ್ತು ಕವಿಯ ಮಧ್ಯೆ. ಅದಕ್ಕೆ ಇವರಿಬ್ಬರಲ್ಲಿ ಎಷ್ಟು ಅನ್ಯೋನ್ಯ ಸಂಬಂಧ ಇರ್ತದೋ ಅಷ್ಟು ವಾಚಕನಿಗೆ ಹಿತ ಆಗ್ತದೆ. ಮತ್ತು ವಿಮರ್ಶಕನ ಕೆಲಸ ಅದೇ, ವಾಚಕನಿಗೆ ಯಾವಾಗಲೂ ಅವನ ದೃಷ್ಟಿಗೆ ಒಳ್ಳೆಯದನ್ನು ಎತ್ತಿ ತೋರಿಸೋದು. ಕುಂದುಕೊರತೆಗಳಿದ್ರೆ ಅದು ಕಾವ್ಯಕ್ಕೆ ಮಾರ್ಗದರ್ಶಿಯಾಗಿ ನೆರವಾಗಬೇಕು.
1: ಇಲ್ಲ, ಇನ್ನೊಂದು ಪ್ರಶ್ನೆ, ಈ ಸೃಜನಶೀಲ ಸಾಹಿತಿ ಮತ್ತು ಅವನ ಸಾಹಿತ್ಯ ಅಂದರೆ ಬದುಕು ಮತ್ತು ಸಾಹಿತ್ಯ ಇವೆರಡರಲ್ಲಿ ಇರಬೇಕಾದ ಸಂಬಂಧದ ಬಗ್ಗೆ ಏನಂತೀರಿ?
0: ಈಗ ಆಗಲೇ ಹೇಳಿದಾಗೆ ಕವಿಗೂ ಸಮಾಜಕ್ಕೂ ಹೇಗೆ ನೇರವಾದ ಸಂಬಂಧ ಸಂಪರ್ಕ ಇರ್ತದೋ, ಹಾಗೆ ಕವಿಯ ಬರವಣಿಗೆ ಮತ್ತು ಬದುಕು ಇವೆರಡೂ ಒಂದೇ ಆಗಿರಬೇಕು. ಆದಷ್ಟು ಅಂದರೆ ನಮ್ಮ ವ್ಯವಹಾರಿಕ ಜೀವನದಲ್ಲಿ ನಾನು ಈಗ ಕವಿಯಲ್ಲ, ನಾನು ಕೊಡ್ತುಕೊಳ್ಳೋ ವ್ಯವಹಾರದಲ್ಲಿ ಹೇಗೆ ಮಾಡಿದರೂ ನಡೀತದೆ ಅನ್ನುವಂಥ ಧಾರ್ಷ್ಟ್ಯ. ಕವಿ ಇದ್ದಾಗ ಮಾತ್ರ ನಾನು ಭಾವನಾಶೀಲಿ ಏಕಾಂತದಲ್ಲಿ ಕೂತು ಬರೆಯವ, ಎಲ್ಲ ಆದರ್ಶಗಳನ್ನು ತನ್ನ ನನ್ನ ಕಾವ್ಯದಲ್ಲಿ ತಂದು ತುಂಬುತ್ತೇನೆ, ಅದನ್ನು ಸಮಾಜದವರು ಅನುಸರಿಸಬೇಕು ಅಂತ ಒಂದು ದೃಷ್ಟಿಯಿಂದ ಇಲ್ಲಿ ಹಿಪಾಕ್ರಸಿ ತೋರಿಸೋದು. ಈ ಥರ ಕವಿಯ ದೊಡ್ಡಿಸ್ತಿಕೆ ಬದುಕಿನ ಮೇಲೆ ಪರಿಣಾಮ ಮಾಡದೆ ಹೋದರೆ, ಅಥವಾ ಕವಿಯ ವಿನಯ ಬದುಕಿನ ಮೇಲೆ ಪರಿಣಾಮ ಮಾಡದೆ ಹೋದರೆ ಬದುಕು ಮತ್ತು ಕಾವ್ಯ ಬೇರೆ ಬೇರೆ ಆಗ್ತದೆ. ಸಮಾಜದ ಮೇಲೆ ಆಗಬೇಕಾದಂಥ ಪರಿಣಾಮ ಅಥವಾ ಪ್ರಭಾವ, ಅದು ಕವಿಯ ಘನತೆ, ಅದು ಮೂಡದೆ ಹೋಗ್ತದೆ. ಆದ್ದರಿಂದ ಕವಿಯ ಬರವಣಿಗೆ ಮತ್ತು ಬದುಕು ಸಾಧ್ಯವಾದಷ್ಟು, ಅದು 100% 100%-ಗೆ 100% ಒಂದಾಗದಿದ್ರು ಕೂಡ ಅದು ಏಕರೂಪವಾಗಿ ಇರಬೇಕು, ಆ ರೀತಿಯಾಗಿ ಬೆಳೆಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂಥ ಪ್ರಯತ್ನ ನಮ್ಮದೂ ಆಗಬೇಕು, ಎಲ್ಲರದೂ ಆಗಬೇಕು ಅಂತ ನನಗೆ ಅನಿಸ್ತದೆ.
1: ನಿಮ್ಮನ್ನು ಒಳಗೊಂಡ ಹಾಗೆ ಕನ್ನಡದ ಹಲವಾರು ಪ್ರಸಿದ್ಧ ಲೇಖಕರು ಮುಂಬೈನಲ್ಲಿ ನೆಲೆ ಊರಿದ್ದ ಈ ನಿವೃತ್ತಿ ಆದಮೇಲೆ ಕೂಡ ಈ ಕನ್ನಡ ಸಾಹಿತ್ಯಗಳನ್ನು ಇಷ್ಟರ ಮಟ್ಟಿಗೆ ಮುಂಬೈ ಹಿಡಿದುಕೊಂಡಿರುವಂಥ ಗುಟ್ಟೇನು?

0: ಮುಂಬೈ ಜೀವನನೇ ಹಾಗಿದೆ. ಅಲ್ಲಿ ಹೋಗಿ ಸುಮಾರು 4-5 ವರ್ಷ ಯಾರಾದರೂ ನೆಲೆಸಿದ್ರೆ, ಅಂದರೆ ಉದ್ಯೋಗ ನಿಮಿತ್ತವಾಗಿ, ವ್ಯವಹಾರದ ನಿಮಿತ್ತವಾಗಿ, ವ್ಯಾಪಾರದ ನಿಮಿತ್ತವಾಗಿ, ಯಾವ್ಯಾವುದೋ ಕಾರಣಕ್ಕೆ ಹೊರನಾಡಿಗೆ ಹೋಗಿದ್ದ ಕನ್ನಡಿಗರು, ಮುಖ್ಯವಾಗಿ ಮುಂಬೈ ನಗರಕ್ಕೆ ಹೋದವರು 4-5 ವರ್ಷ ಅಲ್ಲಿ ಹೋದರೆ, ಅಲ್ಲಿಯ ಜೀವನದ ಬಡತನದಿಂದ ಹಿಡಿದು ಶ್ರೀಮಂತಿಕೆ ಅಟ್ಟಹಾಸ ತನಕ ಬೇರೆ ಬೇರೆ ಸ್ತರದ ಜೀವನವನ್ನು ನೋಡ್ಲಿಕ್ಕೆ ಸಿಗ್ತದೆ. ಆ ಜೀವನದ ಯಾವುದೋ ಒಂದು ವಿಭಾಗದಲ್ಲಿ ಕವಿ ಲೇಖಕ ಸೇರಿಕೊಡ್ತಾನೆ, ಅವನ ಸಂಸಾರ ಬೆಳೀತದೆ. ಅಂದರೆ ಅಲ್ಲಿ ಒಂದು ಅಟ್ಯಾಚ್ಮೆಂಟು, ಒಂದು ಎಳೆತ ಅಲ್ಲಿ ಬೆಳೆದಿರೋದ್ರಿಂದ ಹೊರಗೆ ಬರಬೇಕು ಅಂತ ಅನಿಸೋದಿಲ್ಲ. ಮುಂಬೈ ಸ್ವತಃ ಅದೊಂದು ತುಂಬ ಬರೆಯೋರಿಗೆ ಅನುಭವಗಳ ಗಣಿ ಇದ್ದ ಹಾಗೆ. ಏನು ಬೇಕಾದಷ್ಟು, ಎಷ್ಟು ಬೇಕಾದಷ್ಟು ಮುಂಬೈ ಜೀವನದ ಮೇಲೆ ನಾವು ಬರೆಯಬಹುದು. ಆದ್ದರಿಂದ ಬಹಳಷ್ಟು ಬರೀ ಕನ್ನಡ ಲೇಖಕರು ಮಾತ್ರ ಅಲ್ಲ, ಹೊರಗಿನ ಬೇರೆ ಬೇರೆ ಭಾಷೆಗಳ ಲೇಖಕರು ಕೂಡ ಅಲ್ಲಿ ಬಂದವರು ಮುಂಬೈ ಬಿಡೋದೇ ಇಲ್ಲ.
1: ಸಂಧಿ ಅವರೇ, ಬರವಣಿಗೆಯ ಕೆಲಸದಷ್ಟೇ ಮುಖ್ಯವಾಗಿ ನೀವು ಕನ್ನಡ, ಕೊಂಕಣಿ, ಮರಾಠಿ ಇವುಗಳ ಬಾಂಧವ್ಯಕ್ಕೂ ದುಡಿತಾ ಇರುವವರು. ಈ ಹಿನ್ನೆಲೆಯಲ್ಲಿ ಮುಂಬೈ ಕರ್ನಾಟಕ ಸಂಘ ಮಾಡ್ತಾ ಇರೋ ಕೆಲಸ ಏನು, ಅದರಲ್ಲಿ ನಿಮ್ಮ ಪಾತ್ರ ಏನಿದೆ?
0: ನೋಡ್ರಿ, ಮುಂಬೈ ಕರ್ನಾಟಕ ಸಂಘ, ನಾನು ಮುಂಬೈಯಲ್ಲಿದ್ದು ಸುಮಾರು 22 ವರ್ಷ ಆಯಿತು. ಅಲ್ಲಿಂದ ನನ್ನ ಸಂಘದ ಜೊತೆಗೆ ಬಂದಿದೆ. ಆದರೆ ಕರ್ನಾಟಕ ಸಂಘ ಹುಟ್ಟಿದ್ದು 1933 ಇಸ್ವಿಯಲ್ಲಿ,
1: ಮುಂಚೆನೆ, ಸಾಕಷ್ಟು ಮುಂಚೆ,
0: ಬಹಳ ಮುಂಚೆ. ಒಂದೇ ನಾನು ಇಲ್ಲಿ ಒಂದು ಸ್ವಲ್ಪ ಸುಮ್ಮನೆ ಆಸೆ ಕೇಳಿದು, ನಾನು ಹುಟ್ಟಿದ್ದು 1933 ಇಸ್ವಿಯಲ್ಲಿ, ಮುಂಬೈ ಕರ್ನಾಟಕ ಸಂಘ ಹುಟ್ಟಿದ್ದು 33 ಇಸ್ವಿಯಲ್ಲಿ. ಅಂದರೆ ನನ್ನಷ್ಟೇ ವಯಸ್ಸು ಸಂಘಕ್ಕಾಗಿದೆ, ಅಥವಾ ಸಂಘದಷ್ಟು ವಯಸ್ಸು ನನಗಾಗಿದೆ.
1: ನಿಮ್ಮ ಬರುವಿಕನ ಅಪೇಕ್ಷೆ
0: ಅದು 22 ವರ್ಷಗಳಿಂದ ನಾನು ನೋಡ್ತಾ ಬಂದಿದ್ದೀನಿ. ಮೊದಲು ಈ ಉತ್ತರ ಕರ್ನಾಟಕದ 4 ಜಿಲ್ಲೆಗಳು ಮುಂಬೈ ಪ್ರಾಂತದಲ್ಲಿದ್ದಾಗ, ಆ 4 ಜಿಲ್ಲೆಗಳ ಕೆಲವು ಕನ್ನಡಿಗರು ಸೇರಿಕೊಂಡು ಸಣ್ಣ ಪ್ರಮಾಣದಲ್ಲಿ ಕರ್ನಾಟಕ ಸಂಘ ಕಟ್ಟಿದ್ರು. ಆಗ ಅದರ ಮುಖ್ಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಕನ್ನಡಿಗರು ಒಂದು ಕಡೆ ಬರಬೇಕು, ಕನ್ನಡ ಭಾಷೆಯನ್ನು, ಸಂಸ್ಕೃತಿಯನ್ನು, ಸಾಹಿತ್ಯವನ್ನು ಆದಷ್ಟು ನಮ್ಮ ಪರಿಸರದಲ್ಲಿ ಉಳಿಸಿಕೊಳ್ಳಬೇಕು ಅನ್ನೋಂಥ ಉದ್ದೇಶದಿಂದ ಕರ್ನಾಟಕ ಸಂಘ ಕೆಲಸ ಮಾಡಿತು. ಆಮೇಲೆ ವರದರಾಜ ಆದ್ಯರು ಅದರ ಅಧ್ಯಕ್ಷತೆಯ ಚುಕ್ಕಾಣಿ ಹಿಡಿದ ನಂತರ, ಕನ್ನಡ ಮಹಾರಾಷ್ಟ್ರದ ರಾಜಧಾನಿಯಲ್ಲಿ ನಾವು ಕರ್ನಾಟಕ ಸಂಘಕ್ಕೆ ಬೆಳೆಸೋದಿದೆ. ಆದ್ದರಿಂದ ನಾವು ಮರಾಠಿಯವರ ಸ್ನೇಹವನ್ನು, ಸಾಂಸ್ಕೃತಿಕ ಸ್ನೇಹವನ್ನು, ಸಾಹಿತ್ಯಿಕ ಸ್ನೇಹವನ್ನು ಇಟ್ಕೊಂಡಷ್ಟು ನಮ್ಮ ಬೆಳವಣಿಗೆಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಕನ್ನಡ ಮತ್ತು ಮರಾಠಿ ಸಮನ್ವಯದ ಒಂದು ಆದರ್ಶವನ್ನು ಅವರು ಹಾಕಿಕೊಂಡ್ರು, ಅದನ್ನು ಆರಂಭ ಮಾಡಿದರು. ಈಗ ಇತ್ತೀಚಿನ ಸಮಿತಿಯಲ್ಲಿ ಈ ಕನ್ನಡ ಮರಾಠಿಯ ಸೀಮೆಯನ್ನು ದಾಟಿ ಸಂಗೀತದ ಮೂಲಕ, ನಾಟಕದ ಮೂಲಕ, ನೃತ್ಯದ ಮೂಲಕ, ಎಲ್ಲಿ ಭಾಷೆ ಅಡ್ಡಿಯಾಗುವುದಿಲ್ಲವೋ ಕರ್ನಾಟಕ ಸಂಘ ವೇದಿಕೆ, ಕನ್ನಡಿಗರು ಅದರ ಕಾರ್ಯಕರ್ತರು. ಆದರೆ ಇಡೀ ಜನ ಸಮುದಾಯವನ್ನು, ರಸಿಕ ಸಮುದಾಯವನ್ನು ಆಕರ್ಷಣೆ ಮಾಡುವಂತಹ ಒಂದು ಪ್ರಯತ್ನ ಅಲ್ಲಿ ನಡೆದಿದೆ.
1: ಈ ಸಾಂಸ್ಕೃತಿಕ ವಿನಿಮಯದ ಮೂಲಕ ಸಂಬಂಧ
0: ಗಟ್ಟಿಗೊಳಿಸೋದು. ಮತ್ತೆ ಈ ಮಧ್ಯೆ ಕನ್ನಡ ಮರಾಠಿ ಭಾಷಾ ಬಾಂಧವ್ಯವನ್ನು, ಸಾಂಸ್ಕೃತಿಕ ಬಾಂಧವ್ಯವನ್ನು ಕಾಯಂಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಯೋಜನೆಗಳನ್ನು ಕರ್ನಾಟಕ ಸಂಘ ಹಾಕೊಂಡಿದೆ. ವರದರಾಜ ಆದ್ಯರ ಹೆಸರಿನಿಂದ ಪ್ರತಿ ವರ್ಷ ಯಾವ ವ್ಯಕ್ತಿ ಅಥವಾ ಸಂಸ್ಥೆ ಕನ್ನಡ ಮತ್ತು ಮರಾಠಿ ಬಾಂಧವ್ಯವನ್ನು ಬೆಳೆಸಲಿಕ್ಕೆ, ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಅದರ ಬಗ್ಗೆ ಸಮಾಜದಲ್ಲಿ ಒಂದು ತರದ ಪರಿಣಾಮ ಉಂಟಾಗಿದೆ ಅಂತ ಅವರು ಪುರಾವೆಗಳನ್ನು ಸಹಿತ ನಾಮಕರಣ ಪತ್ರ ಸಲ್ಲಿಸಿದರೆ, ಅಂಥವರಿಗೆ ಪ್ರತಿ ವರ್ಷ 10,000 ರೂಪಾಯಿ ಬಹುಮಾನ ಕೊಡುವಂತಹ ಒಂದು ಯೋಜನೆ ಇದೆ. ಆಮೇಲೆ ಕನ್ನಡ ಸದಸ್ಯರಿಗೆ ಸ್ವಲ್ಪ ಮರಾಠಿ ಗೊತ್ತಿದ್ರೆ ಮುಂಬೈಯ ಜೀವನದ ಮೇನ್ ಸ್ಟ್ರೀಮ್ ಮುಖ್ಯ ಪ್ರವಾಹದಲ್ಲಿ ಶಾಮೀಲಾಗಿ, ಅಂದರೆ ನಡುಗಡ್ಡೆಗಳಾಗಿ ಪ್ರತ್ಯೇಕವಾಗಿ ಬದುಕಿ ತೊಂದರೆ ಸಂಕಟಕ್ಕಿಂತಲೂ ಅಲ್ಲಿಯ ಜನಜೀವನದಲ್ಲಿ ಬೆರೆಯಬೇಕು ಅನ್ನೋದಟ್ಟಿಂದ ಸ್ವಲ್ಪ ಮರಾಠಿ ಕಲಿಸುವಂಥ ಮರಾಠಿ ವರ್ಗಗಳನ್ನು ನಡೆಸ್ತೀವಿ. ಆಮೇಲೆ ಮರಾಠಿ ಜನ ನಮ್ಮಲ್ಲಿ ಸಾಕಷ್ಟು ಬಳಸ್ತಾರೆ, ಅವರಿಗೆ ಕನ್ನಡ ಕಲಿಸುವಂಥ ಕನ್ನಡ ವರ್ಗಗಳನ್ನು ನಡೆಸ್ತೀವಿ. ಮತ್ತೊಂದು ಮುಖ್ಯ ಗ್ರಂಥಾಲಯ ಅಂತ ಇಟ್ಕೊಂಡಿದ್ದೀವಿ, ವಾರ್ತಾ ಕೇಂದ್ರ ಅಂತ ಇಟ್ಕೊಂಡಿದ್ದೀವಿ. ಅಂದರೆ ಕನ್ನಡೇತರ ಜನರಿಗೆ ಕರ್ನಾಟಕದ ಎಲ್ಲ ಸಮಗ್ರ ಜೀವನದ ಮಾಹಿತಿ ಅವರಿಗೆ ದೊರಕುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಮತ್ತು ಅಂಥ ಒಂದು ಸಂಘದ ಜೊತೆಗೆ ಕೆಲಸ ಮಾಡುವಂಥ ಸುಯೋಗ ಕಳೆದ 20 ವರ್ಷಗಳಿಂದ ನನಗೆ ಸಿಕ್ಕಿದೆ, ಸಾಕಷ್ಟು ಕೆಲಸ ಆಗ್ತಾ ಇದೆ.
1: ನೀವು ಸುದೀರ್ಘ ಕಾಲ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು, ನಿಮ್ಮ ಸತ್ಯ ನಿರ್ಮಾಣದ ಒಂದು ವ್ಯಾಪ್ತಿಗೆ ಇದರಿಂದ ಏನಾದರೂ ಲಾಭ ಆಗಿದೆ?
0: ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಯಾವಾಗ ಶಿಕ್ಷಕ ಆಗಿದ್ದೆ 1956 ಇಸ್ವಿಯಿಂದ, ಆಗಿನಿಂದನೂ ನನ್ನ ಕನಸಿತ್ತು ಆಕಾಶವಾಣಿಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು. ಒಂದೇನು, ನಾವು ಸಾಮಾನ್ಯ ಜನತೆಗೆ, ಯಾರು ಪತ್ರಿಕೆಗಳನ್ನು ಓದಲಾರರು, ಯಾರು ಪುಸ್ತಕಗಳನ್ನು ಓದಲಾರರು, ಅಂಥವ್ರಿಗೆ ಕೂಡ ಈ ಮಾಧ್ಯಮದ ಮೂಲಕ ಏನಾದರೂ ಹೇಳೋದು ಸಾಧ್ಯ ಅನ್ನುವಂಥ ಭಾವನೆ ನನಗೆ ಶಿಕ್ಷಕ ಇದ್ದಾಗಿನಿಂದ ತಿಳಿತು. ಮತ್ತು ಮುಂಬೈ ಆಕಾಶವಾಣಿಯಲ್ಲಿ ಸೇವೆ ಮಾಡುವಂಥ ಕೆಲಸ ಸಂದರ್ಭ ನನಗೆ ಬಂತು. 18 ವರ್ಷ ಕೆಲಸ ಮಾಡುವಾಗ ಬೇರೆ ಬೇರೆ ಭಾಷೆ ಲೇಖಕರ ಸಂಪರ್ಕ, ಕವಿಗಳ ಸಂಪರ್ಕ, ಎಲ್ಲರ ಸಂಪರ್ಕ ಬಂದದ್ದರಿಂದ ನಾವು ಕನ್ನಡಿಗರು, ಕನ್ನಡ ಲೇಖಕರು, ಕನ್ನಡ ಕವಿಗಳು ಎಷ್ಟು ಮಾಡಿದ್ದೀವಿ, ಏನು ಮಾಡೋದು ಸಾಧ್ಯ ಇದೆ ಅನ್ನುವಂಥ ಒಂದು ತಾರತಮ್ಯ, ಒಂದು ಸ್ಪರ್ಧಾ ಭಾವ ಅಲ್ಲಿ ಬೆಳೀಲಿಕ್ಕೆ ಅನುಕೂಲ ಆಯಿತು. ಆ ದೃಷ್ಟಿಯಿಂದ ಆಕಾಶವಾಣಿಯ ಸೇವೆ ನನ್ನ ವೈಯಕ್ತಿಕ ಬರವಣಿಗೆಗೆ ಭಾಳ ಪೂರಕವಾಗಿಯೇ ನಿಂತಿತ್ತು ಅಂತ ನನಗೆ ಅನಿಸ್ತದೆ. ಆದ್ದರಿಂದಲೇ ಈ 18 ವರ್ಷಗಳಲ್ಲಿ ಕೂಡ ಕೆಲವು ಕೃತಿಗಳು ಮೂಡಿ ಬರಲಿಕ್ಕೆ ಸಾಧ್ಯ ಆಯಿತು.
1: ದೂರದಲ್ಲಿದ್ದರೂ ಕೂಡ ಕನ್ನಡ ನಾಡು, ಕನ್ನಡ ಜನತೆ ನಿಮ್ಮನ್ನು ಮರೆತಿಲ್ಲ. ಅದಕ್ಕೆ ಪುರಾವೆಗಳನ್ನು ಹೇಳ್ತಾ ಹೋಗೋದು ಅಗತ್ಯ ಇಲ್ಲ ಅನಿಸ್ತದೆ. ಕನ್ನಡಿಗರ ಈ ಔದಾರ್ಯ ಅಂತೀರೋ, ಅವರ ಪ್ರೀತಿ ಅಂತೀರೋ, ಇದಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಿ?
0: ಇದು ತಾಯ್ನಾಡಿಗೆ ಬಂದಾಗ

0: ಆ ದೂರಿಂದ ಮಗ ಬಂದ ಕೂಡಲೇ ತಾಯಿ ತಂದೆಗಳು ಎಷ್ಟು ಅಕ್ಕರ್ತಿಯಿಂದ ಸ್ವಾಗತ ಮಾಡ್ತಾರೋ ಸ್ವಾಭಾವಿಕವಾಗಿ ನಿಮ್ಮ ಮಗನಿಗೆ ಕೂಡ ಸಂತೋಷ ಆಗ್ತದೆ. ನಾನು ಯಾವಾಗ ಯಾವ್ಯಾವ ಸಂದರ್ಭಗಳಲ್ಲಿ, ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಬಹುದು, ಇಂತಹ ನಗರಗಳಲ್ಲಿ ಸಣ್ಣ ಪುಟ್ಟ ಸೆಮಿನಾರ್ಗಳಾಗಬಹುದು, ಚರ್ಚಾಕೂಟಗಳಾಗಬಹುದು, ಯಾವಾಗ ಬಂದರೂ ಕೂಡ ಜನ ರಸಿಕರು ಸಾಹಿತಿಗಳು ಕವಿಗಳು ಬಹಳ ಪ್ರೀತಿಯಿಂದ ನನ್ನ ಬರಮಾಡಿಕೊಳ್ತಾರೆ. ಅದನ್ನೆಲ್ಲ ನೋಡಿದಾಗ ನಾನು ಹೊರಗಿನಿದ್ದರೂ ಕೂಡ ಹೊರಗಿನವ ಅಲ್ಲ, ಒಳಗಿನವನೇ ಆಗಿದ್ದೇನೆ ಅನ್ನುವಂಥ ಒಂದು ಧನ್ಯತೆ ನನ್ನ ಮನಸ್ಸಿಗೆ ಮೂಡುತ್ತದೆ. ಬಹಳ ಸಂತೋಷ ಆಗ್ತದೆ.
1: ಕವಿಗಳು ಈ ನಮ್ಮ ಸಂದರ್ಶನವನ್ನು ಹಂಗೆ ಮುಗಿಸಿದ್ರೆ ಅದಕ್ಕೆ ಅರ್ಥ ಬರುವುದಿಲ್ಲ ಅನಿಸುತ್ತೆ. ಒಂದು ಕವನವನ್ನು, ನಿಮ್ಮದೇ ಆದ ನಿಮ್ಮ ಆಯ್ಕೆಯ ಕವನವನ್ನು ಓದ್ತೀರಾ?
0: ಹೌದಾ. ಇದು ಈ ಕಾಲನ ಬಗ್ಗೆ ಕನ್ನಡ ಕವಿಗಳು ಸಾಕಷ್ಟು ಕವನಗಳನ್ನು ಬರೆದಿದ್ದಾರೆ. ನಾನು ಕಾಲನ ಬಗ್ಗೆ ಒಂದು ಚಿಂತನೆ ಮಾಡಿದಾಗ ಮೂಡಿದಂಥ ಕೆಲವು ಸಾಲುಗಳನ್ನು ಇಲ್ಲಿ ಓದ್ತೋರಿಸ್ತೇನೆ. ಆ ಕವನದರು ಸರ್ವಸತ್ತಾವಾದಿ ಅಂತ, ಡಿಕ್ಟೇಟರ್
1: ಕಾಲನವನು.
0: ಈ ಕಾಲನೆಂಬಾತ ಆ ಲೋಕದಲ್ಲಿರುವನೋ ಇಲ್ಲವೋ, ಈ ಲೋಕದಲ್ಲಂತೂ ಸರ್ವಸತ್ತಾವಾದಿ ಎಂದು ಪ್ರಖ್ಯಾತ. ಈ ಕಾಲನೆಂಬಾತ ಆ ಲೋಕದಲ್ಲಿರುವನೋ ಇಲ್ಲವೋ, ಈ ಲೋಕದಲ್ಲಂತೂ ಸರ್ವಸತ್ತಾವಾದಿ ಎಂದು ಪ್ರಖ್ಯಾತ. ಬಡವ ಬಲ್ಲಿದರೆಣೆ, ಸ್ತ್ರೀ ಪುರುಷರೆಣದೆ, ಆಸ್ತಿಕರ ನಾಸ್ತಿಕರನೂ ಬಿಡದೆ ನಿತ್ಯ ಪರೇಡಿಗೆ ನಿಲ್ಲಿಸುತ್ತಾನೆ. ಆಸ್ತಿಕರ ನಾಸ್ತಿಕರ ಯಾರನ್ನೂ ಬಿಡದೆ ನಿತ್ಯ ಪರೇಡಿಗೆ ನಿಲ್ಲಿಸುತ್ತಾನೆ. ಹರದಾರಿ ಹರದಾರಿ ಬಯಲು ಬಿರಿದಾರಿ ನಡೆಸುತ್ತಾ ನಡೆಸುತ್ತಾ ನಡುವೆ ಒಮ್ಮೆಲೆ ಒಬ್ಬರೊಬ್ಬರ ಹಿಡಿದು ಅಪ್ಪಳಿಸುತ್ತಾನೆ. ಅಳಿದ ಅಸ್ಥಿಗಳ ವಿಶ್ವ ಪಂಚಾಯತಿಯ ಪಾಲಾಗಿಸಿ ಉಳಿದವರ ಅಂತರಂಗವ ಅರಳಿಸಿ ಅವರವರ ಕರ್ಮಶಾಲೆಗೆ ಸೇರಿಸುತ್ತಾನೆ. ಉಂಡುಟ್ಟು ಬದುಕುವ ದಾರಿ ತೋರಿಸುತ್ತಾನೆ. ಸುಖ ದುಃಖಗಳ ನಿತ್ತು ನಿರೂಪಿಸುತ್ತಾನೆ. ತಗ್ಗು ದಿನ್ನೆಗಳಲ್ಲಿ ಕಲ್ಲು ಮುಳ್ಳುಗಳಲ್ಲಿ ದಂಧೆ ದಾಂಧಲೆಗಳಲ್ಲಿ ಅವರಿವರ ಕ್ರಿಯೆ ಪ್ರತಿಕ್ರಿಯೆಗಳ ಪರಕಿಸುತ್ತಾನೆ. ಕ್ಷಣ ಕ್ಷಣಕ್ಕೂ ನಡೆಯುವ ಪರೀಕ್ಷೆಯಲ್ಲಿ ಪಾಸಾಗದವರ ತಳ್ಳಿ ಹಾಕುತ್ತಾನೆ. ಉಳಿದವರ ಮತ್ತೆ ಪರೀಕ್ಷೆಯ ತಯಾರಿಗೆ ತೊಡಗಿಸುತ್ತಾನೆ. ಈಗೀಗ ಈ ಸರ್ವಸತ್ತಾವಾದಿ ಉಗ್ರಗಾಮಿ ಆತಂಕವಾದಿಗಳ ಕೈಗೊಂಬೆಯಾಗಿ ಜಗದ ಮೂಲೆ ಮೂಲೆಗಳಲ್ಲಿ ನಾನಾ ಅವತಾರಗಳ ತಾಳಿ ಹಾವಳಿ ನಡೆಸಿದ್ದಾನೆ. ಜೀವನಾಭಿಲಾಷಿ ಸಜ್ಜನರ ಸಂಪನ್ನರ ಶಾಂತಿಪ್ರಿಯರ ನೆಮ್ಮದಿಯಲ್ಲಿ ಹುಳಿ ಹಿಂಡಿ ಬದುಕಿನ ಹದ ಕೆಡಿಸುತ್ತಿದ್ದಾನೆ. ಈಗೀಗ ಹಾವಳಿ ನಡೆಸಿದ್ದಾನೆ ಜೀವನಾಭಿಲಾಷಿ ಸಜ್ಜನರ ಸಂಪನ್ನರ ಶಾಂತಿಪ್ರಿಯರ ನೆಮ್ಮದಿಯಲ್ಲಿ ಹುಳಿ ಹಿಂಡಿ ಬದುಕಿನ ಹದ ಕೆಡಿಸುತ್ತಾನೆ. ಈ ಕೇಡಿಗರ ಕೈಯಿಂದ ಇವನ ಮುಕ್ತಗೊಳಿಸಿ ಅವನ ಮೂಲಸ್ಥಾನ ತೋರಿಸುವ ಕಾಯಕಕ್ಕೆ ತೊಡಗಬೇಕಿದೆಯು. ಬರುವಿರಾ ಬಂಧುಗಳೇ.
1: ಕಾಲನ ಕಿಲಾಡಿತನವನ್ನು ತುಂಬ ಸುಂದರವಾಗಿ ಕವನದಲ್ಲಿ ಹಿಡಿದಿಟ್ಟಿದ್ದೀರಿ. ಸಂಧಿಯವರೇ, ನಿಮ್ಮ ಸಾಹಿತ್ಯ ಮತ್ತು ವ್ಯಕ್ತಿತ್ವಕ್ಕೆ ಇರುವಂಥ ಸಂಬಂಧ, ಸಾಹಿತ್ಯ ಮತ್ತು ವಿಮರ್ಶೆ ಇರುವಂಥ ಸಂಬಂಧ, ಮುಂಬೈನಲ್ಲಿ ನೀವು ಮಾಡ್ತಾ ಇರುವ ಕನ್ನಡದ ಕೆಲಸ, ಇವೆಲ್ಲವುಗಳ ಬಗ್ಗೆ ತುಂಬ ವಿವರವಾಗಿ ವಿಶ್ಲೇಷಣಾತ್ಮಕವಾಗಿ ನಮ್ಮೊಂದಿಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ಈ ಮಾತುಕತೆಯಲ್ಲಿ ಬಯಸಿ ನಿಮ್ಮ ವಿಚಾರಗಳನ್ನು ತಿಳಿಸಿದಂಥ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಹಿರಿಯ ಕವಿ ಬಿ ಎ ಸನದಿ ಅವರೊಂದಿಗೆ ಡಾಕ್ಟರ್ ಬಸವರಾಜ ಸಾದರ್ ಅವರು ನಡೆಸಿದ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇನ್ನು ಟಿವಿ ಕಬಾಡಿ ಅವರ ವಾಯ್ಲಿನ್ ವಾದನದಲ್ಲಿ ಕೇಳೋಣ ರಾಗ್ ದುರ್ಗಾ.

ಆರಂಭದಲ್ಲಿ ಕೇಳಿ ಹಿಮಪಾತ ಚಿತ್ರದ ಗೀತೆಗಳು. ಗೀತೆಗಳಿಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಆರಂಭದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ.

ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ಹಿಮಪಾತ ಚಿತ್ರದ ಗೀತೆಗಳನ್ನ ಕೇಳುತ್ತಿರುವಿರಿ. ಮುಂದಿನ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ.

ಹಿಮಪಾತ ಚಿತ್ರದ ಕೊನೆಯ ಗೀತೆ ಹಾಡಿದ್ದಾರೆ ಚಿತ್ರ ಮಂಜುಳಾ ಗುರುರಾಜ್ ಹಾಗೂ ರಾಜೇಶ್.

ಎಂದು ಕೇಳಿ. ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆಗಳು. ಗೀತೆಗಳಿಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಆರಂಭದ ಗೀತೆ ಹಾಡಿದ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ

ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂದಿನ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಶ್ರೋತೃ ಬೆಳದಿಂಗಳು,
2: ಕೇಳುಗರ ಮನದಿಚ್ಚೆಯ ಪ್ರೇಮ ಗೀತೆಗಳ ಪ್ರಸಾರ.
3: ಕನಸು ಕುಣಿದವೋ ಕರೆದವೋ ಕುಣಿದು ಮೆರೆದವೋ
2: ಕೇಳಿ
1: ಶ್ರೋತೃ ಬೆಳದಿಂಗಳು. ಬದುಕಲ್ಲಿ ಸದಾ ಹಸಿರಾಗಿ ಸವಿನಪಾಗಿ ಉಳಿಯುವುದು ಪ್ರೀತಿ, ಪ್ರೇಮ, ಒಲವು, ಹೀಗೆಲ್ಲ ಕರೆಯಬಹುದಾದ ಒಂದು ಸವಿಭಾವ, ಅದೇ ಪ್ರೇಮ. ಅದರಲ್ಲೂ ಒಲವಿನ ಭಾವದ ಗೀತೆಗಳು ಅದೆಷ್ಟು ಸವಿ ಉಣಿಸಿವೆ, ಅದೆಷ್ಟು ಮುದ ತಂದಿವೆ. ಅಂತಹ ಮಧುರ ಭಾವ

ಗೀತೆಗಳಿಗಾಗಿಯೇ ಈ ಶ್ರೋತೃ ಬೆಳದಿಂಗಳು ಪ್ರೀತಿಯ ಸಂಕೇತವಾದ ಬೆಳದಿಂಗಳಿಂದ ಜೊತೆ ಸಹೃದಯದ ಶ್ರೋತೃ ಒಬ್ಬರ ಮನದಿಚ್ಛೆಯ ಪ್ರೇಮತೆಗಳು ಈ ಸಂಚಿಕೆಯಲ್ಲಿ ಮೂಡಿಬರುತ್ತವೆ. ಈ ಸಂಚಿಕೆಯಲ್ಲಿ ಆ ಶ್ರೋತೃ ನಮ್ಮೊಂದಿಗೆ ಇದ್ದು ತಮ್ಮ ಭಾವನೆಗಳನ್ನು ಲಹರಿಯಾಗಿಸಲಿದ್ದಾರೆ.

0: ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ನಮ್ಮ ನಿಲಯದ ಖಾಯಂ ಶ್ರೋತೃ ಒಬ್ಬರು, ಕನ್ನಡ ಸಾಹಿತ್ಯವನ್ನು ಓದಿಕೊಂಡಿರುವವರು, ಕನ್ನಡ ಸಾಹಿತ್ಯವನ್ನು ಬೋಧನೆ ಮಾಡುತ್ತಿರುವವರು ಹಾಗೂ FM ಪ್ರಸಾರದಲ್ಲಿ ಆಸಕ್ತಿ ಉಳ್ಳವರೂ ಆದ ಅರಸೀಕೆರೆ ತಾಲೂಕು ದುಮ್ಮೇನಹಳ್ಳಿಯ MU ಸೋಮಶೇಖರ್ ನಮ್ಮ ಜೊತೆಯಲ್ಲಿ ಇರ್ತಾರೆ. ಜೊತೆಗೆ ತಮ್ಮ ಇಚ್ಛೆಯ ಹಾಡುಗಳ ಕೋರಿಕೆಯನ್ನು ಸಲ್ಲಿಸುತ್ತಾರೆ, ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಸೋಮಶೇಖರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ನಮಸ್ಕಾರ ಸರ್.
0: ನಮಸ್ಕಾರ ಹೇಳಿ. ಶ್ರೋತೃ ಬೆಳದಿಂಗಳು ತುಂಬಾ ಕಾತರದಿಂದ ಕಾಯುತ್ತಿದ್ದಂತಹ ಕಾರ್ಯಕ್ರಮ ಇದು, ನಿಮ್ಗೆ ಏನನ್ಸ್ತಾ ಇದೆ ಹೇಳಿ.
1: ನಿಜ ಸರ್, ಬೆಳದಿಂಗಳು ಅಂತ ಆ ಪದನೇ ತುಂಬಾ ಅರ್ಥಪೂರ್ಣವಾದಂತ ಪದ ಸರ್. ತಿಂಗಳು ಅಂತ ಅಂದ್ರೆ ಏನೇನ್ ಚಂದಿರ, ಬೆಳದಿಂಗಳು ಅಂದ್ರೆ ಪೂರ್ಣ ಚಂದಿರ. ಆ ರಾತ್ರಿಯಲ್ಲಿ ಆ ತಂಪಾಗಿರ್ತಕ್ಕಂತ ಬೆಳಕನ್ನ ನೀಡ್ತಕ್ಕಂತ ಚಂದ್ರನನ್ನ ನೋಡದೆ ಒಂದು ಖುಷಿ ಸರ್. ಹಾಗೆ ನಾವು ಕತ್ತಲೆಯಿಂದ ಬೆಳಕಿನೆಡೆ ಸಾಗ್ತಕ್ಕಂತ ಒಂದು ಪ್ರಯತ್ನದಲ್ಲಿ ನಮ್ಗೆ ಸ್ಫೂರ್ತಿಯನ್ನ ಕೊಡ್ತಕ್ಕಂತ ಒಂದು ಸಂದರ್ಭ ಸರ್.
0: ಖಂಡಿತ.
1: ಹಾಗಾಗಿ ಇಂಥ ಒಂದು ಈ ಅರ್ಥಪೂರ್ಣವಾದಂತ ಈ ಸಮಯದಲ್ಲಿ ಒಲುಮೆ, ಪ್ರೀತಿ, ಅಕ್ಕರೆ, ಈ ಪದಗಳೇ ನಾವು ಎಲ್ಲಿ ತುಂಬಾ ಅರ್ಥವನ್ನ ಕಂಡ್ಕೊಳ್ತೇವೆ ಅಂತಂದ್ರೆ ಇಂಥ ಪ್ರೇಮ ಗೀತೆಗಳನ್ನ ನಾವು ಕೇಳ್ತಾ ಸಾಗ್ಬಹುದು ಸರ್.
0: ಖಂಡಿತ ಖಂಡಿತ. ಓಕೆ, ಈಗ ಕಾರ್ಯಕ್ರಮ ಆರಂಭ ಆಯ್ತು ಅಂದ್ಕೊಳ್ಳೋಣ. ನಿಮಗೆ ಇಚ್ಛೆಯ ಬಹಳ ಖುಷಿ ಕೊಟ್ಟಂತಹ, ಬಹಳ ಸಂತೋಷ ಕೊಡುವಂತಹ, ಬಹಳ ಸವಿಯಾಗಿ ಕಾಡುವಂತಹ ಒಂದು ಗೀತೆ ಹೇಳ್ಬಿಡಿ, ಯಾವುದು ಅಂತ ಹೇಳಿ.
1: ಸರ್, ನನಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಗೀತಾ ದೀಪ ಅಭಿನಯದ ಈ ಧ್ರುವತಾರೆ ಚಿತ್ರದಿಂದ ಒಂದು ಗೀತೆ ಬೇಕು ಸರ್ ನನಗೆ.
0: ಹೇಳಿ ಯಾವ ಸಾಂಗ್.
1: ಕಾಡದಂತ ಗೀತೆ ಅದು, ಸಿ ಉದಯಶಂಕರ್ ಅವ್ರು ಬರೆದಿರೋದು. ಓನಲ್ಲೇ ಸವಿ ನುಡಿಯ ಹೇಳಿ ಅಂತ ಹೇಳಿ. ನಲ್ಲೆ ಅಂತ ಅಂದ್ರು ಕೂಡ ಪ್ರಿಯ ಅಂತಾನೆ, ಒಳ್ಳೆ ಸವಿಯಾದ ಮಾತನ್ನ ಆಡು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಸರ್ ಇವರು ಕೂಡ ಹೇಳ್ತಾರೆ. ಹಾಗಾಗಿ ತಮ್ಮ ಭಾವನೆಗಳನ್ನ ತುಂಬಾ ರಸಮಯವಾಗಿ ಹಂಚಿಕೊಳ್ತಾರೆ ಸರ್.
0: ರಸಮಯವಾಗಿ.
1: ಹೌದು,
0: ವಾಣಿ ಜಯರಾಮ್ ಅವರ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗುಡಿಸಿರುವ ಗೀತೆ ಇದು. ಉಪೇಂದ್ರ ಕುಮಾರ್ ಅವರ ಬಹಳ ಸೊಗಸಾದ ಸಂಗೀತ ನಿರ್ದೇಶನ ಇದಕ್ಕೆ.
1: ಉಪೇಂದ್ರ ಕುಮಾರ್ ಅವರು ತುಂಬಾ ಅವಾಗೆಲ್ಲ ತುಂಬಾ ಮಾಧುರ್ಯ ಪ್ರಧಾನವಾಗಿ ಅವರು ಕೂಡ ರಾಗ ಸಂಯೋಜನೆ ಮಾಡ್ತಾರೆ.
0: ಹೌದು ಹೌದು.
1: ಗೀತೆಗಳಂತೂ ತುಂಬಾ ಒಂದು ಏನು ಸಾಫ್ಟ್ ಕಾರ್ನರ್ ಅಂತ ಹೇಳ್ತಾರಲ್ಲ ಆ ರೀತಿ ಹೋಗ್ತಕ್ಕಂಥದ್ದು ಸರ್.
0: ಹೌದು,
1: ತುಂಬಾ ಇಷ್ಟವಾಗ್ತಕ್ಕಂತ ಹಾಡು ಇದು. ಅವಾಗೆಲ್ಲ ರಾಜ್ಕುಮಾರ್ ಅವರು ಬಹಳ ಚೂಸಿ ಆಗಿ ವರ್ಷಕ್ಕೆ ಒಂದು ಎರಡು ಸಿನಿಮಾ ಮಾಡ್ತಾ ಇದ್ರು, ಸದಭಿವೃದ್ಧಿ ಚಿತ್ರಗಳನ್ನ ಕೊಡ್ತಾ ಬಂದ್ರು ಸರ್ ಅವರು.
0: ಮನೆ ಮಂದಿ ಎಲ್ಲ ಕೂತು ನೋಡುವಂತಹ ಒಂದು ಚಿತ್ರ,
1: ಕೂತು ಆಸ್ವಾದಿಸ್ತಕ್ಕಂತ, ಮತ್ತೆ ಮುಜುಗರಕ್ಕೆ ಎಡೆ ಮಾಡ್ತಿರಲ್ಲ ಆ ಚಿತ್ರಗಳು. ಒಂದೇ ಒಂದು ಅಶ್ಲೀಲ ಪದಗಳು ಇರ್ತಿರಲ್ಲ, ಬಹಳ ನೀಟಾಗಿ ಅವರು ಅಭಿನಯಿಸ್ತಿದ್ರು. ಹಾಗಾಗಿ ತುಂಬಾ ಇಷ್ಟ ಆಗ್ತಾ ಇತ್ತು. ಇವತ್ತು ರಾಜ್ಕುಮಾರ್ ಅವ್ರು ನಮ್ಮೊಂದು ಇಲ್ಲ, ಈ ಹಾಡಿನ ಮೂಲಕ ನಾವು ಅವ್ರಿಗೆ ನಾವು ಒಂದು ಅಶ್ರುತರ್ಪಣ ಕೂಡ ಅರ್ಪಿಸ್ತಾಗೆ ಅಂತ ನಾನಾದ್ರೂ ಭಾವಿಸ್ತೇನೆ ಸರ್.
0: ಅವರ ನೆನಪುಗಳು ಸದಾ ಇರ್ತವೆ, ಅವ್ರು ಇಲ್ಲ ಅಂತ ಅನ್ಕೊಳ್ಳೋದೆ ಬೇಡ. ಯಾಕೆ ರಾಜ್ಕುಮಾರ್ ನಮ್ಮ ಜೊತೆಲಿ ಇದ್ದಾರೆ, ಅವರ ಹಾಡಿನಲ್ಲಿ, ಅಭಿನಯದಲ್ಲಿ, ಒಂದು ಸ್ಕ್ರೀನ್ ಮೇಲೆ, ಅವರು ಒಂದು ಥಿಯೇಟರ್ ಅಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಅವರ ಪಿಕ್ಚರ್ ಬಂತು ಅಂತ ಹೇಳಿದ್ರೆ ರಾಜ್ಕುಮಾರ್ ಇಲ್ಲ ಅಂತ ಅನ್ಸೋದೇ ಇಲ್ಲ, ಅವ್ರು ಇದ್ದಾರೆ ನಮ್ಮ ಜೊತೆಲಿ ಸದಾ ಇರ್ತಾರೆ.
1: ಕಲಾವಿದರಿಗೆ ಸಾವಿಲ್ಲ ಅಂತ ಒಂದು ಮಾತು ಕೂಡ ಹೇಳ್ತಾರೆ.
0: ಅವರ ಪ್ರೇಮ ಗೀತೆಗಳಲ್ಲಿ ಆರಂಭದ ಒಂದು ಸಾಂಗ್ ಇದು. ಓಕೆ, ನಿಮ್ಮ ಸಾಂಗಿಗೆ ಬರ್ತಾ ಇದೆ ಸೋಮಶೇಖರ್.
1: ಧನ್ಯವಾದಗಳು.

0: ಶ್ರೋತೃ ಬೆಳದಿಂಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೋಮಶೇಖರ್ ನಮ್ಮ ಜೊತೆಯಲ್ಲಿದ್ದಾರೆ. ಮತ್ತಷ್ಟು ಸವಿಭಾವದ ಗೀತೆಗಳನ್ನು ಕೇಳಲು ಇಚ್ಛೆ ಪಡ್ತಾರೆ. ಸೋಮಶೇಖರ್ ಸ್ವಾಗತ ಮತ್ತೊಮ್ಮೆ. ಹೇಳಿ ಸೋಮಶೇಖರ್.
1: ಸರ್, ಮತ್ತೆ ನಾನು ನಂತರ ಕೇಳ್ತಕ್ಕಂತ ಗೀತೆ
0: ಹೇಳಿ,
1: ಬಂಗಾರದ ಜಿಂಕೆ ಚಿತ್ರ ಸರ್.
0: ಬಂಗಾರದ ಜಿಂಕೆ,
1: ಹೌದು. ವಿಷ್ಣುವರ್ಧನ್ ಮತ್ತೆ ಭಾರತಿ ಅವರು ಅಭಿನಯಿಸಿದ್ರು ಸರ್.
0: ಆರತಿ ಅವರು ಸಹ ಇದ್ರು.
1: ಒಂದ್ ಸ್ವಲ್ಪ ಪುನರ್ಜನ್ಮದ ಒಂದು ಕಥೆಯನ್ನ ಒಳಗೊಂಡಂತ ಸರ್ ಇದು. ಈ ಗೀತೆಯನ್ನ ದೊಡ್ಡರಂಗೇಗೌಡರು ಬರೆದಿದ್ದಾರೆ ಸರ್. ಸಾಹಿತಿ ದೊಡ್ಡರಂಗೇಗೌಡರು ಬರೆದ್ರು, ಮತ್ತೆ ಸುರಸಿಂಗಾರ್ ಸಂಸದ ಪ್ರಶಸ್ತಿಯನ್ನು ಪಡೆದ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ್ರು ಸರ್.
0: ಹೌದು,
1: ತುಂಬಾ ಮಧುರವಾದಂತ ಗೀತೆ. ಇಲ್ಲೂ ಕೂಡ ಈ ಪ್ರೀತಿ ಅನ್ನೋ ಪದ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಪದಗಳಲ್ಲಿ ನೋಡಿ, ಒಲ್ಲೊಂದ್ರು ಕೂಡ ಪ್ರೀತಿ ಸರ್.
0: ಹೌದು, ಒಲವು ಅಂದ್ರೆ ಅದೇ.
1: ಒಲವು, ಒಲುಮೆ, ಮೊಟ್ಟ ಮೊದಲ ಪ್ರೇಮ ಸಂಕಲನದ ಕೃತಿ ಅಂದ್ರೆ ಒಲುಮೆ ಅಂತಾನೆ ಸರ್, ತಿರುಮಿಕಂಠೆ ಅವ್ರು ಬರೆದಿದ್ದು. ಹಾಗಾಗಿ ಒಲುಮೆ ಈ ಪದ ಎಷ್ಟು ಚೆನ್ನಾಗಿ ಅಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ, ಒಲುಮೆ ಸಿರಿಯ ಕಂಡು ಅಂತ ಬಹಳ ಸೊಗಸಾಗಿರೋಂತ ಗೀತೆ ಸರ್ ಇದು. ವಿಷ್ಣುವರ್ಧನ್ ಮತ್ತೆ ಭಾರತಿ ಅವರ ಅಭಿನಯದಲ್ಲಿ ತುಂಬಾ ನೈಜವಾಗಿ ಮೂಡ್ ಬಂದಿದೆ ಸರ್.
0: 80ರ ದಶಕದ ಆರಂಭದಲ್ಲಿ ಬಂದಂತಹ ಚಿತ್ರಗಳು, ಅದರಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರವೂ ಕೂಡ ಒಂದು ಪುನರ್ಜನ್ಮದ ಒಂದು ವಿಚಾರವನ್ನೇ ಇಟ್ಕೊಂಡು ತೆಗೆದಂತಹ ಚಿತ್ರ ಅದು.
1: ಅನಂತನಾಗ್ ಶಂಕರ್ನಾಗ್ ಇಬ್ರು ಅಭಿನಯಿಸಿದ್ರು.
0: ಹೌದು, ಅನಂತನಾಗ್ ಶಂಕರ್ನಾಗ್ ಅಭಿನಯಿಸಿದಂತಹ ಚಿತ್ರ ಅದಾಗಿತ್ತು. ಅದೇ ಜೊತೆ ಜೊತೆಯಲ್ಲಿ ಬಂದಂತಹ ನಾಗಾಭರಣ ಅವರು ನಿರ್ದೇಶನ ಮಾಡಿದಂತಹ ಒಂದು ಚಿತ್ರ ಇದು, ಬಂಗಾರದ ಜಿಂಕೆ. ಒಂದ್ ರೀತಿಯಲ್ಲಿ ಏನೋ ಒಂದ್ ರೀತಿ ಮೊದಲು ಥಿಯೇಟರ್ಲಿ ನಾವು ನೋಡಿದಂತಹ ಒಂದು ಸಮಯದಲ್ಲಿ ತರ ಹೆದರಿಕೆ ಆಗ್ತಾ ಇತ್ತು.

0: ದೊಡ್ಡರಂಗೆಗೆ ಕೊಟ್ಟ ಅವ್ರು.
1: ಹೌದು ಸರ್, ನೋಡಿ ಅವರು ಅಲ್ಲಿ ತೇರನೇರಿ ಅಂಬರದಾಗೆ ಹಾಡು ಬರೀತಾರೆ, ಮತ್ತೆ ಈ ಕಡೆ ಪ್ರೇಮ ಗೀತೆ ಬರೀತಾರೆ.
0: ಹೌದು ಹೌದು, ಅದರಲ್ಲೇ ನಿನ್ನ ರೂಪು ಎದೆಯ ಕಲಕ್ಕೆ ಕಂಡು ನಿಂತಾಗ ಪರಸಂಗದ ಗೆಂಡೆ ತಿಮ್ಮ ಅಲ್ನಳ್ಳಿ ಕೃಷ್ಣ ಅವ್ರದ್ದು. ಓಕೆ ಸೋಮಶೇಖರ್, ನಿಮ್ಮ ಒಲುಮೆ ಸಿರಿಯ ಕೇಳೋಣ.
1: ಓಕೆ ಸರ್, ಓಕೆ.

0: ನೀನ್ ಸರ್ ಅದನ್ನ ಪ್ರೇಮ ಗೀತೆಗಳಲ್ಲಿ ಶೆಣ್ಣಗ ಅವರು ದಿನಕ್ಕೆ ನನಗೆ 24 ಗಂಟೆನೂ ಸಾಲದು ಅಂತ ಹೇಳ್ತಾರೆ ಸರ್. ಅಷ್ಟು ದಣಿವರಿಯದ ಒಬ್ಬ ಕಲಾವಿದ ಸರ್ ಅವರು.
1: ಹೌದು,
0: ತುಂಬಾ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕ್ರಿಯಾಶೀಲರಾಗಿ ವರ್ತಿಸ್ತಾ ಇದ್ರು. ಅಂತ ದಿನಗಳಲ್ಲಿ ಅವರು ಗೀತಾ ಚಿತ್ರ ಒಂದು ಬಹಳ ತುಂಬಾ ಅದ್ಭುತವಾಗಿ ಮೂಡಿ ಬಂದಿತ್ತು ಸರ್. ಈ ಗೀತೆಯ ಸ್ಫೂರ್ತಿಯಿಂದ ನಾನೊಂದು ಸಣ್ಣ ಕವಿತೆ ಬರೆದಿದ್ದೆ ಸರ್ ಆ ದಿನಗಳಲ್ಲಿ.
1: ಹೇಳಿ ಸೋಮಶೇಖರ್.
0: ಅದನ್ನ ಒಂದು ವಾಸ್ತವ ಅಂತ ಬರೆದ್ಬಿಟ್ಟು ಬರ್ದೆ.
1: ಹೇಳಿ.
0: ನನಗೊಂದು ಅನುಮಾನ ಕಾಡುತ್ತಿರುವುದು ಗೆಳತಿ, ನನಗೆ ಬೀಳುವ ಕನಸುಗಳಂತೆ ನಿನಗೂ ಬೀಳುತ್ತಿರಬಹುದೇ? ಎಂತಹ ಕನಸು ಕಂಡರೂ ವಾಹವತೆಯನ್ನು ಮರೆಯಬೇಡ ಗೆಳತಿ, ದೈನಂದಿನ ಬದುಕನ್ನು ಅನುಭವಿಸಿ ನೋಡು ಗೆಳತಿ, ಕನಸುಗಳು ಭ್ರಮಾಲೋಕವನ್ನು ಸೃಷ್ಟಿಸುತ್ತವೆ, ವರ್ತಮಾನವು ಸತ್ಯದರ್ಶಿ ಮಾಡಿಸುತ್ತವೆ. ಭ್ರಮಾಲೋಕದಿಂದ ಹೊರಗೆ ಬಾ ಗೆಳತಿ, ವಾಸ್ತವ ಸತ್ಯವನ್ನು ಅರಿತು ಬದುಕಿನ ಸವಿಯನ್ನು ಆಸ್ವಾದಿಸೋಣ. ಒಂದು ಈ ಸ್ಫೂರ್ತಿ ಈ ಚಿತ್ರದ ಈ ಗೀತೆ ಸ್ಫೂರ್ತಿಯಿಂದ ಬರೆದಿದ್ದೆ ಸರ್ ಆಗಿನ ದಿನಗಳಲ್ಲಿ. ಹಾಗಾಗಿ ಈ ಗೀತೆ ಯಾಕೆಂದ್ರೆ ಶಂಕರ್ನಾಗ್ ಅವರು ಜೊತೆಯಲ್ಲೇ ನೋಡಿ ಇದಾರೆ, ಇವತ್ತು ಕೂಡ ಇದಾರೆ ಅವರು, ಕಾಲವಾಗಿ 20 ವರ್ಷಗಳ ನಂತರ ಆದ್ರೂ ಕೂಡ ನಮ್ ಸದಾ ಜೊತೆಯಲ್ಲೇ ಇದಾರೆ ಸರ್. ಹಾಗಾಗಿ ಈ ಗೀತೆಯನ್ನು ಅವ್ರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ.
1: ಈ ಸಾಂಗ್ ವಿಶೇಷ ಅಂತ ಹೇಳಿದ್ರೆ ಸಾಹಿತ್ಯ ಬಹಳ ಸೊಗಸಾದ ಸಾಹಿತ್ಯ.
0: ಹೌದು ಸರ್, ಪಿ ಉದಯಕರ್ ಬರೆದಿದ್ದೆ.
1: ಅದಕ್ಕೆ ಈ ಚಿತ್ರದ ವಿಶೇಷ, ಈ ಫಿಲ್ಮ್ ನಲ್ಲಿ ಇರುವಂತ ಎಲ್ಲಾ ಸಾಂಗ್ ಗಳು ಹಿಟ್ ಆಗಿದೆ. ಅದಕ್ಕೆ ಒಂದು ಕಾರಣ ಇಳೆಯರಾಜ ಅವರ ಮಧುರವಾದ ಸಂಗೀತವಿರಬಹುದು. ಇಳೆಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಹಾಡುಗಳು ಬಹಳ ಹಿಟ್ ಆಗಿದಾವೆ, ಬಹಳ ಸೊಗಸಾಗಿವೆ. ಆದ್ರೆ ನೋಡಿ 34 ವರ್ಷಗಳು, 1980 ಬಂದಂತಹ ಚಿತ್ರ ಇದು. ಆಗಿಂದ ಈಗಿನ ತನಕ ಇವಾಗ ಕೇಳಿದ್ರು ಈಗ ಬಂದಿದೆಯೇನೋ ಈ ಸಿನಿಮಾ ಈ ಹಾಡು ಹಾಗೆಲ್ಲ ಅನ್ಸುತ್ತೆ. ಎಲ್ಲಾ ಮಾಡರ್ನ್ ಇನ್ಸ್ಟ್ರೂಮೆಂಟ್ ಗಳನ್ನ ಬಳಸಿ ಮಧುರವಾಗಿ ಕೇಳಿಸಿದ್ದಾರೆ. ನೋಡಿ ಅವರು ಅದು ಪಾಶ್ಚಿಮಾತ್ಯ ಒಂದು ಇನ್ಫ್ಲೂಯೆನ್ಸ್ ಮತ್ತೆ ದೇಶೀಯ ಜೊತೆಗೆ ಜಾನಪದ ಎಲ್ಲವೂ ಮಿಶ್ರಣಗೊಂಡು ಇಳೆಯರಾಜ ಬಂದಿದ್ದಾರೆ. ಇಳೆಯರಾಜ ಅವರ ಒಂದು ಮಧುರವಾದ ನೋಡಿ ಎಷ್ಟು ಚಂದ ಅಂತ ಹೇಳಿದ್ರೆ ಆ ಗಾ ಮಾದಕದೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡುಗಳಲ್ಲಿ ಮಾದಕ ಗೀತೆಗಳಲ್ಲಿ ಇದು ಸಹ
0: ಒಂದು ಖಂಡಿತ. ಈ ಗೀತೆ ನಮ್ಮನ್ನು ಬೇರೊಂದು ಲೋಕಕ್ಕೆ ಕರೆದೊಯ್ದು ಬಿಡುತ್ತೆ.
1: ಖಂಡಿತ ಖಂಡಿತ ಸಂಶಯ ಜೊತೆ ಜೊತೆಯಲ್ಲಿ ಬರ್ತಾ ಇದೆ.

0: ಕೇಳುಗರೆ ಬೆಳದಿಂಗಳು, ಶ್ರೋತೃ ಬೆಳದಿಂಗಳು, ಇದು ಇದಕ್ಕೆ ಸ್ವಾಗತ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸೋಮಶೇಖರ್ ಜೊತೆ ಮತ್ತಷ್ಟು ಗೀತೆಗಳು. ಸೋಮಶೇಖರ್?
1: ಹಾ,
0: ಹೇಳಿ ಸೋಮಶೇಖರ್, ನಿಮ್ಗೆ ಸಾಂಗ್ ಯಾವ್ದು ಈಗ?
1: ಸರ್, ನನಗೆ ಈಗ ಶಂಕರನಾಗ ಮತ್ತೆ ಅಕ್ಷತಾರಾವ್ ಅಭಿನಯದ ಗೀತಾ ಚಿತ್ರದ ಬೇಕು ಸರ್.
0: ಯಾವ್ದು ಹೇಳಿ ಅದರಲ್ಲಿ?
1: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಎಂದು ಅಂತ ಹೇಳಿ ಒಂದು ಹಾಡು ಬರ್ತದ?
0: ಖಂಡಿತ, ಬಹಳ ಸೊಗಸಾದ.
1: ಅದೇ ಎವರ್ಗ್ರೀನ್ ಸಾಂಗ್ ಅಂತ ಅನ್ಕೊಂಡು.

0: ಉತ್ತರ ಬೆಳದಿಂಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೋಮಶೇಖರ್ ಹೇಳಿ. ಸೋಮಶೇಖರ್ ಸಾಂಗ್,
1: ಈಗ ನನಗೆ ರಾಗತಾಳ ಚಿತ್ರದ ಒಂದು ಗೀತೆ ಇದೆ ಸರ್.
0: ರಾಗತಾಳದಲ್ಲಿ ನಿನ್ನಯ ನೀಲಿಯ ಕಣ್ಣುಗಳಲ್ಲಿ ಅದೊಂದು ಸಾಂಗ್ ಇದೆ
1: ಸರ್. ಓ ಚಿಲ್ಲರೆ ನಾಟ್ಯದ ಸಿರಿಯಲ್ ಇದೆ ಅಲ್ಲ ಸರ್,
0: ಅದು
1: ಸೊಗಸಾಗಿರಂತ ಗೀತೆ ಸರ್. ಅದು ನಂದಗೋಪಾಲ್ ರೆಡ್ಡಿ ಅವ್ರು ಬರ್ದಿದ್ದಾರೆ. ಸಂಗೀತ ನಿರ್ದೇಶನ ಮಾಡಿರೋದು ಎಂ ರಂಗರಾವ್ ಸರ್. ನಾವು ಇಲ್ಲಿ ಹೆಸರಿಸಬೇಕಾದಂತ ಇನ್ನೊಂದು ಹೆಸರು ಅಂದ್ರೆ ಎಂ ರಂಗರಾವ್ ಅವರು ಅದ್ಭುತ ಚಿತ್ರ ಗೀತೆಗಳನ್ನ ಕೊಟ್ಟಂತವ್ರು ಸರ್.
0: ಹೌದು.
1: ಮತ್ತೆ ಈ ಗೀತೆಯನ್ನು ಎಸ್ ಪಿ ಬಿ ಅವ್ರ ಜೊತೆ ಬೆಂಗಳೂರು ಲತಾ ಅವರು ಹಾಡಿದ್ದಾರೆ, ಧ್ವನಿಗೂಡಿಸಿದ್ದಾರೆ. ತುಂಬಾ ಕಡಿಮೆ ಹಾಡನ್ನು ಹಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರು ಸರ್ ಬೆಂಗಳೂರು ಲತಾ ಅವರು. ನಾನು ಕೇಳಿದ ಮಟ್ಟಿಗೆ ಜ್ವಾಲಾಮುಖಿ ಚಿತ್ರದಲ್ಲಿ ಒಂದು ಗೀತೆ ಹಾಡಿದ್ರು ರಾಜ್ಕುಮಾರ್ ಅವ್ರ ಜೊತೆ. ಈ ಒಂದು ಏನು ಈ ಪ್ರೀತಿ ಮತ್ತೆ ಇದನ್ನೆಲ್ಲ ನಾವು ಹೇಳ್ತಾ ಹೋಗ್ತೀವಲ್ಲ ಸರ್
0: ಹೇಳಿ,
1: ಈ ಪ್ರೀತಿಯನ್ನ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ನೋಡ್ತಾ ಹೋಗ್ಬೋದು ಸರ್. ಇದೊಂದು ಪ್ರೀತಿ ಅಂತಕ್ಕಂಥದ್ದು ವಿಶಿಷ್ಟ ಅನುಭೂತಿ. ಮತ್ತೆ ನಾವು ಈ ಪ್ರೀತಿಯನ್ನ ತಂದೆ ಮಕ್ಕಳ ಪ್ರೀತಿ, ಪರಿಸರದ ಬಗ್ಗೆ ಪ್ರೀತಿ, ಕರ್ತವ್ಯದ ಮೇಲೆ ಪ್ರೀತಿ, ಸಮಾಜದ ಮೇಲಿನ ಪ್ರೀತಿ, ಹೀಗೆಲ್ಲ ವಿಸ್ತರಿಸ್ತಾ ಹೋಗ್ಬೋದು. ಆದ್ರೆ ಈ ನಾವು ಒಲುಮೆ ಅಂತ ಬಂದಾಗ ಈ ಪ್ರೀತಿ ಅಂತಂದ್ರೆ ಮೋಹ ಅಲ್ಲ, ವ್ಯಾಮೋಹ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ಈ ಗೀತೆ ಮೂಲಕ ಈಗ ನಾವು ನೋಡ್ತಾ ಹೋಗ್ತೀವಿ ಸರ್. ಸೊಗಸಾಗಿರ್ತಕ್ಕಂಥ ಗೀತೆ ಸರ್ ಇದು. ಓ ಚೆಲುವೆ ನಾಟ್ಯದ ಸಿರಿ, ನಾವೆಲ್ಲ ಎಷ್ಟು ಸಾರಿ ಕೇಳಿದ್ರು ಕೇಳಬೇಕು ಅಂತ ಅನ್ಸ್ತಾರೆ.
0: ಒಂದು ಹೆಣ್ಣಿನ ಚೆಲುವಿನ ಬಣ್ಣನೆ ಹೇಗ್ ಮಾಡಬಹುದು, ಅದನ್ನ ಹೇಗ್ ಹಾಡಬಹುದು ಅನ್ಲಿಕ್ಕೆ ಇದೊಂದು ಬಹಳ ಒಂದು ಸುಂದರವಾದ ಉದಾಹರಣೆ.
1: ಖಂಡಿತ ಖಂಡಿತ, ರಚನೆ ಮಾಡಿದ್ರ ನಂದಗೋಪಾಲ್ ರೆಡ್ಡಿ ಅವರಿಗೆ ನಿಜಕ್ಕೂ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು.
0: ಈ ನೋಡಿ, ಈ ಚಿತ್ರದ ವಿಶೇಷ ಅಂತ ಏನೇ ಹೇಳಿದ್ರೆ, ಇದೇ ಜಿಲ್ಲೆ, ನಮ್ಮ ಜಿಲ್ಲೆನಲ್ಲೇ ಹಳೇಬೀಡಲ್ಲೇ ಚಿತ್ರೀಕರಿಸಿದಂತಹ ಚಿತ್ರ ಇದು. ಬಹಳಷ್ಟು
1: ನಾನು ನೋಡಿದೆ ಅಲ್ಲೇನು ಅಂತ ಏನು ಕಮರ್ಷಿಯಲ್ ಸ್ಟಾರ್ ವ್ಯಾಲ್ಯೂ ಏನು ಇಲ್ಲದೆ ಇರ್ತದ ಚಿತ್ರ ಇದು. ನನ್ನ ಇವರು ಅಲ್ಲಿ ಪೃಥ್ವಿರಾಜ್ ಸಾಗರ್ ಹೊಸ ನಟ ಅಭಿನಯಿಸಿದ್ರು ಸರ್ ಜಯಮಲ್ ಅವ್ರ ಜೊತೆ.
0: ಹೌದು,
1: ತುಂಬಾ ಚೆನ್ನಾಗಿ ಬಂದಿತ್ತು ಸರ್ ಸಿನಿಮಾ.
0: ಖಂಡಿತ ನೋಡಿ, ನಂದಗೋಪಾಲ್ ರೀ ಒಂದೇ ಒಂದು ಸಿನಿಮಾ ನನಗೆ ತಿಳಿದ ಮಟ್ಟಿಗೆ, ಒಂದೇ ಒಂದು ಸಿನಿಮಾಕ್ಕೆ ಅವರು ಬರೆದಿದ್ದು. ಆ ಸಾಹಿತ್ಯವೆಲ್ಲ ಅದ್ಭುತವಾಗಿದೆ. ಹೇ ಶಿಲ್ಪಿ ಹೇ ಕಲಾ ಬ್ರಹ್ಮ ಅಂತ ಹೇಳಿ ಹಳೆಬೀಡು ದೇವನ್ನ ಬಣ್ಣಿಸಿ ಬರೆದಿರುವಂತಹ ಒಂದು ಗೀತೆ ಆ ಚಿತ್ರದಲ್ಲಿದೆ. ಹಾಗೆ ನಿನ್ನೆಯ ನೀಲಿಯ ಕಣ್ಣುಗಳಲ್ಲಿ ಅಂತ ಅದ್ಭುತವಾದ ಗೀತೆ ಇದೆ. ಓಕೆ, ಓ ಚೆಲುವೆ ನಾಟ್ಯದ ರೀ ನನಗೆ ಎಂದೆಂದೂ ಮರೆಯದಂತಹ ಒಂದು ಮಧುರವಾದ ಗೀತೆ.

0: ಶ್ರೋತೃ ಬೆಳದಿಂಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೋಮಶೇಖರ್ ಇದ್ದೀರಿ. ಇಲ್ಲೊಂದು ಕವಿತೆ ಇದೆ ನಮ್ಮ ಶ್ರೋತೃ ಒಬ್ಬರದು. ಒಂದು ಹೆಣ್ಣಿನಲ್ಲಿ ಮೂಡಿರುವ ಪ್ರೇಮದ ಭಾವನೆ ಇದು, ಆಸೆ ಅಂತ ಹೇಳಿ. ನಿನ್ನಯ ಕವನಕ್ಕೆ ಧ್ವನಿಯಾಗುವ ಆಸೆ, ನೀ ಹಾಡುವ ಈ ಕವಿತೆಗೆ ರಾಗವಾಗುವ ಆಸೆ, ನೀ ನುಡಿಸುವ ವೀಣೆಗೆ ಮಾಧುರ್ಯ ತುಂಬುವ ಆಸೆ, ನಿನ್ನ ಹೆಜ್ಜೆಗೆ ನನ್ನ ಹೆಜ್ಜೆಯ ಜೋಡಿಸಿ ಬಾಳ ಮುನ್ನಡೆ ಸಾಧಿಸುವ ಆಸೆ, ನಿನ್ನೊಲವಲ್ಲಿ ತೇಲುತ್ತಾ ನಿನ್ನ ಅಂತರಂಗಕ್ಕೆ ತಂಗಾಳಿಯ ತಂಪು ಬೀಸುವ ಆಸೆ, ನೀ ಹೆಜ್ಜೆ ಇಡುವಡೆ ಹಾದಿಯಾಗುವ ಆಸೆ, ನಿನ್ನಲ್ಲೇ ನಾನಡಗಿ ನೋವೆಲ್ಲ ಮರೆವಾಸೆ, ಬಾಳ ಪಯಣದಲ್ಲಿ ನಿನ್ನ ಜೊಗೂಡುವ ಆಸೆ. ಒಂದು ಹೆಣ್ಣಿನ ಭಾವದಲ್ಲಿ ಮೂಡಿಬಂದಂತಹ ಪ್ರೇಮವಿದು. ಇದನ್ನ ಡಿ ಸುಜಲಾದೇವಿ ಅವರು ನಮಗೆ ಬರೆದುಕೊಟ್ಟಿದ್ದಾರೆ. ಸುಜಲಾದೇವಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಆಮೇಲೆ ನಿಮಗೂ ಇಷ್ಟವಾಗಬಹುದೇನೋ ಅವರಿಗೋಸ್ಕರ ಈ ಒಂದು ಸಾಂಗ್.
1: ಆಯ್ತು ಸರ್, ಓಕೆ.

0: ಕೇಳುವರೆ, ಇವರಿಗೆ ನೇರ ಪ್ರಸಾರದಲ್ಲಿ ಹಾಸನ ಎಫ್ಎಂನಲ್ಲಿ ಶ್ರೋತೃ ಬೆಳದಿಂಗಳು ಮೂಡಿಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಮ್ಮ ನಿಲಯದ ಖಾಯಂ ಶ್ರೋತೃವಾದ ಎಂ ಯು ಸೋಮಶೇಖರ್ ಅವರಿಗೆ ಧನ್ಯವಾದಗಳು. ಹಾಗೆ ಕವಿತೆಯನ್ನು ನೀಡಿದಂತಹ ಸುಜಲಾದೇವಿಯವರಿಗೂ ಧನ್ಯವಾದಗಳು.
1: ಇದುವರೆಗೆ
0: ಶ್ರೋತೃ ಬೆಳದಿಂಗಳು.
2: ಯಾವ ಕಾಣಿಕೆ ನೀಡಲಿ ನಿನಗೆ, ಓಯನ್ನ ಪ್ರೇಯಸಿ.
1: ಶ್ರೋತೃಗಳ ಇಚ್ಛೆಯ ಪ್ರೇಮಗೀತೆಗಳ ಕಾರ್ಯಕ್ರಮ ಮೂಡಿತು. ಪ್ರಸ್ತುತಿ ಪುಟ್ಟಸ್ವಾಮಿ, ಪಿ ತರೀಕೆರೆ.

ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯಮಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕಿಕ್ಕೇರಿ ಕೃಷ್ಣಮೂರ್ತಿ ಅವರಾಜ್ಞೆಯಲ್ಲಿರುವ ಒಂದು ಭಕ್ತಿಗೀತೆಯನ್ನ. ಸಾಹಿತ್ಯ ಶ್ರೀಕೃಷ್ಣ ವಿಠ್ಠಲ್ ಅವರದು.

ಜಾರಿ ಬಿದ್ದ ಜಾಣ ಚಿತ್ರದ ಗೀತೆಗೆಂದು ಸಾಹಿತ್ಯವನ್ನು ಒದಗಿಸಿದ್ದಾರೆ ಚಿ ಉದಯ್ ಶಂಕರ್. ರಾಗ ಸಂಯೋಜಿಸಿದ್ದಾರೆ ಟಿ ಜಿ ಲಿಂಗಪ್ಪ. ಹಾಡಿದ್ದಾರೆ ವಾಣಿ ಜೈರಾಮ್.

ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಮಾರುತಿ ಪ್ರತಾಪ. ನಡೆಸಿಕೊಡುವವರು ಕರಾವಳಿ ಯಕ್ಷಗಾನ ಮಿತ್ರಮಂಡಳಿ ಶಕ್ತಿನಗರ ಮಂಗಳೂರು. ಹಿಮ್ಮೇಳದಲ್ಲಿ ಭಾಗವತರು ದಯಾನಂದ ಕೋಡಿಕಲ್, ಚೆಂಡೆ ರಾಘವೇಂದ್ರ ಅಸ್ರಣ್ಣ ಇರುವೈಲು, ಮದ್ದಲೆ ಕೃಷ್ಣಪ್ರಸಾದ್ ಪೆರ್ಮುಖ, ಶ್ರುತಿ ಸತೀಶ್ ಆಚಾರ್ಯ ತೋಡಾರು. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಅಶೋಕ್ ಕೊಲಕಾಡಿ, ನಾರದ ಉದಯ ಧರ್ಮಸ್ಥಳ, ಹನುಮಂತ ಜಗದೀಶ್ ನಲ್ಕ, ಬಲರಾಮ್ ಶಂಭುಕುಮಾರ ಕಿನ್ನಿಗೋಳಿ, ಗರುಡ ಕೇಶವ ಶಕ್ತಿನಗರ, ಸತ್ಯಭಾಮೆ ಕೇಶವ. ಪ್ರಸಂಗ ಮಾರುತಿ ಪ್ರತಾಪ.

0: ಮಾನವನು ತನ್ನ ದುರ್ಗುಣಗಳಿಂದ ದಾನವನಾಗಬಲ್ಲ, ಸದ್ಗುಣಗಳಿಂದ ದೇವನೆನಿಸಬಲ್ಲ ಎಂತಹ ಸತ್ಯ ಇಷ್ಟರವರೆಗೆ ನನ್ನ ಬಾಳಿನುದ್ದಕ್ಕೂ ಕಂಡುಕೊಂಡಂತಹ ನಿತ್ಯ ನೂತನವು ಕಡು ಸತ್ಯವೂ ಹೌದು. ದುಷ್ಟ ಶಿಕ್ಷೆ, ಶಿಷ್ಟರಕ್ಷಣೆ, ನಿಸ್ವಾರ್ಥ ಸೇವೆಗಳಿಂದ ಲೋಕ ಕಲ್ಯಾಣಕ್ಕೆ ದುಡಿದ ಕಾರಣ ಸಜ್ಜನರು ನನ್ನನ್ನು ದೈವತ್ವಕ್ಕೇರಿಸಿ ಗೌರವಿಸುತ್ತಿದ್ದಾರೆ. ಈ ಕಾಲದಲ್ಲಿ ಜನರು ಕಂಡುದಕ್ಕಿಂತಲೂ ಕೇಳಿದ್ದನ್ನೇ ನಂಬುವುದೇ ಹೆಚ್ಚು, ವಿವೇಚನೆ ಮಾಡುವ ಅಭ್ಯಾಸವೇ ಕಡಿಮೆ. ಹೆತ್ತ ಮಕ್ಕಳಿಗೂ ಕೊಡದೆ ಹಾಲ್ಬೆನ್ನೆ ಮಾರುವುದರಿಂದ ಹಾಲ್ಬೆನ್ನೆ ಕಸಿದು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂದು ಬಗೆದು ಮಕ್ಕಳಿಗೆ ಹಂಚಿದರೆ ನೀತಚೋರನೆಂದು ನಿಂದಿಸಿದರು. ದುರ್ಜನರ ಪರಿವಾರದೊಂದಿಗೆ ಸಾಧು ಸಜ್ಜನರನ್ನು ವಿನಾಕಾರಣ ಹಿಂಸಿಸುತ್ತಿದ್ದ. ಕಂಸನನ್ನು ಕೊಂದರೆ ಮಾಮನನ್ನು ಕೊಂದವನೆಂದು ಹಳಿದರು. ಆದರೆ ಹೀಗೆ ಪಾಪವಾದದ ಬೆನ್ನನ್ನೇ ಹಿಡಿದುಕೊಂಡು ಬದುಕಿನುದ್ದಕ್ಕೂ ಸಾಗಿ ಬಂದಂತ ನನ್ನ ಜೀವನದಲ್ಲಿ ಸಜ್ಜನರನ್ನು ಪೀಡಿಸುತ್ತಿದ್ದಂತಹ ಆಸುರಿ ಶಕ್ತಿಗಳನ್ನು ನಿರ್ನಾಮಗೊಳಿಸಿ ಭೂಮಿಯ ಭಾರವನ್ನು ಹರಣಗೊಳಿಸುವ ದೈತ್ಯಗಳ ಕುಟಾರಕ್ಕೆನಿಸಿದೆ. ಆದರೇನು ಮಾಡೋಣ, ಅಪವಾದದ ಹೊಳೆಯಲ್ಲಿ ಮಿಂದು ಮಿಂದು ಸಾಕಾಗಿ ಇನ್ನಾದರೂ ಸುಖವಾಗಿರೋಣ ಅಂತೇಳಿ ಭಾವಿಸಿದ್ರೆ ಮನ ಕಲುಕುವ ವೇದನೆಯಿಂದ ಮನುಕುಲದ ಪರಿಧಿಯೊಳಗೆ ಜೀವಿಸುತ್ತ ಕಾಲ ಕಾಲಾಂತರದ ಸಂಬಂಧವನ್ನೇ ಯುಗಪುರುಷನಿಸಿಕೊಂಡು ನನ್ನನ್ನು ಸ್ತುತಿಸುತ್ತಿರುವ ಹನುಮನ ಪ್ರಕರಣ ನನ್ನನ್ನು ಈ ಕಾಲದಲ್ಲಿ ಎಳೆದು ತಂದಿದೆ. ಹೌದು, ಯುಗ ಯುಗದಲ್ಲಿ ಬಗೆ ಬಗೆಯ ಅವತವನ್ನೆತ್ತಿ ಬಂದಾಗ ಯುಗ ದರ್ಶನವನ್ನು ನಿನಗೆ ನೀಡ್ತೇನೆ ಎನ್ನುವ ಹಾಗೆ ಹನುಮನಿಗೆ ಶ್ರೀರಾಮನಿಂದ ಅಭಿಧಾನದಿಂದ ದಶರಥ ನಂದನಾಗಿ ರಘುಕುಲಂಶ ಸಂಜಾತನಾಗಿ ಹುಟ್ಟಿ ಬಂದ ಕಾಲದಲ್ಲಿ ಹೇಳಿದ ಮಾತೊಂದಿದೆ. ಭಕ್ತೋದ್ಧಾರಣ ಭಕ್ತವತ್ಸಲನೆಂದೇ ನಾಮಾಂಕಿತನಾದ ನಾನು ಈ ಕಾಲದಲ್ಲಿ ಭಕ್ತನ ಮನೋವ್ಯಾಕುಲವನ್ನೇ ದೂರೀಕರಿಸಬೇಕಾದ ಅನಿವಾರ್ಯತೆ ನನಗಿದೆ. ಸ್ತುತಿಸ್ತಾ ಇದ್ದಾನಲ್ಲ ಅಲ್ಲ, ಪರಿತಪಿಸ್ತಾ ಇದ್ದಾನಲ್ಲ, ನೇರವಾಗಿ ಹೋಗಿ ದರ್ಶನ ಭಾಗ್ಯವನ್ನು ಎಲೇ ಇಲ್ಲ,
1: ಮತ್ತೆ
0: ಖಂಡಿತ ಸಾಧ್ಯ ಇಲ್ಲ. ನಾನು ಮಾಡುವಂತ ಯಾವ ಕಾರ್ಯದಲ್ಲೂ ದ್ವಿಗುಣವಾದ ಲಾಭವನ್ನು ಪಡೆಯುವುದೇ ನನ್ನ ಇಚ್ಛೆ. ಇಷ್ಟರೊಳಗೆ ಮಾಡಿದ್ದು ಅದನ್ನೇ, ಇನ್ನು ಮಾಡುವುದಕ್ಕಿರುವುದು ಅದನ್ನೇ. ನಾನು ಸೂರ್ಯನ ಪ್ರೀತಿಯಿಲ್ಲ ತಾವರೆ, ಚಂದ್ರನ ಕಿರಣಗಳು ಎಷ್ಟು ತಂಪಾಗಿದ್ದರು ಹೇಗೆ ಅರಳುವುದಿಲ್ವೋ ಹಾಗೆ ಹಠಮಾರಿ ಜನರನ್ನು ತಿದ್ದುವುದು ಕಷ್ಟ. ಪ್ರೀತಿಯ ಮಾತಿಗೆ ಬಗ್ಗುವುದಿಲ್ಲ, ಮುದ್ದಿಗಿಂತ ಗುದ್ದಿ ಅವರಿಗೆ ಲೇಸೆನ್ನುವ ಮಾತನ್ನು ತೋರಿಸಿಕೊಂಡು ಬರ್ತಾರೆ ಜೀವನದಲ್ಲಿ. ಇನ್ನವರ ಸಾಲಿಗೆ ಸೇರಿದವರಲ್ಲಿ ನಮ್ಮಲ್ಲಿ ಕೆಲವರಿದ್ದಾರೆ. ಹನುಮನ ಪ್ರಕರಣವನ್ನೇ ಮುಂದಿರಿಸಿಕೊಂಡು ಸರಿಯಾದ ಬುದ್ಧಿಯನ್ನು ಅವರಿಗೆ ಕಲಿಸಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಮೊದಲಾಗಿ ಅಣ್ಣನಾಗಿ ನನ್ನ ಪಾಲಿನ ದೇವನಾಗಿ ನನ್ನ ತಂದೆಯ ಜಾಗದಲ್ಲಿ ನಿಂತಿರುವ ಅಣ್ಣ ಬಲರಾಮ, ಚಿಕ್ಕವನಾದ್ರೆ ಬುದ್ಧಿ ಹೇಳ್ಬಹುದು, ದೊಡ್ಡವನಾಗಿದ್ದಾನೆ, ತಿದ್ದುವುದಕ್ಕಾಗುವುದಿಲ್ಲ, ಬೆಳಿಗ್ಗೆ ಹೋಗಿ ಹೇಳಿದ್ರೆ ಕೇಳುವುದಿಲ್ಲ, ಮಧ್ಯಾಹ್ನ ಕೇಳುವ ಸ್ಥಿತಿಯಲ್ಲಿ ಅವನು ಇರುವುದಿಲ್ಲ. ಏನು ಮಾಡೋಣ, ಸರಿಯಾದ ದಾರಿ ಹನುಮ ಇದ್ದಾನಲ್ಲ, ಅವನನ್ನು ಭರಿಸುವುದಕ್ಕೆ ಇವರನ್ನು ತಿದ್ದುವುದಕ್ಕೆ ಅವನಿಗೆ ದರ್ಶನ ಭಾಗ್ಯವನ್ನು ಒದಗಿಸುವುದಕ್ಕೆ ವೇದಿಕೆಯನ್ನು ನಿರ್ಮಿಸಿದ್ದೇನೆ, ಸೂಕ್ತವಾದ ಜನರಿಗೆ ಪ್ರಚೋದನೆಯನ್ನಿತ್ತಿದ್ದೇನೆ. ಏನಾಗ್ತದೆ ನೋಡೋಣ ಮುಂದೆ.

ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಘುವರ ತಂದೆ, ಅದೆಷ್ಟೋ ಸಮಯಗಳಿಂದ ನಿನ್ನ ಅಪ್ಪಣವನ್ನೇ ಕಾಯ್ತಾ ಇದ್ದೇನೆ ಸ್ವಾಮಿ. ಕಿಷ್ಕಿಂಧ ಮೂಲದಲ್ಲಿ ಬದುಕಿದಂತಹ ನನಗೆ ಯಾವ ಸಂದರ್ಭದಲ್ಲಿ ಋಷ್ಯಮುಖದಲ್ಲಿ ನಿನ್ನ ದರ್ಶನವಾಯಿತು, ಅಂದಿನಿಂದ ಮೊದಲುಗೊಂಡು ಇಂದಿನ ತನಕ ನನ್ನ ಜೀವನದ ಕ್ಷಣ ಕ್ಷಣವನ್ನೂ ಕೂಡ ನಿನ್ನ ಪದತಲಕ್ಕೆ ಸಮರ್ಪಿಸಿದವನಿದ್ದೇನೆ ಸ್ವಾಮಿ. ದೇವಾ, ಕೊನೆಯ ಕಾಲಕ್ಕೆ ಕಣ್ಣೀರ ಧಾರೆಯಿಂದ ನಿನ್ನ ಚರಣಾರವಿಂದಗಳನ್ನು ತೊಳೆದಾವಾಗ ನೀನಾಡಿದಂತಹ ನುಡಿ ನನಗೆ ಈಗಲೂ ಕೇಳುತ್ತಾ ಇದೆ. ಯುಗಕ್ಕಂದಾವರ್ತಿ ಚರಣ ದರ್ಶನವನ್ನಿತ್ತು ನಿನ್ನನ್ನು ಪೊರೆಯುತ್ತೇನೆ ಹನುಮ ಎಂಬ ಮಾತನ್ನು ಹೇಳಿದವನಲ್ಲವೇ ಸ್ವಾಮಿ. ಹಾಗಾದರೆ ಮಗನಿಗಿತ್ತ ಮಾತನ್ನು ಮರೆತೆಯಾ ತಂದೆ? ಈ ಪ್ರಪಂಚದಲ್ಲಿ ನೀನಲ್ಲದೆ ನೀನಿಲ್ಲದೆ ನಾನು ಬದುಕುವುದಕ್ಕೆ ಸಾಧ್ಯ ಉಂಟೆ? ವಾಯು ಸಂಜಾತ ನೆನೆಸಿಕೊಂಡಂತಹ ನಾನು ವಾಯು ನಿಗ್ರಹವನ್ನು ಮಾಡಿಯಾದರೂ ಬದುಕಬಲ್ಲೆ. ಅನುರೂಪಿ ಎನಿಸಿಕೊಂಡ ನಾನು ತೃಣದಷ್ಟು ಆಹಾರವಿಲ್ಲದೆಯೂ ಬದುಕಬಲ್ಲೆ. ಆದರೆ ನಿನ್ನ ಚರಣದಾಸನಾಗಿ ನಿನ್ನ ದರ್ಶನವಿಲ್ಲದೆ ನಾನು ಬದುಕಲಾರೆನು ಸ್ವಾಮಿ. ಅದೋ ಯುಗವನ್ನು ಕಳೆದಂತಹ ನಾನು ದ್ವಾಪರದಲ್ಲಿ ಅದೆಷ್ಟೋ ಸಮಯವನ್ನು ಕಳೆದುಕೊಂಡಿದ್ದೇನೆ. ಹಾಗಾದರೆ ನಿನ್ನ ಮಾತಿಗೆ ನನ್ನ ಭಕ್ತಿಗೆ ಬೆಲೆ ಇಲ್ಲದೆ ಹೋಯ್ ಸ್ವಾಮಿ. ಭಗವಂತ, ನಿನ್ನನ್ನು ನಾನು ಎಂದಿಗೆ ಕಾಣುತ್ತೇನೆ?

ರಾಮಚಂದ್ರ, ಎಂತಹ ಸಂಕಷ್ಟಕ್ಕೆ ನನ್ನನ್ನು ಸಿಲುಕಿಸಿದೆ ಸ್ವಾಮಿ. ವಚನ ಬದ್ಧತೆಗೆ ಒಳಗಾಗಿ ಮರಣ ಬಾರದಂತಹ ಸ್ಥಿತಿಯಲ್ಲಿಯೇ ನಾನು ಒದ್ದಾಡುತ್ತಾ ಇದ್ದೇನೆ. ನಮ್ಮವರೆಲ್ಲರೂ ಕೂಡ ನಿನ್ನನ್ನು ಅನುಸರಿಸಿಕೊಂಡು ನಿನ್ನೊಂದಿಗೆ ಬಂದವರಿದ್ದಾರೆ. ಆದರೆ ಏನು ಮಾಡೋಣ, ನಾನು ಚಿರಂಜೀವಿಯಾಗಿ ಸೋತು ಹೋದನಲ್ಲ. ಅತ್ತ ಸಾಯುವುದಕ್ಕಲ್ಲದೆ ಇತ್ತ ನೀನಿಲ್ಲದೆ ಬದುಕುವುದಕ್ಕಲ್ಲದೆ ಜೀವನವೇ ದುಸ್ತರವಾಗಿ ಹೋಯಿತು. ರಾಮ, ಒಂದು ಗಳಿಗೆ ಒಂದು ಕ್ಷಣ ನಿನ್ನ ಪದತಲವನ್ನು ಕಂಡು ಆನಂದ ಬಾಷ್ಪವನ್ನು ತುಸಿಯಬೇಕೆಂಬಂತಹ ಆಸೆಯಾಗುತ್ತಾ ಇದೆ ಭಗವಂತ. ಈ ಮಗುವಿನ ಮೇಲೆ ಇನ್ನೂ ನಿನಗೆ ಕ್ರೋಧವೇ? ಹಾಗಾದರೆ ನಿನ್ನ ತ್ರೇತಾಯುಗದಲ್ಲಿ ನಾನು ಮಾಡಿದ ಸೇವೆ ಅಲ್ಪವಾಯಿತೇ ಸ್ವಾಮಿ? ಭಕ್ತನ ಭಕ್ತಿಯ ಕೊರತೆಯನ್ನು ಎನಿತುಕೊಂಡೆಯೋ ನೀನು? ಸಾವು ಭರಿಸಲಾಗದು ನನಗೆ. ಓ ದೇವರೇ, ಗಳಿಗೆ ಗಳಿಗೆಗೂ ನನಗೆ ಯುಗವಾಗಿ ಪರೀಕ್ಷೆಯನ್ನು ಒಡ್ಡುತ್ತೀಂತಾದರೆ ಆಂಜನೇಯನ ಜೀವನ ಯಾತಕಾದೀತು. ಇದೋ ಮೈಯ ಶಕ್ತಿಯೆಲ್ಲವನ್ನು ಕಳಕೊಂಡರೂ ಕೂಡ ನೀನು ಬರುತ್ತೆಂಬಂತಹ ಏಕೈಕ ಉದ್ದೇಶದಿಂದಲೇ ಚೇತನ ಸ್ವರೂಪಿಯಾಗಿದ್ದೇನೆ ನಾನು. ಭಗವಂತ, ಒಮ್ಮೆ ಮೈದೋರು ಈ ಭಕ್ತನನ್ನು ಉದ್ಧರಿಸು. ನೀನ

0: ಪ್ರಾಯಣ. ಓಹೋ, ಈ ಅಗಾಧ ಬ್ರಹ್ಮಾಂಡದ ಕರ್ತಾರನಾದಂತಹ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟ 84 ಲಕ್ಷ ಜೀವರಾಶಿಗಳನ್ನು ಪಾಲಿಸಿ ಪೊರೆಯುವಂತಹ ಶ್ರೀಮನ್ನಾರಾಯಣ, ಅಂತಹ ಶ್ರೀಹರಿಯ ಆಜ್ಞೆ ಆಕ್ಷೇಪಗಳು ಯಾವುದಿದೆಯೋ ಇದೆಲ್ಲವೂ ಲೋಕದ ಒಳಿತಿಗಾಗಿ ಮಾತ್ರ. ಹಾಗಿರುವಾಗ ಇವರ ಸಹಚರನಾಗಿ ಮಾತ್ರವಲ್ಲ ಇವರಲ್ಲಿ ಭಕ್ತನಾಗಿಯೂ ಇರುವಂತಹ ನಾರದ ಲೋಕ ಕಲ್ಯಾಣಕ್ಕಾಗಿಯೇ ಬಯಸಿದವನು. ನನ್ನ ಹೆಸರು ಎಲ್ಲಿಯೂ ಪ್ರಕಟವಾಗುವುದು ಬೇಡ, ಬೇರೆಯವರಿಂದ ಈ ಪ್ರಪಂಚ ಮತ್ತು ಈ ಪ್ರಪಂಚದಲ್ಲಿ ಬದುಕುವ ರೀತಿ ಹೇಗೆ ಇದು ಎಲ್ಲರಿಗೂ ತಿಳಿದಿರಬೇಕು. ಧರ್ಮ ಮುಖೇನ ಸಮಾಜದಲ್ಲಿ ಬದುಕಬೇಕು ಎನ್ನುವಂತಹ ಉದ್ದೇಶ ಒಂದೇ. ಆ ಉದ್ದೇಶವನ್ನೇ ಶಿರೋಧಾರಕವಾಗಿಟ್ಟುಕೊಂಡು ಇಲ್ಲಿಗೆ ಬಂದವನು. ಯಾಕೆ ಇದೋ ಇದೋ ಇಲ್ಲಿ ನೋಡ್ತಾ ಇದ್ದೇನಲ್ಲ ಹನುಮಂತ, ಅದೆಷ್ಟೋ ತಪಸ್ಸುಗಳನ್ನು ಮಾಡುತ್ತಾ ರಾಮಧ್ಯಾನದಲ್ಲೇ ಮಗ್ನನಾಗಿದ್ದಾನೆ. ಹಾಗಿರುವಾಗ ರಾಮನು ಹೊರತು ಈತನಿಗೆ ಅನ್ಯರು ಯಾರು ಲಕ್ಷವೇ ಅಲ್ಲ ಎನ್ನುವಂತಹ ರೀತಿಯಲ್ಲಿದ್ದಾನೆ. ಅದು ಹೌದು. ಯಾಕೆಂತ ಹೇಳಿದ್ರೆ ಈ ರಾಮನ ಪ್ರಕರಣದಲ್ಲಿ ಇವ ಮಾಡಿದಂತಹ ಘನಂದಾರಿ ಕೆಲಸಗಳು ಅದೆಷ್ಟಿವೆ ಎನ್ನು ಪ್ರಪಂಚಕ್ಕೂ ಗೊತ್ತಿದೆ. ಹಾಗಿರುವಾಗ ಈತನಿಗೆ ಒಮ್ಮೆ ಗೋಚರಿಸಿಕೊಳ್ಳಬೇಕು. ಆ ರಾಮ ಹೇಳಿದ ಹಾಗೆ ಈ ಯುಗದಲ್ಲೂ ಒಂದು ದರ್ಶನ ಭಾಗ್ಯ ಇವನಿಗೆ ಕಲ್ಪಿಸಬೇಕು ಅಂತಾದ್ರೆ ಇದು ನನ್ನ ಮುಖೇನ ಆಗುತ್ತದೆ ಅಂತ ಹೇಳಿದ್ರೆ ನಾನು ಹಿಂದೇಟು ಹಾಕುವವನಲ್ಲ. ಹಾಗಾಗಿ ಇವನ ಮುಂದೆ ಗೋಚರಿಸಿಕೊಳ್ಳುತ್ತೇನೆ. ರಾಮ ರಾಮ ರಾಮ ರಾಮ ರಾಮ ರಾಮ
1: ರಾಮ ಜಯ ರಾಮ ಜಯ ರಾಮ ಜಯ. ಯಾರು?
0: ನಾರದ.
1: ಓಹೋ, ನಾರದ ಮುನಿಪರು ಇತ್ತ ಕಡೆಗೆ ಬಂದಿದ್ದೀರಿ.
0: ಹೌದು,
1: ಸಂತೋಷವಾಯಿತು ಸ್ವಾಮಿ. ಇದೋ ಚರಣಾರವಿಂದಗಳಿಗೆ ಪಡಬಿಟ್ಟೇನೆ.
0: ಒಳ್ಳೆಯದಾಗಲಿ,
1: ಆಶೀರ್ವಾದವನ್ನು ಮಾಡಬೇಕು.
0: ಹನುಮಂತ, ಅದೆಷ್ಟೋ ನೀನು ವರ್ಷಗಳ ಕಾಲ ಒಂದು ಯುಗವೇ ಸಂದು ಹೋಯಿತು ನೀನು ಧ್ಯಾನಮನಾಗಿದ್ದುಕೊಂಡು. ಆದ್ರೆ ಈ ಯುಗದಲ್ಲಿ ನೀನು ರಾಮನನ್ನು ಕಾಣುವುದಕ್ಕೆ ಹಂಬಲಿಸ್ತಾ ಇದೆ.
1: ಹೌದು ಸ್ವಾಮಿ.
0: ನಿನ್ನ ಮನಸ್ಸು ಹಾಗಿದ್ರೆ ಕೇವಲ ನೀನು ಕುಳಿತುಕೊಂಡೇ ರಾಮನನ್ನು ನೋಡಕ್ಕೆ ಸಾಧ್ಯವೇ?
1: ಮತ್ತೇನು ಮಾಡಬೇಕು?

0: ಓ ವಾಯುನಂದನ
1: ಮುನಿಪೋತ್ತಮರೇ,
0: ನಿನ್ನ ಘನ ಕಲಸಕ್ಕೆ ಪ್ರಪಂಚವೇ ಹೊಗಳುತ್ತಿದೆ.
1: ಓಹೋ,
0: ಅಂತಹ ಹೊಗಳಿಕೆಗಳು ಅಥವಾ ತೆಗಳಿಗಳಿಗೆ ನೀನು ತಲೆ ಕೊಡದೆ ತನ್ನಷ್ಟಕ್ಕೆ ನೀನು ಧ್ಯಾನಮಗ್ನಾಗಿದ್ದೀಯ.
1: ಹೌದು ಸ್ವಾಮಿ,
0: ಇದು ರಾಮನ ಕುರಿತಾಗಿ. ಹಾಗಿದ್ರೆ ನೀನು ಸೇವೆಯನ್ನು ಕೈದ ಯುಗವೇ ಕಳೆದು ಹೋಗಿದೆ. ಇದು ದ್ವಾಪರ ಯುಗ. ಹಾಗಿರುವಾಗ ನೀನು ತ್ರೇತಾಯುಗದಲ್ಲಿ ಮಾಡಿದಂತಹ ಕಾರ್ಯಗಳು ರಾಮನಿಗೆ ಅದೆಷ್ಟೋಪಯವಾಗಿದೆ.
1: ಹೌದೇ,
0: ಹಾಗಾಗಿ ನೀನು ರಾಮನನ್ನು ತನ್ನ ಹೃದಯದಲ್ಲಿ ಇರಿಸಿಕೊಂಡು ಭಕ್ತಿಭಾವದಿಂದ ಪೂಜಿಸುತ್ತಾ ಇದ್ದಿ.
1: ಆದರೂ ಭಗವಂತ ಒಲಿಯಲಿಲ್ಲ ಸ್ವಾಮಿ.
0: ಹೌದಯ್ಯ, ಅದೇ ಲೋಕ ರೂಢಿಯಾಗಿ ಹೋಗಿದೆ. ಯಾಕೆ
1: ಯಾಕೆ
0: ರಾಮನಿಗೆ ಹನುಮದಾಸ, ಹನುಮನ ಹೃದಯದಿ ರಾಮನು ಯಾವತ್ತೂ ವಾಸ. ಹಾಗಿರುವ

0: ಆಗ ಅಂತಹ ಅದ್ಭುತ ಸ್ಥಾನವನ್ನು ಸಂಕಲ್ಪಿಸಿಕೊಂಡು ಅಥವಾ ರಾಮನಿಂದಲೇ ಸಕಲ ವರಗಳನ್ನು ಪಡೆದುಕೊಂಡವನು ನೀನು, ಮತ್ತೊಬ್ಬರಿಗೆ ನೀನು ಕೈಚಾಚಿದವನಲ್ಲ.
1: ಆದರೂ ದೇವರನ್ನು ಕಾಣಬೇಕೆಂಬಂತ ಆಸೆ ಇತ್ತು. ಮಾತು ಕೊಟ್ಟ ದೇವರೇ ಮರೆತರಲ್ಲ.
0: ಸರಿ, ನೀನು ಅನಿಸಿಕೆ ಹಾಗಿದ್ರೆ ನೀನು ಅನಿಸಿದ್ದು ಸತ್ಯವಲ್ಲವಯ್ಯ.
1: ಮತ್ತೆ
0: ಯಾವತ್ತೂ ಭಗವಂತ ಭಕ್ತನ ಹಿಂದೆ ಇರ್ತಾನೆ. ಆದ್ರೆ ಭಕ್ತ ಕುಳಿತುಕೊಂಡೇ ಭಗವಂತ ಬರ್ತಾನೆ ಅಂತ ಕುಳಿತುಕೊಳ್ಬಾರ್ದು. ಸ್ವಲ್ಪ ಕಷ್ಟ ಪಡಬೇಕು, ದೇವರನ್ನು ನೋಡಬೇಕು ಅಂತ ಸ್ವಲ್ಪ ಕಷ್ಟ ಇದೆ.
1: ನಾನು ಏನ್ ಮಾಡಬೇಕು ಅಂತ ಹೇಳ್ತೀರಾ
0: ಅಯ್ಯ? ಕುಳಿತುಕೊಂಡು ದೇವರನ್ನು ನೋಡುವುದಲ್ಲ,
1: ಮತ್ತೆ
0: ಅದೆಷ್ಟೋ ತೀರ್ಥಕ್ಷೇತ್ರಗಳಿವೆ, ಅದನ್ನು ದರ್ಶನ ಮಾಡಬೇಕು. ಅಷ್ಟೋ ಹೊಳೆಗಳಿವೆ, ಇದರಲ್ಲಿ ಮಿಂದು ಶುಚಿರ್ಭೂತನಾಗಿರ್ಬೇಕು. ಯಾಕೆ ಬಲ್ಲಯ್ಯ? ಆ ಯುಗದಲ್ಲಿ ಮಾಡಿದಂತಹ ಪಾಪಗಳು ಏನಾದ್ರೂ ನಿನ್ನಲ್ಲಿ ಅಂಟಿಕೊಂಡಿದ್ರೆ ಅಲ್ಲವೂ ತೊಲಗುತ್ತವೆ. ಹಾಗಿರುವಾಗ ನೀನು ಮಾಡಿದಂತಹ ಕೆಲಸವನ್ನು ಯಾವತ್ತೂ ಶ್ರೀರಾಮ ಮರೆಯುವುದೇ ಇಲ್ಲ. ಯಾಕೆಂತ ಹೇಳಿದ್ರೆ ರಾಮ ಸೇತುವೆ ಈಗ ಜೀವಂತಾಗಿಯೇ ಇದೆ. ಹಾಗಿರುವಾಗ ನಿನ್ನನ್ನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ನೀನು ಸ್ವಲ್ಪ ಕಷ್ಟ ಪಡಬೇಕಯ್ಯ.
1: ಅಂದ್ರೆ ದೇವರನ್ನು ಕಾಣಬೇಕಾದ್ರೆ ಮೀಯಬೇಕು ಅಂತ ಹೇಳುದು ನೀವು?
0: ಮೀದು ದೇವರನ್ನು ನೋಡುವುದಲ್ಲ, ಶರೀರಕ್ಕೆ ಅಂಟಿದ ಕೊಲೆ ಹೋಗುತ್ತದೆ ಮೀದ್ರೆ. ಆದ್ರೆ ನೀನು ಜ್ಞಾನದ ಮುಖೇನ ದೇವರನ್ನು ನೋಡಿದ್ರೆ ಮನಸ್ಸು
1: ಪುಣ್ಯ ಸಂಚಯನವನ್ನು ಮಾಡಬೇಕು.
0: ಹೌದು,
1: ಅರ್ಥವಾಯ್ತು ಸ್ವಾಮಿ. ಆರಾದರೆ
0: ಓ
1: ಕೆಲವರೆಲ್ಲ ಹೇಳುತ್ತಾರೆ ನಾರದಂ ಕಲಹ ಪ್ರಿಯ ಅಂತ, ಅದರ ಉದ್ದೇಶ ಬೇರೆಯೇ ಇರುತ್ತದೆ. ಅದು ಅವರಿಗೆ ಗೊತ್ತಿರುವುದಿಲ್ಲ.
0: ಅದು ಗೊತ್ತಿರುವುದಿಲ್ಲ.
1: ನನ್ನ ಬಳಿ ಬಂದಂತಹ ನೀವು ರಾಮದರ್ಶಕ್ಕೆ ಬೇಕಾದಂತಹ ಮಾರ್ಗವನ್ನು ಮಾಡಿ ಕೊಡ್ತೀರಿ ಅಂತ ಆದ್ರೆ ಹಿಂದುಳಿಯೋಣೆ ನಾನು.
0: ಅಷ್ಟು ಮಾತ್ರವಲ್ಲ, ರಾಮನನ್ನು ನಾನು ತೋರಿಸಿಕೊಟ್ಟೇನು.
1: ಹೌದೇ, ರಾಮದೇವರನ್ನು ಕಾಣಿಸುವರೇ ನೀವೀರಿ.
0: ಹೌದು
1: ಎಂಬಲ್ಲಿಗೆ ಮುನಿಪ
0: ಓ
1: ಸಂತಸವಾಯಿತು. ಸಂತಸವಾಯಿತು.

0: ತೆರಳಿದ ತೀರ್ಥಾಟನೆಗೆ ರಘುವರನ ನಿರೀಕ್ಷಿಪ ಬಗೆಗೆ ಸುರಮುನಿ ವನವ ಕೇಳಿ
1: ಮುನಿವರ್ಯ
2: ಆಂಜನೇಯ
1: ತಾವಾಡಿದಂತಹ ನುಡಿನ ಕೇಳುತ್ತಾ ಇದ್ದಾಗಿ ಮೈಯೆಲ್ಲ ಪುಳಕಿತವಾಗುತ್ತಾ ಇದೆ.
2: ಹೌದೇ,
1: ಯಾಕಂದ್ರೆ ಯಾವ ಕ್ಷಣದಲ್ಲಿ ರಾಮ ದರ್ಶನವಾಗುತ್ತದೆ ಎಂಬ ಹಾಗೆ ಕಾತುರತೆಯಿಂದ ಹಾತೊರೆಯುತ್ತಾ ಇದ್ದವನು ನಾನು. ಈ ಸಂದರ್ಭದಲ್ಲಿ ಬಂದಂತಹ ತಾವು ನೇರವಂತಹ ಮಾರ್ಗವನ್ನು ಸೂಚಿಸುತ್ತಾ ಇದ್ದೀರಿ.
2: ಹೌದು
1: ಹೌದು ಸ್ವಾಮಿ, ನಾನು ಸ್ವಲ್ಪ ಉದಾಸೀನಾಗಿ ಹೋದೆ. ಇಷ್ಟರ ತನಕ ದೇವರಂದನ್ ತೀರ್ಥಾಟನೆ ತೆರಳುತ್ತಿದ್ದರೆ ದರ್ಶನ ಭಾಗ್ಯ ದೊರೆಯುತ್ತಿತ್ತೋ ಏನು.
2: ಓಹೋ,
1: ಮಂದ ಮತೀರಿಸಿದಂತಹ ನನಗೆ ಸುಜ್ಞಾನದ ಬೆಳಕನ್ನು ತೋರುವುದರೊಂದಿಗೆ ಜ್ಞಾನ ದೀವಿಗೆಯಾಗಿದ್ದೀರಿ ತಾವು. ಇದೋ ಮಗದಮ್ಮೆ ತಮ್ಮ ಪದತಲವನ್ನು ಹಿಡಿದು ವಂದಿಸುತ್ತಾ ಇದ್ದೇನೆ. ದೇವರೇ, ಇನ್ನು ತಡವರಿಸುವುದಲ್ಲ, ಯಾವ ಕ್ಷಣದಲ್ಲಿ ಭಗವಂತನ ದರ್ಶನ ಆಗುತ್ತದೋ ಅಷ್ಟರ ತನಕ ನಾನು ವಿರಸಲಾರೆ. ಆದರೆ ಒಂದುಂಟು, ದೇವರ ದರ್ಶನ ಆಗುವಾಗ ತಾವು ಇರ್ತೀರಿ ತಾನೆ,
2: ನಿನ್ನ ಜೊತೆಯಲ್ಲೇ ಇರ್ತೇನೆ.
1: ಇಲ್ಲೊಂದು ಆಡಿ ಮತ್ತೆ ದೇವರು ಸಿಕ್ಕದೇ ಇದ್ದಾಗ ನೀವು ಕಾಣೆಯಾದರೆ ನಾನು ಯಾರಲ್ಲಿ ಕೇಳಲಿ ಸ್ವಾಮಿ?
2: ಅಂತಹ ಮೋಸ ಪ್ರಕರಣ ನನ್ನಲ್ಲಿ ಉಂಟಾ?
1: ನೀವಂತದ್ದು ಮಾಡ್ಲಿಕ್ಕಿಲ್ಲ, ಆದ್ರೂ ಆರದರಲ್ವೇ ಎಂಬ ಕಾರಣಕ್ಕಾಗಿ ಕೇಳ್ತಾ ಇದ್ದೇನೆ. ದೇವರೇ, ಇದು ಈ ಕ್ಷಣದಲ್ಲೇ ರಘುರಾಮನನ್ನು ಸ್ಮರಣೆ ಮಾಡುತ್ತಾ ತೀರ್ಥಾಟನೆ
2: ಭಕ್ತಿಯ ಸರಿಯಾದ ಶಕ್ತಿಯನ್ನು ನಾನು ತೋರಿಸಿಕೊಟ್ಟೆ.

ಅದೆಷ್ಟೋ ಪುಣ್ಯಕ್ಷೇತ್ರಗಳ ಸಂದರ್ಶನವನ್ನು ಮಾಡಿದ್ದಾಯಿತು. ಮಿಂದು ಬಂದಂತಹ ನಾನು ಭಗವತ್ ವಂದನೆಯನ್ನು ಮಾಡಿದೆ. ಆದರೆ ಸುತ್ತಾಡಿ ಸುತ್ತಾಡಿ ಅದೆಷ್ಟೋ ದೀರ್ಘವಾದಂತಹ ಸ್ಥಳವನ್ನು ಕ್ರಮಿಸಿದಾಗ ಆಶ್ಚರ್ಯವಾಗುತ್ತಾ ಇದೆ. ಕತ್ತನ್ನು ಎತ್ತಿ ನೋಡುತ್ತೇನೆ, ಸಾಗರ ಮಧ್ಯದಲ್ಲಿ ವಿರಾಜಮಾನವಾದಂತಹ ಪ್ರದೇಶವೊಂದು ನಳಿ ನಲಿಸುತ್ತಾ ಇದೆ, ಕಂಗೊಳಿಸುತ್ತಾ ಇದೆ. ನೆನಪಾಯಿತು ನನಗೆ, ಹಿಂದೊಮ್ಮೆಗೆ ಜಗನ್ಮಾತೆ ಎನಿಸಿಕೊಂಡಂತಹ ತಾಯಿ ಸೀತಾದೇವಿಯನ್ನು ಹುಡುಕಿಕೊಂಡು ಹೋದಾಗ ಶತಯೋಜನ ದೂರವಿದ್ದಂತಹ ಲಂಕಾ ನಗರಿಯನ್ನು ದೂರದಿಂದ ನೋಡಿದಂತಹ ನೆನಪಾಗುತ್ತಾ ಇದೆ. ಅದೇ ರೀತಿ ರಾವಣನ ವೈಭವದ ಲಂಕೆಯಂತೆ ಕಂಗೊಳಿಸುತ್ತ ಮತ್ತೊಂದು ಪುರ ಯಾವುದು? ಹಾಗಾದರೆ ನಾನು ಕಂಡರಿಯದೇ ಅಂತಹ ಒಂದು ಜಾಗ ಇದೆ ಎಂಬುದು ಸ್ಪಷ್ಟವಾಯಿತು. ನೋಡಬೇಕೆಂಬಂತಹ ಕೌತುಕ ಉಂಟಾಗುತ್ತಾ ಇದೆ. ತಡವರಿಸುವುದಲ್ಲ, ಒಂದೇ ನೆಗೆತದಲ್ಲಿ ಅತ್ತ ಒನಕ್ಕೆ ಹಾರುತ್ತೇನೆ.

ಆಹಾ, ಎಂತಹ ಸೌಭಾಗ್ಯವಿದು! ಯೋಗ ಭಾಗ್ಯ ಎಂಬುದು ಈಗಲೇ ದೊರಕಿದಂತಾಯಿತು. ಹಾಗಾದ್ರೆ ಇದು ರಘುರಾಮನ ಕರುಣಾ ಕಟಾಕ್ಷ ಎಂದರೆ ತಪ್ಪಾಗಲಾರದು. ರಾಮ ಧ್ಯಾನದಲ್ಲಿ ಕುಳಿತಂತಹ ನಾನು ಸರಿಯಾದ ಆಹಾರವನ್ನು ಸೇವನೆ ಮಾಡದೆ ಸಮಯ ಎಷ್ಟು ಕಳೆದು ಹೋಯಿತು! ಹಸಿವಿನ ಪ್ರಜ್ಞೆಯೇ ನನಗಿರಲಿಲ್ಲ. ಹಾಗಾದರೆ ಸಮೃದ್ಧಿಯಾಗಿ ಬೆಳೆದಂತಹ ಈ ವನದಲ್ಲಿ ಬೇಕು ಬೇಕಾದಂತಹ ಹಣ್ಣು ಹಂಪಲಿವೆ. ಸುವಸ್ತುಗಳನ್ನು ಕಂಡಾಗ ಮನಸ್ಸಿಗೆ ಸಂತಸವಾಗುತ್ತಾ ಇದೆ. ಈಗ ಹಸಿವೆಯ ಬಾಧೆ ಉಂಟಾಯಿತು. ಹಾಗಾದರೆ ಭಕ್ತನ ಭಕ್ತಿಗೆ ಉಳಿದಂತಹ ಭಗವಂತ ಆಹಾರವನ್ನು ತಾನಾಗಿಯೇ ಒದಗಿಸಿಕೊಟ್ಟ ಎಂಬುದು ಸ್ಪಷ್ಟವಾಯಿತು. ಯಾರು ನೆಟ್ಟು ಬೆಳೆಸಿದರೆ ಏನಂತೆ? ನಾವು ವನಚರರಲ್ಲವೇ? ತಿನ್ನುವುದಕ್ಕೆ ನಮಗೆ ಸಂಪೂರ್ಣವಾದಂತಹ ಅಧಿಕಾರವಿದೆ. ಅದಾಗಿ ಯಾವುದನ್ನು ಮುಟ್ಟದೆ, ಯಾರಿಗೂ ಉಪಟಲವನ್ನು ಮಾಡದೆ ನನ್ನಷ್ಟಕ್ಕೆ ವನದ ಸರ್ವ ಸುವಸ್ತುಗಳನ್ನು ಬುಂಜಿಸುತ್ತೇನಂತೆ ನೋಡೋಣ.

ನದಿಗೆ ನೇರವಾಗಿ ದಡವನ್ನು ಸೇರಿದರೆ ಅತನು ಸಾಧನೆ ಎನಿಸುವುದಿಲ್ಲ. ಆದರೆ ನದಿಗೆ ವಿರುದ್ಧ ದಿಕ್ಕಿನಲ್ಲಿ ಈಜಿ ದಡವನ್ನು ಸೇರಿದರೆ ಅದು ಸಾಧನೆ ಎನಿಸಲ್ಪಡುತ್ತದೆ. ಆ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿದಾಗ ನನ್ನಷ್ಟು ಸಾಧನೆಯನ್ನು ಮಾಡಿದವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಯಾಯತಿಯಿಂದ ಶಾಪ, ಎರಡು ಅಧಿಕಾರ ಬಾಹಿರರಾಗಬೇಕು ಎಂಬುದಾಗಿ ಬಲರಾಮಕೃಷ್ಣರಾದಂತಹ ನಾವು ಹುಟ್ಟಿಕೊಂಡ ಮೇಲೆ ಯದುಗಳಿಗೆ ಒಂದು ಅಧಿಕಾರ ಇದೆ ಎಂದು ತೋರಿಸಿಕೊಟ್ಟವರು ನಾವು. ದ್ವಾರಕೆಯನ್ನು ನಿರ್ಮಿಸಿದವರು, ಯದುಗಳಿಗೆ ಭದ್ರ ಭವಿಷ್ಯತ್ತನ್ನು ಒದಗಿಸಿದವರು ನಾವು. ಹಾಗಂತ ಹೇಳಿ ರಾಜಕೀಯ ವಿಚಾರವನ್ನೆಲ್ಲ ನೋಡುವ ಈ ಬಲಭದ್ರನೆ ಕೃಷ್ಣ ಲೆಕ್ಕಕ್ಕೆ ಮಾತ್ರ ಇದ್ದಾನೆ ಹೊರತು ರಾಜಕೀಯ ವಿಚಾರಕ್ಕೆ ಆತನು ತಲೆಯನ್ನು ಹಾಕುವುದೇ ಇಲ್ಲ. ಯಾವಾಗ ನೋಡಿದರೆ ಈಗ ಜನರು ಪ್ರಚಾರ ಮಾಡಿದ್ದಾರೆ ಕೃಷ್ಣ ದೇವ ಎಂದು, ಎಲ್ಲರೂ ಅವನಿಗೆ ಕೈಯನ್ನು ಮುಗಿಯುತ್ತಾರೆ, ಕಾಲಿಗೆ ಅಡ್ಡ ಬಿದ್ದು ನಮಸ್ಕರಿಸ್ತಾರೆ.

ಆದರೆ ಕೃಷ್ಣ ಯಾರಿಗೆ ಇವರು ಈ ಬಲಭದ್ರನಿಗೆ ಹಾಗೆ ನೋಡಿದರೆ ಕೂಡ ಈ ಬಲಭದ್ರ ಈಗ ಹೇಗಾಗಿದ್ದಾನೆ, ದೇವರ ದೇವರಾಗಿದ್ದಾನೆ. ಅದನ್ನು ಯೋಚನೆ ಮಾಡುವುದು, ಈ ಬಲದಲ್ಲಿಯೂ ನನ್ನಷ್ಟು ಬಲಶಾಲಿಗಳು ಯಾರು ಇಲ್ಲ. ರಾಮ ಅಂತ ಹೇಳಿದಾಗ ಹಿಂದೆ ಅದೆಷ್ಟೋ ಮಂದಿ ರಾಮರ ಹಾಗೆ ಹೋಗಿದ್ದಾರೆ. ಪರಶುರಾಮ ಆಯುಧದಿಂದ ಪ್ರಸಿದ್ಧಿಯನ್ನು ಪಡೆದವನು. ಹಾಗಂತ ಹೇಳಿ ಇನ್ನೊಬ್ಬ ರಾಮ ಇದ್ದಾನೆ, ಕೋದಂಡ ರಾಮ, ಧನಸ್ಸಿನಿಂದ ಪ್ರಚಾರ ಪಡೆದವನು. ನಾನು ಹಾಗಲ್ಲ, ಸ್ವಯಂ ಬಲರಾಮ, ಬಲದಿಂದಲೇ ಪ್ರಚಾರವನ್ನು ಪಡೆದವನಿದ್ದೇನೆ. ಇದು ನನಗೆ ಅಂಕಿತನಾಮವೂ ಹೌದು, ಅನ್ವರ್ಥನಾಮವೂ ಹೌದು. ಹಾಗೆ ದ್ವಾರಕಾವತಿಯಲ್ಲಿ ಎಲ್ಲರೂ ಸುಕ್ಷೇಮಿಗಳಾಗಿಯೇ ಇದ್ದಾರೆ ಅನ್ನುವಾಗ ಏನಂತೆ,

0: ಏನಂತೆ ಏನಂತೆ, ಕಾಡ ಕೋಡಗ ಒಂದು ನಮ್ಮ ಉಪವನಕ್ಕೆ ಪ್ರವೇಶ ಮಾಡಿ ಇದ್ದ ಹಣ್ಣುಗಳನ್ನು ತಿಂದದ್ದು ಮಾತ್ರವಲ್ಲದೆ ಇದ್ದ ಗಿಡಗಳನ್ನೆಲ್ಲ ಕಿತ್ತು ಬಿಸಾಡಿ ಹಾಕಿದೆ ಎನ್ನುವ ಸುದ್ದಿಯನ್ನು ತಿಳಿದಂತಹ ಚಾರರು ಆ ಕೋಡಗ ಅಟ್ಟಿದಾಗ ಇವರ ಬೆನ್ನಟ್ಟಿಯೇ ಬಂತಲ್ಲ ಆ ಕೋಡಗ.
1: ಹೌದು,
0: ಅವರೆಲ್ಲ ದೂರಿತ್ತಿದ್ದಾರೆ. ಬಲಶಾಲಿಯಾದಂತಹ ಕೋಡಗವಂತೆ ಯಾರಿಂದಲೂ ನಿಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ. ಅದು ಸಾವಿದರೆ ಯಾರಲ್ಲಿ? ಬಲರಾಮನಲ್ಲಿ ಮಾತ್ರ ಸಾಧ್ಯವಿದೆ ಎಂದು ಮನಗಂಡು ನನ್ನ ಪದತಲದಲ್ಲಿ ಬಿದ್ದು ಅವರು ವಾರ್ತೆಯನ್ನು ಅರುಹಿದ್ದಾರೆ. ತಡ ಮಾಡುವುದಲ್ಲ, ಹೋಗ್ತೇನೆ ಅವನನ್ನು.

0: ನೀನು ಕಾಡಿನಲ್ಲೇ ಇರಬೇಕಾದವನು.
1: ಅಲ್ಲಿಗೆ
0: ಬಂದಿದ್ದೀಯಲ್ಲ.
1: ಕಾಡಿನಲ್ಲೇ ಇದ್ದೇನೆ ಈಗ.
0: ಎಲ್ಲಿ?
1: ವನದಲ್ಲಿ.
0: ವನದಲ್ಲಿ ಇದ್ದಿ?
1: ಹೌದು.
0: ಇದು ಯಾವುದಕ್ಕೆ ಸೇರಿದ ವನ? ದ್ವಾರಾವತಿಗೆ ಸೇರಿದಂತಹ ವನ ಇದು. ಇದು ನಾವು ನಿರ್ಮಿಸಿದ ವನ, ತನ್ನಷ್ಟಕ್ಕೆ ಬೆಳೆದ ವನವಲ್ಲ. ಹಾಗಾಗಿ ಇಲ್ಲಿಗೆ ಬಂದಿದ್ಯಲ್ಲ. ನಾನು ತಿಳಿದುಕೊಂಡದ್ದು ಹೀಗೆ.
1: ಹೇಗೆ?
0: ಒಂದು ಕೋಡಗ ಬರ್ಲಿಕ್ಕೆ ಇಲ್ಲ. ಕೋಡಗ ಇವತ್ತು ಇರುವುದು ಗುಂಪು ಗುಂಪಾಗಿ
1: ಹೆಂಡತಿ ಮಕ್ಕಳೊಂದಿಗೆ.
0: ಹೆಂಡತಿ ಅಲ್ಲ, ಅದರ ಸಂಸಾರವೇ ಬೇರೆ.
1: ನಮ್ಮ ಸಂಸಾರ ಹಾಗೆ.
0: ಹೌದು, ನಿಮಗೆ ಹೆಂಡತಿ ಉಂಟ, ಮಕ್ಕಳುಂಟ, ಕ್ರಮ ಜೀವನದಲ್ಲಿ ಒಂದು ಕ್ರಮವೇ ಇಲ್ಲ ನಿಮಗೆ.
1: ಸಂಬಂಧದಲ್ಲಿ
0: ನಿಯಮ ಇರುವುದು ನಮಗೆ, ಮನುಜರಾದಂತಹ ನಮಗೆ ಮಾತ್ರ.
1: ನನ್ನೊಂದಿಗೆ ಯಾರೂ ಇಲ್ಲ.
0: ಯಾರು ಇಲ್ಲ. ಹಾಗಿದ್ರೆ ಒಂದು ಕೋಡಗ ಇರ್ತದೆ ಅಂತ ಹೇಳಿದಾಗ ಬಹುಶಃ ಹೀಗಿರುವುದು.
1: ಹೇಗೆ?
0: ಕೋಡಗದಲ್ಲಿ ಒಂದು ನಿಯಮ ಉಂಟು. ಮರದಿಂದ ಮರಕ್ಕೆ ಹಾರುವಾಗ ಕೈ ತಪ್ಪಿ ಬಿದ್ದರೆ ಜಾತಿಯಲ್ಲಿ ಒಂದು ಹೊರಗೆ ಹಾಕುವ ಕ್ರಮ ಉಂಟು.
1: ನಮ್ಮ ಬಗ್ಗೆ
0: ಬಹುಶಃ ಜಾತಿ ಕೆಟ್ಟ ಮಂಗಬೇಕು. ನೀನು
1: ನಮ್ಮ ಬಗ್ಗೆ ಒಳ್ಳೆ ಅಧ್ಯಯನ ಮಾಡಿದ್ದೀನಿ.
0: ತಿಳಿದಿದ್ದೇನೆ ನಾನು, ಎಲ್ಲವೂ ತಿಳಿದುಕೊಳ್ಬೇಕಾಗ್ತದೆ. ಹಾಗಾಗಿ ಬಂದವನು ಮಾತ್ರವಲ್ಲ, ಈ ಹಣ್ಣನ್ನು ತಿಂದರೆ ಆಕ್ಷ ಇರ್ತಿರ್ಲಿಲ್ಲ. ಇಲ್ಲಿ ಬಂದಂತಹ ನೀನು ಗಿಡಗಳನ್ನು ಕಿತ್ತು ನಮ್ಮ ಚರರನ್ನು ಬೆನ್ನತ್ತಿದ್ದೀಯಲ್ಲ. ಯಾರ ನೀನು? ಯಾಕೆ ಹೀಗೆ ಮಾಡಿದೆ?
1: ಯಾಕೆ ಮಾಡಿದಂತ ಪ್ರಶ್ನೆ.

ಅಯ್ಯೋ ಬಂದಂತಹ ನೀನು ಮೊದಲು ಬಂದವರಂತ ಅವರೆಲ್ಲರೂ ಹಿಡಿ ಹಿಡಿ ಹೊಡಿ ಹೊಡಿ ಅಂತ ಹೇಳ್ತಾ ಇದ್ರು. ಆದ್ರೆ ನೀನು ಪ್ರಶ್ನೆಯನ್ನು ಮಾಡ್ತಾ ಇದ್ದಿ, ಅಯ್ಯ ನಾನು ವನಚರಣೆ, ಕಾಡು ಕೋಡಗನೇ ಹೌದು, ಆ ನೆಲೆಯಿಂದಲೇ ತಿನ್ನುವ ಮಂಗನಿಗೆ ಅದು ಬೆಳೆಸಿದ್ದೋ ಬೆಳೆದದ್ದೋ ಎಂಬಂತ ಪ್ರಶ್ನೆ ಇಲ್ಲ, ಸಿಕ್ಕಿದ್ದನ್ನು ತಿನ್ನುವಷ್ಟೇ ನಮ್ಮ ಜಾಯಮಾನ. ಅದರಿಂದ ಹೇಳ್ತಾ ಇದ್ದೇನೆ, ಉದರಾಗ್ನಿಯನ್ನು ಕಳೆಯುವುದಕ್ಕೆ ಇದನ್ನು ತಿಂದೇನೆ ಹೊರತು ಹಾಗೆ ಹೋಗಬೇಕಂತ ಉದ್ದೇಶ ಇರಲಿಲ್ಲ. ನಿಮ್ಮವರೆಲ್ಲರೂ ದಾಳಿ ಮಾಡಿದ್ರು, ತತ್ಪರಿಣಾಮವಾಗಿ ನಾನಲ್ಲ ನನ್ನ ತಮ್ಮ ಇದ್ದಾನೆ ನಮ್ಮ ಹಿಂಭಾಗದಲ್ಲಿ, ನೋಡಿದ್ಯಾ ನನ್ನ ಬಾಲ, ಅದಕ್ಕೆ ಅಷ್ಟು ಗಿಡ್ಡ ಇದ್ರು ಬೆಳೆಸಿದ್ರೆ ಎಷ್ಟು ಉದ್ದವಾಗ್ತದೆ. ಅದರ ಮೂಲಕವಾದಂತಹ ಉಪಟಲವೇ ಹೊರತು ನಾನೇನು ಮಾಡಿದ್ದಲ್ಲ. ಅದಿರಲಿ, ನೀನಾರಯ್ಯ.

0: ಹರಿದೀರು ಎಲ್ಲ ಕೋಡಗವೆ. ನನ್ನ ಬಗ್ಗೆ ನೀನು ಎಳ್ಳೆನಿತ್ತು ತಿಳಿಯಲಿಲ್ವೇ?
1: ನೋಡ್ಲೇ,
0: ಹಾಗಾಗಿ ನೀನು ಬಹಳ ಧೈರ್ಯದಿಂದ ನನ್ನ ಮುಂದೆ ಮಾತಾಡ್ತಿದ್ದಿ.
1: ಅಂದ್ರೆ
0: ನನ್ನ ಪರಿಚಯ ಆಗ್ತಿದ್ರೆ ಖಂಡಿತವಾಗಿ ಇಲ್ಲಿಂದ ನೀನು ಓಡಿ ಹೋಗ್ತಾ ಇದ್ದಿ.
1: ಹೌದು,
0: ನನ್ನ ಪರಿಚಯ ಆಗ್ಲಿಲ್ಲ ನಿನಗೆ.
1: ಭಯೋತ್ಪಾದಕ?
0: ಭಯೋತ್ಪಾದಕ ಅಲ್ಲ,
1: ಮತ್ತೆ
0: ಯಾರಿಗೆ ಭಯೋತ್ಪಾದಕ?
1: ಯಾರಿಗೆ?
0: ದುಷ್ಟರಿಗೆ, ಅನ್ಯಾಯ ಮಾಡುವವರಿಗೆ, ಉದ್ರ ಕೊಡುವವರಿಗೆ ಭಯೋತ್ಪಾದಕ ನಾನು.
1: ಹಾಗಾದ್ರೆ
0: ಬದುಕುವವರಿಗೆ ಭಯೋತ್ಪಾದಕ ಅಲ್ಲ. ಈ ಪ್ರಪಂಚದಲ್ಲಿ ಎರಡು ಮಂದಿಯವರಿದ್ದಾರೆ, ಒಂದು ಬದುಕಲಿಕ್ಕೆ ತಿನ್ನು, ಒಂದು ತಿನ್ನುವುದಕ್ಕೆ ಬದುಕುವುದು.
1: ನಾವು ತಿನ್ನುವುದಕ್ಕೆ ಬದುಕುವುದು?
0: ನೀವು ತಿನ್ನುವುದಕ್ಕೆ ಬದುಕುವುದು ಗೊತ್ತಾಗ್ತದೆ ನಿಮಗೆ, ಅದು ಅಭ್ಯಾಸ,
1: ಬೇರೆ ಕೆಲಸ ಇಲ್ಲ.
0: ಇದೇ ಕೆಲಸ, ತಿನ್ನುವುದು, ವನವನ್ನು ಹಾಳುಗೆಡುವುದು. ಹಾಗಂತ ಹೇಳಿ ನಮ್ಮ ವನಕ್ಕೆ ರಕ್ಷಣೆಯನ್ನು ಒದಗಿಸುವಂತಹ ಹೊಣೆಗಾರಿಕೆ ನಮಗೆ ಅಲ್ವಾ? ಖಂಡಿತವಾಗಿ. ನಾನು ಯಾರು ಗೊತ್ತುಂಟ?
1: ಯಾರು?
0: ಬಲರಾಮ. ಬಲರಾಮ
1: ರಾಮ.

0: ನಾನಿನ್ನ ಮಾಡಿಸುವೇನು.
1: ಎಲ ಮೂಡ ಏನಂದೆಯೋ ಕೇಳುವವ ನಾನಿದ್ದೇನೆಂಬ ಕಾರಣಕ್ಕಾಗಿ ಬಾಯಿಗೆ ಬಂದಂತೆ ಉದರ ಬೇಡ. ಬಲರಾಮ,
2: ನಾನೇ ಬಲರಾಮ.
1: ರಾಮವನ್ನು ಇಟ್ಟುಕೊಂಡೇ ಅಲ್ಲ ನಿನ್ನ ದಯಕ್ಕೆ ಮೆಚ್ಚಬೇಕು. ಹೌದೇನೋ, ಕೋದಂಡ ದೀಕ್ಷಾ ಗುರು ರಘುರಾಮನನ್ನು ಹೊರತುಪಡಿಸಿದರೆ ಪ್ರಪಂಚ ಮುಖದಲ್ಲಿ ಮತ್ತೊಬ್ಬ ರಾಮನಿದ್ದಾನೆ. ಹಾಗಾದರೆ ರಾಮನ ಗಲ್ತಿಯನ್ನು ಕಂಡಂತ ನೀನು ರಾಮನ ನಾಮದ ಮುಂದಕ್ಕೆ ಬಲ ಎಂಬುದಾಗಿ ಸೇರಿಸಿಕೊಂಡು ಬಂದೆಯಾ? ನೇಗಿಲು ಹೊತ್ತ ರೈತ ಬಂದವ ನೀನು, ನನ್ನ ದೇವರ ಹೆಸರಿಗೆ ಹೆಸರಿಟ್ಟು ಬಂದೆ ಅಂತ ಬಿಡುವವ ಸಾಮಾನ್ಯದವ ನಾನಲ್ಲ. ಆಂಜನೇಯ, ರಾಮಭಂಟ, ರಾಮ ಭಕುತ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನ್ನ ಮುಸಲವನ್ನು ಸೆಳೆದು ನಿನ್ನ ಕೆನ್ನೆಗೆ ಬಾರಿಸುವಾಗ ಯಾರು ಬರ್ತಾರೆ?
2: ನೀನು ಎಂಬುದಾಗಿ.

0: ಕರದಲ್ಲಿ ಧರಿಸಿರುವ ವರ ಮುಸಲ ಸೆಳೆಯಲ್ಕೆ ನಾಜುದಲ ರೋಗಿಣಿಯ ಪದೆಯೋ ಆ
1: ಜೀವನದಲ್ಲಿ ಸೋಲೆ ಅನುಭವಿಸದಂತಹ ಈ ಬಲಭದ್ರನಿಗೆ ಇಂದು ಕಾಡ

0: ಕಪಿಯಿಂದ ಸೋಲಾಯ್ತಲ್ಲ, ಯಾರು ನೋಡ್ಲಿಲ್ಲ
1: ವಂದಿಸಿಕೊಂಡಿದ್ದೇನಣ್ಣ.
0: ಎದ್ದೇಳು
1: ಅಣ್ಣ. ಏನಣ್ಣ, ಯಾವತ್ತಿದ್ರು ಕೃಷ್ಣ ಬರುವಾಗ ಎಲ್ಲಿ ಹೋದ ಕಳ್ಳ ಕೃಷ್ಣ ನಿನ್ನ ಪ್ರಶ್ನೆ? ಆದ್ರೆ ಇವತ್ತು ಹಾಗಲ್ಲ, ಮುಖವು ಪ್ರಶ್ನಾರ್ಥಕವಾಗಿದೆ. ಏನಣ್ಣ, ಎಲ್ಲಾದ್ರೂ ಮುಳ್ಳು ಬೇಲಿಯ ಒಳಗೆ ನುಗ್ಗಿ ಬಂದೆ ಏನು?
0: ಇಲ್ಲ,
1: ಮೈಯೆಲ್ಲ ಪರಚಿಕೊಂಡಿದೆ, ರಕ್ತ ಇಳಿತಾ. ಏನಣ್ಣ ಇದೆಲ್ಲ?
0: ಕೃಷ್ಣ
1: ಅಣ್ಣ,
0: ಏನೇ ತಿಳಿಯದಂತೆ ವರ್ತಿಸ್ತಾ ಇದೆಯಲ್ಲ.
1: ನಿನ್ನಾಡಿಗೂ ತಿಳಿಯಲಿಲ್ಲ,
0: ಮೈಯಲ್ಲಿ ಏನಾದ್ರೂ ಉಂಟ ನನ್ನಲ್ಲಿ? ಮುಸಲ ಎರಡು ಆಯುಧಗಳು ನನ್ನ ಕೈಯಲ್ಲಿದ್ದವು, ಈಗ ಇಲ್ಲ. ಯುದ್ಧ ಯುದ್ಧ
1: ಅಣ್ಣ, ಯಾರಲ್ಲಿ ಎಲ್ಲಿ ಯಾವಾಗ ಹೇಗೆ?
0: ಮಂಗನಲ್ಲಿ ಯುದ್ಧ.
1: ಯಾವ ಮಂಗನಲ್ಲಿ?
0: ಮಂಗನಲ್ಲಿ ಯುದ್ಧ ಮರ್ಯಾದೆ ಹೋಯ್ತದ್ದು ನನ್ನದು. ಕೃಷ್ಣ, ಯಾರಲ್ಲಿ ಪ್ರಚಾರ ಮಾಡಬೇಡ, ಒಂದು ನೀನು ಕೆಲಸ ಮಾಡಬೇಕು.
1: ಏನಣ್ಣ?
0: ಮುಸಲ ಈ ಕಾಡ ಕಪಿ ಎಳೆದುಕೊಂಡಿದೆ ನಮ್ಮ ವನವನ್ನು ಹಾಳು ಕೆಡಹಿದ ಕಾರಣ ಕಪಿಯೊಡನೆ ಯುದ್ಧ ಮಾಡಬೇಕಾದ ಪ್ರಸಂಗ ಬಂತು. ಹೋದೆ ನಾನು, ಕಪಿಗೆ ಎರಡು ಬಾರಿಸಿದ್ದೇ ಬಾರಿಸಿದ್ದು, ಎತ್ತ ಕಡೆಯಿಂದ ಪರಚಿದ್ದಂತ ಗೊತ್ತಾಗುದಿಲ್ಲ.
1: ಅದಕ್ಕೆ ಹೇಳುದು,
0: ನಾವಾದರೂ ಯುದ್ಧ ಮಾಡುದು, ಅದಕ್ಕೆ ಯುದ್ಧದ ಕ್ರಮವೇ ಗೊತ್ತಿಲ್ಲ. ಕ್ರಮ ತಿದ್ದರೆ ನಾನು ಗೆಲ್ತಿದ್ದೆ.
1: ಅಣ್ಣ ಹಾಗಲ್ಲದು, ಈ ದೊಡ್ಡ ಆನೆಗೆ ಸಣ್ಣ ಸೂಜನ್ ಎತ್ತುವುದಕ್ಕಾಗ್ತದ ಹೇಳು?
0: ಅದೌದು,
1: ನೀನು ಆನೆ ಸದೃಶ ಸೂಜಿ ಅದು.
0: ನೋಡು ನೋಡು,
1: ಎಲ್ಲೋ ಕೈ ಸೊತ್ತು ಹೋಯ್ತು.
0: ನೋಡು
1: ಅಣ್ಣ, ಅದಕ್ಕಾಗಿ ಚಿಂತಿಸಬೇಡ.
0: ಹೋದದ್ದಲ್ವಾ ಅದು,
1: ನಾನು ತಂದು ಕೊಡ್ತೇನೆ ಸುಮ್ಮನೆ. ಆದ್ರೆ ಯಾರಲ್ಲೂ ಹೇಳ್ಬೇಡ.
0: ಹೇಳ್ಬೇಡ, ಹೇಳ, ಅಷ್ಟು ಮಾಡು.
1: ಉಪ್ಪದಿಂದವ ನೀರು ಕುಡಿಯಲೇಬೇಕು, ತಲೆಗಡರಿದವರ ಪಿತ್ತಾರಿ ತಿಂದ ಕೆಳಗಿಳಿಯಲೇಬೇಕು. ಅಣ್ಣನ ಗರ್ವಭಂಗವಾಗಿದೆ. ಕಪಿಯಿಂದ ಉಪ್ಪದಿಂದು ನೆಲನೋಟಕನಾಗಿ ಅತ್ತೆಯ ಅಂತಃವನವನ್ನು ಪ್ರವೇಶಿಸುವ ಹಾಗಾಯ್ತಲ್ಲ ಅಣ್ಣ. ಇಲ್ಲಿಗೆ ಮುಗಿಯಲಿಲ್ಲ, ಇನ್ನೊಬ್ಬ ಇದ್ದಾನೆ. ಭಗವಂತನೇ ಹೊತ್ತು ತಿರುಗ್ತಾ ಇದ್ದೇನೆ ನಾನು ಎನ್ನುವಂತ ದುರಂಕಾರ ತಲೆಗಡರಿ ಕೂತಿದೆ. ಆ ದುರಂಕಾರವೇ ಚೇಷ್ಟೆಯನ್ನು ಮಾಡುವುದಕ್ಕೆ, ಆ ವನದಲ್ಲಿ ಕುಣಿಯುವ ಕಪಿಗಿಂತಲೂ ಹೆಚ್ಚು ಚೇಷ್ಟೆಯನ್ನು ಮಾಡಿಸ್ತಾ ಇದೆ ಇವನ ಕೈಯಲ್ಲಿ. ಮೊದಲು ಇವನ ಬೆನ್ನಿಗೆ ನಾಲ್ಕು ಬೀಳ್ಬೇಕು, ಆಗ ರೆಕ್ಕೆ ಮುಖ್ಯ ಮುರಿಯುವಾಗ ನಾನು ಏನು ಅಲ್ಲ ಅಂತೇಳಿ ಗೊತ್ತಾಗ್ತದೆ ಇವನಿಗೆ. ಆದ್ರಿಂದ ಎಲ್ಲಿ ಬಾಗರಡ.

0: ಪವಿತ್ರವಾದ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ.
1: ಎದ್ದೇಳಯ್ಯ,
0: ನೀನು ಕರೆಯುವಾಗಲೇ ಓಡೋಡಿಕೊಂಡು ಬಂದಿದ್ದೇನೆ. ಕೆಲವು ಸಮಯ ಆಯ್ತು ನನ್ನನ್ನು ಕರೆಯದೇನೆ. ಇವತ್ತು ಎಲ್ಲಿಗೆ ಹೊರಟದ್ದು? ಸ್ವರ್ಗ ಲೋಕಕ್ಕೆ ಹೋಗ್ಬೇಕ? ಅಮೃತ ಕಳಶವನ್ನು ತರಬೇಕ?
1: ಸಮರ್ಥನೆ ಹೌದು ನೀನು.
0: ಅಲ್ಲಿ ಎಲ್ಲಿಗಾರೆ ತಿರುಗಾಟಕ್ಕೆ ನೀನು ಹೊರಟವನು? ನನ್ನ ಮೇಲೆ ಏರು, ಹೊರಡುವ ಇಲ್ಲಿಂದ.
1: ಅಯ್ಯ, ಏರುವುದಕ್ಕಾಗುವುದಿಲ್ಲ.
0: ಮತ್ತೆ
1: ಕೂರುವುದಕ್ಕೆ ಹೊತ್ತಿಲ್ಲ, ಪೆಟ್ಟು ನಿಂದಿದ್ದಾನೆ ಅಣ್ಣ.
0: ಯಾರು? ಬಲಭದ್ರದೇವ.
1: ನಮ್ಮ ತೋಟದಲ್ಲಿ ಕಪಿಯೊಂದು ತಿರುಗಾಡ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಇದ್ದ ತೋಟ ಇದ್ದ ಹೂವಿನ ಗಿಡವು ಹಣ್ಣು ಹಂಪಲು ಎಲ್ಲವನ್ನು ನಾಶಗೈಯುತ್ತ ತಾನೇ ತಾನಾಗಿ ಮೆರೀತಾ ಇದೆ. ನೀನು ಸಾಮಾನ್ಯನೇ ಹೇಳು
0: ಅಲ್ಲಪ್ಪ.
1: ನಿನಗಿಂತ ಎದುರು ಯಾರಾದ್ರೂ ಸರಿಸಾಟಿಯಾಗಿ ನಿಲ್ಲುವುದಕ್ಕುಂಟೆ?
0: ಈಗ ನಿನಗಿಂತ ಮೊದಲು ಹೆಸರು ಹೇಳುವುದು ನಾನು ಗರ್ಭಗಮನ ಅಂತ ಹೇಳಿ
1: ಅಲ್ವೇ?
0: ನನ್ನ ಹೆಸರು
1: ನನಗಿಂತ ಹೆಚ್ಚಯ್ಯ. ನೀನು
0: ದೊಡ್ಡವ,
1: ನಿನ್ನ ಎದುರಲ್ಲಿ ನಾನು ಏನು ಅಲ್ಲ. ಆದ್ರಿಂದ ಆ ಕಪಿಯ ಬೆನ್ನಿಗೆ ನಾಲ್ಕು ಬಾರಿಸುವುದಿದ್ರೆ ನೀನೇ ಆಗ್ಬೇಕು ಅಂತ ಹೇಳಿ ತೀರ್ಮಾನಿಸಿ ನಿನ್ನನ್ನು ಕರೆದಿದ್ದೇನೆ. ಮರ್ಯಾದೆ ಉಳಿಸ್ತೀಯ?
0: ಮಂಗನಲ್ಲಿ ಹೊರಟವ.

0: ಗರುಡ
1: ಗರುಡ ಯಾರು ಏನೆಂಬುದಾಗಿ ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. ಒಂದು ಕಾಲದಲ್ಲಿ ಅಮೃತ ಕಳಶವನ್ನು ಸ್ವರ್ಗಲೋಕದಿಂದ ತಂದವನು. ನಿನ್ನನ್ನು ಸುತ್ತಾಡುವವ ದೊಡ್ಡ ಮನುಷ್ಯ ನಾನು.
0: ಅಷ್ಟು ಮಾತ್ರ ತಾಯಿಯ ಮರ್ಯಾದೆ ಉಳಿಸುವುದಕ್ಕಾಗಿ ಹೆಣಗಾಡಿದವ ನೀನು ತಾಯಿಯನ್ನು ದಾಸ್ಯದಿಂದ ಬಿಡುಗಡೆ ಮಾಡಿದವ.
1: ಆಮೇಲೆ ನಿನ್ನ ಪಾದ ಮೂಲದಲ್ಲಿ ನಾನಿದ್ದು ನಿನ್ನ ಚಾಕರಿ ಮಾಡ್ತೇನೆ ಅಂತೇಳಿ ನಾನು ಹೇಳಿಕೊಂಡವ. ಹೌದಾ ಸ್ವಾಮಿ? ಇವತ್ತು ಬರೀ ಮಂಗನಲ್ಲಿ ನಾನೊಂದು ಯುದ್ಧ ಮಾಡಬೇಕಾ ಹೇಳು?
0: ಮಂಗನಲ್ಲಿ ಯುದ್ಧ ಮಾಡೋದು ಕಡಿಮೆಯ
1: ಛೇ, ನನ್ನಂತದು ಕೂಡ. ಅದಕ್ಕೆ ಹೇಳುದು, ಈ ದೊಡ್ಡವರ ಮನೆಯ ಬಾಗಿಲಲ್ಲಿ ಕೆಲಸಕ್ಕೆ ನಿಲ್ಬಾರ್ದು ಅಂತ ಹೇಳಿ. ಈಗ ನಾನು ಕೆಲಸಕ್ಕೆ ನಿಂತಿದ್ದೇನೆ, ಇಲ್ಲಿ ಸೋತು ಹೋಗಿದ್ದೇನೆ. ಈ ಮಂಗನಲ್ಲಿ ಹೋರಾಟ ಮಾಡುವವರು ಇಲ್ಲಿ ಯಾವ ಮಂಗನಿರು ಇಲ್ವೇ?
0: ಗರುಡ ಸಾಮಾನ್ಯ ಮಂಗನಿಂದ ತಿಳಿದೆಯ
1: ಮತ್ತೆ
2: ಈ ಕಬಿಯು ಬಲ್ಲಿದ ನಿಗನು.
0: ಹೌದಯ್ಯ,

0: ಗರುಡ
1: ಪರಮಾತ್ಮ
0: ಸಾಮಾನ್ಯಪ್ಪ ಎನ್ನುವುದಾಗಿ ಅಲ್ಲಗಳೆಯುವ ಹಾಗಿಲ್ಲ, ಪ್ರಸಂಗ ಅಲ್ಲಿವರೆಗೆ ಮುಟ್ಟಿದೆ.
1: ಹೌದಾ?
0: ನನ್ನನ್ನ ಸಾಮಾನ್ಯನೇ ಹೇಳು.
1: ಅಲ್ಲಪ್ಪ,
0: ಪ್ರಳಯ ಕಾಲದ ಬಿರುಗಾಳಿ ಅಪ್ಪಳಿಸಲ್ಪಟ್ಟು ಪರ್ವತಗಳು ಚಲಿಸಬಹುದು, ಆದರೆ ಯಾವತ್ತಿಗೂ ನನ್ನನ್ನ ಯುದ್ಧಾಂಗಣದಲ್ಲಿ ಧೃತಿ ಕೆಡುವವನಲ್ಲ, ಸೋಲನ್ನು ಅಪ್ಪುವವನಲ್ಲ. ಆದ್ರೂ ಮಂಗನ ಮುಂದೆ ಸೋಲನ್ನುಂಡು ನಾಟಕನಾಗಿ ಬಂದು ಕೂತಿದ್ದಾನೆ ಅಂತ ಹೇಳಿದ್ರೆ ಸಾಮಾನ್ಯ ಮಂಗ ಅಂತೇಳಿ ಭಾವಿಸಿದ್ಯಾ? ಅಲ್ಲ, ಅಷ್ಟು ಸಾಮಾನ್ಯ ಮಂಗ ಏನು ಅಲ್ಲದಿದ್ರೆ ನಾನು ಹೋಗ್ತಾ ಇದ್ದೆ, ನಿನ್ನನ್ನು ಕರಿತಿದ್ನ. ಅದು ಹೆಚ್ಚಾದ್ರಿಂದ ನಿನ್ನನ್ನು ಕರೆದು ಹೆಚ್ಚಿನನ್ನೇ ಕರೆದದ್ದು
1: ದೊಡ್ಡ ಜನ.
0: ಆದ್ರಿಂದ ಹೋಗಿ ಎರಡರಲ್ಲಿ ಒಂದು ಮಾಡಿಕೊಂಡು ಬಾ, ಹೋಗು.
1: ಈಗ ಹೋಗ್ಲೇಬೇಕಾ? ಆದ್ರೆ ನಿನ್ನೊಂದು
0: ನಿನ್ನಲ್ಲದೆ ಬೇರೆ ಗತಿ ಇಲ್ಲ.
1: ನೀನೊಂದು ಕೆಲ ಮಾಡಬೇಕು, ಗರುಡ ಮಂಗನಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದಾನಂತೇಳಿ ಯಾರಲ್ಲಿ ಹೇಳಬಾರ್ದು.
0: ಇಲ್ಲ ಇಲ್ಲ ಇಲ್ಲ, ಗರುಡನಲ್ಲಿಯೇ ಮಂಗ ಯುದ್ಧ ಮಾಡಿತ್ತು ಅಂತ ಹೇಳ್ತೇನೆ.

0: ಕೈ ಹಾರಿ ಎಲ್ಲಿಯಾದ್ರೂ ಕೊಳೆತು ಬಿದ್ದ ಹಣ್ಣನ್ನು ತಿನ್ನುವುದನ್ನು ಬಿಟ್ಟು ನಮ್ಮ ಊರಿಗೆ ಬಂದು ವನವನ್ನೆಲ್ಲ ಹಾಳು ಮಾಡಿ ಕೇಳದಕ್ಕಾಗಿ ಬಂದವ ನಮ್ಮ ದೊರೆ ಅಥವಾ ನಮ್ಮ ದೇವ್ ಬಲಭದ್ರನಿಗೆ ಅನ್ಯಾಯ ಮಾಡಿದ್ದಂತೆ, ಅವನ ಆಯುಧವನ್ನು ಎಳೆದುಕೊಂಡಿದ್ದಂತೆ. ಈಗ ನಿನ್ನಲ್ಲಿ ಮಾತನಾಡಲಿಕ್ಕೆ ಬಂದವ ಸಾಮಾನ್ಯ ಮಂದಿರಲ್ಲಿ ಎಣಿಸಿಕೊಳ್ಳಬೇಡ. ಆ ಶ್ರೀಹರಿಯನ್ನೇ ಹೊತ್ತು ತಿರುಗುವಂತ ಕಡೆ ಅಂದ್ರೆ ನಾನೇ.
1: ಓ ಪಕ್ಷಿ.

ಅಯ್ಯ ಪಕ್ಷಿ ಧೈರ್ಯಕ್ಕೆ ಸೆಳೆಯಬೇಕು. ನಿನ್ನ ಒಡೆಯ ಸೋತಿದ್ದಾನೆ ಎಂಬಂತಹ ವಿಷಯವನ್ನು ನೀನು ತಿಳಿದವ. ನಿಮ್ಮವರೆಲ್ಲರೂ ಪೆಟ್ಟು ತಿಂದು ಹೋಗಿದ್ದಾರೆ. ಅದರಲ್ಲಿಯೂ ಮರದಿಂದ ಮರಕ್ಕೆ ಹಾರುವವ ಅಂತ ಹೇಳ ಇದೆಯಲ್ಲ, ನೀನೇನು ಓಡುವುದೇನು? ನೀನು ಮರದಿಂದ ಮರಕ್ಕೆ ಹಾರುವವನೇ. ಅದರಲ್ಲಿ ಕೊಳೆತ ಹಣ್ಣು ಹಂಪಲುಗಳನ್ನು ನಾನು ತಿಂತೇನೆ, ಆದ್ರೆ ನೀನು ಹಾಗಲ್ಲ. ಕೊಳೆತಂತಹ ಮಾಂಸಗಳನ್ನು ತಿಂದು ತನ್ಮೂಲಕವಾಗಿ ಜೀವನವನ್ನು ಮಾಡುವವ. ಪಕ್ಷಿ ಏನೇ ಮಾತನಾಡು, ನಿನಗೆ ಬಿಸಿದಾಗದೆ ಬೆಣ್ಣೆ ಕರಗದೆಂಬಂತಹ ಮಾತುಂಟು. ಅದಕ್ಕಾಗಿ ಇದು ನೀನು ಪಿಡಿದಿದ್ದೇನೆ ಸಾಗರದ ನೀರಿನಲ್ಲಿ ಮುಳುಗಿಸ.

0: ಒಮ್ಮೆ ಬಿಡಯ್ಯ, ಒಮ್ಮೆ ಬಿಡು. ಅಯ್ಯೋ ಸಾಕಾಯ್ತು, ಉಪ್ಪು ನೀರು ಕುಡಿದು ಕುಡಿದು ಉಸಿರು ಕಟ್ಟಿ ಹೋಗಿದೆ ಬಿಡು.
1: ಜೀವನದಲ್ಲಿ ಮುಳುಗಿಸಿ ಹೊಯಿಗೆಯಲ್ಲಿ ಹೊರಳಾಡಿಸಿದ್ದೆ.
0: ಅಯ್ಯೋ ಬಿಸಿ ಬಿಸಿ ಬಿಸಿ ಬಿಸಿ ಬಿಸಿ ಆಗ್ತಾ ಉಂಟು.
1: ಸಾಕು, ಕಳಿಸುವ ಹತ್ರ ಹೋಗಿ ಹೇಳು.
0: ಸಾಕು ಸಾಕು,
1: ಸಾಮಾನ್ಯವಾದದಲ್ಲ.

0: ಪರಮಾತ್ಮ
1: ಗರುಡ ಗರುಡ ಗರುಡ ಅಣ್ಣನ ಮುಸಲಾಯ್ದ ಎಲ್ಲುಂಟು ಕೊಡು ಕೊಡು ಕೊಡು ಕೊಡು ಕೊಡು ಕೊಡು
0: ಇಲ್ಲ ಸಿಕ್ಕಲಿಲ್ಲ ಸ್ವಾಮಿ.
1: ಯಾಕೆ?
0: ನಾನು ಯುದ್ಧಕ್ಕಾಗಿ ಹೋದೆ ಅವನಲ್ಲಿ, ಅವ ನನ್ನನ್ನು 7 ಬಾರಿ ಸಮುದ್ರಕ್ಕೆ ಮುಳುಗಿಸಿ
1: ಮಂಗ.
0: ಹೌದು,
1: ನಿನ್ನನ್ನು
0: ಉಸಿರಿ ಕಟ್ಟು ಸಾಯದಿದ್ದು ದೊಡ್ಡ ಪುಣ್ಯ.
1: ಬರೀ ಮಂಗನಿಂದ ಬಿಟ್ಟದಿಂದ
0: ನಿನ್ನನ್ನು ನೋಡುವ ಒಂದು ಆಸೆ ಉಂಟು. ಏನೋ ಒಂದು ನನ್ನ ಪುಣ್ಯ ಓಡೋಡಿಕೊಂಡು ಬಂದು ರೆಕ್ಕೆ ಪುಕ್ಕ ಎಲ್ಲ ಮುರಿದೋಗಿದೆ.
1: ಈಗಲಾದ್ರೂ ಅರ್ಥವಾಯ್ತಾ?
0: ಯಾರ ಸಾಹಸ ಆದ್ರಾದಿತ್ತು? ಈ ಮಂಗನ್ನಿರ ಸಾಹಸ ಆಗ್ಲಿಕ್ಕಿಲ್ಲ ಸ್ವಾಮಿ.
1: ಈಗಲಾದ್ರೂ ನಿನ್ಗೆ ಅರ್ಥವಾಯ್ತು ತಾನೆ, ಇನ್ನೊಬ್ಬರ ಹಿಂದೆ ನಾವು ಅಡಗಬಹುದು, ಆದ್ರೆ ನಮ್ಮ ಹಿಂದೆ ನಾವು ಅಡಗುವುದಕ್ಕಾಗುವುದಿಲ್ಲ. ಇನ್ನೊಬ್ಬನ ನಾವು ಹೊಗಳಿಸಿಕೊಳ್ಬೇಕೇ ಹೊರತು ನಮ್ಮನ್ನು ನಾವು ಹೊಗಳಿ ಅಟ್ಟಕ್ಕೆ ಇರುವುದಲ್ಲ. ಇನ್ನಾದ್ರೂ ಸ್ವಲ್ಪ ಕಲ್ತುಕೋ, ಅದೇನೇ ಇರ್ಲಿ ಹೋಗಯ್ಯ. ವಿಶ್ರಾಂತಿ.

0: ಗರುಡ. ಅಯ್ಯೋ, ವಿಶ್ರಾಂತಿ ನಿಲಯಕ್ಕೆ ಹೋಗುದಕ್ಕೆ ಹೇಳಿದ್ದೇನೋ. ಹೌದು, ಇನ್ನೊಂದು ಪಗಾರ ಆಗ್ಬೇಕು ನಿನ್ನಿಂದ. ಇನ್ನೊಮ್ಮೆ ನೀನು ಕಪಿಯಲ್ಲಿಗೆ ಹೋಗ್ಬೇಕು.
1: ಯಾವ ಕಪಿಯಲ್ಲಿ? ಒಬ್ಬ ದೇವರ ಗಮ್ಮ ನಾನು.
0: ಇಲ್ಲ
1: ಸ್ವಾಮಿ,
0: ನೀನು ಹಿಂದೆ ನೋಡುವ ಅಗತ್ಯ ಇಲ್ಲ.
1: ಮತ್ತೆ
0: ಅವನನ್ನು ನನ್ನ ಹತ್ರ ಕರೆದುಕೊಂಡು ಬರ್ಬೇಕು. ಬರುವಾಗ ಒಂದು ಉಪಾಯ ಹೇಳ್ತೇನೆ ನಿನ್ಗೆ.
1: ಅಂತೂ ಸಮುದ್ರಕ್ಕೆ ಮುಳುಗಿಸಿದ್ರು ನೋಡು, ಸಂತೋಷ ಕಂಡು.
0: ಇಲ್ಲ, ಈಗ ನಿನ್ನ ಹಿಂದೆ ಓಡಿ ಬರ್ತಾನೆ ನೋಡವ.
1: ಹಾಗೆ
0: ಕೃಷ್ಣ ಗರ್ಧ ಅಂತ ಹೇಳಬಾರ್ದು,
1: ಮತ್ತೆ
0: ರಾಮ ಕರೀತಾ ಇದ್ದಾನೆ ಬಾ ಅಂತ ಹೇಳ್ಬೇಕು ಅವನಲ್ಲಿ. ಹಾಗೆಂದು ಹೇಳಿ ನನ್ನಲ್ಲಿಗೆ ಕರೆದುಕೊಂಡು ಬಾ. ಮತ್ತೆ ನೋಡು,
1: ರಾಮ ಭಜನೆ ಮಾಡಿಕೊಂಡು ಹೋಗ್ತೇನೆ. ರಾಮ ರಾಮ ರಾಮ ರಾಮ ರಾಮ
2: ರಾಮ.
1: ಯುದ್ಧಕ್ಕಲ್ಲಿ ಯುದ್ಧಕ್ಕಾಗಿ ಬಂದದ ನಿನ್ನ ನಮ್ಮ ದೇವರು ಕರೀತಾ ಇದ್ದಾನೆ. ಹೌದು, ಅದನ್ನೇ ರಾಮ ರಾಮ ರಾಮ ರಾಮ ಸೀತಾರಾಮ.
2: ಮೋಸ ಇಲ್ಲ ತಾನೆ?
1: ಇಲ್ಲಪ್ಪ,
2: ರಾಮ ಹೇಳ್ತಾ ಇದ್ದ ಸತ್ಯ. ರಘುರಾಮ ಕರೀತಾ ಇದ್ದಾರೆ.
1: ಹೌದು,
2: ಭಗವಂತ ಕರೀತಾ ಇದ್ದಾರೆ. ಹಾಗಾದ್ರೆ ಇದು ಬಂದೆ.
1: ರಾಮ ರಾಮ ರಾಮ ರಾಮ.
0: ಆತನನ್ನು ಬರುವುದಕ್ಕೆ ಹೇಳಿದ್ದೇನೋ. ಹೌದು,
3: ಬರುವ

0: ಕೃಷ್ಣಾವತಾರಿಯಾಗಿ ಕೃಷ್ಣನಾಗಿ ನಿಲ್ಲುವುದಲ್ಲ, ದಾಶರಥಿಯಾಗಿ ನಿಲ್ಬೇಕಾಗಿದೆ. ಆದ್ರೆ ಧನುರ್ಬಾಣವನ್ನು ಕೈಯಲ್ಲಿ ಹಿಡಿದು ದಾಶರಥಿಯನ್ನ, ದಾಶರಥಿ ಆದದ್ದೇನು ಹೌದು, ಆದ್ರೆ ಎಡಭಾಗದಲ್ಲಿ ನಿಲ್ಲುವುದಕ್ಕೆ ಸೀತೆ ಬೇಕಲ್ಲ. ಇನ್ನೊಬ್ಳಿದ್ದಾಳೆ ದುರಹಂಕಾರಿ, ನಾನೇ ಹೆಚ್ಚಿನವಳನ್ನುವ ಭಾವ ತಲೆಗಡರಿ ಹೋಗಿದೆ ಸತ್ಯಭಾಮಿ, ಅವಳನ್ನೇ ಸೀತೆಯನ್ನಾಗಿಸ್ತೇನೆ ಸತ್ಯಭಾಮ.
1: ಸ್ವಾಮಿ
0: ನೋಡು, ಒಂದು ವೇಷ ಆಗ್ಬೇಕೀಗ, ಸೀತೆಯಾಗಿ ಬರ್ಬೇಕು ನೀನು.
1: ಸೀತೆ ಅಲ್ವಾ,
0: ತಡೆಯಕ್ಕೆ ಬರ್ತಾ ಇದ್ದಾನೆ ನೋಡು, ನಿಲ್ಲು ಎಡಭಾಗದಲ್ಲಿ.
1: ನಾರಾಯಣ ನಾರಾಯಣ ನಾರಾಯಣ. ಓ ಕೃಷ್ಣ, ಈಗ ನೀ ರಾಮನಾಗಿದ್ದಿ ಹೌದು, ಅಥವಾ ನಿನ್ನ ಹೆಂಡತಿ ಸತ್ಯಭಾಮಿ ಸೀತೆಯಾಗಿದ್ದಾಳೆ ಹೌದು, ಇದು ಸೀತೆಯೋ
0: ಅಲ್ವೇ?
1: ಇದು ಸೀತೆ ಆಗ್ಲಿಕ್ಕಿಲ್ಲ.
0: ಮತ್ತೆ
1: ಇದು ಸೀತೆಯ ಮುಖವೇ ಅಲ್ಲ, ಇವಳ ಮುಖ ನೋಡಿದ್ಯಾ, ಮಹಿರಾವಣನ ಹೆಂಡತಿ ಆಗಿದ್ದಾಳೆ ಇವಳು, ಹಾಗಾಗಿ ಇವಳು ಆಗ್ಲಿಕ್ಕಿಲ್ಲ. ಇನ್ನೊಬ್ಬಳನ್ನು ಕರೆ.
0: ಇದಾಗುವುದಿಲ್ವಾ?
1: ಆಗುದಿಲ್ಲ.
0: ಅದೌದು, ಇವಳು ಆಗ್ಲಿಕ್ಕಿಲ್ಲ ಅಂತೇಳಿ ಇವಳಿಗೆ ಗೊತ್ತಾಯ್ತಲ್ಲ. ಇನ್ನು ನೋಡೋಣ ಎಲ್ಲಿ ರುಕ್ಮಿಣಿ, ಅವಳನ್ನೇ ಬರ್ಲಿಕ್ಕೆ ಹೇಳಿ. ಹನುಮ
2: ಶ್ರೀರಾಮ ರಘುರಾಮ ಸೀತಾರಾಮ ಕೋದಂಡಾರಾಮ ಅಯ್ಯಾರಾಮ ಕೌಶಲ್ಯಾರಾಮ ರಾಮ ಜಯ ಜಯ ಜಯ. ಇದೋ ತಂದೆಯೇ
0: ಹನುಮಾನ್,
2: ನಿನ್ನ ಪದ ತಲೆಗೆ ಎರಗಿದ್ದೇನೆ ಸ್ವಾಮಿ. ಭಗವಾನ್ ಹಿಂದೊಮ್ಮೆಗೆ ಕೊಟ್ಟ ಮಾತಿನಂದದಿ ಇಂದು ಎನ್ನಯ ಪಾಲಿಗೆ ದರ್ಶನವನ್ನು ತೋರುವುದರೊಂದಿಗೆ ಕೃತಾರ್ಥಗೊಳಿಸಿದೆಯಾ ತಂದೆಯೇ?
0: ಹನುಮಾನ್, ಕಣ್ಣೀರನ್ನೇ ಪಣ್ಣೀರಾಗಿಸಿ ನನ್ನ ಪಾದವನ್ನೇ ತೊಳೆಯುತ್ತಾ ಇದ್ದೀಯ, ಇದು ಒಂದೊಂದು ದಿನ ವರೆದ ಮಾತು. ಯುಗ ಯುಗದಲ್ಲಿ ಬಗೆ ಬಗೆ ಅವತಾರವನ್ನೆತ್ತಿ ಬಂದರೂ ಕೂಡ ಶ್ರೀರಾಮ ದರ್ಶನದ ಭಾಗ್ಯವನ್ನು ನಿನಗೆ ಕರೆಯಿಸ್ತೇನೆ ಎನ್ನುವುದಾಗಿ ಇಂದು ರಾಮ ದರ್ಶನ ಭಾಗ್ಯವನ್ನು ಸಂತೋಷವಾಯಿತು ತಾನೆ.
2: ಜನ್ಮ ಕೃತಾರ್ಥವಾಯಿತು ರಘುನಂದನ. ಇದು ಇನ್ನು ಮುಂದಕ್ಕೆ ಯಾವ ಭಾವವೂ ಆಸೆಯೂ ನನಗಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಯಾವುದನ್ನು ನೋಡಬೇಕು ಯಾವುದನ್ನು ಕಾಯಕೆಂಬಂತಹ ಆಸೆ ಇತ್ತು, ಅಂತಹ ಆಸೆಯೆಲ್ಲವನ್ನು ಈಡೇರಿಸಿದಂತಾಯಿತು. ಧನ್ಯನಾದ ಸ್ವಾಮಿ
0: ಹನುಮಾನ್, ಇನ್ನು ನನ್ನೊಟ್ಟಿಗೆ ನೀನಿರಬೇಕು, ಹೋಗುವುದಲ್ಲ. ಕಾಲಾಂತರದಲ್ಲಿ ಮಹಿಯಲ್ಲಿ ಮಹಿಯ ಮಾಂಗಲ್ಯಕ್ಕೆ ಮಸಿ ಬಳಿಯುವ ದುಷ್ಟರನ್ನ ಕೊಂದು ಕೆಡಹುವವನಿದ್ದೇನೆ. ಆ ಕಾಲದಲ್ಲಿ ನಿನ್ನ ಸಹಾಯ ನನಗೆ ಬೇಕು, ಈ ಕಾಲದಲ್ಲೂ ನನ್ನ ಸಹವರ್ತಿಯಾಗಿ ನಿಲ್ಲಯ್ಯ. ನಿನ್ನ ಸೇವೆಯನ್ನುಂಡ ಈ ಲೋಕ ಮಂಗಳವನ್ನೇ ಕಾಣ.

0: ಇದುವರೆಗೆ ಮಾರುತಿ ಪ್ರತಾಪ ಯಕ್ಷಗಾನ ತಾಳಮದ್ದಳೆ ಕೇಳಿದಿರಿ. ನಡೆಸಿಕೊಡುವರು ಕರಾವಳಿ ಯಕ್ಷಗಾನ ಮಿತ್ರ ಮಂಡಳಿ ಶಕ್ತಿನಗರ ಮಂಗಳೂರು. ಇವರು ಹಿಮ್ಮೇಳದಲ್ಲಿ ಭಾಗವತರು, ದಯಾನಂದ ಕೋಡಿಕಲ್, ಚೆಂಡೆ ರಾಘವೇಂದ್ರ ಅಸ್ತ್ರಣ್ಣ, ಇಳೆಲು ಮದ್ದಳೆ ಕೃಷ್ಣಪ್ರಸಾದ್ ಪೆರ್ಮುಖ, ಶ್ರುತಿ ಸತೀಶಾಚಾರ್ಯ ತೋಡಾರು. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ, ಅಶೋಕ ಕೊಲಕಾಡಿ, ನಾರದ ಉದಯ ಧರ್ಮಸ್ಥಳ, ಹನುಮಂತ ಜಗದೀಶ್ ನಲ್ಕ, ಬಲರಾಮ ಶಂಭುಕುಮಾರ್ ಕಿನ್ನಿಗೋಳಿ, ಗರುಡ ಕೇಶವ ಶಕ್ತಿನಗರ, ಸತ್ಯಭಾಮ ಕೇಶವ.
1: ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ವೀರಗಾಸೆ ಕಾಶಿನಾಥೇಶ್ವರ ಕಥೆ. ಇದನ್ನು ನಡೆಸಿಕೊಡುವವರು ತರೀಕೆರೆ ತಾಲೂಕು ಸೊಲ್ಲಾಪುರದ ಎಸ್ ಎಸ್ ಸಿದ್ದರಾಮಪ್ಪ ಮತ್ತು ಸಂಗಡಿಗರು.

ಓಂ ಎಂಬಕ್ಷರಕ್ಕೆ ಅರ್ಥೋಂ ಕಲ್ಪಿಸಿಕೊಡದೆ ಮತ್ತ ಲೋಕದೋಳು ಬಂದು ಕಲಾ ದೇವಿಯು ಜನದೋ ಜನಿಸಿ ಚಿಕ್ಕ ಬಾಲ್ಯದೇಹೇ ಈ ಶೈಲ ಪರ್ವತಾದಿಗಳನ್ನು ಸುತ್ತಾಡುತ್ತ ಅಲ್ಲಿ ಕಾರ್ಜುನನ ದರ್ಶನ ಪಡೆದು ಬಾವಿಗಳನ್ನು ನಿರ್ಮಿಸಿ ಮುಂಜೆಗಳನ್ನು ಮಾಡುತ್ತ ಹರ್ದ್ರ ದೇವ ಹಕ್ಕಿ ಪಕ್ಷಿಗಳಿಗೆ ನೀರು ಉಣ್ಣಿಸುವುದಕ್ಕಾಗಿಯೇ ಕೆರೆಗಳನ್ನು ನಿರ್ಮಿಸಿದಂಥ ಕಲಿಯುಗದ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ದಿನಕ್ಕೆ 3 ಬಾರಿ ಕೈಲಾಸಕ್ಕೆ ಹೋಗಿ ಶಿವನ ಸ್ಮರಣೆಯನ್ನ ಮಾಡುತ್ತ ಶಿವನಿಂದ ಹರ್ದ್ರ ಬೇಡಿದ ಇಷ್ಟಾರ್ಥವನ್ನು ಪಡೆದುಕೊಂಡು ಬಂದು ಭಕ್ತರನ್ನು ಉದ್ಧರ್ಯ ಮಾಡುವಂಥ ಸಿದ್ದರಾಮೇಶ್ವರ ಸ್ವಾಮಿನ

ಹರದ್ರ ದೇವ, ಕಾಶಿ ವಿಶ್ವನಾಥ ದೇವಸ್ಥಾನವು ಉತ್ತರ ಪ್ರದೇಶದಲ್ಲಿರುವ ವಾರಣಾಸಿ ಎಂಬ ಪ್ರದೇಶದಲ್ಲಿದ್ದು ಹರದ್ರ ವಿಶ್ವೇಶ್ವರ ಎಂದರೆ ಬಹಳ ಪ್ರಸಿದ್ಧಿಯಾಗಿದೆ. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಎಂಬುದು ಭಕ್ತರಿಗೆ ಮರೆತೇ ಹೋಗುತ್ತದೆ. ಹರದ್ರ ದೇವ ಭಾರತದಲ್ಲಿಯೇ ಪ್ರಸಿದ್ಧಿಯಾಗಿ ಹಿಂದುಗಳಿಗೆ ಶ್ರೇಷ್ಠ ದೇಗುಲ ಎಂದೆನಿಸಿ ಗಂಗಾ ನದಿಯ ದಡದಲ್ಲಿದ್ದು ಪುಣ್ಯಸ್ಥಾನ ಸಂಗಮ ಸ್ಥಳವೆಂದು ಕರೆಯುತ್ತೆ. ಕಾಶಿ ಎಂದರೆ ಒಡೆಯುತ್ತಿರುವುದು ಎಂದು ಅರ್ಥ. ಕಾಶಿಗೆ ಅನೇಕ ಹೆಸರುಗಳಿವೆ. ಹರದ್ರ ದೇವ, ಕಾಶಿಯು ವಾರಣಾಸಿ ಎಂದು ಹೆಸರು ಬರಲು ಕಾರಣವೇನೆಂದರೆ ಗಂಗಾ ನದಿಗೆ ಸೇರುವ ವರುಣಾ ನದಿ ಮತ್ತು ಅಸ್ಸಿ ಎಂಬ ಸಣ್ಣ ತೊರೆ ಈ ನದಿಗೆ ಸೇರುತ್ತೆ. ಆದ್ದರಿಂದ ಇದನ್ನು ವಾರಣಾಸಿ ಎಂದು ಕರೆಯುತ್ತಾರೆ. ಮನುಷ್ಯ ಜೀವಿತ ಕಾಲದಲ್ಲಿ ಒಂದು ಸಲವಾದರೂ ಕಾಶಿ ಯಾತ್ರೆ ಮಾಡಬೇಕು ಎನ್ನುವುದು ನಮ್ಮೆಲ್ಲರ ಆಶ್ರಯ. ಹರದ್ರ ದೇವ, ಮದುವೆ ಸಮಯದಲ್ಲಿ ಗಂಡನ್ನು ಕನ್ಯಾ ಪಿತೃ ತಡೆದು ತನ್ನ ಮಗಳನ್ನು ಮದುವೆಯಾಗಿ ಅವಳನ್ನ ಕರೆದುಕೊಂಡು ಕಾಶಿಗೆ ಹೋಗು ಎಂದು ಹರದ್ರ ದೇವ ಅಳಿಯ ನನ್ನ ಪಾದಕ್ಕೆರೆಗೆ ಬೇಡಿಕೊಳ್ಳುತ್ತಾನೆ. ಹರದ್ರ ದೇವ, ಕಾಶಿಗೆ ಹೋಗು ಎಂದು ಹೇಳಲು ಹರದ್ರ ಅಂತ ಸ್ಥಳವು ಹೇಗೆ ಪವಿತ್ರವಾಗಿದೆ ಎಂದರೆ ಬ್ರಹ್ಮನಿಗೆ ಐದು ಸಿರೆಗಳಿದ್ದ

ನಮ್ಮ ಶಿವನಿಗೂ ಐದು ಸಿರೆಗಳಿದ್ದವಂತೆ. ಆಗ ಜಗಜ್ಜನನಿಯಾಗಿರ್ತಕ್ಕಂಥ ಪಾರ್ವತಾ ದೇವಿಯು ಗೊಂದಲವಾಗಿತ್ತಂತೆ. ಅದಕ್ಕಾಗಿ ಶಿವನು ತನ್ನ ಐದು ತಲೆಗಳಲ್ಲಿ ಬ್ರಹ್ಮನ ಒಂದು ತಲೆಯನ್ನು ಕತ್ತರಿಸಲು, ಹರ್ದ್ರ ದೇವ, ಆಗ ಬ್ರಹ್ಮನ ತಲೆಯು ಶಿವನ ಬೆನ್ನಿಗೆ ಸಿಕ್ಕಿಕೊಂಡು ಎಲ್ಲಿ ಹೋದರೂ ಬೀಳಲೇ ಇಲ್ಲವಂತೆ. ಆಗ ಪರಶಿವ ಮೂರ್ತಿಯು ಕಾಶಿಯಲ್ಲಿ ಹೋಗಿ ಕಾಶಿನಾಥೇಶ್ವರನಲ್ಲಿ ನಿಂತುಕೊಳ್ಳಲು ತನ್ನ ಬೆನ್ನಿಗೆ ಅಂಟಿಕೊಂಡಿದ್ದ ಬ್ರಹ್ಮನ ತಲೆ ಬೀಳಲು, ಹರ್ದ್ರ, ಆಗ ನಮ್ಮ ಪರಶಿವ ಮೂರ್ತಿಯು ಕಾಶಿಯಲ್ಲಿ ನೆಲೆಗೊಂಡಂತೆ. ಅಂದಿನಿಂದ ಕಾಶೇಶ್ವರ ಎಂದರೆ ಪ್ರಪಂಚಕ್ಕೆಲ್ಲ ಅತಿ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಹರ್ದ್ರ ದೇವ, ಈ ಕಾಶಿಕ್ಷೇತ್ರದ ಮತ್ತೊಂದು ಪವಾಡ ಒಂದು ಹೇಳುವೆನು ಕೇಳಿದೆ? ಯಾ ಕೇಳಿ. ನೈಮಿಷಾರಣ್ಯದಲ್ಲಿ ಅನೇಕ ಋಷಿಮುನಿಗಳು ಒಂದೆಡೆ ಸೇರಿ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಿರಬೇಕಾದರೆ ಪೂಜೆಗೆ ಯಾರು ಶ್ರೇಷ್ಠರು ಎಂಬುದ ವಿಚಾರವನ್ನಲ್ಲಿ ನಡೆಯುತ್ತಿದೆ. ಹರ್ದ್ರ ದೇವ, ಅದೇ ಸಮಯಕ್ಕೆ ಅದೇ ಸ್ಥಳಕ್ಕೆ ವ್ಯಾಸ ಮುನಿಗಳು ತನ್ನ ಶಿಷ್ಯರೊಡಗೂಡಿ ಬರಲು ಅಲ್ಲಿ ನೆರೆದಿದ್ದ ಋಷಿ ಮುನಿಗಳೆಲ್ಲರೂ ವ್ಯಾಸನಿಗೆ ನಮಸ್ಕರಿಸಿ ಇದೇ ಮಾತನ್ನು

ಅರ್ದ್ರ ದೇವರ ಆ ಮಾತಿಗೆ ವಿಷ್ಣು, ಅರ್ದ್ರ ಆ ಮಾತಿಗೆ ವ್ಯಾಸರು. ವಿಷ್ಣುವಿನ ಭಕ್ತರಾದ್ದರಿಂದ ಆ ವಿಷ್ಣುವೇ ಪೂಜೆಗೆ ಯೋಗ್ಯರೆಂದು ಹೇಳಲು ಮತ್ಯಾವ ದೇವರು ಅವರಿಗೆ ಸರಿ ಸಮಾನರಲ್ಲ ಎಂದು ಹೇಳೇಬಿಟ್ಟರು. ಅಲ್ಲಿ ನೆರೆದಿದ್ದ ಋಷಿಮುನಿಗಳೆಲ್ಲರೂ ಆಶ್ಚರ್ಯವಾಯಿತು. ವ್ಯಾಸಮುನಿಗಳೇ, ಈ ಮಾತನ್ನು ನೀವು ಕಾಶಿಯಲ್ಲಿ ವಿಶ್ವೇಶ್ವರನ ಮುಂದೆ ನಿಂತು ಹೇಳುವಿರಾ ಎಂದು ಕೇಳಲು, ಅರ್ದ್ರ ದೇವ ಆ ಮಾತಿಗೆ ವ್ಯಾಸ ಮಹಾಋಷಿಗಳು ತಮ್ಮ ಶಿಷ್ಯರು ಒಡಗೂಡಿ ಕಾಶಿಗೆ ಬರುತ್ತಾರೆ. ಅಲ್ಲಿ ಋಷಿ ಮುನಿಗಳಾದಿ ಹಾಗೆ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿ ವಿಷ್ಣು ದೇವಾಲಯಕ್ಕೆ ಹೋಗಿ ಅರ್ದ್ರ ದೇವ ವಿಷ್ಣುವನ್ನು ಪೂಜಿಸಿದ ನಂತರ ತನ್ನಲಗೈಯನ್ನ ಮೇಲತ್ತೆ, ಅರ್ದ್ರ ಶ್ರೀ ವಿಷ್ಣು ಒಬ್ಬನೇ ಜಗತ್ತಿಗೆ ದೊಡ್ಡವನು, ಮುಕ್ತಿಯನ್ನು ಕೊಡಬಲ್ಲ ದೇವರು. ಅರ್ದ್ರ ವಿಷ್ಣು ಒಬ್ಬನೇ ಪೂಜಿಸಲು ಯಜ್ಞವಾದ ದೇವರು ಎಂದು ಹೇಳಿಯೇ ಬಿಟ್ಟ. ಆ ತಕ್ಷಣವೇ ವ್ಯಾಸ ಮುನಿಗಳು ಅರ್ದ್ರ

ಹರ್ದ್ರ ದೇವ ತಕ್ಷಣವೇ ಮೇಲಕ್ಕಿತ್ತಿದ್ದ ಬಲಗೈ ಮುರಿದು ಬೀಳಲು, ಸ್ವರವು ನಿಂತು ಹೋಗಲು, ಹರ್ದ್ರ ದೇವ ಆಗ ವಿಷ್ಣು ಉಪತಕ್ಷನಾಗಿ ಬಂದು, ಎಲೆ ಋಷಿ ಮುನಿವರಿಯವರೇ ನಿಮಗೆ ಗೊತ್ತಿಲ್ಲವೇ ಮಹಾಲಕ್ಷ್ಮಿ ದೊರೆತಿದ್ದು ನನಗೆ ಶಿವನಿಂದಲ್ಲವೇ, ವಿಷ್ಣು ಚಕ್ರ ದೊರೆತಿದ್ದು ಆ ಶಿವನಿಂದಲ್ಲವೇ, ಅದನ್ನು ಮರೆತು ಬಿಟ್ಟೆಯೇ? ನಾನೇ ಶಿವನನ್ನ ಪೂಜಿಸಿದ ಮೇಲೆ ನನ್ನನ್ನು ದೊಡ್ಡವನೆಂದು ಹೇಗೆ ಹೇಳಿದೆ? ಶಿವನೇ ಜಗತ್ತಿಗೆ ದೊಡ್ಡವನು. ಹರ್ದ್ರ ದೇವ ಹೀಗೆಂದು ಹೇಳಿ ವಿಷ್ಣು ವ್ಯಾಸ ಮುನಿಗಳಿಗೆ ಕೈಯನ್ನು ಕೊಟ್ಟು ಸ್ವರವನ್ನ ಕೊಟ್ಟು ಈಗಿಂದೀಗಲೇ ಶಿವನ ಮಂದಿರದಲ್ಲಿ ನಿಂತು ಶಿವನನ್ನು ಧ್ಯಾನ ಮಾಡೆಂದು ಹೇಳಲು, ಆಗ ನಮ್ಮ ವ್ಯಾಸ ಮಹಾ ಋಷಿಗಳು ಶಿವನ ದೇವ

ದೇವಾಲಯಕ್ಕೆ ಹೋಗಿ ಶಿವನ ಸ್ಮರಣೆಯನ್ನ ಮಾಡುತ್ತಾ ಶಿವಷ್ಟಕವಂ ಬರೆದರು. ಶಿವಷ್ಟಕವು ಪ್ರಪಂಚದಲ್ಲಿಯೇ ಶ್ರೇಷ್ಠವಾದ ಗ್ರಂಥವೆಂದೆನಿಸಿಕೊಂಡಿತು. ಆಗ ನಿಮ್ಮ ಶಿವನು ಸಂತೋಷ ಭರಿತನಾಗಿ, ಹರ್ದ್ರ ದೇವ, ಈಗೇನಾದರೂ ವ್ಯಾಸಮುನಿಗೆ ಅಹಂಕಾರ ಬಿಟ್ಟು ಹೋಗಿರಬಹುದು, ಅಹಂಕಾರ ಇರಬಹುದು, ಅದನ್ನು ಪರೀಕ್ಷಿಸಬೇಕೆಂದು ವ್ಯಾಸ ಮುನಿಗಳ ಬಳಿಗೆ ಬಂದು, ಹರ್ದ್ರ ದೇವ, ವ್ಯಾಸಮುನಿಗಳೇ, ಈಗಲಾದರೂ ನೆಮ್ಮದಿಯಾಯಿತೆ, ಯಾರು ದೊಡ್ಡವರೆಂಬುದು ಅರ್ಥವಾಯಿತೆ ಎಂದು ಕೇಳಲು ಗ್ರಹ ಗ್ರಹಿಸಾಗುತ್ತಾ ನಮಸ್ಕಾರವನ್ನು ಮಾಡುತ್ತಾ, ಶಿವನೇ ನೀನೇ ದೊಡ್ಡವನು ಎಂದು ಹೇಳಲು, ಆಗ ನಮ್ಮ ಪರಶಿವ ಮೂರ್ತಿಯು ಮತ್ತೊಂದು ಸಲ ಪರೀಕ್ಷೆ ಮಾಡಬೇಕೆಂದು ತನ್ನ ಮಡದಿಯಾದ ಅರ್ಧಾಂಗಿನಿಯಾದ ಪಾರ್ವತಾ ದೇವಿಯ ಬಳಿಗೆ ಹೋಗಿ, ಪಾರ್ವತಾ ದೇವಿ, ನೀನು ಅನ್ನಪೂರ್ಣೇಶ್ವರಿಯಾಗಿ ಜನಿಸು, ಕಾಶಿ ನಗರದಲ್ಲಿ ಎಲ್ಲರ ಹೆಣ್ಣು ಮಕ್ಕಳ ಹೃದಯದಲ್ಲಿ ಜಾಲಿಗೆಯಲ್ಲಿ ಜನಿಸು. ಆಹಾರ್ದ್ರ ದೇವ, ಆ ವ್ಯಾಸ ಮುನಿಗಳು, ವ್ಯಾಸ ಮುನಿಗಳ ಭಕ್ತರು ಕಾಶಿ ನಗರದಲ್ಲಿ ಭಿಕ್ಷಕ್ಕೆ ಬರುತ್ತಾರೆ. ಆಗ ನೀನು ಒಂದು ಕಾಳು ಭಿಕ್ಷೆ ಸಿಗದಂತೆ ಮಾಡಬೇಕೆಂದು ನುಡಿಯಲು, ಶಿವನ ಅಪ್ಪಣೆ ಪ್ರಕಾರ ತಂಗಿನಿರ್ತಕ್ಕಂತಹ ಪಾರ್ವತಾ ದೇವಿ ಪೂರ್ಣೇಶ್ವರಿಯಾಗಿ ಜನಿಸಿದ್ದಾಳೆ. ಹರ್ದ್ರ ದೇವ, ಇಂಥ ವ್ಯಾಸಮುನಿಗಳು ತನ್ನ 10,000 ಶಿಷ್ಯರೊಡಗೂಡಿ ಕಾಶಿ ನಗರದೊಳಗಡೆ ಭಿಕ್ಷವನ್ನು ಬೇಡಲು ಹೋಗುತ್ತಿದ್ದಾರೆ. ಯಾರೇ ಮನೆಯ ಬಾಗಿಲಿಗೂ ಹೋದರೂ ಬಾಗಿಲನ್ನು ತೆರೆಯುವಂತಿಲ್ಲ, ಬಾಗಿಲು ತೆರೆದರೂ ಯಾ ಸ್ತ್ರೀಯರು ದವಸ ಧಾನ್ಯಗಳನ್ನು ನೀಡುವಂತಿಲ್ಲ. ಹರ್ದ್ರ ದೇವ, ಎಷ್ಟು ಬೇಡಿಕೊಂಡರು ಒಂದು ಅನ್ನ ಸಿಗದಿದ್ದಾಗ ವ್ಯಾಸಮುನಿಗಳಿಗೆ ಕೋಪ ಬಂದು, ಎಲೆ ಶಿಷ್ಯರಿರೋ, ಈ ಕಾಶಿ ಕ್ಷೇತ್ರದಲ್ಲಿ ಜನಿಸಿರುವರೆಲ್ಲರೂ ಶ್ರೀಮಂತರಾಗಿರುವರು, ಇವರಿಗೆ ಬಹಳ ಜಂಬ ಬಂದಿದೆ, ಅಂತಸ್ತಿದೆ ಎಂದು ದೊಡ್ಡಸ್ತಿಗೆಯಲ್ಲಿ ಮೆರೆಯುತ್ತಿದ್ದಾರೆ. ಹರ್ದ್ರ ದೇವ, ಕೋಪದಿಂದ ಆ ವ್ಯಾಸಮುನಿಗಳು ಏನೆಂದು ಹೇಳಿದ್ದಾರೆಂದರೆ, ಕಾಶಿ ನಗರದಲ್ಲಿರುವ ಭಕ್ತಾದಿಗಳೆಲ್ಲರಿಗೂ ಹಣ ಸಂಪತ್ತು ಕರಗಿ ಹೋಗಲಿ, ಐಶ್ವರ್ಯ ಹಾಳಾಗಿ ಹೋಗಲಿ ಎಂದು ಶಾಪವಂ ಕೊಟ್ಟಿದ್ದಾರೆ. ಹರ್ದ್ರ ದೇವ ಶಾಪವಂ ಕೊಟ್ಟು ಆ ರಾತ್ರಿ ಅಲ್ಲಿಯೇ ನಿಲ್ಲಿಸಿದ್ದಾರೆ. ಮುಂಜಾನೆ ಎದ್ದು ಹರ್ದ್ರ ವ್ಯಾಸ ಮುನಿಗಳಾದಿಯಾಗಿ 10,000 ಶಿಷ್ಯರಾದಿಯಾಗಿ ಕಾಶಿ ಪಟ್ಟಣದತ್ತ ಹೋಗುತ್ತಿರಬೇಕಾದರೆ, ಈಗಲಾದರೂ ಇನ್ನೊಂದು ಸಲ ಭಿಕ್ಷವನ್ನ ಬೇಡೋಣ ಎಂದು ಮನೆ ಮನೆಯ ಬಾಗಿಲತ್ತ ಭಿಕ್ಷವನ್ನ ಬೇಡುತ್ತಾ ಹೋಗಿದ್ದಾರೆ. ಹರ್ದ್ರ ದೇವ, ಒಂದು ಮನೆಯ ಬಾಗಿಲಂ ತೆರೆದು ಅನ್ನಪೂರ್ಣೇಶ್ವರಿ ಹರ್ದ್ರ ನೋಡಲಿಕ್ಕೆ ರುದ್ರೂಪಿಯಾಗಿಯೋ ಸೂರ್ಯನಂತೆ ಪ್ರಕಾಶಿಸಿತವಾಗಿರಲು, ಹರ್ದ್ರ ದೇವ, ಈ ವ್ಯಾಸಮುನಿಗಳ ಕಡೆಗೆ ತಿರುಗಿ, ವ್ಯಾಸಮುನಿಗಳೇ ನಮ್ಮ ಮನೆಯ ತಬ್ಬೀರೆಂದು ಕರೆಯಲು ಅವಳ ರೂಪವಂ ಕಂಡು, ಹರ್ದ್ರ ಸಂತೋಷ ಭರಿತನಾಗಿ ವ್ಯಾಸಮುನಿಗಳು ಈ ಭಕ್ತಿಯ ಭಕ್ತಳ ಮನೆಯತ್ತ ಬಂದಿದ್ದಾರೆ. ಭಕ್ತಳ ಮನೆಯತ್ತ ಬರಲು ಆ ಭಕ್ತಿಯು ವ್ಯಾಸಮುನಿಗಳಿಗೆ ನಮಸ್ಕರಿಸಿ ನಮ್ಮ ಮನೆಯಲ್ಲಿ ಒಂದು ದಿವಸ ಪೂಜೆಯನ್ನು ಮಾಡಬೇಕೆಂದು ಕೇಳಲು, ಆಗ ನಮ್ಮ ವ್ಯಾಸಮುನಿ ಋಷಿಗಳು ಏನೆಂದು ಹೇಳಿದ್ದಾರೆಂದರೆ, ಹರ್ದ್ರ ದೇವ, ಪೂರ್ಣೇಶ್ವರಿಯೇ, ನಮ್ಮ ಮನೆಯಲ್ಲಿ ಊಟ ಮಾಡಲಿಕ್ಕೇನು ತೊಂದರೆ ಇಲ್ಲ, ಆದರೆ ನನ್ನದೊಂದು ಕಂಡೀಷನ್ ಇರುವುದು, ಅದು ಏನೆಂದರೆ ನನ್ನ ಜೊತೆಯಲ್ಲಿ 10,000 ಶಿಷ್ಯರಿದ್ದಾರೆ, 10,000 ಶಿಷ್ಯರು ಊಟ ಮಾಡಿದ ಬಳಿಕವಷ್ಟೇ ನನ್ನ ಊಟ ನಡೆಯುತ್ತದೆ ಎಂದು ಹೇಳಲು, ಆಗ ಗ್ರಹ ಗ್ರಹಿಸಿ ನಗುತ್ತ ಅನ್ನಪೂರ್ಣೇಶ್ವರಿಯು ಮನೆಗಳಿಗೆಯಲ್ಲಿ ಕರೆದು ತನ್ನೆ ನಿಮ್ಮೆಲ್ಲರನ್ನು ಸಂತೃಪ್ತಿ ಪಡಿಸಿ ಕಳಿಸುತ್ತೇನೆ ಎಂದು ನುಡಿಯಲು, ಹರ್ದ್ರ ದೇವ, ಆಗ ನಮ್ಮ ವ್ಯಾಸ ಮಹರ್ಷಿಗಳು 10,000 ಶಿಷ್ಯರೊಡಗೂಡಿ ಅನ್ನಪೂರ್ಣೇಶ್ವರಿಯ ಕುಟೀರದೊಳ ಬಂದು ಅವರೆಲ್ಲರೂ ಸಾಲಾಗಿ ಕುಳಿತು ಭಕ್ಷ ಭೋಜನಾದಿಗಳ ಮಿಸಲು, ಆಗ ವ್ಯಾಸಮುನಿಗಳು 2 ದಿನ ಹಸಿದಿದ್ದು, ಹರ್ದ್ರ ದೇವ, ನೀಡಿದ ಕೂಡಲೇ ಶಿವನ ಮಂತ್ರ
ಚರಣವನ್ನೇ ಮರೆತು ಭೋಜನಗಳನ್ನು ಊಟ ಮಾಡುತ್ತಿದ್ದಾರೆ. ಅನ್ನಪೂರ್ಣೇಶ್ವರಿ ಮನದಲ್ಲಿಯೇ ನಕ್ಕು ಶಿವನ ಸ್ತೋತ್ರವನ್ನೇ ಬಿಟ್ಟರಲ್ಲ ಎಂದು ಊಟವಾದ

ರುದ್ರ ದೇವ ಆ ಪತಿರ್ವತಿಯಾದ ರುದ್ರ ತನ್ನ ಪತಿಗೆ ಚರ್ಚೆ ಮಾಡಬೇಕೆಂದಿದ್ದೇನೆ. ಪತಿಯನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ, ಅವರ ಚರ್ಚೆ ಏನೆಂದು ವಿಚಾರಿಸಿ ಎಂದು ಹೇಳಲು ರುದ್ರ ದೇವ ಗಡಗಡ ನಡುಗುತ್ತ ರುದ್ರ ಮೊದಲು ನುಡಿಯಿಂದ ಕೈಗಳನ್ನು ನಡುಗಿಸುತ್ತ ಅವನ ಮುಂದೆ ಬಂದು ನಿಂತು ರುದ್ರ ಏನೆಂದು ಕೇಳಿದ್ದಾರೆಂದರೆ, ಇನ್ನೊಬ್ಬರ ಮನಸ್ಸಿಗೆ ನೋವಾಗದ ಹಾಗೆ ಮಾತನಾಡಬೇಕು ಋಷಿಗಳೇ, ಮತ್ತೊಬ್ಬರ ಏಳಿಗೆ ಬಗ್ಗೆ ಮತ್ಸರ ಪಡಬಾರದು, ಏನು ಮಾಡುವುದಿದ್ದರೂ ಒಂದು ಸಲ ಯೋಚಿಸಿ ಮಾಡಬೇಕು, ನಿನಗೆ ಅನ್ನ ಆಶ್ರಯ ಕೊಟ್ಟ ಜಾಗದ ಬಗ್ಗೆ ಒಳ್ಳೆಯದನ್ನ ಮಾಡಬೇಕೆಂದು ಆ ವೃದ್ಧರು ಹೇಳಲು, ದೇವ ನಿಮಗೆ ಈ ಸ್ಥಳದಲ್ಲಿ ಭಿಕ್ಷೆ ಸಿಗಲಿಲ್ಲ ಎಂದು ಈ ನಗರವನ್ನು ಈ ನಗರವಾಸಿಗಳನ್ನು ಸೇಪಿಸಿದ್ದೀರಿ, ನೀವು ಜ್ಞಾನಿಗಳು, ನಿಮಗೆ